ನಮಸ್ಕಾರ ಶ್ರೋತೃಗಳೇ, ಶುಭೋದಯ. ಇದು ಆಕಾಶವಾಣಿ ಬೆಂಗಳೂರು ನಿಲಯ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಆಷಾಢ ಮಾಸದ 9 ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 30 ತಾರೀಕು ಮಂಗಳವಾರ. ಸಮಯ 5:58:45. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಇಂದಿನ ಕಾರ್ಯಕ್ರಮಗಳಿಗೆ ಸ್ವಾಗತವನ್ನು ಬಯಸ್ತಾ ಇರೋದು ನಿಮ್ಮ ರೇಡಿಯೋ ಗೆಳತಿ ಅಕ್ಷತಾ.

ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿ ರಚನೆಗಳ ಕಾರ್ಯಕ್ರಮ, 6:30 ಚಿಂತನ, ಎಫ್ಎಸ್ ಕಲ್ಲಪ್ಪನಮಠ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ, 6:50 ರೈತರಿಗೆ ಸಲಹೆ, 7:15 ಮೇಘಮಾಲಾ ಹಾಡಿರುವ ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, 8:50 ಕಗ್ಗದಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್, 9:05 ಗೀತಪಲ್ಲವ, 9:30 ಗಾನಗಂಗೆ, 10:30 ಸುನ್ಹೆರೆಪಲ್, 11:00 ಸವಿ ನೆನಪು. ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ನಾಟಕ ಫೋನಾಯಣ, ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಆರೋಗ್ಯ ಮತ್ತು ಕೃಷಿ ವೈದ್ಯ ಡಾ ದಾಕ್ಷಾಯಿಣಿ ರಾಮನಗೌಡರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮದ ಕುರಿತು ಜಿಎಂ ವಿಶಾಲ್ ಕುಮಾರ್ ಅವರಿಂದ ಮಾಹಿತಿ, ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ, 2:40 ಹಿಂದಿ ಪಾಠ, ಹೇಳಿಕೊಡುತ್ತಾರೆ ಶ್ರೀನಿವಾಸಮೂರ್ತಿ. ಸಂಜೆ ಪ್ರಸಾರದಲ್ಲಿ 5:30 ಗಿರ್ಮಿಟ್, 6:30 ಅವಲೋಕನ, 6:51 ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ಲಂಡನ್ನ ಓವಲ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಐಸಿಸಿ ಟಿ20 ಮಹಿಳಾ ವರ್ಲ್ಡ್ ಕಪ್ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಜೆ 6:51 7:34 7:45 9:15 10:45 ಕೇಳುವಿರಿ. ಇನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ 6:51 ಕೃಷಿರಂಗ, ದಾಲ್ಚಿನ್ನಿ ಬೆಳೆಯ ಬೇಸಾಯದ ಕ್ರಮಗಳ ಕುರಿತು ಡಾ ಶರಣ್ಯ ಬಿಆರ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದವನ್ನು ಆಲಿಸುವಿರಿ. 7:45

ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕೇಳೋಣ ಕಾರ್ಯಕ್ರಮ ಶುಭೋದಯ ಕರ್ನಾಟಕ ಭಕ್ತಿ ರಚನೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಮೂಡಿಬರುತ್ತಿದೆ ಆರ್ ಸುಚೇತನ್ ಹಾಗೂ ಆರ್ ಶೇಷಪ್ರಸಾದ್ ಅವರ ಧ್ವನಿಯಲ್ಲಿ ಪಾಲಿಸೆ ಶ್ರೀಗೌರಿ ಎನ್ನನು ಪಾಲಿಸೆ ಶ್ರೀಗೌರಿ, ಪ್ರಾಣೇಶ ವಿಠಲರ ರಚನೆ.

ಮುಂದಿನ ಗೀತೆ ಗದುಗಿನ ವೀರನಾರಾಯಣರ ಪದ್ಯ ಚಂದ್ರಲಾ ಪರಮೇಶ್ವರಿ ವಂದಿಸುವೆನು, ಹಾಡಿದ್ದಾರೆ ಮುದ್ದು ಮೋಹನ್.

ಎ ಮೈತ್ರಿಯವರ ಸ್ವರದಲ್ಲಿ ಮೂಡಿಬರುತ್ತಿರುವ ವಾದಿರಾಜರ ಕೃತಿಯನ್ನ ಕೇಳೋಣ. ನಾರಾಯಣ ಎನ್ನಿರೋ ಸಜ್ಜನರೆಲ್ಲ ನಾರಾಯಣ ಎನ್ನಿರೋ.

ಕಾರ್ಯಕ್ರಮದ ಕಡೆಯಲ್ಲಿ ವೃಂದಗಾನದಲ್ಲಿ ಮೂಡಿಬರುತ್ತಿದೆ ಅಲ್ಲಮ್ಮ ಪ್ರಭುಗಳ ವಚನ, ಸುತ್ತಿ ಸುತ್ತಿ ಬಂದರಿಲ್ಲ ಲಕ್ಷ ಗಂಗೆಯ ಮಿಂದರಿಲ್ಲ.

ಆಕಾಶವಾಣಿ ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಚಿಂತನ ಎಫ್ಎಸ್ ಕಲ್ಲಪ್ಪನಮಠ ಅವರಿಂದ.
1: ಸುಖ ಒಂದು ಚಿಂತನೆ. ಸುಖ ಎಂಬುದು ಮನಸ್ಸಿನ ಸ್ಥಿತಿಯಾಗಿದೆ. ತೃಪ್ತಿಯೇ ಸುಖ ಎಂದು ಹೇಳಬಹುದಾಗಿದೆ. ರುಚಿ ರುಚಿ ಆಹಾರ ಸೇವಿಸಿದಾಗ, ಜುಳು ಜುಳು ಹರಿಯುವ ನದಿಯಲ್ಲಿ ಕಾಲಿಟ್ಟಾಗ, ಬಿಸಿಲಿನಿಂದ ನೆರಳಿಗೆ ಬಂದಾಗ ಸುಖದ ಅನುಭವ ಕಾಣಬಹುದಾಗಿದೆ. ಸುಖಕ್ಕೆ ಕಾರಣ ಮಾನಸಿಕ ಸ್ಥಿತಿ ಎಂದು ಮಿಲ್ಟನ್ ಅಭಿಪ್ರಾಯಪಟ್ಟಿದ್ದಾರೆ. ಸುಖ ಬಾಹ್ಯ ಆಂತರಿಕ ಎಂದು ಉಭಯವಾಗಿದೆ. ಶಾಂತಿ, ಸಹನೆ, ಸಂತಸ, ಸಮಾಧಾನಗಳು ಆಂತರಿಕ ಸುಖವಾದರೆ, ಸಹಾಯ, ಸಹಕಾರ, ಸಹಬಾಳ್ವೆ, ದೀನ ದುರ್ಬಲರ, ಸಂತ ಶರಣರ ಸೇವೆ ಬಾಹ್ಯ ಸುಖಗಳಾಗಿವೆ. ಮದರ್ ತೆರೆಸಾ ಮೊದಲಾದವರು ಉಭಯ ಸುಖಗಳಿಂದ ಬೆಳಗಿ ಬೆಳಕಾಗಿದ್ದಾರೆ. ಅಲೆಕ್ಸಾಂಡರ್, ನೆಪೋಲಿಯನ್ ಮೊದಲಾದವರು ಕ್ರೂರತೆಯಿಂದ ದುಃಖಕ್ಕೀಡಾಗಿ ಸುಖ ಕಳೆದುಕೊಂಡು ಇತಿಹಾಸವಿದೆ. ಸತ್ಯ, ಶಾಂತಿ, ಸಹಾಯ, ಪ್ರಾಮಾಣಿಕತೆ ಸುಖಿ ಕುಟುಂಬದ ಸೂತ್ರ ಎಂದು ಚಾಣಕ್ಯ ನೀತಿ ಹೇಳಿದೆ. ಸೋತು ಗೆಲ್ಲುವುದು ಸುಖದ ಹಾದಿ ಎಂದು ಮಹಾತ್ಮರು ಹೇಳಿದ್ದಾರೆ. ಅಭಯಂ ಹಿ ವೈ ಬ್ರಹ್ಮ ಉಕ್ತಿಯಂತೆ ನಿರ್ಭೀತಿಯೇ ಸುಖದ ಲಕ್ಷಣವಾಗಿದೆ. ಭೂಮೈವ ಸುಖಂ ಚಾಂದೋಗ್ಯ ಉಪನಿಷತ್ತಿನಂತೆ ಅನಂತದಲ್ಲಿ ಒಂದಾಗುವುದು ಪರಮ ಸುಖವಾಗಿದೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎಂಬ ಗಾದೆಯಂತೆ ರಾಜಸಿಕ ತಾಮಸಿಕ ಗುಣಗಳನ್ನು ತ್ಯಜಿಸಿ ಸತ್ಯದ ಸಾತ್ವಿಕ ಗುಣಗಳಿಂದ ಸುಖ ಲಭ್ಯವಿದೆ. ಸದ್ಗುಣಗಳಿಂದ ಸುಖ ಸಾಧ್ಯವೆಂದು ಭಗವಾನ್ ಬುದ್ಧರು ಹೇಳಿದ್ದಾರೆ. ಸ್ವಾವಲಂಬನೆ ಸುಖದ ಮಂತ್ರವಾಗಿದೆ. ಪಂಜರದ ಗೆಳೆಯಂತಾದರೆ ಸುಖ ಸಾಧ್ಯವೇ? ವಿದ್ಯಾದದಾತಿ ವಿನಯಂ, ವಿನಯಾದ್ಯಾತಿ ಪಾತ್ರತಾಂ, ಪಾತ್ರತಾಂ ಧನಂ ಆಪ್ನೋತಿ, ಧನಾತ್ ಧರ್ಮಂ ತತಃ ಸುಖಂ. ಉಕ್ತಿಯಂತೆ ವಿದ್ಯೆ, ವಿನಯ, ಧನ, ಧರ್ಮಗಳು ಸುಖದ ಸಾಧನಗಳಾಗಿವೆ. ಧನಮದ, ಕುಲಮದ, ವಿದ್ಯಾಮದ, ರೂಪಮದ, ಯೌವನಮದ, ಬಲಮದ, ಅಧಿಕಾರಮದ ಹಾಗೂ ಪರಿವಾರಮದ ಈ ಅಷ್ಟಮದಗಳ ತ್ಯಾಗದಿಂದ ಸುಖ ಲಭಿಸುವುದು. ಆಟ, ಓಟ, ಪ್ರವಾಸ, ರೇಡಿಯೋ, ದೂರವಾಣಿ ಮೊದಲಾದವುಗಳು ಶಾಶ್ವತ ಸುಖದ ಸಾಧನಗಳಾಗಿವೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಗಾದೆಯಂತೆ ವ್ಯಕ್ತಿ, ಕುಟುಂಬ, ಸಮಾಜಗಳು ಹೊಂದಾಣಿಕೆಯಿಂದ ಜೀವಿಸಿದರೆ ಶಾಶ್ವತ ಸುಖ ಸಾಧ್ಯವಿದೆ. ಸುಖ ಪ್ರಾಪ್ತಿಗೆ ಆಧ್ಯಾತ್ಮ ಶಕ್ತಿ ಅಗತ್ಯವಾಗಿದೆ. ಕಾಯ, ವಾಚ, ಮನಸ, ತ್ರಿಕರಣ ಶುದ್ಧಿಯಿಂದ ಸುಖ ಕಟ್ಟಿಟ್ಟ ಬುತ್ತಿ. ಸಮಾಜ ಸೇವೆ, ದೇಶ ಸೇವೆಗಳಿಂದ ಚೈತನ್ಯ ವೃದ್ಧಿಯಾಗಿ ಸುಖ ಸಮೃದ್ಧಿಯಾಗುವುದು. ಕರ್ಮ ಕೌಶಲ್ಯವೇ ಯೋಗ. ಗೀತೆಯಂತೆ ಸತ್ಕರ್ಮವೇ ಸುಖದ ಜೀವನವಾಗಿದೆ. ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಎಂಬುದು ಸರಿಯಲ್ಲ. ಕಾಯಕವೇ ಕೈಲಾಸ. ಶರಣರ ವಾಣಿಯಂತೆ ಕೆಲಸಗಳಿಂದ ಮಾತ್ರ ಸುಖ ಸಾಧ್ಯವಿದೆ. ಒಟ್ಟಾರೆ ದುಃಖವಿಲ್ಲದ, ದೈಹಿಕ, ಮಾನಸಿಕ ವ್ಯಾಧಿಯಿಲ್ಲದ ಸ್ಥಿತಿಯೇ ಸುಖ ಎಂಬ ಲಿನ್ ಯುಟಾಂಗರ ಅಭಿಮತದಂತೆ ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಸಬಲವಾದರೆ ಅದೇ ಸುಖ, ಸುಖ, ಸುಖ. ಒಮ್ಮೆ ರಾಜನು ಒಬ್ಬ ಗುರುಗಳನ್ನು ಕಂಡು ಸುಖದ ರಹಸ್ಯದ ಬಗ್ಗೆ ಕೇಳಿದನು. ಆಗ ಗುರುಗಳು, ಭಿಕ್ಷುಕನ ಅಂಗಿಯನ್ನು ಧರಿಸಿದರೆ ನಿಮಗೆ ಸುಖ ಸಿಗುವುದು ಎಂಬುದನ್ನು ಕೇಳಿ ರಾಜನು ಮಂತ್ರಿಗಳನ್ನು ಕರೆದು ಭಿಕ್ಷುಕರ ಅಂಗಿ ತರಲು ಹೇಳಿ ಕಳಿಸಿದನು. ಮಂತ್ರಿಗಳು ಹೊರಟರು. ಒಂದು ಸ್ಥಳದಲ್ಲಿ ಭಿಕ್ಷುಕ ಸಿಕ್ಕನು. ಅವನು ಸುಖವಾಗಿದ್ದನು, ಆದರೆ ಅವನಿಗೆ ಅಂಗಿಯೇ ಇರಲಿಲ್ಲ. ಮಂತ್ರಿಗಳು ಮರಳಿ ಬಂದರು. ಸುಖ ಹೊರಗಿಲ್ಲ, ಅಂತರಂಗದಲ್ಲಿದೆ.
0: ಎಫ್ಎಸ್ ಕಲ್ಲಪ್ಪನಮಠ ಅವರಿಂದ ಚಿಂತನವನ್ನ ಆಲಿಸಿದಿರಿ. ನಾಳೆ ಇದೇ ಸಮಯಕ್ಕೆ ಬಿಂಡಿಗನವಿಲೆ ಭಗವಾನ್ ಅವರಿಂದ

0: ಪುಸ್ತಕಗಳಿಂದ ಓದಿ ಕಲಿತದ್ದಾಗ್ಲಿ, ಬೇರೆಯವರಿಂದ ಕೇಳಿ ತಿಳ್ಕೊಂಡಿದ್ದಾಗ್ಲಿ, ಇದ್ಯಾವುದೂ ಸ್ವತಃ ಅನುಭವವಿಲ್ಲದೇ ಇದ್ರೆ ಕೆಲಸಕ್ಕೆ ಬರೋದಿಲ್ಲ. ಮೊಸರಿನಲ್ಲಿ ತುಪ್ಪ ಇದೆ ಅನ್ನೋದು ನಿಜ, ಆದರೆ ಮೊಸರನ್ನ ಕಡದ ಮೇಲಷ್ಟೇ ಬೆಣ್ಣೆ ಸಿಗುತ್ತೆ, ಬೆಣ್ಣೆಯಿಂದ ತುಪ್ಪ ದೊರೆಯುತ್ತೆ, ಬೆಣ್ಣೆಯನ್ನ ಕಾಯಿಸಿದಾಗ ತುಪ್ಪ ದೊರೆಯುತ್ತೆ. ಆದರೆ ಈ ಸತ್ಯ ನಮಗೆ ಗೊತ್ತಿರಬೇಕು, ಅದು ಅನುಭವದಿಂದ ಗೊತ್ತಾಗುತ್ತೆ. ಹಾಗಾಗಿ ಮೊಸರಿನಲ್ಲಿರುವಂತಹ ತುಪ್ಪ ಕಡೆಯದೆ ಕಾಯಿಸದೆ ಸಿಗೋದಿಲ್ಲ ಅನ್ನೋದಂತೂ ನಿಜವಾದ ವಿಷಯ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.
4: ಮಾತಾಡಲೆ ಮನ ಬೆಚ್ಚಿ ಮಾತಾಡಲೆ.
3: ಕೀರ್ತಿ ದೊಡ್ಡದು, ಮೂರ್ತಿ ಚಿಕ್ಕದು, ಆದರೆ ಮಹಾನ್ ಕಲಾವಿದ, ಮಾತುಗಾರ, ನಟ, ನಿರ್ದೇಶಕ, ನಿರ್ಮಾಪಕ, ಕನ್ನಡಕ್ಕೊಬ್ಬನೇ ಕುಳ್ಳ, ಅವರೇ ನಮ್ಮ ದ್ವಾರಕೀಶ್. ಅವರ ಸ್ಫುಟವಾದ ಚಿಂತನೆ, ನೆನಪುಗಳು.
5: ನಾನು ನನ್ನ ಜೀವನದಲ್ಲಿ ಯಾವುದನ್ನು ಸಾಧನೆ ಅಂತ ಮಾಡಕ್ಕೆ ಹೋಗಲಿಲ್ಲ, ಅಥವಾ ಸಾಧನೆ ಮಾಡಬೇಕೆಂಬ ಆಸೆ ಕೂಡ ನನಗಿರಲಿಲ್ಲ. ಅದು ಸಾಧನೆ ಆಯಿತಷ್ಟೇ. ನನ್ನ ಕರ್ತವ್ಯವನ್ನು ನಾನು ಮಾಡಿಕೊಂಡು ಹೋದೆ, ಅದೆಲ್ಲವೂ ನಿಮಗೆ ಇವತ್ತು ಸಾಧನೆಯಾಗಿ ಕಂಡಿದೆ. ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಹೇಗೆ ತಮ್ಮ ತಮ್ಮ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಾರೆ, ಕೆಲವರು ಆಫೀಸ್ಗೆ ಹೋಗ್ತಾರೆ, ಕೆಲವರು ಐ ಟಿ ಕೆಲಸಕ್ಕೆ ಹೋಗ್ತಾರೆ, ಕೆಲವರು ಟೆಲಿಫೋನ್ ಕೆಲಸಕ್ಕೆ ಹೋಗ್ತಾರೆ, ಹಲವಾರು ಜನಗಳು ಹಲವಾರು ಕೆಲಸಗಳನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾರೆ. ಅದೇ ರೀತಿಯಲ್ಲಿ ದ್ವಾರಕೀಶ್ ಚಿತ್ರವನ್ನು, ಚಿತ್ರರಂಗವನ್ನು, ಚಿತ್ರ ತಯಾರಿಕೆಯನ್ನು ತನ್ನ ಜೀವನವಾಗಿ ತಗೊಂಡು, ತನ್ನ ಕಸುಬಾಗಿ ತಗೊಂಡು ನನ್ನ ಜೀವನವನ್ನು ನಾನು ಸಾಗಿಸಿದೆ. ವಿಕ್ಟೋರಿಯಾ ಫಾಲ್ಸ್ ಅಂತ ಒಂದು ಸಿನಿಮಾ ನೋಡಿದೆ ನಾನು. ಅವಾಗ ಅನ್ನಿಸ್ತು ನನಗೆ, ನಾನೇನಾದರೂ ಸಿನಿಮಾಕ್ಕೆ ಹೋದರೆ ವಿಕ್ಟೋರಿಯಾ ಫಾಲ್ಸಲ್ಲಿ ಹೋಗಿ ಹೆಲಿಕಾಪ್ಟರ್ ಮೇಲೆ ಅಲ್ಲಿ ಶಾಟ್ಗಳನ್ನು ತೆಗೆಯಬೇಕು, ಅಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಮಾಡಿದೆ. ಆಫ್ರಿಕಾದಲ್ಲಿ ಶೀಲಾ ಆಯಿತು. ಪ್ರತಿಯೊಂದು ಆಸೆಗಳು ನನಗೆ. ಮೈಸೂರಲ್ಲಿ ಸೈಕಲ್ ಹೊಡ್ಕೊಂಡು ನಾನು ಬನ್ಮ್ಯಾಸ್ ಹೈಸ್ಕೂಲಿಂದ ಇಟ್ಕೆಗೂಡಲ್ಲಿ ನಮ್ಮ ಮನೆ ಇತ್ತು, ಇಟ್ಕೆಗೂಡಿಗೆ ಬರಬೇಕಾದ್ರೆ ಸೈಕಲ್ ಹೊಡ್ಕೊಂಬರ್ತಾಯಿದ್ರೆ, ನಾನೇನಾದರೂ ಸಿನಿಮಾಕ್ಕೆ ಹೋದರೆ, ನಾನೇನಾದರೂ ಸಿನಿಮಾದಲ್ಲಿ ಬೆಳೆದರೆ ಮೈಸೂರನ್ನು ಹೆಲಿಕಾಪ್ಟರ್ಲಿಟ್ಟು ತೆಗಿಬೇಕು, ಮೈಸೂರನ್ನ ಹೆಲಿಕಾಪ್ಟರ್ಲಿಟ್ಟು ಪಿಕ್ಚರೈಸ್ ಮಾಡಬೇಕು ಅನ್ನೋ ಆಸೆಗಳನ್ನೆಲ್ಲ ಇಟ್ಟಿದ್ದೆ. ಅದೆಲ್ಲವನ್ನು ಡಾನ್ಸ್ ರಾಜಾ ಡಾನ್ಸ್ ಚಿತ್ರದಲ್ಲಿ ಮಾಡಿದೆ ನಾನು. ಹೆಲಿಕಾಪ್ಟರ್ ಇಟ್ಟು ಎಲ್ಲ ಸೀನ್ಗಳನ್ನೆಲ್ಲ ತೆಗೆದೆ. ಇವೆಲ್ಲ ಆಸೆಗಳು, ಅವೆಲ್ಲವೂ ನನಗೆ ತಿಳಿದ ಮಟ್ಟಿಗೆ ನಡೆಯೋಕ್ಕೆ ಸಾಧ್ಯವಾಯಿತು. ಅಥವಾ ದ್ವಾರಕೀಶ್ ಏನಾದರೂ ತನ್ನ ಜೀವನದಲ್ಲಿ ಕಳ್ಕೊಂಡ ಅಥವಾ ಇನ್ನೊಂದು ಜೀವನವನ್ನು ಕಂಡ ಅಂದರೆ ಈ ಆಸೆಗಳೇ ಅದಕ್ಕೆ ಕಾರಣ. ನಾನು ಆಫ್ರಿಕಾದಲ್ಲಿ ಶೀಲಾ ಮಾಡದೆ ಹೋಗಿದ್ರೆ ನನಗೆ ಲಾಸ್ ಆಗ್ತಾ ಇರಲಿಲ್ಲ. ಸುಮಾರು ಸಿನಿಮಾಗಳು ಆಸೆಗಳಿಂದಲೇ ಮಾಡಿದೆ. ಮಾಡಲೇಬೇಕು ನಾನು ಜೀವನದಲ್ಲಿ, ನಾನು ಮಾಡಿದ್ರೇ ನನಗೆ ತೃಪ್ತಿ ಬರೋದು ಅನ್ನೋತಕ್ಕಂಥದ್ದು ನಾನು ಹೃದಯದಲ್ಲಿತ್ತು. ಸೊ ಅದನ್ನು ಮಾಡೋಕ್ಕೆ ಹೋದಾಗ ತೊಂದರೆಗಳಾಯ್ತೇನೋ ಅಂತ ನನಗೆ ಅನ್ಸುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ, ಎಲ್ಲೋ ಮುಗಿದ ಕತೆ. ನಮ್ಮಮ್ಮನ ಕೊಂಕಳನ ಮಹಿಮೆ ಎತ್ಕೊಂಡು ಎತ್ಕೊಂಡು ಹೋಗೋರು. ನಮ್ಮ ಮನೆಗೆ ಭಾಳ ಹತ್ತಿರವಾಗಿದ್ದವಾಗ ಮೂರ್ನಾಲ್ಕು ಥಿಯೇಟ್ರ್ಗಳು, ರಣಜಿತ್ ಟಾಕೀಸು, ಅಪೇರ ಟಾಕೀಸು, ವುಡ್ಲ್ಯಾಂಡ್ ಟಾಕೀಸು, ಒಲಂಪಿಯಾ ಟಾಕೀಸು, ಪ್ರಭಾ ಟಾಕೀಸು, ಇವೆಲ್ಲ ಮೈಸೂರಲ್ಲಿ ಇದ್ದಿದ್ದರಿಂದ ಎಲ್ಲ ಸಿನಿಮಾಗಳಿಗೂ ಹೋಗೋರು. ತಮಿಳು ಸಿನಿಮಾಗಳು ಭಾಳ ಹುಚ್ಚು ನಮ್ಮ ತಾಯಿಗೆ, ಕನ್ನಡ ಸಿನಿಮಾಗಳು ಭಾಳ ಹುಚ್ಚು ನಮ್ಮ ತಾಯಿಗೆ, ಭಾಳ ಸಿನಿಮಾಗಳನ್ನು ನೋಡ್ತಾಯಿದ್ರು. ಆಮೇಲೆ ನಾಟಕಗಳಿಗೆ ಹೋಗೋರು. ನಮ್ಮ ಮಾವಂದು ಯಾವುದೇ ನಾಟಕಗಳು ಬಂದರೂ ಕೂಡ ಆ ನಾಟಕಗಳಿಗೆ ಹೋಗಿ ನೋಡೋರು ನಮ್ಮಮ್ಮ. ಎಷ್ಟೇ ಆದರೂ ಕೂಡ ಹುಚ್ಚಿತ್ತು ನಮ್ಮಮ್ಮನಿಗೆ ಕೂಡ. ನಾಟಕಗಳಿಗೆ ಹೋಗೋದಾಗಲಿ, ಸಿನಿಮಾಗಳಿಗೆ ಹೋಗೋದಾಗಲಿ ಎಷ್ಟೇ ಭಾಳ ಹುಚ್ಚಿತ್ತು. ಎಷ್ಟೇ ಜನ ಮನೆಗೆ ಬಂದರೂ ಕೂಡ ಅಡುಗೆಗಳನ್ನು ಮಾಡಿ ಹಾಕಿ ಎಲ್ಲ ಮುಗಿಸಿ ಎರಡು ಗಂಟೆಗೆಲ್ಲ ಎಲ್ರಿಗೂ ಊಟಗಳನ್ನು ಹಾಕಿ ಎರಡೂವರೆಗೆ ಮನೆ ಬಿಟ್ಬಿಡ್ಬೇಕು. ಅವರು ಮೂರು ಗಂಟೆ ಮ್ಯಾಟ್ನಿಗೆ ಸಿನಿಮಾ ನೋಡಲೇಬೇಕು. ಅವರು ಬಿಕ್ಕಿ ಬಿಕ್ಕಿ ಹೇಳೋದು, ಮಖ ಊದಿಸ್ಕೊಳ್ಳೋದು, ಇವೆಲ್ಲ ನಮ್ಮಮ್ಮನ ಅಭ್ಯಾಸಗಳು. ತಾಯಿ ನನಗೆ ಭಾಳ ಆಶೀರ್ವಾದ ಮಾಡಿದ್ರು. ನಾನೇನಾದರೂ ಸಿನಿಮಾಗೆ ಬಂದೆ ಅಂದರೆ ನಮ್ಮಮ್ಮನ ಆಶೀರ್ವಾದವೇ ನನಗೆ ಕಾರಣ. ನಮ್ಮಮ್ಮನ ಕೇಳಿ ಕೂಡ ಸಿನಿಮಾಕ್ಕೆ ಬಂದವನು ನಾನು. ಇನ್ನೊಂದು, ನಮ್ಮ ಮನೆಯಲ್ಲಿ ಎಲ್ರಿಗೂ ನನ್ನ ಮೇಲೆ ಭಾಳ ಪ್ರೀತಿ ಇತ್ತು. ಎಲ್ಲೇ ಹೋದರೂ ಬದುಕ್ತಾನೆ ಇವನು, ಎಲ್ಲೇ ಹೋದರೂ ತನ್ನ ಬಾವಟವನ್ನು ಇವನು ಹಾರಿಸ್ತಾನೆ ಅನ್ನೋ ನಂಬಿಕೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇತ್ತು. ನನಗೆ ಗೊತ್ತಿಲ್ಲದವನು ಇನ್ನೊಬ್ಬನಿದ್ದಾನೆ, ಅವನ ಆಟಗಾರನ ಹಾಗೆ ನಾವು ಹೋಗ್ತಾ ಹೋಗಬೇಕಾಗತ್ತೆ. ನಾನಲ್ಲ, ನನ್ನದಲ್ಲ ಅದು ಬದುಕು. ದೀಪಗಳನ್ನೆಲ್ಲ ಹಾಕಿ ಸಿನಿಮಾನ ತೆಗಿತೀವಿ, ದೀಪನೆಲ್ಲ ಆರಿಸಿ ಸಿನಿಮಾನ ತೋರಿಸ್ತೀವಿ. ಇನ್ನೊಂದು ಹೇಳಬೇಕು ಅಂದರೆ, ಎಲ್ಲವೂ ದೀಪ ಹಾಕಿಬಿಟ್ರೆ ಪರದೆ ಮೇಲೆ ಏನೂ ಇಲ್ಲ, ಏನೂ ಕಾಣಲ್ಲ ನಿನಗೆ, ಯಾವುದೂ ಸತ್ಯವಲ್ಲ, ಎಲ್ಲವೂ ಅಸತ್ಯದ ಮಯ. ಅದನ್ನು ಜನಗಳಿಗೆ ನಂಬಿಸ್ತೀವಿ ನಾವು, ಇದು ಸತ್ಯ, ಇದು ನಿಮ್ಮ ಎದುರಿಗೆ ನಡೀತಾ ಇರೋ ಕಥೆ, ನೀವೇ ಅದರಲ್ಲಿ ಇದ್ದೀರಾ ಅನ್ನತಕ್ಕಂಥ ನಂಬಿಸ್ತೀವಿ. ಅದೇ ಚಿತ್ರರಂಗ ಅಷ್ಟೆ.
3: ನಟ, ನಿರ್ದೇಶಕ, ನಿರ್ಮಾಪಕ ದ್ವಾರಕೀಶ್ ಅವರ ಚಿಂತನೆಯನ್ನು ಇಂದಿನ ರತ್ನ ಭಂಡಾರದಲ್ಲಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

ಆಕಾಶವಾಣಿ ಬೆಂಗಳೂರು, ಸಮಯ 6:40. ಇನ್ನೀಗ ಕೇಳೋಣ ದೇಶಭಕ್ತಿ ಗೀತೆಯೊಂದನ್ನ. ಇದು ನನ್ನ ಜನ್ಮಭೂಮಿ, ನಾ ಹುಟ್ಟಿ ಬೆಳೆದಿರುವ ಮಾತೃಭೂಮಿ. ಕೃಷ್ಣಮೂರ್ತಿ ಪುರಾಣಿಕ್ ಅವರ ರಚನೆ, ಹಾಡಿದ್ದಾರೆ ಕಸ್ತೂರಿ ಶಂಕರ್ ಹಾಗೂ ಬಿಕೆ ಸುಮಿತ್ರಾ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಶಿರೀಷಾ ಬಿ ರೆಡ್ಡಿ ಅವರು. ನಮಸ್ಕಾರ ಮೇಡಮ್.
3: ನಮಸ್ಕಾರ ಸರ್.
2: ಅನೇಕ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಾ ಇದ್ದೀರಿ, ಅನೇಕ ನಮ್ಮ ಕೇಳುಗರಿಗೆ ಸಹಾಯವಾಗ್ತಾ ಇದೆ ಅಂತ ಹೇಳಿ ನಾವು ಭಾವಿಸ್ಕೊಳ್ತೇವೆ. ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ, ಯಾವುದೇ ಒಂದು ಹಿಂದೂ ವಿವಾಹದ ಪ್ರಕರಣ ಅಂದ್ಕೊಳ್ಳೋಣ, ಗಂಡ ಹೆಂಡತಿ ಇಬ್ಬರು ಕೆಲಕಾಲ ಜೊತೆಗಿರ್ತಾರೆ, ಆಮೇಲೆ ಇನ್ನೊಬ್ಬರಿಗೆ ಒಂಥರ ಏನೋ ಮನಸ್ತಾಪ ಆಗ್ಬೋದು, ಮನೆಯಲ್ಲಿ ಹೇಳ್ದೇನೆ ಮನೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅಂದ್ಕೊಳ್ಳೋಣ, ಎಷ್ಟೇ ಪ್ರಯತ್ನ ಮಾಡಿದರೂ ವಾಪಸ್ ಬರಕ್ಕೆ ರೆಡಿ ಇರಲ್ಲ, ಅವಾಗ ಏನು ಕ್ರಮ ತೆಗೆದುಕೊಳ್ಬೋದು? ಅಂದರೆ ಪ್ರತ್ಯೇಕವಾಗಿ ಅವರಿಗೆ ವಿವಾಹ ವಿಚ್ಛೇದನ ನೀಡಲು ಇಷ್ಟ ಇಲ್ಲ, ಆದರೆ ಪ್ರತ್ಯೇಕವಾಗಿರ್ತಾರೆ, ಹೇಗೆ ಮೇಡಮ್ ಈ ಸಮಸ್ಯೆ?
3: ಖಂಡಿತ ಸರ್, ಕಾನೂನಡಿ ಹಿಂದೂ ವಿವಾಹ ಕಾಯ್ದೆ ಅಡಿ ಇದಕ್ಕೆ ಅವಕಾಶ ಇದೆ. ಈಗ ಮನೆ ಬಿಟ್ಟು ನೀವು ಹೇಳ್ದಂಗೆ ಮನಸ್ತಾಪ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಕಾರಣಕ್ಕೂ ಸಹ ಬಿಟ್ಟೋಗಿರ್ಬೋದು, ಆದರೆ ಕಾನೂನಿನ ಪರವಾಗಿ ಅವ್ರನ್ನ ವಾಪಸ್ ಕರೆಸುವಂತ ಅವಕಾಶ ಇದೆ. ಇದಕ್ಕೆ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಅಂತ ಹೇಳ್ತಾರೆ. ದಾಂಪತ್ಯ ಹಕ್ಕುಗಳ ಮರುಸ್ಥಾಪನೆಗೆ ಅವರು ಸೆಕ್ಷನ್ 9 ಅಡಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅಂದರೆ ಈಗ ನೊಂದ ವ್ಯಕ್ತಿ ಯಾರಿರ್ತಾರೆ, ಯಾರ ಗಂಡ ಅಥವಾ ಹೆಂಡತಿ ಬಿಟ್ಟೋಗಿರ್ತಾರೆ, ಅವರು ಈ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಆದರೆ ಈ ಅರ್ಜಿ ಸಲ್ಲಿಸೋದಕ್ಕೆ ಮುಖ್ಯ ಕಾರಣ ಏನ್ ನೋಡ್ಬೇಕು ಅಂದ್ರೆ, ಯಾರು ಬಿಟ್ಟೋಗಿರ್ತಾರೆ ಅವ್ರು ಯಾವುದೇ ಸಮಂಜಸ ಉದ್ದೇಶ ಇಲ್ಲದೆ ಅಥವಾ ಕಾರಣಗಳು ಇಲ್ಲದೆ ಅವ್ರ ಮನೆಯನ್ನ ಬಿಟ್ಟೋಗಿರ್ಬೇಕು, ಸುಮಾರು ಕಾಲ ಆಗಿರ್ಬೇಕು, ಎಷ್ಟೇ ಕರೆದ್ರೂ ಕೂಡ ಅವ್ರು ಬರೆದಂತಹ ಸಂದರ್ಭದಲ್ಲಿ ನ್ಯಾಯಾಲಯದ ಮೂಲಕ ಈ ಆದೇಶವನ್ನ ಪಡ್ಕೊಂಡು ಅವರು ವಾಪಸ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಏನೇನು ಜವಾಬ್ದಾರಿಗಳಿರ್ತೋ ಅದು ಲೈಂಗಿಕ ಸಂಬಂಧದ ಮರುಸೃಷ್ಟೀಕರಣ ಮಾಡೋದನ್ನು ಕೂಡ ಅವರು ನಿಭಾಯಿಸಬೇಕಾಗಿರುತ್ತೆ ಈ ಆದೇಶವನ್ನ ಹೊರಡಿಸಿದಾಗ. ಆದರೆ ಮತ್ತೆ ಇನ್ನೊಂದು ವಿಷಯ ಗಮನದಲ್ಲಿಟ್ಕೊಂಡಿರಬೇಕಾದದ್ದು ಅಂದರೆ, ಯಾವುದೇ ಕಾರಣ ಇಲ್ಲದೆ ಅವ್ರು ಬಿಟ್ಟೋಗಿರ್ಬೇಕು. ಈಗ ಕೆಲವೊಮ್ಮೆ ನಾವು ನೋಡ್ತೀವಿ, ಬರೀ ಮನಸ್ತಾಪ ಅಲ್ಲದೆ ಮನೆಯಲ್ಲಿ ಕಿರುಕುಳ ಆಗ್ತಾ ಇರ್ಬೋದು, ದೈಹಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು, ಆ ಕಾರಣದಿಂದ ಗಂಡ ಅಥವಾ ಹೆಂಡತಿ ಮನೆಯನ್ನ ಬಿಟ್ಟೋಗಿದ್ರೆ ಅದು ಒಂದು ಸಮಂಜಸ ಕಾರಣ ಅಂತ ಪರಿಗಣನೆಗೆ ಬರಬಹುದಾಗಿರತ್ತೆ. ಸೊ ಅದನ್ನ ಯಾರು ಮನೆ ತೊರೆದು ಹೋಗಿರ್ತಾರೆ ಅವರು ನ್ಯಾಯಾಲಯದ ಮುಂದೆ ಪ್ರೂವ್ ಮಾಡ್ಕೊಳ್ಬೇಕಾಗಿರತ್ತೆ. ಅಕಸ್ಮಾತ್ ಸಮಂಜಸವಾಗಿದೆ ಕಾರಣ ಅಂತ ಆದ್ರೆ ಅವಾಗ ಈ ಆದೇಶವನ್ನ ನ್ಯಾಯಾಲಯ ನಿರಾಕರಣೆ ಮಾಡಬಹುದಾಗಿರತ್ತೆ. ಜೊತೆಗೆ ಕೆಲವು ಸಂದರ್ಭದಲ್ಲಿ ವಿದೇಶಕ್ಕೆ ಕೆಲಸಕ್ಕೆ ಅಂತ ಹೋಗಿರ್ತಾರೆ, ಬರೀ ಕೆಲವು ಸಮಯ ಹೋಗಿರ್ತೀವಿ ಅಂತ ಹೇಳ್ತಾರೆ, ಬಟ್ ಅದಾದ್ಮೇಲೆ 1 ವರ್ಷ 2 ವರ್ಷ ಅಂತ ಕೂಡ ಆಗ್ತಾ ಹೋಗ್ಬಹುದು, ಅವಾಗ ರೆಸ್ಟಿಟ್ಯೂಷನ್ಗೆ ಅವಕಾಶ ಮಾಡಿಕೊಡ್ಬಹುದು.
2: ಅಂದ್ರೆ ದಾಂಪತ್ಯ ಹಕ್ಕುಗಳ ಮರುಸ್ಥಾಪನೆ ಅಂತ ಹೇಳ್ತಿರ್ತಾವೆ.
3: ಹೌದು.
2: ಈಗ ಸಾಮಾನ್ಯವಾಗಿ ಏನಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ ಮನೆ ಬಿಟ್ಟು ಹೋದಾಗ, ವಾಪಸ್ ಬಂದ್ಮೇಲೆ ಕಾರಣ ಹೇಳ್ತಾರೆ ಅವರು, ಅವಾಗ ಕಾರಣ ನಡೀತದ?
3: ಅದೇ ಕಾರಣವನ್ನ ಅವರು ಸಾಬೀತು ಪಡಿಸೋದು ಅವ್ರ ಕೈಯಲ್ಲೇ ಇರತ್ತೆ. ಅದು ಸಮಂಜಸವಾಗಿದೆಯಾ ಅಥವಾ ಏನೋ ಒಂದು ಹೇಳಬೇಕು ಅನ್ನೋದಕ್ಕೊಂದು ಕಾರಣ ಕೊಡ್ತಾ ಇದ್ದಾರೆ. ಈ ರೀತಿ ಪ್ರಕರಣಗಳು ಸಾಕಷ್ಟು ಬಾರಿ ಬಂದಿರುತ್ತೆ. ಏನೋ ಹೇಳ್ಬಿಟ್ಟು ಮನೆಯಿಂದ ಹೊರಟೋಗಿರ್ತಾರೆ, ಮಕ್ಕಳ ಜವಾಬ್ದಾರಿ ನೋಡ್ತಾ ಇರಲ್ಲ, ಮನೆಯವ್ರಿಗೆ ಏನು ಹಣ ಕೊಡ್ತಾ ಇರಲ್ಲ, ಎಷ್ಟೋ ತಿಂಗಳಾದ್ಮೇಲೆ ಸುಮ್ಮನೆ ಒಂದಿನ ವಾಪಸ್ ಬರೋದು ಮತ್ತೆ ಹೋಗೋದು, ಆ ರೀತಿ ಮಾಡ್ತಾ ಇರ್ತಾರೆ. ಇದು ಸಮಂಜಸ ಹೌದೋ ಅಲ್ವೋ ಅನ್ನೋದು ಅವರೇ ಸಾಬೀತುಪಡಿಸಬೇಕಾಗಿರತ್ತೆ.
2: ವಿವಾಹ ವಿಚ್ಛೇದನ ಪಡ್ಕೋಬೇಕು ಅಂತ ಏನು ಇರಲ್ಲ ಉದ್ದೇಶ, ಆದ್ರೆ ಬಿಟ್ಟೋಗಿರ್ತಾರೆ.
3: ಹೌದು.
2: ಕಾನೂನು ಮೂಲಕವಾಗಿನೇ ಇದನ್ನ ಸರಿಪಡಿಸ್ಕೋಬೇಕಾ?
3: ಹಲವಾರು ಸಮಯ ಮನೆ ಕೌಟುಂಬಿಕ ವಿಚಾರಗಳಂದ್ರೆ ಖುದ್ದಾಗ ಅವರೇ ಮ್ಯಾನೇಜ್ ಮಾಡೋದಂತ ನೋಡ್ತೀವಿ. ಆದ್ರೆ ಇಲ್ಲಿ ನಾವೇನ್ ಹೇಳ್ತಾ ಇದ್ವಿ, ಎಷ್ಟೋ ವರ್ಷಗಳ ಕಾಲ ಅಥವಾ ತುಂಬಾ ದೀರ್ಘಕಾಲಕ್ಕೆ ಬಿಟ್ಟೋಗಿದ್ರೆ ಇನ್ನು ಬೇರೆ ಯಾವುದೂ ಅವಕಾಶ ಅವ್ರು ಮಾತಾಡಿ ಸಹ ವಾಪಸ್ ಬರ್ತಾ ಇಲ್ಲ ಅಂದಾಗ ಕಾನೂನು ಕ್ರಮ ಕೈಗೊಳ್ಬಹುದು. ಈ ಆದೇಶ ಬಂದ್ಮೇಲೆ ಪಾಲನೆ ಮಾಡಲೇಬೇಕಾಗಿರತ್ತೆ. ಅಕಸ್ಮಾತ್ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಆದೇಶ ಬಂದರೂ ಕೂಡ ಮರು ಅವ್ರು ವಾಪಸ್ ಬರಲಿಲ್ಲ ಅಂತಾದ್ರೆ ಅವಾಗ ವಿಚ್ಛೇದನಕ್ಕೆ ಅದೇ ಒಂದು ಗ್ರೌಂಡ್ ಆಗತ್ತೆ, ಆ ಕಾರಣದಿಂದನೂ ವಿಚ್ಛೇದನವನ್ನು ಪಡ್ಕೊಳ್ಬಹುದಾಗಿರತ್ತೆ.
2: ಒಟ್ಟಾರೆ ಏನೋ ಒಂದು ಮಾನಸಿಕ ಸ್ಥಿತಿಗತಿಗಳಲ್ಲಿ ವ್ಯತ್ಯಾಸ ಆಗತ್ತೆ, ಇದ್ದಕ್ಕಿದ್ದಂಗೆ ಬಿಟ್ಟು ಹೋಗಿರ್ತಾರೆ, ವಾಪಸ್ ಬಂದು ವೈವಾಹಿಕ ಜೀವನವನ್ನು ನಡೆಸಬೇಕು ಅಂತ ಅನ್ನೋದು ನಮ್ಮ ಎಲ್ಲರ ಉದ್ದೇಶ. ಹಂಗೇನಾದ್ರೂ ಇದ್ರೆ ಕಾನೂನು ಮೂಲಕವಾಗಿ ಅದನ್ನು ಬಗೆಹರಿಸಿಕೊಂಡು ಮತ್ತೆ ಸಂಸಾರದ ಜೀವನವನ್ನು ನಡೆಸಬಹುದು. ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
3: ಥ್ಯಾಂಕ್ ಯು ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರ.

0: ಆಕಾಶವಾಣಿ ಬೆಂಗಳೂರು ರೈತರಿಗೆ ಸಲಹೆ.
1: ಆರೋಗ್ಯಕರ ಆಹಾರ ಪದ್ಧತಿಯು ಮಾನವನ ಪೌಷ್ಟಿಕತೆ ಮತ್ತು ಆರೋಗ್ಯದ ಮೂಲಾಧಾರವಾಗಿರುತ್ತದೆ. ಆಹಾರವನ್ನು ಉತ್ತೇಜಿಸಿ ರೋಗಗಳನ್ನು ತಡೆಯುವ ಆಹಾರವನ್ನೇ ಆರೋಗ್ಯಕರ ಆಹಾರವೆಂದು ಕರೆಯಲಾಗುತ್ತಿದೆ. ಅಪೌಷ್ಟಿಕತೆಯು ಮಧುಮೇಹ, ಹೃದ್ರೋಗ, ರಕ್ತದೊತ್ತಡ, ಪಾರ್ಶ್ವವಾಯು, ಕ್ಯಾನ್ಸರ್ ಹಾಗೂ ಸ್ಥೂಲಕಾಯತೆ ಮುಂತಾದ ಸಾಂಕ್ರಾಮಿಕವಲ್ಲದ ರೋಗಗಳಿಗೆ ಪ್ರಮುಖ ಕಾರಣವಾಗಿದೆ. ಆದ ಕಾರಣ ಇತ್ತೀಚಿನ ದಿನದಲ್ಲಿ ಆರೋಗ್ಯಕರ ಜೀವನ ಶೈಲಿಯತ್ತ ಜನರ ಆಸಕ್ತಿ ಹೆಚ್ಚುತ್ತಿರೋದ್ರಿಂದ ತಾಜಾ, ತಕ್ಷಣ ಸೇವಿಸಬಹುದಾದ ಹಾಗೂ ಪೌಷ್ಟಿಕ ಮೌಲ್ಯಯುತ ಆಹಾರಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿಯೇ ಮೊಳಕೆ ಕಾಳು, ಸ್ಪ್ರೌಟ್ಸ್ ಮತ್ತು ಮೈಕ್ರೋಗ್ರೀನ್ಸ್ ಎಂಬ ಸೂಕ್ಷ್ಮ ತರಕಾರಿಗಳು ವಿಶ್ವದಾದ್ಯಂತ ಜನಪ್ರಿಯ ಆಗ್ತಾಯಿವೆ. ಇವುಗಳಲ್ಲಿ ಅಧಿಕ ಪ್ರಮಾಣದ ಜೈವಿಕ ಸಕ್ರಿಯ ಸಂಯುಕ್ತಗಳು ಇರೋದ್ರಿಂದ ಮಾನವನ ಆಹಾರ ವೈವಿಧ್ಯತೆಯನ್ನು ಹೆಚ್ಚಿಸುವುದರ ಜೊತೆಗೆ ಪೌಷ್ಟಿಕಾಂಶಗಳ ಕೊರತೆಯನ್ನು ನೀಗಿಸಬಲ್ಲದಾಗಿದೆ. ಹವಾಮಾನ ಬದಲಾವಣೆಯಿಂದಾಗಿ ಸಂಕಷ್ಟಕ್ಕೆ ಒಳಗಾಗಿರುವ ಪ್ರದೇಶಗಳಲ್ಲಿಯೂ ಸುಸ್ಥಿರ ಆಹಾರ ಉತ್ಪಾದನೆಗೆ ಇವು ಆಶಾದಾಯಕವಾಗಿವೆ. ಮೈಕ್ರೋಗ್ರೀನ್ಸ್ಗಳು ಭವಿಷ್ಯದ ಪೌಷ್ಟಿಕ ಆಹಾರ ಮೂಲಗಳಾಗಿ ಪರಿಗಣಿಸಲ್ಪಡಲಾಗುತ್ತಿದೆ. ಇವು ಪೌಷ್ಟಿಕಾಂಶ ಸಮೃದ್ಧವಾಗಿದ್ದು ಅಲ್ಪ ಅವಧಿಯಲ್ಲಿ ಕಡಿಮೆ ವೆಚ್ಚದಲ್ಲಿ ಹಾಗೂ ರಾಸಾಯನಿಕ ಕೀಟನಾಶಕಗಳ ಬಳಕೆಯಿಲ್ಲದೆ ಉತ್ಪಾದಿಸಬಹುದಾಗಿದೆ. ಕಚ್ಚಾ ರೂಪದಲ್ಲಿಯೂ ಸೇವಿಸುವುದರಿಂದ ಉಷ್ಣತೆಯಿಂದ ನಾಶವಾಗುವ ವಿಟಮಿನ್ಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಸಮರ್ಪಕವಾಗಿ ದೇಹಕ್ಕೆ ಲಭ್ಯವಾಗುತ್ತವೆ. ಮೊಳಕೆಗಳು ಸಾಮಾನ್ಯವಾಗಿ ಕತ್ತಲೆಯ ಪರಿಸರದಲ್ಲಿ ಹಾಗೂ ಹೆಚ್ಚಿನ ಸಾಪೇಕ್ಷ ಆರ್ದ್ರತೆಯ ಅಡಿಯಲ್ಲಿ ಬೆಳೆಯಲಾಗುತ್ತದೆ. ಬೀಜಗಳನ್ನು ನೀರಿನಲ್ಲಿ ನೆನೆಸಿದ ನಂತರ ಸಾಮಾನ್ಯವಾಗಿ 3-5 ದಿನದಲ್ಲಿ ಕೊಟೆಲಿಡನ್ಗಳು ಇನ್ನೂ ಸಂಪೂರ್ಣವಾಗಿ ಅಭಿವೃದ್ಧಿಯಾಗದ ಹಾಗೂ ನಿಜವಾದ ಎಲೆಗಳು ಹೊರಹೊಮ್ಮಲು ಆರಂಭಿಸಿದ ಹಂತದಲ್ಲಿ ಅವುಗಳನ್ನು ಕೊಯ್ಲು ಮಾಡಲಾಗುತ್ತದೆ. ಸಂಪೂರ್ಣ ಸಸಿಯನ್ನು ಬೇರು, ಬೀಜ, ಚಿಗುರು ಸೇರಿದಂತೆ ಸೇವಿಸಲಾಗುತ್ತದೆ. ಮೊಳಕೆಯೊಡೆಯುವ ಪ್ರಕ್ರಿಯೆಯ ವೇಳೆ ಬೀಜಗಳು ಮಹತ್ವದ ಜೈವ ರಾಸಾಯನಿಕ ಬದಲಾವಣೆಗಳು ಸಂಭವಿಸುತ್ತವೆ. ಇದರಿಂದ ಅವುಗಳ ಪೌಷ್ಟಿಕ ಗುಣಮಟ್ಟ ಮತ್ತು ಕಾರ್ಯಾತ್ಮಕ ಮೌಲ್ಯ ಹೆಚ್ಚುತ್ತದೆ. ಮೊಳಕೆಯೊಡೆಯುವ ಪ್ರಕ್ರಿಯೆಯ ವೇಳೆ ಪ್ರತಿ ಪೌಷ್ಟಿಕ ಸಂಯುಕ್ತಗಳಾದ ಟಿಪ್ಸಿನ್ ನಿರೋಧಕಗಳು, ಫೈಟಿಕ್ ಆಮ್ಲ, ಪೆಂಟೋಸಾನ್ಗಳು, ಟ್ಯಾನಿನ್ಗಳು, ಸೈನೈಡ್ಗಳು ಒಂದು ಪ್ರಮಾಣದಲ್ಲಿ ಕಡಿಮೆ ಇರುತ್ತವೆ. ಅದೇ ಸಮಯದಲ್ಲಿ ಆಹಾರದ ರುಚಿ, ಗುಣ, ಪೋಷಕಾಂಶಗಳ ಜೀವಲಭ್ಯತೆ, ಆರೋಗ್ಯಕ್ಕೆ ಉಪಯುಕ್ತವಾದ ಗ್ಲೈಕೋಸಿನೋಲೇಟ್ಗಳು ಮತ್ತು ನೈಸರ್ಗಿಕ ಆಂಟಿಆಕ್ಸಿಡೆಂಟ್ಗಳು ಮುಂತಾದ ಸಸ್ಯ ರಾಸಾಯನಿಕಗಳ ಪ್ರಮಾಣ ಹೆಚ್ಚಾಗುತ್ತದೆ. ಸಾಮಾನ್ಯವಾಗಿ ಸ್ಪ್ರೌಟ್ಗಳು 1 ವಾರಕ್ಕಿಂತ ಕಡಿಮೆ ಅವಧಿಯಲ್ಲಿ ಬೆಳೆಯಲಾಗುತ್ತೆ. ಆದರೆ ಮೈಕ್ರೋಗ್ರೀನ್ಸ್ಗಳನ್ನು ಮೊಳಕೆ ಹೊರಬಂದ ನಂತರ 7-20 ದಿನಗಳೊಳಗೆ ಆಹಾರ ಬೆಳೆಗೆ ಕೊಯ್ಯಲಾಗುತ್ತದೆ. ಮೈಕ್ರೋಗ್ರೀನ್ಸ್ಗಳು ಅಂದರೆ ತರಕಾರಿಗಳು, ಸಸ್ಯೌಷಧಿಗಳು ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿರುವ ಚಿಗುರು ಹಂತದ ಸಸಿಗಳಾಗಿವೆ. ಇವುಗಳನ್ನು ಕಾರ್ಯಾತ್ಮಕ ಆಹಾರಗಳಾಗಿ ಗುರುತಿಸಲಾಗಿದೆ. ವಿಟಮಿನ್ಗಳು, ಖನಿಜಾಂಶಗಳು, ಆಂಟಿಆಕ್ಸಿಡೆಂಟ್ಗಳು ಮತ್ತು ಜೈವಿಕ ಕ್ರಿಯಾಶೀಲ ಸಂಯುಕ್ತಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಮೈಕ್ರೋಗ್ರೀನ್ಸ್ಗಳು ಆರೋಗ್ಯಕ್ಕೆ ಬಹಳ ಉಪಯುಕ್ತವಾಗುತ್ತವೆ. ಸಾಮಾನ್ಯವಾಗಿ ಬೀಜ ಮೊಳಕೆಯಾದ 7-21 ದಿನಗಳೊಳಗೆ ಇವುಗಳನ್ನು ಕೊಯ್ಲು ಮಾಡಲಾಗುತ್ತದೆ. ಈ ಹಂತದಲ್ಲಿ ಅವುಗಳಲ್ಲಿ ತೀವ್ರವಾದ ರುಚಿ, ಆಕರ್ಷಕ ಬಣ್ಣ ಮತ್ತು ಆರೋಗ್ಯವರ್ಧಕ ಗುಣಗಳು ಕೂಡ ಹೆಚ್ಚಾಗಿರುತ್ತವೆ. ಇವು ಮೊಳಕೆ ಕಾಳುಗಳಿಗಿಂತ ದೊಡ್ಡದಾಗಿದ್ದು ಬೆಳೆದ ತರಕಾರಿಗಳಿಗಿಂತ ಚಿಕ್ಕದಾಗಿರುತ್ತೆ. ಕಾಂಡ, ಕೊಟಿಲಿಡನ್ ಎಲೆಗಳು ಮತ್ತು ಮೊದಲ ನಿಜವಾದ ಎಲೆಗಳನ್ನು ಆಹಾರವಾಗಿ ಬಳಸಲಾಗುತ್ತೆ. ಬಣ್ಣ, ರುಚಿ ಹಾಗೂ ಪೌಷ್ಟಿಕ ಮೌಲ್ಯದ ಕಾರಣದಿಂದಾಗಿ ಇವನ್ನು ಸಲಾದ್, ಸೂಪ್, ಸ್ಯಾಂಡ್ವಿಚ್, ಪಾನೀಯ ಹಾಗೂ ವಿವಿಧ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಬಳಸಲಾಗುವುದು. ಇವುಗಳಲ್ಲಿ ವಿಟಮಿನ್ಗಳು, ಖನಿಜಾಂಶಗಳು, ಆಂಟಿಆಕ್ಸಿಡೆಂಟ್ಗಳು ಹಾಗೂ ಜೈವಿಕ ಕ್ರಿಯಾಶೀಲ ಸಂಯುಕ್ತಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತವೆ. ಕೆಲವು ಅಧ್ಯಯನಗಳ ಪ್ರಕಾರ ಮೈಕ್ರೋಗ್ರೀನ್ಸ್ಗಳಲ್ಲಿ ಪ್ರೌಢ ಸಸ್ಯಗಳಿಗಿಂತ 4-40 ಪಟ್ಟು

0: ನಿರೀಕ್ಷಣ ಪ್ರಣಾಳಿಂ ಸಕ್ರಿಯಂ ಕುರ್ವಂತಿ. ಸಹಸ್ರಶಃ ತೀರ್ಥಯಾತ್ರಿಣಾಂ ಸುರಕ್ಷಿತ ಗಮನಾಗಮನಂ ಸುನಿಶ್ಚೇತುಂ ಅಂತಾ ಸಂಸ್ಥಾ ಸಮನ್ವಯಂ ಸುದೃಢಂ ಕುರ್ವಂತಿ ಚ. ಇತಿ ವಾರ್ತಾಃ.
1: ಆಕಾಶವಾಣಿ ಬೆಂಗಳೂರು, ಸಮಯ 7:05.
2: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30ರಂದು ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಶ್ರೋತೃಗಳೇ, ಗಮನಿಸಿ, ಇಂದು ಬೆಳಗ್ಗೆ 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಗಲಿದೆ. ಕೃತಿ ಮತ್ತು ಓದು ನೂತನ ಎಸ್ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ.

ಇಂದು ರಾತ್ರಿ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪುಷ್ಪಾ ಕಾಶಿನಾಥ್ ಅವರಿಂದ ವೀಣಾವಾದನವನ್ನು ಆಲಿಸಲಿದ್ದೀರಿ. ಮೃದಂಗ ಅನಿರುದ್ಧ್, ಎಸ್ ಭಟ್, ಮೋರ್ಸಿಂಗ್, ಜಿ ಲಕ್ಷ್ಮೀನಾರಾಯಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
3: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
4: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
3: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
5: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
3: ಹೌದಾ?
4: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
6: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

ಶ್ರೋತೃಗಳೇ, ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಟಕವೊಂದು ಪ್ರಸಾರವಾಗಲಿದೆ. ನಾಟಕ ಫೋನಾಯಣ. ರಚನೆ ಬಿ ಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಆಕಾಶ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ಉದ್ಯೋಗ ಖಾತ್ರಿ ಯೋಜನೆಗೆ ಮಹಾತ್ಮ ಗಾಂಧಿ ವಿಬಿಜಿ ರಾಮ್ಜಿ ಮರುನಾಮಕರಣಕ್ಕೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವರ ಆಗ್ರಹ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆ ನಾಳೆ ಜುಲೈ 1 ದೇಶಾದ್ಯಂತ ಜಾರಿಗೆ. ಕೇಂದ್ರ ಕೃಷಿ ಸಚಿವಾಲಯದ ಖೇತ್ ಬಚಾವೋ ಮಾಸಿಕ ಅಭಿಯಾನ ಇಂದಿಗೆ ಮುಕ್ತಾಯ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ಮತಗಟ್ಟೆ ಅಧಿಕಾರಿಗಳು ಇಂದಿನಿಂದ ಮನೆಗಳಿಗೆ ಭೇಟಿ. ಈಗ ವಾರ್ತೆಗಳ ವಿವರ. ಉದ್ಯೋಗ ಖಾತ್ರಿ ಯೋಜನೆಗೆ ಮಹಾತ್ಮ ಗಾಂಧಿ ವಿಬಿಜಿ ರಾಮ್ಜಿ ಎಂದು ಮರುನಾಮಕರಣ ಮಾಡಬೇಕು. ದೇಶದ 268,000 ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧೀಜಿ ಹೆಸರನ್ನಿಡುವಂತೆ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯಿತಿರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರ ಅಧ್ಯಕ್ಷತೆಯಲ್ಲಿ ಜರುಗಿದ ರಾಷ್ಟೀಯ ಗ್ರಾಮೀಣ ವಿಕಾಸ ಸಮ್ಮೇಳನದಲ್ಲಿ ಕರ್ನಾಟಕ ರಾಜ್ಯದ ಪರವಾಗಿ ಪಾಲ್ಗೊಂಡು ಹಲವು ಮಹತ್ವದ ವಿಷಯಗಳನ್ನು ಪ್ರಸ್ತಾಪಿಸಿರುವುದಾಗಿ ಎಕ್ಸ್ ಖಾತೆಯಲ್ಲಿ ಸಚಿವ ಖಂಡ್ರೆ ತಿಳಿಸಿದ್ದಾರೆ. ಗ್ರಾಮೀಣ ಬಡ ಕುಟುಂಬಗಳಿಗೆ ವರ್ಷದ 365 ದಿನಗಳು ಉದ್ಯೋಗದ ಖಾತ್ರಿ ದೊರೆಯುವಂತೆ ಕ್ರಮ ಕೈಗೊಳ್ಳಲು ಒತ್ತಾಯಿಸಲಾಗಿದೆ. ವಿಬಿಜಿ ರಾಮ್ಜಿ ಹೊಸ ಯೋಜನೆಯಡಿ 60-40 ಬದಲು 90-10 ಕೇಂದ್ರ ರಾಜ್ಯ ವೆಚ್ಚದ ಅನುಪಾತ ಮುಂದುವರಿಸಿ ರಾಜ್ಯಗಳ ಮೇಲಿನ ಆರ್ಥಿಕ ಹೊರೆ ಕಡಿಮೆ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ. 15ನೇ ಹಣಕಾಸು ಆಯೋಗದಡಿ ಕರ್ನಾಟಕಕ್ಕೆ ಬರಬೇಕಿರುವ 2,186 ಕೋಟಿ ರೂಪಾಯಿ ಬಾಕಿ ಅನುದಾನವನ್ನು ತಕ್ಷಣ ಬಿಡುಗಡೆ ಮಾಡುವಂತೆ ಸಚಿವರು ಒತ್ತಾಯಿಸಿದ್ದಾಗಿ ಹೇಳಿದ್ದಾರೆ. ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ 2047, ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ವಿಬಿಜಿ ರಾಮ್ಜಿ ಯೋಜನೆ ನಾಳೆ ಜುಲೈ 1 ದೇಶಾದ್ಯಂತ ಜಾರಿಗೊಳ್ಳಲಿದೆ. ದೇಶದ ಎಲ್ಲ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಬಿಜಿ ರಾಮ್ಜಿ ಸಮನ್ವಯ ಅಧಿಕಾರಿಗಳನ್ನು ಕೇಂದ್ರ ಸರ್ಕಾರ ಪ್ರಾದೇಶಿಕ ಮಟ್ಟದಲ್ಲಿ ಸಂಯೋಜನೆಗಾಗಿ ನಿಯೋಜಿಸಿದೆ. ಇಂದಿನವರೆಗೆ ಚಾಲ್ತಿಯಲ್ಲಿದ್ದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನರೇಗಾ ಇಂದಿಗೆ ಕೊನೆಯಾಗುವುದು. ವಿಬಿಜಿ ರಾಮ್ಜಿ ಯೋಜನೆಯಡಿ ಹೆಸರು ನೋಂದಾಯಿಸಿದ ಕೂಲಿ ಕಾರ್ಮಿಕರಿಗೆ ವಾರ್ಷಿಕ 125 ದಿನಗಳ ಉದ್ಯೋಗ ಖಾತ್ರಿ ಖಚಿತಪಡಿಸಲಾಗಿದೆ. ವಿಬಿಜಿ ರಾಮ್ಜಿ ಯೋಜನೆ ಲಾಂಛನವನ್ನು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕೆ ರಾಮ್ಪ್ರಸಾದ್ ರಚಿಸಿದ್ದಾರೆ. 7,000 ಅಧಿಕ ಕಲಾವಿದರು ರಚಿಸಿದ್ದರು. ವಿಬಿಜಿ ರಾಮ್ಜಿ ಅನುಷ್ಠಾನದ ಕುರಿತ ತರಬೇತಿ ಕಾರ್ಯಾಗಾರ ಕೊಪ್ಪಳ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜರುಗಿತು. ಕಾರ್ಯನಿರ್ವಾಹಕ ಅಧಿಕಾರಿ ದುಂಡಪ್ಪ ತುರಾದಿ ಚಾಲನೆ ನೀಡಿದರು. ಕೇಂದ್ರ ಕೃಷಿ ಹಾಗೂ ರೈತರ ಕಲ್ಯಾಣ ಸಚಿವಾಲಯದಿಂದ ಈ ತಿಂಗಳ 1 ಆರಂಭಗೊಂಡಿದ್ದ ಖೇತ್ ಬಚಾವೋ ಅಭಿಯಾನ ಇಂದು ಪೂರ್ಣಗೊಳ್ಳಲಿದೆ. ದೇಶಾದ್ಯಂತ ಹಾಗೂ ಕರ್ನಾಟಕದಾದ್ಯಂತ ದೀರ್ಘಕಾಲಿಕ ಸುಸ್ಥಿರ ಕೃಷಿ ಹಾಗೂ ಮಣ್ಣಿನ ಆರೋಗ್ಯ ಸಂರಕ್ಷಣೆಯ ಅಭಿಯಾನ ಖೇತ್ ಬಚಾವೋ ಅಭಿಯಾನ ಕೃಷಿ ಇಲಾಖೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ಕೇಂದ್ರ ಪುರಸ್ಕೃತ ಕೃಷಿ ಯೋಜನೆಗಳು, ವಿಮೆ ಸೌಲಭ್ಯಗಳು ಹಾಗೂ ಮಣ್ಣಿನ ಆರೋಗ್ಯ ಸೇರಿದಂತೆ ಸೂಕ್ತ ರಸಗೊಬ್ಬರಗಳ ಬಳಕೆ ಕುರಿತು ರೈತರಿಗೆ ಮಾಹಿತಿ ಒದಗಿಸಲಾಗಿದೆ. ಯಾದಗಿರಿ ಜಿಲ್ಲೆಯ 16 ಹೋಬಳಿಗಳ ವ್ಯಾಪ್ತಿಯ 125 ಗ್ರಾಮ ಪಂಚಾಯಿತಿಗಳಲ್ಲಿ ಖೇತ್ ಬಚಾವೋ ಅಭಿಯಾನ ಜರುಗಿತು. ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಮ್ಮ ಜಿಲ್ಲೆಯಲ್ಲಿ 125 ಪಂಚಾಯತಿ ಇದಾವೆ, 16 ಹೋಬಳಿಗಳಿದ್ದಾವೆ. ಕೃಷಿ ಅಧಿಕಾರಿಗಳು ಈ ಖೇತಿ ಬಚಾವ್ ಆಂದೋಲನದಲ್ಲಿ ರೈತರಿಗೆ ತರಬೇತಿಗಳನ್ನು ಮಾಡ್ತಾ ಇದೀವಿ. ಇದರಲ್ಲಿ ರಸಗೊಬ್ಬರಗಳು ಯೂಸ್ ಮಾಡಬೇಕು, ಅವಶ್ಯಕತೆಗೆ ಅನುಗುಣವಾಗಿ ರಸಗೊಬ್ಬರಗಳನ್ನು ಯೂಸ್ ಮಾಡೋಣ ಅನ್ನೋದ್ರ ಬಗ್ಗೆ ರೈತರಿಗೆ ಮನವರಿಕೆ ಮಾಡ್ತಾ ಇದೀವಿ. ಆಮೇಲೆ ಡಿಎಪಿನೇ ಕಂಪಲ್ಸರಿ ಬೇಕು ಅಂತಿಲ್ಲ, ಬರೇ ಗೊಬ್ಬರಗಳಿದ್ದಾವೆ ಅವನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದೀವಿ. ರಸಗೊಬ್ಬರಗಳ ಬಳಕೆ ಆರೋಗ್ಯಕ್ಕೆ ಹಾನಿಕರ, ಯೂರಿಯಾ ಗೊಬ್ಬರ ಅತಿಯಾಗಿ ಬಳಸಬೇಡಿ, ನ್ಯಾನೋ ಡಿಎಪಿ ಇದೆ, ಕಾಂಪ್ಲೆಕ್ಸ್ ಇದೆ ಅಂತ ಗೊಬ್ಬರಗಳನ್ನ ಬಳಸಿಕೊಂಡು ನೀವು ಬೆಳೆ ಬೆಳೀರಿ, ಮಣ್ಣನ್ನ ಹಾಳು ಮಾಡಬಾರ್ದು ಅಂತ ತಿಳ್ಕೊಂಡು ಖೇತಿ ಬಚಾವೋ ಆಂದೋಲನ ಪ್ರತಿ ಪಂಚಾಯತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ.
0: ಭಾರತ ಸರ್ಕಾರ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ನಡುವಿನ ಡಿಜಿಟಲ್

0: ಅಂತರವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಡಿಜಿಟಲ್ ಭಾರತ್ ನಿಧಿ ಹೆಸರಿನಲ್ಲಿ ಗ್ರಾಮ ಪಂಚಾಯಿತಿಗಳು ಮತ್ತು ಹಳ್ಳಿಗಳಲ್ಲಿ ಎಫ್ಟಿಟಿಎಚ್ ಹೈಸ್ಪೀಡ್ ಬ್ರಾಡ್ಬ್ಯಾಂಡ್ ಸಂಪರ್ಕಗಳನ್ನು ಒದಗಿಸುವ ಯೋಜನೆ ರೂಪಿಸಿದೆ. ರಾಯಚೂರು ಹಾಗೂ ಕೊಪ್ಪಳ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳು ಮತ್ತು ಗ್ರಾಮಗಳು ಈ ಯೋಜನೆಯ ಲಾಭ ಪಡೆಯಬಹುದಾಗಿದೆ ಎಂದು ಬಿಎಸ್ಎನ್ಎಲ್ ಉಪ ಪ್ರಧಾನ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಆಸಕ್ತ ಯುವಜನತೆ ಭಾರತ್ ಸಂಚಾರ್ ನಿಗಮ ನಿಯಮಿತದ ಮೂಲಕ ಫ್ರಾಂಚೈಸಿ ಪಡೆಯಬಹುದಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಲ್ಯಾಣ ಕರ್ನಾಟಕದ 18,022 ಸರ್ಕಾರಿ ಶಾಲೆಗಳು ಶಿಥಿಲಾವಸ್ಥೆಯಲ್ಲಿದ್ದು ಮಕ್ಕಳ ಹಿತದೃಷ್ಟಿಯಿಂದ ಶೀಘ್ರ ದುರಸ್ತಿ ಕಾರ್ಯ ಕೈಗೊಳ್ಳುವಂತೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ 8,006 ಶಾಲಾ ಕೊಠಡಿಗಳು ಸಂಪೂರ್ಣ ಜೀರ್ಣಾವಸ್ಥೆಯಲ್ಲಿವೆ, ಬಡ ಮಕ್ಕಳ ಬಾಳು ಮತ್ತು ಭವಿಷ್ಯದತ್ತ ಆದ್ಯತೆ ಮೇಲೆ ಗಮನ ನೀಡುವಂತೆ ಅವರು ಒತ್ತಾಯಿಸಿದ್ದಾರೆ. ಪೂರ್ಣ ಪ್ರಮಾಣದ ಶಾಲಾ ಶಿಕ್ಷಣ ಖಾತೆ ಸಚಿವರ ನೇಮಕಕ್ಕೂ ಅವರು ಹಕ್ಕೊತ್ತಾಯ ಮಂಡಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಹಿನ್ನೆಲೆ ರಾಜ್ಯಾದ್ಯಂತ ಇಂದಿನಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಡಿ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗಳಿಗೆ ಭೇಟಿ ನೀಡಿ ಮತದಾರರಿಗೆ ಪ್ರೀಫಿಲ್ಡ್ ಎನ್ಯುಮರೇಷನ್ ಫಾರ್ಮ್ ನೀಡಿ ಮತದಾರರ ಮಾಹಿತಿ ಪರಿಶೀಲಿಸಿ ನವೀಕರಿಸಲಿದ್ದಾರೆ. ಧಾರವಾಡ ಜಿಲ್ಲೆಯ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದ ಸಿದ್ದತೆ ಕುರಿತು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: ಧಾರವಾಡ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಿದ್ದು ಒಟ್ಟು 16,22,035 ಮತದಾರರು ಇದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 1,665 ಮತಗಟ್ಟೆಗಳಿದ್ದಾವೆ. 30 ಜೂನ್ 2026 29/7/2026 ಎಸ್ಐಆರ್ ಕಾರ್ಯಕ್ರಮದ ಅಂಗವಾಗಿ ಬಿಎಲ್ಒಗಳು ಮನೆ ಮನೆಗೆ ಹೋಗಿ ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ ಅನ್ನ ನೀಡಲಿದ್ದಾರೆ. ಮತದಾರರು ಈ ಎನ್ಯುಮರೇಷನ್ ಫಾರ್ಮ್ ಅನ್ನ ತುಂಬಿಬಿಟ್ಟು ಅವರ ಭಾವಚಿತ್ರಗಳೊಂದಿಗೆ ಹಾಗೂ ಅವರ ಅಥವಾ ಅವರ ಕುಟುಂಬದ ಯಾವುದೇ ಒಬ್ಬ ಸದಸ್ಯರದ್ದು ಅಥವಾ ಸಂಬಂಧಿಕರದ್ದು 2002 ಮತದಾರರ ಪಟ್ಟಿಗೆ ಮ್ಯಾಪಿಂಗ್ ಮಾಡಿರುವ ಮಾಹಿತಿಯನ್ನು ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಫಾರ್ಮ್ ಅನ್ನ ಅವರು ಹಿಂತಿರುಗಿಸಿದ ನಂತರ 5 ಆಗಸ್ಟ್ರಿಂದ 4 ಸೆಪ್ಟೆಂಬರ್ ವರೆಗೂ ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ ಪೀರಿಯಡ್ ಇರುತ್ತೆ. 5 ಆಗಸ್ಟ್ಗೆ ಡ್ರಾಫ್ಟ್ ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗುತ್ತದೆ. ಅದರಲ್ಲಿ ಏನಾದರೂ ಆಬ್ಜೆಕ್ಷನ್ಸ್ ಇದ್ದಲ್ಲಿ ನೋಟಿಸ್ ಮತ್ತು ಹಿಯರಿಂಗ್ ಅನ್ನ 5/8/26 3/10/26 ಕೇಳಲಾಗುವುದು ಹಾಗೂ ಇತ್ಯರ್ಥಪಡಿಸಲಾಗುವುದು.
0: ಉಡುಪಿ ಜಿಲ್ಲೆಯಲ್ಲಿ ಇಂದಿನಿಂದ ಮುಂಬರುವ 1 ವಾರದವರೆಗೆ ಅಧಿಕ ಮಳೆ ಸಾಧ್ಯತೆ ಹಿನ್ನೆಲೆ ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ರಭಸದ ಗಾಳಿಯೊಂದಿಗೆ ಬಿರುಸಿನ ಮಳೆಯಾಗುವ ಸಾಧ್ಯತೆಯ ಹಿನ್ನೆಲೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸುವಂತೆ ಸಾರ್ವಜನಿಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಮಳೆ ಸಿಡಿಲಿನ ಸಂದರ್ಭದಲ್ಲಿ ಕೃಷಿಕರು ಕೃಷಿ ಚಟುವಟಿಕೆಗಳಿಂದ ದೂರವಿರಬೇಕು, ಮೀನುಗಾರರು ಮೀನುಗಾರಿಕೆ ನಡೆಸದಂತೆ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ ಆದೇಶಿಸಿದ್ದಾರೆ. ತುರ್ತು ಸಂದರ್ಭದಲ್ಲಿ ಉಚಿತ ಸಹಾಯವಾಣಿ 1077 ಸಂಪರ್ಕಿಸಲು ಕೋರಿದ್ದಾರೆ. ತವರಿನಂಗಳದಲ್ಲಿ ಹುಬ್ಬಳ್ಳಿ ಟೈಗರ್ಸ್ ತಂಡ ಆರಂಭಿಕ ಆಟಗಾರ ಮಯಾಂಕ್ ಅಗರ್ವಾಲ್ 81 ರನ್ ಹಾಗೂ ಮೊಹಮ್ಮದ್ ತಾಹಾ ಅವರ 57 ರನ್ಗಳ ಅಜೇಯ ಬ್ಯಾಟಿಂಗ್ನಿಂದ ಗುಲ್ಬರ್ಗಾ ಮಿಸ್ಟಿಕ್ ತಂಡದ ವಿರುದ್ದ ವಿಕೆಟ್ ನಷ್ಟವಿಲ್ಲದೆ ಜಯ ಸಾಧಿಸಿತು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಮೈದಾನದಲ್ಲಿ ಜರುಗಿದ ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮಳೆಯಿಂದಾಗಿ 15 ಓವರ್ಗಳಿಗೆ ನಿಗದಿಪಡಿಸಲಾದ ಪಂದ್ಯದಲ್ಲಿ ಗುಲ್ಬರ್ಗಾ ತಂಡವೊಡ್ಡಿದ 139 ರನ್ ಗುರಿಯನ್ನು 12.1 ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ ಹುಬ್ಬಳ್ಳಿ ಟೈಗರ್ಸ್ ತಂಡ ಗುರಿ ತಲುಪಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯೋಗ ಖಾತ್ರಿ ಯೋಜನೆಗೆ ಮಹಾತ್ಮ ಗಾಂಧಿ ವಿಬಿಜಿ ರಾಮ್ಜಿ ಮರುನಾಮಕರಣಕ್ಕೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವರ ಆಗ್ರಹ.

ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆ ನಾಳೆ ಜುಲೈ 1ರಿಂದ ದೇಶಾದ್ಯಂತ ಜಾರಿಗೆ. ಕೇಂದ್ರ ಕೃಷಿ ಸಚಿವಾಲಯದ ಖೇತ್ ಬಚಾವೋ ಮಾಸಿಕ ಅಭಿಯಾನ ಇಂದಿಗೆ ಮುಕ್ತಾಯ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ಮತಗಟ್ಟೆ ಅಧಿಕಾರಿಗಳು ಇಂದಿನಿಂದ ಮನೆಗಳಿಗೆ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕೇಳೋಣ ಮೇಘಮಾಲಾ ಅವರು ಹಾಡಿರುವ ಭಾವಗೀತೆಗಳನ್ನು. ಮೊದಲಿಗೆ ಕೇಳಿ ಕೆಎಸ್ ನರಸಿಂಹಸ್ವಾಮಿಯವರ ರಚನೆ, ನಿನ್ನ ಪ್ರೀತಿಗೆ ಅದರ ರೀತಿಗೆ ಕಣ್ಣ ಹನಿಗಳೇ ಕಾಣಿಕೆ.

ಇನ್ನೀಗ ಕೇಳೋಣ ಡಾಕ್ಟರ್ ಎಚ್ ಎಸ್ ವೆಂಕಟೇಶಮೂರ್ತಿಯವರ ರಚನೆ ಬಾನಿಗೆ ಜಿಗಿಯುವ ನಗುವಿನ ಬಗೆಗೆ ಜೋಲುವ ಅಳುವಿನ ಧಾತು.

0: ಇದುವರೆಗೆ ಮೇಘಮಾಲಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಸಮಯ 7:30:10 ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ.
1: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30 ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ, ನನ್ಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
4: ನೀನ್ ಮಾಡಿದ್ದು ನೀನೇ ತಿನ್ನು.
5: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
6: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಇದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

0: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
1: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಶ್ರೋತೃಗಳೇ, ಇಂದು ಮಧ್ಯಾಹ್ನ 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ, ಸಮಯ 7:34. 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಪ್ರಸಾರವಾಗಲಿದೆ. ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಆರೋಗ್ಯ ಮತ್ತು ಕೃಷಿ ವೈದ್ಯ ಡಾಕ್ಟರ್ ದಾಕ್ಷಾಯಿಣಿ ರಾಮನಗೌಡರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಪೆಟ್ರೋಲ್ ಡೀಸೆಲ್ ಮಾರಾಟದ ಮೇಲಿನ ತಾತ್ಕಾಲಿಕ ನಿರ್ಬಂಧಗಳನ್ನು ನಾಳೆಯಿಂದ ಹಿಂಪಡೆಯಲು ಕೇಂದ್ರ ಸರ್ಕಾರ ನಿರ್ಧಾರ. ಎರಡು ದಿನಗಳ ಪ್ರವಾಸಕ್ಕಾಗಿ ಇಂದು ಆಂಧ್ರಪ್ರದೇಶಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿ. ಚಲನಚಿತ್ರ ರಂಗದ ಉತ್ತೇಜನಕ್ಕೆ ಕೇಂದ್ರ ಸರ್ಕಾರದಿಂದ ಎರಡು ಪ್ರಮುಖ ನಿರ್ಧಾರ. ಪ್ರಸಾರ ಭಾರತಿ ಅಧ್ಯಕ್ಷರ ನೇತೃತ್ವದಲ್ಲಿ ಅಧ್ಯಯನ ಗುಂಪು ರಚನೆ. ಹಾರ್ಮೋಸ್ ಜಲಸಂಧಿ ವಿವಾದ, ದೋಹಾದಲ್ಲಿ ಇಂದು ಅಮೆರಿಕ ಇರಾನ್ ಮಾತುಕತೆ. ಫಿಫಾ ವಿಶ್ವಕಪ್, ಇಂಜುರಿ ಟೈಮ್ ಗೋಲ್ ಮೂಲಕ ಬ್ರೆಜಿಲ್ಗೆ ಜಯ, ಪೆನಾಲ್ಟಿ ಶೂಟೌಟ್ನಲ್ಲಿ ಜರ್ಮನಿಗೆ ಸೋಲು. ವಾರ್ತೆಗಳ ವಿವರ: ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಮಾರಾಟ ಹಾಗೂ ವಿತರಣೆಯನ್ನು ನಿಯಂತ್ರಿಸಲು ವಿಧಿಸಲಾಗಿದ್ದ ತಾತ್ಕಾಲಿಕ ನಿಯಂತ್ರಣ ಕ್ರಮಗಳನ್ನು ನಾಳೆಯಿಂದ ಜಾರಿಗೆ ಬರುವಂತೆ ಸಂಪೂರ್ಣವಾಗಿ ಹಿಂಪಡೆಯಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಇಂಧನ ಬೆಲೆಗಳು ತೀವ್ರ ಏರಿಕೆಯಾಗಿದ್ದ ಸಂದರ್ಭದಲ್ಲಿ ಚಿಲ್ಲರೆ ಗ್ರಾಹಕರನ್ನು ರಕ್ಷಿಸಲು ಮತ್ತು ಇಂಧನ ಕಾಳಸಂತೆ ಹಾಗೂ ಅಕ್ರಮ ದಾಸ್ತಾನನ್ನು ತಡೆಯಲು ಜೂನ್ 12 ಈ ನಿಯಂತ್ರಣ ಕ್ರಮಗಳನ್ನು ಜಾರಿಗೆ ತರಲಾಗಿತ್ತು. ಇದರ ಅನ್ವಯ ಪೆಟ್ರೋಲ್ ಬಂಕ್ಗಳಲ್ಲಿ ಪ್ರತಿ ವಾಹನಕ್ಕೆ ದಿನಕ್ಕೆ ಗರಿಷ್ಠ 200 ಲೀಟರ್ ಡೀಸೆಲ್ ಮಿತಿಯನ್ನು ಹೇರಲಾಗಿತ್ತು. ಪ್ರಸ್ತುತ ದೇಶದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಪೂರೈಕೆ ಸ್ಥಿತಿಗತಿಯು ಸಂಪೂರ್ಣವಾಗಿ ಸುಧಾರಿಸಿ ಯಥಾಸ್ಥಿತಿಗೆ ಮರಳಿರುವುದರಿಂದ ಇನ್ನು ಮುಂದೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ತಾತ್ಕಾಲಿಕ ನಿರ್ಬಂಧಗಳ ಅಗತ್ಯವಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಈ ನಿಯಮಗಳು ಇಂಧನ ಕೊರತೆಯಾಗದಂತೆ ನೋಡಿಕೊಳ್ಳುವಲ್ಲಿ ಹಾಗೂ ಚಿಲ್ಲರೆ ಗ್ರಾಹಕರ ಹಿತಾಸಕ್ತಿ ಕಾಯುವಲ್ಲಿ ಯಶಸ್ವಿಯಾಗಿದ್ದವು ಎಂದು ಸಚಿವಾಲಯ ತಿಳಿಸಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ ಎರಡು ದಿನಗಳ ಆಂಧ್ರಪ್ರದೇಶ ಪ್ರವಾಸ ಕೈಗೊಳ್ಳಲಿದ್ದಾರೆ. ರಾಷ್ಟ್ರಪತಿಗಳು ಇಂದು ವಿಜಯನಗರಂನಲ್ಲಿ ಆಂಧ್ರಪ್ರದೇಶದ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಅವರು ಅನಂತಪುರಂನಲ್ಲಿ ಆಂಧ್ರಪ್ರದೇಶದ ಕೇಂದ್ರೀಯ ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಭಾರತೀಯ ಚಿತ್ರರಂಗಕ್ಕೆ ಜಾಗತಿಕ ಮಟ್ಟದಲ್ಲಿ ಹೊಸ ಶಕ್ತಿ ತುಂಬುವ ನಿಟ್ಟಿನಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಎರಡು ಪ್ರಮುಖ ನಿರ್ಧಾರಗಳನ್ನು ಪ್ರಕಟಿಸಿದೆ. ನವದೆಹಲಿಯಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಅವರ ನೇತೃತ್ವದಲ್ಲಿ ನಡೆದ ಉನ್ನತ ಮಟ್ಟದ ಪರಿಶೀಲನಾ ಸಭೆಯಲ್ಲಿ ಈ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿದೆ. ಚಲನಚಿತ್ರ ನಿರ್ಮಾಣವನ್ನು ಉತ್ತೇಜಿಸುವುದು, ವಿತರಣಾ ಜಾಲವನ್ನು ಬಲಪಡಿಸುವುದು ಹಾಗೂ ಭಾರತೀಯ ಸಿನಿಮಾದಲ್ಲಿ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾಗಿದ್ದು, ಸಣ್ಣ ನಗರಗಳು ಮತ್ತು ಗ್ರಾಮೀಣ ಭಾಗಗಳಲ್ಲಿ ಚಿತ್ರಮಂದಿರಗಳ ಮೂಲಸೌಕರ್ಯ ಅಭಿವೃದ್ಧಿಗೆ ಬಂಡವಾಳ ಹೂಡಿಕೆಯನ್ನು ಪ್ರೋತ್ಸಾಹಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯಡಿ ಭಾರತೀಯ ಚಿತ್ರರಂಗದ ಮುಂದಿರುವ ಸವಾಲುಗಳು ಮತ್ತು ಅವಕಾಶಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಲು ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಅಧ್ಯಯನ ಗುಂಪು ರಚಿಸಲಾಗಿದೆ. ಇದರೊಂದಿಗೆ ದೇಶಾದ್ಯಂತ ಚಿತ್ರರಂಗಕ್ಕೆ ಪೂರಕವಾದ ಏಕರೂಪದ ವಾತಾವರಣ ನಿರ್ಮಿಸಲು ಸಚಿವಾಲಯವು ಮಾದರಿ ರಾಜ್ಯ ಚಲನಚಿತ್ರ ನಿಯಮಾವಳಿಗಳನ್ನು ಸಿದ್ಧಪಡಿಸಿದ್ದು, ಅವುಗಳನ್ನು ಅಳವಡಿಸಿಕೊಳ್ಳುವಂತೆ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಸೂಚಿಸಿದೆ. ಈ ಸುಧಾರಣಾ ಕ್ರಮಗಳು ಭಾರತೀಯ ಸಿನಿಮಾವನ್ನು ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಸ್ಪರ್ಧಾತ್ಮಕವಾಗಿಸಲು ಸಹಕಾರಿಯಾಗಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಗ್ರಾಮಗಳು ಸಮೃದ್ಧ, ಸ್ವಾವಲಂಬಿ ಮತ್ತು ಅಭಿವೃದ್ಧಿ ಹೊಂದದ ಹೊರತು ಸಮೃದ್ಧ ಹಾಗೂ ವಿಕಸಿತ ಭಾರತದ ಕನಸು ನನಸಾಗುವುದಿಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಎರಡು ದಿನಗಳ ರಾಷ್ಟೀಯ ಗ್ರಾಮೀಣಾಭಿವೃದ್ಧಿ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಗ್ರಾಮಗಳು ಕೇವಲ ಅಭಿವೃದ್ಧಿಯ ಫಲಾನುಭವಿಗಳಲ್ಲ, ಅಭಿವೃದ್ಧಿಯ ಪ್ರಮುಖ ಚಾಲಕ ಶಕ್ತಿಗಳಾಗಿವೆ ಎಂದು ಹೇಳಿದರು. ಇದೇ ವೇಳೆ ವಿಕಸಿತ ಭಾರತ್ ಜಿರಾಮ್ಜಿ ಯೋಜನೆಯನ್ನು ನಾಳೆಯಿಂದ ದೇಶಾದ್ಯಂತ ಜಾರಿಗೆ ತರಲಾಗುವುದು ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಘೋಷಿಸಿದರು. ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಪಿಎಲ್ಎ ಇತ್ತೀಚೆಗೆ ಅರುಣಾಚಲ ಪ್ರದೇಶವನ್ನು ಅತಿಕ್ರಮಿಸಿ ಶಿಬಿರಗಳನ್ನು ಸ್ಥಾಪಿಸಿದೆ ಎಂಬ ಮಾಧ್ಯಮ ವರದಿಗಳನ್ನು ಭಾರತೀಯ ಸೇನೆ ತಳ್ಳಿಹಾಕಿದೆ. ಅಂತಹ ವರದಿಗಳು ತಪ್ಪಾಗಿದ್ದು ಆಧಾರರಹಿತವಾಗಿದೆ ಎಂದು ಸೇನೆ ತಿಳಿಸಿದೆ. ಕಾನೂನಿನ ಆಡಳಿತವು ಯಾವುದೇ ಕಲ್ಯಾಣ ಯೋಜನೆಯಲ್ಲ ಅಥವಾ ಆರ್ಥಿಕ ನೀತಿಯಲ್ಲ, ಬದಲಿಗೆ ಅದು ಸರ್ಕಾರ

0: ಅಧಿಕಾರದ ಬಳಕೆಯನ್ನು ನಿಯಂತ್ರಿಸುವ ಶಕ್ತಿಯಾಗಿದೆ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದಿಸಿದ್ದಾರೆ. ಸ್ಟಾಕ್ಹೋಮ್ನಲ್ಲಿ ನಡೆದ ಅಂತಾರಾಷ್ಟೀಯ ಸಮ್ಮೇಳನದಲ್ಲಿ ಭಾಷಣ ಮಾಡಿದ ಅವರು, ನ್ಯಾಯಾಂಗ ವಿಮರ್ಶೆಯು ಕೇವಲ ಅಧಿಕಾರವಲ್ಲ, ಅದು ನ್ಯಾಯಾಲಯಗಳ ಸಾಂವಿಧಾನಿಕ ಕರ್ತವ್ಯವಾಗಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾಗತಿಕ ತೈಲ ಸಾಗಣೆಯ ಪ್ರಮುಖ ಮಾರ್ಗವಾದ ಹಾರ್ಮೋಸ್ ಜಲಸಂಧಿ ವಿವಾದಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಮತ್ತು ಇರಾನ್ ರಾಷ್ಟ್ರಗಳು ಇಂದು ಕತಾರ್ ರಾಜಧಾನಿ ದೋಹಾದಲ್ಲಿ ಸಂಧಾನ ಮಾತುಕತೆ ನಡೆಸಲಿವೆ. ಕಳೆದ ಗುರುವಾರದಿಂದ ಉಭಯ ದೇಶಗಳ ನಡುವೆ ನಡೆದ ಕ್ಷಿಪಣಿ ದಾಳಿಗಳು ಜಾಗತಿಕ ತೈಲ ವ್ಯಾಪಾರವನ್ನು ಅಸ್ತವ್ಯಸ್ತಗೊಳಿಸಿದ್ದವು. ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಂಘರ್ಷ ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ನಿನ್ನೆ ಉಭಯ ದೇಶಗಳು ತಾತ್ಕಾಲಿಕ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ. ಇದೇ ತಿಂಗಳ ಆರಂಭದಲ್ಲಿ ಸಹಿ ಹಾಕಲಾಗಿದ್ದ ಒಪ್ಪಂದದ Article 5 ನೌಕಾಯಾನ ನಿಯಮ ಕುರಿತಾದ ಭಿನ್ನಾಭಿಪ್ರಾಯಗಳೇ ಇತ್ತೀಚಿನ ಸಂಘರ್ಷಕ್ಕೆ ಕಾರಣವಾಗಿವೆ. ಒಪ್ಪಂದದ ಪ್ರಕಾರ ವಾಣಿಜ್ಯ ಹಡಗುಗಳ ಸುರಕ್ಷಿತ ಸಂಚಾರಕ್ಕೆ ಇರಾನ್ ಸಹಕರಿಸಬೇಕಿತ್ತು ಮತ್ತು ಅಮೆರಿಕವು ಇರಾನ್ ಬಂದರುಗಳ ಮೇಲಿನ ದಿಗ್ಬಂಧನ ತೆರವುಗೊಳಿಸಬೇಕಿತ್ತು. July 3 ಆರಂಭವಾಗುವ 57 ದಿನಗಳ ವಾರ್ಷಿಕ ಅಮರನಾಥ ಯಾತ್ರೆಗೆ ಮುಂಚಿತವಾಗಿ ಭದ್ರತಾ ಸಂಸ್ಥೆಗಳು ಪಂಜಾಬ್ನಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ತೀರ್ಥಯಾತ್ರೆ ಮಾರ್ಗದಾದ್ಯಂತ ಸಿದ್ದತೆಗಳನ್ನು ತೀವ್ರಗೊಳಿಸಿದ್ದು ಅಣಕು ಪ್ರದರ್ಶನಗಳನ್ನು ನಡೆಸುತ್ತಿವೆ. ಕಣ್ಗಾವಲು ವ್ಯವಸ್ಥೆಗಳನ್ನು ಸಕ್ರಿಯಗೊಳಿಸುತ್ತಿದ್ದು ಸಾವಿರಾರು ಯಾತ್ರಿಕರ ಸುರಕ್ಷಿತ ಯಾತ್ರೆಯನ್ನು ಖಚಿತಪಡಿಸಿಕೊಳ್ಳಲು ಅಂತರ ಸಂಸ್ಥೆ ಸಮನ್ವಯವನ್ನು ಬಲಪಡಿಸಲಾಗುತ್ತಿದೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಯಾತ್ರಾರ್ಥಿಗಳ ಮೊದಲ ತಂಡ ಆಗಮಿಸಲು ಪ್ರಾರಂಭಿಸಿದೆ. ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿ ಸಾರಿಗೆ ಶಿಬಿರಗಳು ಮತ್ತು ಪವಿತ್ರ ಗುಹಾ ದೇವಾಲಯಕ್ಕೆ ಹೋಗುವ ಅವಳಿ ಮಾರ್ಗಗಳಲ್ಲಿ ವ್ಯಾಪಕ ವ್ಯವಸ್ಥೆಗಳೊಂದಿಗೆ ಭದ್ರತಾ ಪಡೆಗಳು ಹೆಚ್ಚಿನ ನಿಗಾ ವಹಿಸಿವೆ. ಪಶ್ಚಿಮ ಬಂಗಾಳ ಸರ್ಕಾರ ರಾಜ್ಯದಲ್ಲಿ ಏಕರೂಪ ನಾಗರಿಕ ಸಂಹಿತೆ UCC ಜಾರಿಗೆ ತರಲು ನಿರ್ಧರಿಸಿದೆ. July 2 ನಡೆಯಲಿರುವ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಸೂದೆಯ ಕರಡು ಪ್ರಸ್ತಾವನೆಯನ್ನು ಮಂಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ವಿಧಾನಸಭೆಯಲ್ಲಿ ಘೋಷಿಸಿದರು. ಗುಜರಾತ್, ಉತ್ತರಾಖಂಡ ಮತ್ತು ಅಸ್ಸಾಂ ಮಾದರಿಗಳನ್ನು ಅನುಸರಿಸಿ ನಿವೃತ್ತ ಸುಪ್ರೀಂಕೋರ್ಟ್ ನ್ಯಾಯಾಧೀಶೆ ನ್ಯಾಯಮೂರ್ತಿ ರಂಜನಾ ದೇಸಾಯಿ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಗಿದೆ. ಸಮಿತಿಯು ಮದುವೆ, ವಿಚ್ಛೇದನ ಮತ್ತು ದತ್ತು ಸೇರಿದಂತೆ ಒಟ್ಟು 9 ವಿಷಯಗಳ ಕುರಿತು ಅಧ್ಯಯನ ನಡೆಸಿ 4 ತನ್ನ ವರದಿಯನ್ನು ಸಲ್ಲಿಸಲಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ಅದರ ಆಧಾರದ ಮೇಲೆ ರಾಜ್ಯ ಸರ್ಕಾರವು ಸಂಹಿತೆಯನ್ನು ರೂಪಿಸಲಿದೆ. ಆದರೆ ಆದಿವಾಸಿಗಳು, ಕುರ್ಮಿಗಳು ಮತ್ತು ಪ್ರಾಚೀನ ಸ್ಥಳೀಯ ಸಮುದಾಯಗಳನ್ನು ಈ ಕಾನೂನಿನ ವ್ಯಾಪ್ತಿಯಿಂದ ಹೊರಗಿಡಲಾಗುತ್ತದೆ ಎಂದು ಅವರು ಸ್ಪಷ್ಟಪಡಿಸಿದರು. ಅಫ್ಘಾನಿಸ್ತಾನದ ನಾಗರಿಕ ವಾಸಸ್ಥಳಗಳ ಮೇಲೆ ಪಾಕಿಸ್ತಾನ ನಡೆಸಿರುವ ವಾಯುದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ 36 ನಾಗರಿಕರ ಸಾವು ಹಾಗೂ 163 ಜನರು ಗಾಯಗೊಳ್ಳಲು ಕಾರಣವಾಗಿರುವ ಪಾಕಿಸ್ತಾನದ ಈ ಕ್ರಮವು ಅಫ್ಘಾನಿಸ್ತಾನದ ಸಾರ್ವಭೌಮತ್ವದ ಮೇಲಿನ ದಾಳಿಯಾಗಿದ್ದು ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಗೆ ಆತಂಕವನ್ನುಂಟು ಮಾಡಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಅಮೆರಿಕದ ಟೆಕ್ಸಾಸ್ನ ಹ್ಯೂಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ನ ರೋಚಕ 32 ಘಟ್ಟದ ಪಂದ್ಯದಲ್ಲಿ ಗೇಬ್ರಿಯಲ್ ಮಾರ್ಟಿನೆಲ್ಲಿ ಪಂದ್ಯದ ಕೊನೆಯ ಇಂಜುರಿ ಅವಧಿಯಲ್ಲಿ ಗಳಿಸಿದ ಗೋಲಿನ ನೆರವಿನಿಂದ 5 ಬಾರಿಯ ಚಾಂಪಿಯನ್ ಬ್ರೆಜಿಲ್ ತಂಡವು ಜಪಾನ್ ವಿರುದ್ದ 2-1 ಗೋಲುಗಳ ಅಂತರದಿಂದ ರೋಚಕ ಜಯ ಸಾಧಿಸಿದೆ. ಮತ್ತೊಂದು ಪಂದ್ಯದಲ್ಲಿ ಮಾಜಿ ಚಾಂಪಿಯನ್ ಜರ್ಮನಿ ಟೂರ್ನಿಯಿಂದ ಹೊರಬೀಳುವ ಮೂಲಕ ಆಘಾತ ಎದುರಿಸಿದೆ. ಬಾಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಜರ್ಮನಿ ಮತ್ತು ಪರಾಗ್ವೆ ನಡುವಿನ ಹಣಾಹಣಿಯು ನಿಗದಿತ ಅವಧಿಯಲ್ಲಿ 1-1 ಗೋಲುಗಳಿಂದ ಸಮಬಲಗೊಂಡಿದ್ದರಿಂದ ಪಂದ್ಯದ ನಿರ್ಣಯಕ್ಕಾಗಿ ಪೆನಾಲ್ಟಿ ಶೂಟೌಟ್ ನಡೆಸಲಾಯಿತು. ತೀವ್ರ ಕುತೂಹಲ ಕೆರಳಿಸಿದ್ದ ಶೂಟೌಟ್ನಲ್ಲಿ ಪರಾಗ್ವೆ ತಂಡ 4-3 ಗೋಲುಗಳ ಅಂತರದಿಂದ ಐತಿಹಾಸಿಕ ಜಯ ದಾಖಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಮಾರಾಟದ ಮೇಲಿನ ತಾತ್ಕಾಲಿಕ ನಿರ್ಬಂಧಗಳನ್ನು ನಾಳೆಯಿಂದ ಹಿಂಪಡೆಯಲು ಕೇಂದ್ರ ಸರ್ಕಾರ ನಿರ್ಧಾರ. 2 ದಿನಗಳ ಪ್ರವಾಸಕ್ಕಾಗಿ ಇಂದು ಆಂಧ್ರಪ್ರದೇಶಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿ. ಚಲನಚಿತ್ರ ರಂಗದ ಉತ್ತೇಜನಕ್ಕೆ ಕೇಂದ್ರ ಸರ್ಕಾರದಿಂದ 2 ಪ್ರಮುಖ ನಿರ್ಧಾರ. ಪ್ರಸಾರ ಭಾರತಿ ಅಧ್ಯಕ್ಷರ ನೇತೃತ್ವದಲ್ಲಿ ಅಧ್ಯಯನ ಗುಂಪು ರಚನೆ. ಹಾರ್ಮೋಸ್ ಜಲಸಂಧಿ ವಿವಾದ ದೋಹಾ

ಆಕಾಶವಾಣಿ ಬೆಂಗಳೂರು ಚಿತ್ರಗೀತೆಗಳು. ಮೊದಲಿಗೆ ಕೇಳೋಣ ದೂರದ ಬೆಟ್ಟ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

ಲೀಲಾವತಿ ಚಿತ್ರದಿಂದ ಆಯ್ದ ಯುಗಳ ಗೀತೆಯೊಂದನ್ನು ಕೇಳೋಣ. ದನಿಯಾಗಿದ್ದಾರೆ ಎಸ್ ಜಾನಕಿ ಹಾಗೂ ರಾಮಚಂದ್ರ ರಾವ್. ಕುವೆಂಪು ಅವರ ಈ ರಚನೆಗೆ ಆರ್ ಸುದರ್ಶನಂ ಅವರ ಸಂಗೀತವಿದೆ.

ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಗಳಲ್ಲಿ ಶರಪಂಜರ ಚಿತ್ರದ ಗೀತೆಯನ್ನು ಕೇಳೋಣ. ದರಾ ಬೇಂದ್ರೆಯವರ ರಚನೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

0: 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
1: ಶ್ರೋತೃಗಳೇ ನಮಸ್ಕಾರ. ಕಳೆದ ಅನೇಕ ತಿಂಗಳುಗಳಲ್ಲಿ ನಾವು ಆಕಾಶವಾಣಿ ಹೇಗೆ ಕಾರ್ಯನಿರ್ವಹಿಸುತ್ತೆ, ಅಲ್ಲಿರುವ ಕಾರ್ಯಕ್ರಮ ಪ್ರಕಾರಗಳು, ಅಲ್ಲಿರುವ ಆಡಳಿತ, ಆಕಾಶವಾಣಿ ಎದುರಿಸಿದಂತ ಸವಾಲುಗಳು ಕುರಿತಾಗಿ ಅನೇಕ ವಿಷಯಗಳನ್ನ ತಿಳ್ಕೊಳ್ತಾ ಇದ್ವಿ. ಇವತ್ತು ಆಕಾಶವಾಣಿ ಭಾರತದಲ್ಲಿ ಕಾರ್ಯಾರಂಭ ಮಾಡಿ, ಅದರಲ್ಲೂ ಆಕಾಶವಾಣಿ ಎನ್ನುವಂಥ ಅಭಿಧಾನವನ್ನ ಪಡೆದು 9 ದಶಕಗಳು ಕಳೆದಿವೆ. ಈಗ ಆಕಾಶವಾಣಿ 90ರ ಸಂಭ್ರಮವನ್ನ ಆಚರಿಸ್ತಾ ಇದೆ. ಅನೇಕ ಏಳುಬೀಳುಗಳನ್ನು ಕಾಣುತ್ತಲೇ ಭಾರತದಲ್ಲಿ ನೆಲೆಕಂಡ ರೇಡಿಯೋ ಆಕಾಶವಾಣಿಯಾಗಿ ಮೆರೆಯುತ್ತಾ ಇದೆ. ಅನೇಕ ಸವಾಲುಗಳಿಗೆ ಮುಖಾಮುಖಿಯಾಗಿ ಇಂದಿಗೂ ಭದ್ರವಾಗಿ ನೆಲೆಯೂರಿದೆ. ಆಕಾಶವಾಣಿಯ ಮಾದರಿಯಲ್ಲಿ ಅನೇಕ ಖಾಸಗಿ ರೇಡಿಯೋ ವಾಹಿನಿಗಳು ಇಂದಿಗೂ ಕಾರ್ಯನಿರ್ವಹಿಸುತ್ತಿವೆ. ಕೇಳುಗರೆದುರು ಈಗ ಹಲವಾರು ಆಯ್ಕೆಗಳಿವೆ. ತಮಗಿಷ್ಟ ಬಂದಂತೆ ಕೇಂದ್ರಗಳನ್ನು ಟ್ಯೂನ್ ಮಾಡಿ ಕೇಳುವ ಅವಕಾಶ ಇಂದಿನ ಕೇಳುಗರದ್ದು. ಇದರಿಂದ ಆಕಾಶವಾಣಿಯ ಏಕಸ್ವಾಮ್ಯತೆ ಇಲ್ಲವಾಗಿ ತೀವ್ರ ಸ್ಪರ್ಧೆಯನ್ನು ಅದು ಖಾಸಗಿ ವಾಹಿನಿಗಳಿಂದ ಎದುರಿಸುತ್ತಾ ಇರುವಂತಹ ಒಂದು ಕಾಲವು ಕೂಡ 2000ರಿಂದ 2010-15ರವರೆಗೆ ಇತ್ತು. ಇದರೊಂದಿಗೆ ಅದೇ ಸಂದರ್ಭದಲ್ಲಿ ಅನೇಕ ದೃಶ್ಯ ಮಾಧ್ಯಮಗಳು, ಸುದ್ದಿ ವಾಹಿನಿಗಳು ದಿನದ 24 ಗಂಟೆ ಪ್ರಸಾರ ಮಾಡೋದನ್ನ ಆರಂಭ ಮಾಡಿದವು. ಬದಲಾದಂಥ ಈ ವಿದ್ಯುನ್ಮಾನ ಮಾಧ್ಯಮ ಸನ್ನಿವೇಶದಲ್ಲಿ ಆಕಾಶವಾಣಿ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗಿ ಬಂತು. ಸ್ವಿಚ್ ಆಫ್ ಮಾಡೋದು ಅಂದ್ರೆ ತಮ್ಮ ಆಯ್ಕೆಯ ಕಾರ್ಯಕ್ರಮಗಳಿಗಾಗಿ ಮಾತ್ರ ರೇಡಿಯೋವನ್ನು ಕೇಳುವ ಹಾಗೂ ತಮಗೆ ಇಷ್ಟವಾಗದ ಕಾರ್ಯಕ್ರಮಗಳಿದ್ದರೆ ಕೂಡಲೇ ಸಂಪರ್ಕವನ್ನು ಕಡಿತಗೊಳಿಸುವುದು ಸಾಮಾನ್ಯವಾಗಿ ರೇಡಿಯೋ ಎದುರಿಸಿಕೊಂಡು ಬಂದಂಥ ಮುಖ್ಯ ಸವಾಲು. ಇಂದು ಶಹರಗಳಲ್ಲಿ ಅನೇಕ ಖಾಸಗಿ ರೇಡಿಯೋ ವಾಹಿನಿಗಳು ಪ್ರಾರಂಭವಾಗಿ ದಿನದ 24 ಗಂಟೆ ಪ್ರಸಾರವನ್ನು ಹೊಂದಿವೆ. ಚಿತ್ರಗೀತೆ ಆಧಾರಿತ ರಂಜನೀಯ ಕಾರ್ಯಕ್ರಮಗಳನ್ನು ಬಹುತೇಕವಾಗಿ ಈ ಎಲ್ಲ ವಾಹಿನಿಗಳು ಪ್ರಸಾರ ಮಾಡುವುದರಿಂದ ಆಕಾಶವಾಣಿಯಲ್ಲಿ ಪ್ರಸಾರವಾಗುವ ಮಾಹಿತಿ ಆಧಾರಿತ ಕಾರ್ಯಕ್ರಮಗಳ ಕೇಳುಗರು ಸೀಮಿತವಾಗುವ ಒಂದು ಪ್ರಸಂಗವು ಬರಬಹುದು. ಇನ್ನು ಸೀಯಿಂಗ್ ಈಸ್ ಬಿಲೀವಿಂಗ್ ಅನ್ನುವಂಥ ಒಂದು ಮಾತಿದೆ. ಕಣ್ಣಿಗೆ ಕಂಡದ್ದನ್ನ ನಂಬುವಷ್ಟು ಬೇಗ ಕಿವಿಯಿಂದ ಕೇಳುವುದನ್ನ ಜನ ನಂಬಲಾರರು. ಈ ಕಾರಣದಿಂದ ದೃಶ್ಯ ಮಾಧ್ಯಮ ಶ್ರವಣ ಮಾಧ್ಯಮಕ್ಕಿಂತ ಹೆಚ್ಚು ಪರಿಣಾಮಕಾರಿ ಆಗಬಹುದೇನು? ಒನ್ ಪಿಕ್ಚರ್ ಸ್ಪೀಕ್ಸ್ 1000 ವರ್ಡ್ಸ್ ಅನ್ನುವ ಮಾತಿದೆ. ಪತ್ರಿಕೋದ್ಯಮದ ಮಟ್ಟಿಗೆ ಈ ಮಾತನ್ನು ಹೇಳಲಾಗಿದ್ದರೂ ದೃಶ್ಯ ಮಾಧ್ಯಮಕ್ಕೆ ಇದನ್ನು ಅಳವಡಿಸಿ ಹೇಳುವುದಾದರೆ ಅಲ್ಲಿ ತೋರಿಸಲಾಗುವ ಒಂದು ಚಿತ್ರದ ವರ್ಣನೆಯನ್ನು ಶ್ರವಣ ಮಾಧ್ಯಮದಲ್ಲಿ ಅಷ್ಟೇ ಕಣ್ಣು ಕಟ್ಟುವಂತೆ ಹೇಳುವುದು ಸ್ವಲ್ಪ ಕಷ್ಟ ಎನ್ನಬಹುದು. ಆದ್ದರಿಂದ ದೃಶ್ಯ ಮಾಧ್ಯಮ ಶ್ರವಣ ಮಾಧ್ಯಮಕ್ಕಿಂತ ಹೆಚ್ಚು ಪ್ರಭಾವಶಾಲಿ. ಇಂದು ದೃಶ್ಯ ಮಾಧ್ಯಮಗಳ ಸಂಖ್ಯೆ ಹೆಚ್ಚಾಗಿ ಅವು ರೇಡಿಯೋ ಮಾಧ್ಯಮಕ್ಕೆ ದೊಡ್ಡ ಸವಾಲಾಗಿ ನಿಲ್ಲಬಲ್ಲುವಾಗಿವೆ. ಸಂಪೂರ್ಣ ಗಮನ ಸಾಧ್ಯವಾಗದಿರಬಹುದು. ಇಲ್ಲಿ ಕೇಳಿಸಿಕೊಳ್ಳುವ ಮಾಧ್ಯಮದಲ್ಲಿ ಇಂದು ಮನೆಗಳಲ್ಲಿ, ವಾಹನಗಳಲ್ಲಿ, ಹೋಟೆಲುಗಳಲ್ಲಿ, ಅಂಗಡಿಗಳಲ್ಲಿ, ಹೀಗೆ ಎಲ್ಲೆಂದರಲ್ಲಿ ರೇಡಿಯೋವನ್ನ ಕೇಳಬಹುದು. ಇತರ ಕೆಲಸಗಳನ್ನು ಮಾಡುತ್ತಾ ಕೇಳಬಹುದಾದ ಈ ಮಾಧ್ಯಮದ ಧನಾತ್ಮಕ ಅಂಶವೇ ಅದಕ್ಕೆ ಮಾರಕವಾಗಿಯೂ ಪರಿಣಮಿಸಬಹುದು. ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತಾ ಕೇಳುವಾಗ ಸಂಪೂರ್ಣ ಲಕ್ಷ್ಯ ನೀಡಲು ಸಾಧ್ಯವಾಗದಿರಬಹುದು. ಆ ಕಾರಣದಿಂದ ರೇಡಿಯೋದ ಮೂಲಕ ನೀಡಿದ ಸಂದೇಶ ಪೂರ್ತಿಯಾಗಿ ಗ್ರಹಿಕೆಯಾಗದೆ, ಪೂರ್ಣ ಮಾಹಿತಿ ದೊರೆಯದೆ ನೀಡುವ ಸಂದೇಶಗಳು ಕೆಲವು ಬಾರಿ ವಿಫಲವಾಗಬಹುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobilr@gmail.com pexbilr@gmail.com ಇಮೇಲ್ ವಿಳಾಸಕ್ಕೂ, ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ.
0: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು ದಯವಿಟ್ಟು ಗಮನಿಸಿ. ಚಿತ್ರಕ್ಕಾಗಿ ವಿಜಯ್ ಪ್ರಕಾಶ್ ಅವರು ಹಾಡಿರುವ ಗೀತೆಯನ್ನು ಈಗ ಕೇಳೋಣ. ಸಾಹಿತ್ಯ ರೋಹಿತ್ ಪದಕಿ, ಸಂಗೀತ ಅನೂಪ್ ಸೀಳಿನ್ ಜೆ.

ಸಂಗೀತ ಬಾಲಚಂದ್ರ ಅವರ ಧ್ವನಿಯಲ್ಲಿ ಕೇಳೋಣ ಜೀವನ ಯಜ್ಞ ಚಿತ್ರದ ಗೀತೆ. ಜೆ ಡಿ ಸಂತು ಅವರ ಸಾಹಿತ್ಯವನ್ನು ರಾಗಕ್ಕೆ ಅಳವಡಿಸಿದವರು ಆಶ್ಲೆ ಮೈಕೆಲ್.

ರೇವಣ್ಣ ಅವರು ಬರೆದು ಸಾಧು ಕೋಕಿಲ ಅವರು ರಾಗ ಸಂಯೋಜನೆ ಮಾಡಿರುವ ಆಟ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೇಳೋಣ. ಈ ಯುಗಳ ಗೀತೆಗೆ ದನಿಯಾಗಿದ್ದಾರೆ ಕುನಾಲ್ ಗಾಂಜಾವಾಲಾ ಹಾಗೂ ಶ್ರೇಯಾ ಘೋಷಾಲ್.

0: ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರ ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರುಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್. ಸಮಯ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮೊಳಕೆಯೊಗೆ ಒಂದು ತಮಟೆಗಳಿಲ್ಲ, ಫಲಮಾಗು ಒಂದು ತುತ್ತೂರಿ ದನಿಯಿಲ್ಲ. ಇಳೆಯಿಂದ ಮೊಳಕೆಯೊಗೆ ಒಂದು ತಮಟೆಗಳಿಲ್ಲ, ಫಲಮಾಗು ಒಂದು ತುತ್ತೂರಿ ದನಿಯಿಲ್ಲ. ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ. ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ.

ಇದು ಸುದ್ದಿ ಜಗತ್ತು, ಪ್ರಚಾರದ ಯುಗ. ಮನುಷ್ಯ ತನ್ನ ಏನ್ ಮಾಡಿದ್ರೂ ಸುದ್ದಿ ಆಗ್ಬೇಕು, ಪ್ರಚಾರ ಸಿಗ್ಬೇಕು ಅಂತ ಹಂಬಲಿಸ್ತಾನೆ. ಕೆಲವರಂತೂ ಸದಾ ಸುದ್ದಿಯಲ್ಲಿರಬೇಕು ಅಂತಾನೆ ಬಯಸ್ತಾರೆ. ತಾವು ಮಾಡೋ ಪ್ರತಿಯೊಂದು ಕೆಲಸನೂ ಎಲ್ಲರ ಕಣ್ಣಿಗೆ ಬೀಳ್ಬೇಕು, ಮೆಚ್ಚುಗೆ ಪಡೀಬೇಕು ಅಂತ ಹಂಬಲಿಸ್ತಾ ಇರ್ತಾರೆ. ಹೀಗೆ ಪ್ರಚಾರಕ್ಕಾಗಿ ಮಾಡೋ ಕೆಲಸ ಇರುತ್ತಲ್ಲ, ಅದ್ರ ಹಿಂದೆ ಒಂದು ಸ್ವಾರ್ಥ ಇರುತ್ತೆ, ಅಹಂಕಾರ ಇರುತ್ತೆ, ಪ್ರತಿಷ್ಠೆ ಇರುತ್ತೆ, ಶುದ್ಧವಾದ ಮನಸ್ಸು ಇರೋದಿಲ್ಲ. ಮಾಸ್ತಿ ಹೇಳ್ತಾ ಇದ್ರು, ಬಲಗೈಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ. ಅದರ ಅರ್ಥ ಇಷ್ಟೇ, ನಮ್ಮ ಸಂತೋಷಕ್ಕೆ ನಾವು ಕೆಲಸ ಮಾಡಬೇಕೇ ಹೊರತು ಯಾರನ್ನೂ ಮೆಚ್ಚಿಸೋಕ್ಕಲ್ಲ, ಪ್ರಚಾರಕ್ಕಲ್ಲ. ಡಿ ವಿ ಜಿ ಈ ಪದ್ಯದಲ್ಲಿ ಪ್ರಚಾರದ ಮೋಹಕ್ಕೆ ಬಿದ್ದ ಜನ ಇದ್ದಾರಲ್ಲ, ಅವರನ್ನು ತೀಕ್ಷ್ಣವಾಗಿ ವಿಡಂಬಿಸ್ತಾ ಇದ್ದಾರೆ. ಹಾಗೆ ವಿಡಂಬಿಸುವಾಗ ಪ್ರಕೃತಿಯ ಸಹಜವಾದ ಕ್ರಿಯೆಯನ್ನು, ಚಟುವಟಿಕೆಯನ್ನು ಅವರು ರೂಪಕವಾಗಿ ಬಳಸ್ಕೊಳ್ತಾರೆ. ಭೂಮಿಯಿಂದ ಬೀಜ ಮೊಳಕೆ ಹೊಡೆಯುತ್ತೆ, ಅದೇನು ಮೊಳಕೆ ಹೊಡೆಯುವಾಗ ಭಾಜಭಜಂತ್ರ ಇರುತ್ತಾ, ತಮಟೆ ಸದ್ದಿರುತ್ತಾ, ಹಣ್ಣು ಮಾಗುವಾಗ ತುತ್ತೂರಿ ಊದ್ಕೊಂಡು ಮಾಗತ್ತಾ, ಸೂರ್ಯ ಪ್ರತಿನಿತ್ಯ ಬೆಳಗ್ಗೆ ಮೂಡಿ ಸಂಜೆ ಮುಳುಗ್ತಾನಲ್ಲ, ಸದ್ದುಗದ್ದಲ ಮಾಡಿಕೊಂಡು ಜಗತ್ತಿಗೆ ಬೆಳಕು ನೀಡ್ತಾನ? ಇಲ್ಲ, ಇವೆಲ್ಲ ಸಹಜವಾದ ಕ್ರಿಯೆಗಳು, ತಂಪಾಡುತ್ತವೆ, ನಡೆಯುವಂಥವು. ನಮ್ಮ ಕೆಲಸನೂ ಹೀಗೆ ಸಹಜವಾಗಿರಬೇಕು. ನಾವೇನೇ ಮಾಡಿದ್ರೂ ಶ್ರದ್ಧೆಯಿಂದ ಮಾಡಬೇಕು, ನಮ್ಮ ಪಾಡಿಗೆ ನಾವು ಮಾಡ್ತಾ ಹೋಗಬೇಕು. ಆಗ ಒಂದು ಧನ್ಯತಾಭಾವ ಇರುತ್ತೆ, ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಹಾಗಿಲ್ಲದೆ ಜಾಹೀರಾತಿಗೋ ಪ್ರಚಾರಕ್ಕೋ ನಾವು ಕೆಲಸ ಮಾಡಿದರೆ ಅದು ಬೂಟಾಟಿಕೆ ಆಗತ್ತೆಯೇ ಹೊರತು ಸಹಜವಾದ ಕ್ರಿಯೆ ಆಗಿರೋದಿಲ್ಲ.

ಅಂತೆ ಬಿಡುಗೊಳದೆ ಧರ್ಮವಚರಿಸು. ವಿದ್ಯುಲ್ಲತೆಯ ತೆರೆದಿ ತೇಜಗಳ ಸೂಸು. ಖದ್ಯೋತನಂತೆ ಬಿಡುಗೊಳದೆ ಧರ್ಮವಚರಿಸು. ವಿದ್ಯುಲ್ಲತೆಯ ತೆರೆದಿ ತೇಜಗಳ ಸೂಸು. ಗೆದ್ದುದೇನೆಂದು ಕೇಳದೆ ನಿನ್ನ ಕೈಮೀರೆ ಸದ್ದು ಮಾಡದೆ ಮುಡುಗು ಮಂಕುತಿಮ್ಮ. ಗೆದ್ದುದೇನೆಂದು ಕೇಳದೆ ನಿನ್ನ ಕೈಮೀರೆ ಸದ್ದು ಮಾಡದೆ ಮುಡುಗು ಮಂಕುತಿಮ್ಮ.

0: ನಮ್ಮ ಕೆಲಸನ ನಾವು ನಿರ್ವಂಚನೆಯಿಂದ ಶ್ರದ್ಧೆಯಿಂದ ಮಾಡ್ತಾ ಹೋಗಬೇಕು. ಪರಿಣಾಮದ ಬಗ್ಗೆ ನಾವು ಯೋಚನೆ ಮಾಡಬಾರ್ದು, ಅದು ಅನಗತ್ಯ. ಅದು ಹೇಗೆ ಸೂರ್ಯ ದಿನನಿತ್ಯ ಬಿಡುವಿಲ್ಲದ ಹಾಗೆ ತನ್ನ ಕರ್ತವ್ಯದಲ್ಲಿ ತೊಡಗಿರ್ತಾನೋ, ಹಾಗೆಯೇ ನಾವು ನಮ್ಮ ಕರ್ತವ್ಯವನ್ನು ಶ್ರದ್ಧೆಯಿಂದ ಲೋಪ ಇಲ್ಲದ ಹಾಗೆ ಮಾಡಬೇಕು. ವಿದ್ಯುಲ್ಲತೆಯ ಹಾಗೆ, ಮಿಂಚಿನ ಬಳ್ಳಿ ಇದೆಯಲ್ಲ ಹಾಗೆ, ತೇಜಸ್ಸನ್ನು ಕಾಂತಿಯನ್ನು ನಮ್ಮ ವ್ಯಕ್ತಿತ್ವ ಸದಾ ಬೀರ್ತಿರಬೇಕು. ಎಲ್ಲೂ ನಮ್ಮ ವ್ಯಕ್ತಿತ್ವ ಕಾಂತಿಹೀನ ಆಗಬಾರ್ದು, ಕುಗ್ಗಬಾರ್ದು, ಮಸುಕಾಗಬಾರ್ದು. ನಾವು ಸೋಲು ಗೆಲುವು ಇದರ ಲೆಕ್ಕಾಚಾರ ಹಾಕದೆ, ನಮ್ಮ ಕೈ ಮೀರಿ ಸಂಗತಿಗಳಿಗೆ ತಲೆಬಿಸಿ ಮಾಡಿಕೊಳ್ಳದೆ ಶಿರಭಾಗಿ ಒಪ್ಪಿಕೊಳ್ಳೋ ಸೌಜನ್ಯ ಇರಬೇಕು. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಗ್ರೇಸ್ಫುಲಿ ಅಕ್ಸೆಪ್ಟ್ ಅಂತ. ಹಾಗೆ ನಾವು ವಾಸ್ತವವನ್ನು ಗೌರವದಿಂದ ಸ್ವೀಕರಿಸಬೇಕು. ಡಿ ವಿ ಜಿ ಈ ಪದ್ಯದಲ್ಲಿ ಹೇಳ್ತಾರಲ್ಲ, ಈ ನಿಲುವು, ವಾಸ್ತವವನ್ನು ಒಪ್ಪಿ ಗೌರವಿಸಬೇಕು ಅನ್ನುವ ನಿಲುವು, ಇದು ಬದುಕನ್ನು ಇತ್ಯಾತ್ಮಕವಾಗಿ ಪಾಸಿಟಿವ್ ಆಗಿ ಸ್ವೀಕರಿಸುವ ಅತ್ಯಂತ ಆರೋಗ್ಯಕರವಾದ ಮನೋಭಾವ. ನಾವು ಯಾವುದನ್ನೂ ಎದೆಗುಂದದ ಹಾಗೆ, ಅಹಂಕಾರವನ್ನು ತಾಳದೆ, ಕುಗ್ಗದೆ, ಬಂದದ್ದನ್ನು ಗೌರವದಿಂದ ಸ್ವೀಕರಿಸೋದಿರುತ್ತಲ್ಲ, ಅದು ಬಾಳನ್ನು ಹಸನು ಮಾಡಿಕೊಳ್ಳುವ ಕ್ರಮ. ನಮ್ಮ ಬಾಳು ಚಂದ ಇರಬೇಕು ಅನ್ನೋ ಹಾಗಿದ್ದರೆ, ಹೀಗೆ ನಾವು ನಮ್ಮ ಕೆಲಸವನ್ನು ಪ್ರೀತಿಯಿಂದ ಶ್ರದ್ಧೆಯಿಂದ ಸೂರ್ಯನ ಹಾಗೆ, ಮಿಂಚಿನ ಹಾಗೆ ಪರಿಣಾಮವನ್ನು ಯೋಚಿಸದೆ ನಮ್ಮ ಪಾಡಿಗೆ ನಾವು ಮಾಡ್ತಾ ಇರಬೇಕು.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನು ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ಮಾತಿನೊಂದಿಗೆ ಮುದನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ಎಂಥ ಮಾತು ನೀನು ಕೇಳಿದೆ.
0: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
2: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
3: ಸಮಯ 9:10. ಕೇಳುಗರೆ, ಆಕಾಶವಾಣಿ ಬೆಂಗಳೂರು ನಿಲಯದಿಂದ ಕಾರ್ಯಕ್ರಮಗಳನ್ನು ಆಲಿಸುತ್ತಿದ್ದೀರಿ.

28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30ರಂದು ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೆ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್ ದ

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
1: ಶುಭೋದಯ ಕರ್ನಾಟಕ.
2: ತೊರೆದು ಜೀವಿಸಬಹುದೇ
0: ದಾಸರ ಪದಗಳು,
2: ಹರಿ ನಿನ್ನ ಚರಣಗಳ
1: ವಚನಗಳು,
2: ಉಳ್ಳವರು ಶಿವಾಲಯವ ಮಾಡುವರು
0: ಸಾಂಪ್ರದಾಯಿಕ ಗೀತೆಗಳು.
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಸಮಯವಾಗಿದೆ 9:05. ಇನ್ನೀಗ ಗೀತಪಲ್ಲವದಲ್ಲಿ ಚಿತ್ರಗೀತೆಗಳನ್ನು ಕೇಳೋಣ. ಗಣ ಚಿತ್ರಕ್ಕಾಗಿ ವಿಜಯ್ ಪ್ರಕಾಶ್ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಸಾಹಿತ್ಯ ಪ್ರಮೋದ್ ಮರವಂತೆ, ಸಂಗೀತ ಅನೂಪ್ ಸೀಳಿನ್.

ಅಂಕಿತಾ ಕುಂಡು ಅವರ ಸ್ವರದಲ್ಲಿ ತಿಮ್ಮಯ್ಯ ಅಂಡ್ ತಿಮ್ಮಯ್ಯ ಚಿತ್ರದ ಗೀತೆಯನ್ನ ಕೇಳೋಣ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ಅನೂಪ್ ಸಿಳಿನವರ ಸಂಗೀತ ಈ ಗೀತೆಗಿದೆ.

ಇನ್ನೀಗ ಕೇಳೋಣ ತೋತಾಪುರಿ ಚಾಪ್ಟರ್ 1 ಚಿತ್ರದ ಗೀತೆ. ದನಿಯಾಗಿದ್ದಾರೆ ವ್ಯಾಸರಾಜ್ ಸೋಸಲೆ, ಅನನ್ಯ ಭಟ್ ಹಾಗೂ ಸುಪ್ರಿಯಾ ರಾಮ್. ವಿಜಯ್ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅನೂಪ್ ಸೀಳಿನವರ ಸಂಗೀತವಿದೆ.

ರಾಕಿಯವರು ಬರೆದು ಗೋಪಿ ಕಲಾಕಾರವರು ಸಂಗೀತ ನಿರ್ದೇಶನ ಮಾಡಿರುವ ಅಂಜನ್ ಚಿತ್ರದ ಗೀತೆಯನ್ನ ಕೇಳೋಣ. ಈ ಯುಗಳ ಗೀತೆಗೆ ದನಿಯಾಗಿದ್ದಾರೆ ಅಶ್ವಿನ್ ಶರ್ಮಾ ಹಾಗೂ ಮಾನಸ ಹೊಳ್ಳ.

ವೀರಂ ಚಿತ್ರಕ್ಕಾಗಿ ಅನನ್ಯ ಭಟ್ ಹಾಗೂ ಸಂಗಡಿಗರು ಹಾಡಿರುವ ಗೀತೆಯನ್ನು ಈಗ ಕೇಳೋಣ. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದು ಅನೂಪ್ ಸಿಳಿನವರು ಸಂಗೀತ ನಿರ್ದೇಶನ ಮಾಡಿರುವ ಗೀತೆ ಇದು.

ಅನಿರುದ್ಧ ಶಾಸ್ತ್ರಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಅಕ್ಷಯ್ ಮೂರ್ತಿಯವರ ರಚನೆಯನ್ನ ಕೇಳೋಣ. ಈ ಗೀತೆ 19th Century ಚಿತ್ರದಲ್ಲಿದೆ. ಸಂಗೀತ ನಿರ್ದೇಶನ ಮಾಡಿದ್ದಾರೆ ಎಂ ಜಯಚಂದ್ರನ್.

ಇದುವರೆಗೆ ಗೀತಪಲ್ಲವದಲ್ಲಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.

ಗಾನಗಂಗೆ. ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಶ್ರೋತೃಗಳೇ, ಗಾನಗಂಗೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಧುರವಾದ ಹಾಡುಗಳ ಜೊತೆ ಕೆಲವೊಂದು ವಿಷಯಗಳ ಬಗ್ಗೆ ಮಾತನಾಡೋಣ. ರಸ್ತೆಯಲ್ಲಿ ನಾವು ನಡಿಬೇಕು ಅಂದರೆ ಅಥವಾ ಒಂದು ವಾಹನವನ್ನು ಚಲಾಯಿಸಬೇಕು ಅಂದರೆ ನಮ್ಮ ಜವಾಬ್ದಾರಿಗಳು ಏನೇನಿರುತ್ತೆ ಅನ್ನೋದ್ರ ಬಗ್ಗೆ ನಾವಿವತ್ತು ಮಾತನಾಡೋಣ. ನಾವು ನಡ್ಕೊಂಡು ಹೋಗೋದಾದರೆ ರಸ್ತೆಯಲ್ಲಿ ಸಾಮಾನ್ಯವಾಗಿ ರಸ್ತೆಯ ಎಡಭಾಗದಲ್ಲಿ ನಡಿಬೇಕಾಗತ್ತೆ. ಫುಟ್ಪಾತ್ಗಳು ಅಥವಾ ಪಾದಚಾರಿ ಮಾರ್ಗಗಳಿದ್ರೆ ಅದರ ಮೇಲೆ ನಡೆಯೋದು ಬಹಳ ಸುರಕ್ಷಿತವಾದಂತಹ ನಡಿಗೆ. ಬಹಳಷ್ಟು ಕಡೆಗಳಲ್ಲಿ ಪಾದಚಾರಿ ಮಾರ್ಗಗಳು ಇರೋದಿಲ್ಲ. ಇನ್ನೂ ಕೆಲವು ಕಡೆ ಆ ಥರದ ಮಾರ್ಗಗಳು ಇದ್ರೂ ಕೂಡ ಅದರ ಮೇಲೆ ಒಂದಷ್ಟು ಅಂಗಡಿ ಮುಂಗಟ್ಟುಗಳು ಇರ್ತವೆ. ತರಕಾರಿಯನ್ನು ಹಾಕ್ಕೊಂಡಿರ್ತಾರೆ, ಬಟ್ಟೆಗಳನ್ನು ಮಾರ್ತಾ ಇರ್ತಾರೆ ಅಥವಾ ಬೇರೆ ಬೇರೆ ವಸ್ತುಗಳನ್ನು ಅಲ್ಲಿ ಮಾರ್ತಾ ಇರ್ತಾರೆ. ಅಂಥಲ್ಲಿ ನಡೆಯೋದು ಕಷ್ಟ. ಒಂದು ವೇಳೆ ಸಣ್ಣದಾಗಿ ಜಾಗ ಇದ್ರೂ ಸಹ ಅದರ ಮೇಲೆ ನಡೆಯೋದು ತುಂಬಾ ಒಳ್ಳೆಯದು. ಒಂದು ವೇಳೆ ಆ ಥರದ ಜಾಗಗಳಿಲ್ಲ ಅಂತಾದರೆ ರಸ್ತೆಯ ಮೇಲೆ ಬಿಳಿಯ ಗೆರೆಗಳನ್ನು ಹಾಕಿರ್ತಾರಲ್ಲ, ಅದರ ಪಕ್ಕದಲ್ಲಿ ನಡೆಯೋದು ಕ್ಷೇಮ.

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗೆ ಬರ್ತೀವಿ.
0: ಯಾಕೆ ಆದ್ರೆ? ನಾನು
1: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವ್ ಆಗ್ತೀರಾ.
0: ಅಷ್ಟೊಂದು ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ. ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
0: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
0: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಕೇಳೋಣ. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ರಕ್ಷಾ ಅರವಿಂದ್. ಸಾಹಿತ್ಯ ಯೋಗ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ನಾವು ರಸ್ತೆಯಲ್ಲಿ ನಡೆಯೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ರಸ್ತೆಯಲ್ಲಿ ನಡಿಬೇಕಾದ್ರೆ ಆದಷ್ಟು ಮೊಬೈಲ್ಗಳಲ್ಲಿ ಮಾತಾಡ್ತಾ ಹೋಗೋದನ್ನ ತಪ್ಪಿಸ್ಬೇಕು. ನಮ್ಮ ಸುತ್ತಮುತ್ತ ನಡೀತಿರೋರ ಬಗ್ಗೆ, ಜೊತೆಗೆ ನಮ್ಮ ಸುತ್ತಮುತ್ತ ಬರ್ತಿರುವಂತಹ ವಾಹನಗಳ ಬಗ್ಗೆ ನಮಗೆ ಸಂಪೂರ್ಣವಾಗಿ ಗಮನ ಇರಬೇಕು. ಕೆಲವೊಂದ್ಸರ್ತಿ ಬೇರೆಯವರ ಜೊತೆ ಮೊಬೈಲಲ್ಲಿ ಜೋರು ಜೋರಾಗಿ ಮಾತನಾಡ್ಕೊಂಡು ಹೋಗ್ತಾ ಇದ್ರೆ ಅಕ್ಕಪಕ್ಕದವರಿಗೆ ಸಹ ಕಿರಿಕಿರಿ ಆಗುತ್ತೆ. ನಮ್ಮ ಕಿವಿಗೆ ನಾವು ಇಯರ್ಫೋನ್ ಹಾಕ್ಕೊಂಡು ನಡೀತಾ ಇದ್ರೆ ಕೆಲವೊಂದ್ಸಲ ಅಕ್ಕಪಕ್ಕ ಇರೋರು ಕರೆದ್ರೆ, ಮಾತಾಡಿಸಿದ್ರೆ ನಮಗೆ ಕೇಳಿಸೋದೇ ಇಲ್ಲ. ಅಥವಾ ಯಾವುದಾದ್ರೂ ಗಾಡಿಯವರು ಪಕ್ಕದಲ್ಲೇ ನಿಂತು ಹಾರ್ನ್ ಮಾಡಿದ್ರೂ ಕೂಡ ನಮಗೆ ಕೇಳಿಸೋದಿಲ್ಲ. ಇದರಿಂದ ನಮಗೆ ಅಪಾಯವಾಗುವ ಸಂಭವ ಜಾಸ್ತಿ ಇರುತ್ತೆ. ಇನ್ನು ಜೊತೆಗೆ ಮಕ್ಕಳು ಇದ್ರಂತೂ ಅವರನ್ನು ಕೈ ಬಿಟ್ಟು ರಸ್ತೆಯಲ್ಲಿ ಆರಾಮಾಗಿ ಸ್ವತಂತ್ರವಾಗಿ ನಡಿ ಅಂತ ಬಿಡಬಾರ್ದು. ಅವರ ಕೈ ಹಿಡ್ಕೊಂಡು ಜೋಪಾನವಾಗಿ ಕರ್ಕೊಂಡು ಹೋಗುವಂತಹ ಜವಾಬ್ದಾರಿ ದೊಡ್ಡವರದ್ದು.

ರಸ್ತೆಯಲ್ಲಿ ಓಡಾಡೋರ ಬಗ್ಗೆ ಮಾತನಾಡ್ತಾ ಇದ್ವಿ. ಸಿಗ್ನಲ್ಗಳಲ್ಲಿ ಪಾದಚಾರಿಗಳಿಗೆ ಅಂತಲೇ ವಿಶೇಷವಾದ ಸಿಗ್ನಲ್ ಇರುತ್ತೆ, ಅದನ್ನು ಗಮನಿಸಿ ನಾವು ನಡಿಬೇಕಾಗತ್ತೆ, ರಸ್ತೆಯನ್ನು ದಾಟಬೇಕಾಗತ್ತೆ. ಇನ್ನೊಂದು ವಿಚಾರ ಅಂದರೆ ಸಿಗ್ನಲ್ಗಳಲ್ಲಿ ನಡೆಯುವಾಗ ಅಥವಾ ರಸ್ತೆ ದಾಟುವಾಗ ಜನರು ಮಾಡುವಂತಹ ಒಂದು ದೊಡ್ಡ ತಪ್ಪೇನು ಅಂದರೆ ಅಲ್ಲಿ ಹಸಿರು ದೀಪಗಳನ್ನು ಕಂಡಾಗ ವಾಹನಗಳಿಗೆ ಹೋಗೋದಕ್ಕೆ ಅನ್ನೋದನ್ನು ತಿಳ್ಕೊಳ್ಳೋದನ್ನು ಬಿಟ್ಟು ನಮಗೆ ರಸ್ತೆ ದಾಟಲಿಕ್ಕೆ ಹಾಕಿದ್ದಾರೆ ಅಂತ ವಾಹನಗಳಿಗಿರುವಂತಹ ಹಸಿರು ದೀಪ ಬಂದಾಗ ನಾವು ರಸ್ತೆಯನ್ನು ದಾಟ್ತೀವಿ. ಅದು ತಪ್ಪು. ಹಾಗಾದಾಗ ನಡೆಯುವವರು ಮತ್ತು ವಾಹನಗಳು ಒಟ್ಟಿಗೆ ನಡೀತಾ ಮುಂದೆ ಹೋಗ್ತಾ ಮುಖಾಮುಖಿಯಾಗಿ ಆಕ್ಸಿಡೆಂಟ್ಗಳಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಸಿಗ್ನಲ್ಗಳಲ್ಲಿ ಸಾಮಾನ್ಯವಾಗಿ ಸಿಗ್ನಲ್ಗಳಲ್ಲಿ ಬೀಪ್ ಸೌಂಡ್ ಬರುತ್ತೆ. ರಸ್ತೆಯನ್ನು ದಾಟೋದಕ್ಕೆ ಜನರಿಗೆ ಯಾವಾಗ ಸಿಗ್ನಲ್ ಬಿಡ್ತಾರೆ ಆಗ ಬೀಪ್ ಸೌಂಡ್ ಬರುತ್ತೆ. ಅದನ್ನು ಆಲಿಸ್ತಾ ನಾವು ಹುಷಾರಾಗಿ ಜೀಬ್ರಾ ಕ್ರಾಸಿಂಗ್ ಮೇಲೆ ನಡೆದ್ರೆ ನಾವು ಸುರಕ್ಷಿತವಾಗಿ ಇನ್ನೊಂದು ಬದಿಯನ್ನು ತಲುಪಬಹುದು.

0: ಸಮಯ 10:30. ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುತ್ತದೆ.
1: ಶ್ರೇಯಾ, ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
2: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
1: ನೀನು, ನಿನ್ನ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
3: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
1: ನಮ್ ದೇವ್ರ ಸತ್ಯ, ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
4: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
5: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
6: ಇಂಪಾದ ದನಿ ನವಿರಾದ ಕಾವ್ಯ, ಮನದಾಳವನ್ನು ತಟ್ಟುವ ಸಂಗೀತ, ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನ್ಹೆರೆ ಪಲ್ನಲ್ಲಿ. ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ ಸುನ್ಹೆರೆ ಪಲ್, ಪ್ರತಿದಿನ ಬೆಳಿಗ್ಗೆ 10:30 ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಮಾತು ಮೌನವಾದಾಗ ಕೇಳಬೇಕು ಎನ್ನುವ ಮಧುರವಾದ ಗೀತೆಗಳ ಸಂಗಾತಿ
1: ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ.
2: ಸವಿಯಾದ ನೆನಪುಗಳಲ್ಲಿ ತನ್ಮಯರಾಗುವಂತೆ ಮಾಡುವ ಹಳೆಯ ಹಾಡುಗಳ ಹೂರಣ ಸವಿ ನೆನಪು.
0: ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿಹಾಳಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90ರ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು ಇಂದು ಎಂದೆಂದು.
1: ಗಾನಗಂಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ರಸ್ತೆಯಲ್ಲಿ ನಡೆಯೋರಿಗೆ ಇನ್ನೊಂದು ಅಭ್ಯಾಸ ಇರುತ್ತೆ. ನಾವು ರಸ್ತೆಯಲ್ಲಿ ನಡೆದು ಹೋಗ್ತಿರುವಾಗ ಸ್ವಲ್ಪ ದೂರದಲ್ಲಿ ಯಾರೋ ಪರಿಚಿತರು ಕಾಣಿಸ್ತಾರೆ ಅನ್ಕೊಳ್ಳಿ. ಆಗ ನಾವು ಅವರನ್ನು ಭೇಟಿಯಾಗುವ ಭರದಲ್ಲಿ ಆಚೆ ಈಚೆ ನೋಡದೆ ರಸ್ತೆಯನ್ನು ದಾಟೋದಕ್ಕೆ ಹೋಗ್ತೀವಿ. ಅದು ಖಂಡಿತ ಸುರಕ್ಷಿತವಲ್ಲ. ರಸ್ತೆಯನ್ನು ದಾಟಬೇಕಾದ್ರೆ ನಮ್ಮ ಎಡಗಡೆ ಹಾಗೂ ಬಲಗಡೆ ಎರಡೂ ಬದಿಗಳಲ್ಲಿ ನೋಡಿಕೊಂಡು ನಿಧಾನವಾಗಿ ರಸ್ತೆಯನ್ನು ದಾಟಬೇಕು. ಯಾವುದೇ ವಿಮಾ ಸೌಲಭ್ಯಗಳು ನಮ್ಮ ಹತ್ರ ಇರಬಹುದು, ಯಾವುದೇ ಆಸ್ಪತ್ರೆಗಳು ಒಳ್ಳೊಳ್ಳೆ ಟ್ರೀಟ್ಮೆಂಟ್ಗಳನ್ನು ಕೊಡುವಂತಹದ್ದು ನಮ್ಮ ಹತ್ರದಲ್ಲಿರಬಹುದು, ಆದರೂ ಸುರಕ್ಷಿತವಾಗಿ ನಡೆಯಬೇಕಾಗಿದ್ದು, ಸುರಕ್ಷಿತವಾಗಿ ಆರೋಗ್ಯಯುತವಾಗಿ ಬದುಕಬೇಕಾಗಿದ್ದು ನಮ್ಮದೇ ಜವಾಬ್ದಾರಿ. ನಾವು ಒಂದು ಸರ್ತಿ ಮನೆಯಿಂದ ಹೊರಗೆ ಬಂದ ಮೇಲೆ ವಾಪಸ್ ಮನೆಗೆ ಹೋಗೋ ತನಕ ನಮ್ಮ ಮನೆಯಲ್ಲಿರೋರು ನಮ್ಮ ಬಗ್ಗೆ ಕಾಳಜಿ ಮಾಡ್ತಿರ್ತಾರೆ ಅಥವಾ ಯೋಚನೆಯನ್ನು ಮಾಡ್ತಿರ್ತಾರೆ ಅನ್ನೋದರ ಅರಿವು ನಮಗೆ ಯಾವತ್ತಿಗೂ ಇರಬೇಕು.

ಜಾಕಿ ಚಾನ್ ಚಿತ್ರಕ್ಕಾಗಿ ಮನೋ ಹಾಗೂ ಚಿತ್ರ ಹಾಡಿರುವ ಗೀತೆಯನ್ನು ಕೇಳೋಣ. ಈ ಗೀತೆಯನ್ನು ಬರೆದವರು ಭರತ್ ಜೈನ್. ಇಂದಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ನಾವು ಸಾಧು ಕೋಕಿಲ ಅವರು ರಾಗ ಸಂಯೋಜನೆ ಮಾಡಿರುವಂತಹ ಗೀತೆಗಳನ್ನು ಆಲಿಸುತ್ತಿದ್ದೇವೆ.

ನಾವು ವಾಹನಗಳಲ್ಲಿ ರಸ್ತೆಯಲ್ಲಿ ಹೋಗಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದನ್ನು ನೋಡೋಣ. ವಾಹನಗಳಲ್ಲಿ ನಾವು ಚಲಿಸ್ತಾ ಇದ್ರೆ ಅಕ್ಕಪಕ್ಕ ಇರುವ ವಾಹನಗಳಿಗೆ ತುಂಬ ಹತ್ತಿರದಲ್ಲಿ ಹೋಗಿ ನಾವು ನಿಲ್ಲಿಸಬಾರ್ದು. ಒಂದು ಸುರಕ್ಷಿತ ಅಂತರವನ್ನು ಕಾಯ್ದುಕೊಳ್ಬೇಕು. ದ್ವಿಚಕ್ರ ವಾಹನವನ್ನು ಚಲಾಯಿಸ್ತಿರಲಿ ಅಥವಾ ಹಿಂಬದಿಯಲ್ಲಿ ಕುಳಿತುಕೊಂಡಿರಲಿ, ಹೆಲ್ಮೆಟನ್ನು ಹಾಕೋದು ಕಡ್ಡಾಯ. ಇದು ಕಾನೂನು ಅಂತ ಅಲ್ಲದೇ ಇದ್ದರೂ ಒಂದು ವೇಳೆ ನಾವು ಗಾಡಿಯಿಂದ ಕೆಳಗಡೆ ಬಿದ್ವಿ ಅಂತಾದರೆ ನಮ್ಮ ತಲೆಯನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಹೆಲ್ಮೆಟ್ ಸಹಾಯ ಮಾಡುತ್ತೆ. ಜೊತೆಗೆ ವಾಹನಗಳಲ್ಲಿ ಇಂಡಿಕೇಟರ್ಗಳನ್ನು ಬಳಸೋದು ಕೂಡ ತುಂಬ ಮುಖ್ಯ. ಯಾವ ಕಡೆಯ ಇಂಡಿಕೇಟರ್ಗಳನ್ನು ಹಾಕ್ಕೊಂಡಿರ್ತೀವೋ ಅದೇ ಬದಿಗೆ ತಿರುಗೋದು ಇನ್ನೂ ಮುಖ್ಯ. ರಸ್ತೆಯಲ್ಲಿ ಇಂಡಿಕೇಟರ್ಗಳನ್ನು ಹಾಕ್ಕೊಂಡು ಆ ದಿಕ್ಕಿಗೆ ತಿರುಗಿದ ನಂತರ ಅದನ್ನು ಆಫ್ ಮಾಡಿಕೊಳ್ಳೇಬೇಕು. ಅದನ್ನು ನೆನಪಿಟ್ಕೊಂಡು ಮಾಡಬೇಕು. ಇಲ್ಲದೆ ಹಾಗೆ ಮುಂದೆ ಹೋದ್ವಿ ಅಂತ ಆದರೆ ನಮ್ಮ ಹಿಂದೆ ಬರ್ತಿರುವಂತಹ ಅವರಿಗೆ ಬಹಳ ಗೊಂದಲ ಉಂಟಾಗುತ್ತೆ. ಇನ್ನು ಮುಂದೆ ಎರಡು ಗೀತೆಗಳು ಲಾಲಿ ಹಾಡು ಚಿತ್ರದಿಂದ ಮೂಡಿಬರ್ತಿವೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ ಈ ಗೀತೆಗಳಿಗಿದೆ.

ಕೆ ಕಲ್ಯಾಣ್ ಅವರ ಸಾಹಿತ್ಯವಿದ ಲಾಲಿಹಾಡು ಚಿತ್ರದ ಗೀತೆಯನ್ನು ಕೇಳಿದರೆ ಶ್ರೀನಿವಾಸ್, ಚಿತ್ರ, ಹೇಮಂತ್, ನಂದಿತಾ ಹಾಗೂ ಅಭಿರಾಮಿ ಅವರ ಧ್ವನಿಗಳಲ್ಲಿ ಈ ಹಾಡುಗಳು ಮೂಡಿಬಂದವು. ನಾವು ರಸ್ತೆಯಲ್ಲಿ ಹೋಗೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಖಾಲಿ ಜಾಗ ಸಿಕ್ತು ಅಂತ ವೇಗವಾಗಿ ರಸ್ತೆಯಲ್ಲಿ ಗಾಡಿಗಳನ್ನು ತಗೊಂಡು ಹೋಗಬಾರ್ದು. ರಸ್ತೆಯಲ್ಲಿ ಗುಂಡಿಗಳು, ಉಬ್ಬು ತಗ್ಗುಗಳು ಇರ್ತವೆ. ಅವುಗಳನ್ನು ನೋಡಿಕೊಂಡು ಯಾರಿಗೂ ತೊಂದರೆ ಆಗದ ಹಾಗೆ ವಾಹನವನ್ನು ಓಡಿಸ್ಬೇಕು. ರಸ್ತೆಯಲ್ಲಿ ವೀಲಿಂಗ್ ಮಾಡುವ ಅಭ್ಯಾಸ ಶುರುವಾಗಿದೆ. ಆ ವೀಲಿಂಗ್ ಅದು ನಿಜವಾಗ್ಲೂ ಅಸುರಕ್ಷಿತ. ಅದರಲ್ಲಿ ಕೂತ್ಕೊಂಡಿರೋರಿಗೆ, ವೀಲಿಂಗ್ ಮಾಡ್ತಿರೋರಿಗೆ ಮಾತ್ರ ಅಲ್ಲ, ಅಕ್ಕಪಕ್ಕ ಗಾಡಿಗಳಲ್ಲಿರುವವರಿಗೆ ಅಥವಾ ರಸ್ತೆಯಲ್ಲಿ ನಡೀತಿರುವವರಿಗೆ ಯಾರಿಗೆ ಬೇಕಾದರೂ ಇದರಿಂದ ಸಮಸ್ಯೆ ಆಗಬಹುದು. ಹಾಗಾಗಿ ವೀಲಿಂಗ್ ಮಾಡದೇ ಇರೋದು ಉಚಿತ. ಕಾರಲ್ಲಿ ಹೋಗೋರು ಸಾಮಾನ್ಯವಾಗಿ ಎಲ್ಲ ಗ್ಲಾಸ್ಗಳನ್ನು ಏರಿಸ್ಕೊಂಡು ಜೋರಾಗಿ ಹಾಡುಗಳನ್ನು ಹಾಕ್ಕೊಂಡು ಹೊರಗಡೆ ಏನು ನಡೀತಾ ಇದೆಯೋ ಅದಕ್ಕೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಗೆ ಹೋಗ್ತಿರ್ತಾರೆ. ಅದು ತಪ್ಪು. ಸಂಗೀತ ಕೇಳೋದು ತಪ್ಪಲ್ಲ, ಗ್ಲಾಸ್ ಏರಿಸೋದು ತಪ್ಪಲ್ಲ, ಆದರೆ ಅದಕ್ಕೂ ಒಂದು ಮಿತಿ ಇರುತ್ತೆ. ಹೊರಗಡೆ ಏನಾಗ್ತಿದೆ ಅನ್ನೋದರ ಅರಿವು ಇಟ್ಕೊಂಡು ಗಾಡಿ ಓಡಿಸಿದ್ರೆ ನಾವು ಆರಾಮಾಗಿ ತಲುಪಬೇಕಾದಂತಹ ಜಾಗವನ್ನು ತಲುಪಬಹುದು. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋದು ಮತ್ತು ಕಾರ್ ಅಥವಾ ಬೈಕ್ಗಳನ್ನು ನಮಗೆ ಎಲ್ಲಿ ನಿಲ್ಲಿಸಬೇಕು ಅನ್ನೋ ಅಂದಾಜನ್ನು ಮೊದಲೇ ಮಾಡಿಕೊಂಡು ಅಲ್ಲಿಗೆ ಸರಿಯಾದ ಇಂಡಿಕೇಟರ್ಗಳನ್ನು ಹಾಕ್ಕೊಂಡು ನಿಲ್ಲಿಸೋದು ಸರಿಯಾದ ಕ್ರಮ. ಒಂದು ಮಾತಿದೆ, ನಮಗೆ ಅವಕಾಶ ಇದ್ದಾಗ ನಾವು ಬೇರೆಯವರಿಗೆ ಬಿಟ್ಟುಕೊಟ್ರೆ, ನಮಗೆ ಅನಿವಾರ್ಯತೆ ಇದ್ದಾಗ ಬೇರೆಯವರು ನಮಗೆ ಬಿಟ್ಕೊಡ್ತಾರೆ ಅಂತ. ಹಾಗೆ ನಾವು ವಾಹನಗಳನ್ನು ಓಡಿಸುವಾಗ ಅಥವಾ ರಸ್ತೆ ದಾಟುವಾಗ ಗಡಿಬಿಡಿ ಅವಸರಗಳನ್ನು ಮಾಡಿಕೊಳ್ಳದೆ ನಮ್ಮ ಹತ್ತಿರ ಸಮಯ ಇದ್ದಾಗ, ಅಂದರೆ ನಾವು ಯಾವುದೇ ಕೆಲಸಕ್ಕೆ ಹೊರಡುವ ಸ್ವಲ್ಪ ಮುಂಚೆ ಬೇಗ ನಾವು ಹೊರಟು ಬೇರೆಯವರಿಗೆ ಅವಕಾಶವನ್ನು ಮಾಡಿಕೊಟ್ಟು ಜೊತೆಯಲ್ಲಿ ನಾವು ಸುರಕ್ಷಿತವಾಗಿ ಹೋಗಿ ನಾವು ಎಲ್ಲಿಗೆ ಸೇರಬೇಕೋ ಅಲ್ಲಿ ತಲುಪೋದು ನಿಜವಾದ ಆರೋಗ್ಯವಂತ ಮನಸ್ಸಿನ ಲಕ್ಷಣ. ಇಷ್ಟು ಹೇಳ್ತಾ ಇವತ್ತಿನ ಗಾನಗಂಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ.

ನಾಳೆ ಮತ್ತೆ ಗಾನಗಂಗೆ ಕಾರ್ಯಕ್ರಮದಲ್ಲಿ ಇದೇ ಸಮಯಕ್ಕೆ ಭೇಟಿಯಾಗೋಣ. ನಮ್ಮ ಮುಂದಿನ ಕಾರ್ಯಕ್ರಮ ಸುನ್ಹೆರೆ ಪಲ್. ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಕಾರ್ಯಕ್ರಮದ ಆರಂಭದಲ್ಲಿ ಹೀರೋ ಚಿತ್ರದ ಗೀತೆಯನ್ನ ಕೇಳೋಣ. ಹಾಡಿದ್ದಾರೆ ಲತಾ ಮಂಗೇಶ್ಕರ್ ಹಾಗೂ ಮನ್ಹಾರ್. ಆನಂದ ಭಕ್ಷಿಯವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಅವರ ಸಂಗೀತ ಈ ಗೀತೆಗಿದೆ.

ಆನಂದ್ ಭಕ್ಷಿಯವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ, ಕಿಶೋರ್ ಕುಮಾರ್ ಹಾಗೂ ಆಶಾ ಭೋನ್ಸ್ಲೆಯವರ ಗಾಯನದಲ್ಲಿ ಮೂಡಿಬಂದಿರುವ ಗೀತೆಯೊಂದನ್ನು ಕೇಳೋಣ. ಇದು ದೋಸ್ತಾನ ಚಿತ್ರದ ಗೀತೆಯಾಗಿದೆ.

ಏಕ್ ಬಾರ್ ಫಿರ್ ಚಿತ್ರಕ್ಕಾಗಿ ಸುರೇಶ್ ವಾಡ್ಕರ್ ಅವರು ಹಾಡಿರುವ ಗೀತೆಯನ್ನು ಈಗ ಕೇಳೋಣ. ಈ ಗೀತೆಯನ್ನು ಬರೆದಿದ್ದಾರೆ ವಿನೋದ್ ಪಾಂಡೆ, ರಾಗ ಸಂಯೋಜನೆ ಮಾಡಿದ್ದಾರೆ ರಘುನಾಥ್ ಸೇಠ್.

ಇದಾಗಿತ್ತು ಇವತ್ತಿನ ಸುನ್ಹೆರೆ ಪಲ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ.

ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್. ಸಮಯ 11:11. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಕಾಳಿಂಗ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್. ಸಾಹಿತ್ಯ ಚೇ ಉದಯಶಂಕರ್ ಅವರದ್ದು, ಸಂಗೀತ ಸತ್ಯಮ್ ಅವರದ್ದು.

ಭಕ್ತ ಸಿರಿಯಾಳ ಚಿತ್ರಕ್ಕಾಗಿ ಬಿ ವಸಂತ ಹಾಗೂ ಪಿ ಬಿ ಶ್ರೀನಿವಾಸ್ ಹಾಡಿರುವ ಗೀತೆಯನ್ನು ಕೇಳೋಣ. ಈ ಗೀತೆಗೆ ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ, ಟಿ ಜಿ ಲಿಂಗಪ್ಪನವರ ಸಂಗೀತವಿದೆ.

ಜಿ ಉದಯಶಂಕರ್ ಅವರು ಬರೆದು ಸತ್ಯಂ ಅವರು ರಾಗಕ್ಕೆ ಅಳವಡಿಸಿರುವ ಆರದ ಗಾಯ ಚಿತ್ರದ ಗೀತೆಯನ್ನು ಈಗ ಕೇಳೋಣ. ದನಿಯಾಗಿದ್ದಾರೆ ಪಿ ಸುಶೀಲಾ.

ಸವಿನೆನಪು ಕಾರ್ಯಕ್ರಮದಲ್ಲಿ ಮೂಡಿಬರುತ್ತಿರುವ ಮುಂದಿನ ಗೀತೆ ಆಟೋ ರಾಜ ಚಿತ್ರದ್ದು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿರವರ ಧ್ವನಿಗಳಲ್ಲಿ ಮೂಡಿಬರುತ್ತಿರುವ ಈ ಗೀತೆಯನ್ನು ಬರೆದವರು ಜಿ ಉದಯಶಂಕರ್, ಸಂಗೀತಕ್ಕೆ ಅಳವಡಿಸಿದವರು ರಾಜನ್ ನಾಗೇಂದ್ರ.

ಅನುರಕ್ತೆ ಚಿತ್ರಕ್ಕಾಗಿ ವಾಣಿ ಜಯರಾಮ್ ಹಾಗೂ ಸಂಗಡಿಗರು ಹಾಡಿರುವ ಗೀತೆಯನ್ನು ಈಗ ಕೇಳೋಣ. ಈ ಗೀತೆಯನ್ನು ಬರೆದಿದ್ದಾರೆ ದೊಡ್ಡರಂಗೇಗೌಡ, ರಾಗ ಸಂಯೋಜನೆ ಮಾಡಿದ್ದಾರೆ ಅಶ್ವಥ್ ವೈದ್ಯ.

ಇಳಯರಾಜ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಗೀತೆಯನ್ನು ಈಗ ಕೇಳೋಣ. ಜನ್ಮ ಜನ್ಮದ ಅನುಬಂಧ ಚಿತ್ರದ ಗೀತೆ. ದನಿಯಾಗಿದ್ದಾರೆ ಎಸ್ ಜಾನಕಿ. ಈ ಗೀತೆಯನ್ನು ಬರೆದವರು ಚಿ ಉದಯ್ ಶಂಕರ್.

ದೊಡ್ಡರಂಗೇಗೌಡರ ಗೀತರಚನೆ, ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿರುವ ಬಂಗಾರದ ಜಿಂಕೆ ಚಿತ್ರದ ಗೀತೆಯನ್ನು ಈಗ ಕೇಳೋಣ. ಈ ಯುಗಳ ಗೀತೆಗೆ ದನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಗಳಲ್ಲಿ ಈಗ ಕೇಳೋಣ ಕುಳ್ಳಾಕುಳ್ಳಿ ಚಿತ್ರದ ಗೀತೆಯನ್ನ. ಈ ಗೀತೆಯನ್ನ ಬರೆದವರು ಜಿ ಉದಯಶಂಕರ್, ರಾಗ ಸಂಯೋಜನೆ ಮಾಡಿದವರು ರಾಜನ್ ನಾಗೇಂದ್ರ.

0: ಜಯ ನಿಂತಾಯ್ತು
1: ನಿಂತಾಯ್ತು ನಿಂತಾಯ್ತು ನಿಂತಾಯ್ತು.

ಎಲ್ಲಿಂದಲೋ ಬಂದವರು ಚಿತ್ರದಿಂದ ಆಯ್ದ ಗೀತೆಯನ್ನು ಈಗ ಕೇಳೋಣ. ಪಿ ಲಂಕೇಶ್ ಅವರು ಬರೆದು ವಿಜಯ್ ಭಾಸ್ಕರ್ ಅವರು ರಾಗ ಸಂಯೋಜನೆ ಮಾಡಿರುವ ಈ ಗೀತೆಗೆ ದನಿಯಾದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಹಂತಕನ ಸಂಚು ಚಿತ್ರಕ್ಕಾಗಿ ವಾಣಿ ಜಯರಾಮ್ ಹಾಗೂ ಜಯಚಂದ್ರನ್ ಹಾಡಿರುವ ಗೀತೆಯನ್ನು ಈಗ ಕೇಳೋಣ. ಕುವೆಂಪು ಅವರ ಸಾಹಿತ್ಯವನ್ನು ರಾಗಕ್ಕೆ ಅಳವಡಿಸಿದ್ದವರು ವಿಜಯ ಭಾಸ್ಕರ್.

ಡ್ರೈವರ್ ಹನುಮಂತು ಚಿತ್ರದಿಂದ ಆಯ್ದ ಗೀತೆಯನ್ನು ಸವಿನೆನಪು ಕಾರ್ಯಕ್ರಮದಲ್ಲಿ ಮುಂದೆ ಕೇಳೋಣ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಈ ಗೀತೆಯನ್ನು ಬರೆದಿದ್ದಾರೆ ಜಿ ಉದಯಶಂಕರ್, ರಾಗ ಸಂಯೋಜನೆ ಮಾಡಿದ್ದಾರೆ ವಿಜಯ ಭಾಸ್ಕರ್.

ಜಿ ಉದಯಶಂಕರ್ ಅವರು ಬರೆದು ಟಿಜಿ ಲಿಂಗಪ್ಪನವರು ರಾಗ ಸಂಯೋಜನೆ ಮಾಡಿರುವ ಜಾರಿ ಬಿದ್ದ ಜಾಣ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೇಳೋಣ. ದನಿಯಾಗಿದ್ದಾರೆ ವಾಣಿ ಜಯರಾಮ್.

ಸವಿ ನೆನಪು ಕಾರ್ಯಕ್ರಮದ ಕೊನೆಯಲ್ಲಿ ಮೂಡಿಬರುತ್ತಿದೆ ಮೂಗನ ಸೇಡು ಚಿತ್ರದ ಗೀತೆ. ದನಿಯಾಗಿದ್ದಾರೆ ಎಸ್ ಜಾನಕಿ, ಸಾಹಿತ್ಯ ಜಿ ಉದಯಶಂಕರ್ ಹಾಗೂ ಸಂಗೀತ ಸತ್ಯಂ ಅವರದ್ದು.

0: ಇದುವರೆಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.
1: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
2: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
1: ಜಡ ದಿನವ ಮುದಗೊಳಿಸೋ ಸಹಪಾಠಿ,
2: ಪ್ರತಿ ಕ್ಷಣವು ಜೊತೆಯಾಗಿರೋ ಸಂಗಾತಿ,
1: ನಿಮ್ಮ ಭಾವಲೋಕದ ರಾಯಭಾರಿ ಈಗ 90ರ ತಾರುಣ್ಯ, ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ.
0: ಆಕಾಶವಾಣಿ ಸಮಯ 12 ಗಂಟೆಯಾಗಲಿದೆ. ಇನ್ನೀಗ ದೆಹಲಿ ಕೇಂದ್ರದ ಧಾರವಾಡ ಕೇಂದ್ರದ ಸಹ
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕ್ಷುದ್ರ ಗ್ರಹ ಪ್ರಭಾವದ ಅಪಾಯಗಳ ಬಗ್ಗೆ ಜನಜಾಗೃತಿ ಮೂಡಿಸಲು ಹಾಗೂ ಭೂಮಿಯನ್ನು ರಕ್ಷಿಸಲು ಅಗತ್ಯವಿರುವ ಗ್ರಹಗಳ ರಕ್ಷಣೆ ಮತ್ತು ಬಿಕ್ಕಟ್ಟಿನ ಸಂವಹನ ಕ್ರಮಗಳ ಬಗ್ಗೆ ಚಿಂತಿಸಲು ಇಂದು ಅಂತಾರಾಷ್ಟೀಯ ಕ್ಷುದ್ರ ಗ್ರಹ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆ 2029 ಅಂತಾರಾಷ್ಟೀಯ ಕ್ಷುದ್ರ ಗ್ರಹ ಜಾಗೃತಿ ಮತ್ತು ಗ್ರಹಗಳ ರಕ್ಷಣಾ ವರ್ಷವೆಂದು ಘೋಷಿಸಿದೆ. ವಿಶ್ವದ ಶ್ರೇಷ್ಠ ರಸಾಯನಶಾಸ್ತ್ರಜ್ಞ ಭಾರತರತ್ನ ಪ್ರೊಫೆಸರ್ ಸಿಎನ್ಆರ್ ರಾವ್ ಅವರ ಜನ್ಮದಿನವೆಂದು ವಿಜ್ಞಾನ ಕ್ಷೇತ್ರದ ಗಣ್ಯರು ಸೇರಿದಂತೆ ಅನೇಕರು ಶುಭಾಶಯ ಕೋರಿದ್ದಾರೆ. ಮರಗಳನ್ನು ನಂಬಿ ಮನುಕುಲವನ್ನು ಕಾಯ್ದ ವೃಕ್ಷಮಾತೆ ಪದ್ಮಶ್ರೀ ಪುರಸ್ಕೃತೆ ದಿವಂಗತ ಸಾಲುಮರದ ತಿಮ್ಮಕ್ಕನವರ ಜನ್ಮದಿನವೆಂದು ಸಂಸ್ಕಾರ ಭಾರತಿ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ಸಾಹಿತ್ಯ ವಿಭಾಗ ಶ್ರದ್ಧಾಸುಮನ ಸಮರ್ಪಿಸಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಗೌರವ ನಮನ ಸಲ್ಲಿಸಿದ್ದಾರೆ. ಇಂದು ಸಾಮಾಜಿಕ ಮಾಧ್ಯಮಗಳ ದಿನಾಚರಣೆ. ನಾಗರಿಕ ಪತ್ರಿಕೋದ್ಯಮಕ್ಕೆ ಬಲ ತುಂಬಿದ ದ್ವಿಮುಖ ಹಾಗೂ ಸಂವಾದಿ ಸಂವಹನ ಸಾಧ್ಯವಾಗಿಸಿದ ಸಾಮಾಜಿಕ ಮಾಧ್ಯಮಗಳ ಜವಾಬ್ದಾರಿಯುತ ಹಾಗೂ ಹಿತಮಿತ ಬಳಕೆಗೆ ಯುವಜನ ಜಾಗೃತಿ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ವಚನ ಪಿತಾಮಹ ಡಾ ಫಗು ಹಳಕಟ್ಟಿ ಅವರ ಜನ್ಮದಿನದ ಅಂಗವಾಗಿ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ನಾಡಿದ್ದು ಜುಲೈ 2ರಂದು ಬೆಳಗ್ಗೆ 11 ಗಂಟೆಗೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜರುಗಲಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ವಿಧಾನ ಪರಿಷತ್ ಸಭಾಧ್ಯಕ್ಷ ಬಸವರಾಜ ಹೊರಟ್ಟಿ ಪಾಲ್ಗೊಳ್ಳಲಿದ್ದಾರೆ. ನ್ಯಾಷನಲ್ ಇನೋವೇಟಿವ್ ಎಜುಕೇಷನ್ ಕಾನ್ಕ್ಲೇವ್ 2026 ಶಿಕ್ಷಕರು ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಸಂದರ್ಭೋಚಿತ ಕಲಿಕಾ ಪರಿಕರಗಳು ಮತ್ತು ಸ್ಥಳೀಯ ಆವಿಷ್ಕಾರಗಳನ್ನು ಅರ್ಥ ಮಾಡಿಕೊಳ್ಳಲು ಸದವಕಾಶ. ಕೇಂದ್ರೀಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಸಿಬಿಎಸ್ಇ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಕಲಿಕೆ ಕಲಿಕೆಯಲ್ಲಿ ನಿರಂತರ ಆಸಕ್ತಿ ಬೆಳೆಸಲು ಆಂಧ್ರಪ್ರದೇಶದ ಕುಪ್ಪಂನಲ್ಲಿ ಈ ಸಮ್ಮೇಳನ ಆಯೋಜಿಸಿತ್ತು. ಧಾರವಾಡದ ಪ್ರೆಸೆಂಟೇಷನ್ ಕಾನ್ವೆಂಟ್ ಹೆಣ್ಣು ಮಕ್ಕಳ ಆಂಗ್ಲ ಮಾಧ್ಯಮ ಸಿಬಿಎಸ್ಇ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿನಿ ಅನುಷಾ ನರಸಿಂಹಮೂರ್ತಿ ರಾಜೂರ್ ಶಿಕ್ಷಕಿಯರಾದ ದೀಪಾ ಮತ್ತು ಸಿಸ್ಟರ್ ರುಫಿನಾ ಮಾರ್ಗದರ್ಶನದಲ್ಲಿ ಈ ರಾಷ್ಟೀಯ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಅನುಷಾ ರಾಜೂರ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ಆಂಧ್ರಪ್ರದೇಶ ಕುಪ್ಪಂನಲ್ಲಿ ರಾಷ್ಟ್ರೀಯ ಮಟ್ಟದ ಇನೋವೇಟಿವ್ ಎಜುಕೇಷನಲ್ ಕಾನ್ಕ್ಲೇವ್ ನಲ್ಲಿ ಭಾಗವಹಿಸಿದ್ದೆ. ಗಣಿತ ಅಂದ್ರೆ ನನ್ಗೆ ತುಂಬಾ ಕಷ್ಟವಾದ ಸಬ್ಜೆಕ್ಟ್ ಆಗಿತ್ತು. ಅದನ್ನ ನಾನು ಅಲ್ಲಿ ಹೋಗಿ ಹೇಗೆ ಓದ್ಬೇಕು, ಅದನ್ನ ಹೇಗೆ ಸರಳವಾಗಿ ಇದ್ ಮಾಡ್ಬೇಕು, ಅದಕ್ಕೆ ತಕ್ಕಂಗೆ ಮಾಡೆಲ್ ಇತ್ತು. ತುಂಬಾ ನಾಲೆಜ್ ಫುಲ್ ಆಗಿ ನಾನು ವಾಪಸ್ ಬಂದೆ. ಜ್ಞಾನದಲ್ಲಿ ತುಂಬಾ ಮಾಡೆಲ್ಸ್ ಮಾಡಿದ್ರು, ಟೀಚರ್ಸ್ ಇದ್ರು ನಮ್ಗೆ ಅದನ್ನ ಗೈಡ್ ಮಾಡ್ಲಿಕ್ಕೆ. ತುಂಬಾ ಇಂಟ್ರೆಸ್ಟ್ ಇಂದ ಕಲ್ತ್ವಿ. ನನ್ಗೆ ಬೇರೆ ಬೇರೆ ರಾಜ್ಯದ ಸ್ನೇಹಿತರಾದ್ರು, ಅವರ ಕಲ್ಚರ್, ಅವರ ಟ್ರೆಡಿಷನ್, ಅವರ ಭಾಷೆ ನಮ್ಗೂ ಅವ್ರಿಗೂ ತುಂಬಾ ವ್ಯತ್ಯಾಸ ಇತ್ತು. ಅದನ್ನೆಲ್ಲ ಹಂಚ್ಕೊಳ್ ಮುಂದೆ ತುಂಬಾ ಖುಷಿ ಆಯ್ತು. ನಾವೆಲ್ಲರೂ ಒಟ್ಟಿಗೆ ಒಂದು ಪರಿವಾರದ ತರ ಇದ್ವಿ ಅಲ್ಲಿ. ನನ್ಗೆ ತುಂಬಾ ಖುಷಿ ಕೊಡ್ತು ಅದು. ಅಲ್ಲಿ ಹೋಗಿ ಒಂದು ಪ್ಲಾಟ್ಫಾರ್ಮ್ ನಮ್ಮನ್ನ ನಾನು ಹೇಳ್ಕೊಳ್ಳಿಕ್ಕೆ, ನನ್ನನ್ನ ನಾನು ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಕ್ಕೆ, ನನ್ನನ್ನ ನಾನು ಹೊರಗೆ ತರ್ಕೊಳ್ಳಿಕ್ಕೆ ತುಂಬಾ ಇಷ್ಟ ಆಯ್ತು ನನ್ಗೆ.
3: ಧಾರವಾಡದ ಕುಂಭಾಪುರ ಫಾರ್ಮ್ನಲ್ಲಿ ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಆಯೋಜಿಸಿದ್ದ ಸಸ್ಯ ಸಂತೆಯ ಮೂರನೇ ದಿನದ ಕಾರ್ಯಕ್ರಮಕ್ಕೆ ಕೃಷಿ ಇಲಾಖೆ ಬೆಳಗಾವಿ ಜಿಲ್ಲೆ ಜಂಟಿ ನಿರ್ದೇಶಕ ಎಚ್ಡಿ ಕೋಳೇಕರ್ ಚಾಲನೆ ನೀಡಿದರು. ಪ್ರಸಕ್ತ 2026-27 ಸಾಲಿನ ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಅಡಿ ವಿವಿಧ ಮುಂಗಾರು ಬೆಳೆಗಳ ಬೆಳೆ ವಿಮೆ ನೋಂದಣಿ ಪ್ರಕ್ರಿಯೆ ದಾವಣಗೆರೆ ಜಿಲ್ಲೆಯಾದ್ಯಂತ ಆರಂಭವಾಗಿದೆ. ರೈತರು ವಿಮೆ ಪಡೆಯಲು ಜುಲೈ 31 ಕೊನೆಯ ದಿನ. ರಾಯಚೂರು ಮಹಾನಗರ ಪಾಲಿಕೆ ಕಂದಾಯ ಉತ್ಸವ ನಾಳೆ ಜುಲೈ 1 ಆಗಸ್ಟ್ 11 ನಡೆಯಲಿದೆ ಎಂದು ಪಾಲಿಕೆ ಆಯುಕ್ತರು ತಿಳಿಸಿದ್ದಾರೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣದ ಎಲೇಕೇರಿ ಸಮೀಪ ನೂತನ ರೈಲ್ವೆ ಮೇಲ್ಸೇತುವೆಯನ್ನು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಉದ್ಘಾಟಿಸಿದರು. ಮಂಡ್ಯ ನಗರದ ಜೆಸಿ ವೃತ್ತದಲ್ಲಿ ಅಂತಾರಾಷ್ಟೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಹಾಗೂ ಜನಜಾಗೃತಿ ಜಾಥಾಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾ ರಾಣಿ ಚಾಲನೆ ನೀಡಿದರು. ವನ್ಯಜೀವಿಗಳ ಚಲನವಲನ ಹಾಗೂ ಅರಣ್ಯ ಸಂಪತ್ತಿನ ಸಂರಕ್ಷಣೆಗಾಗಿ ಥರ್ಮಲ್ ಡ್ರೋನ್ ಕಣ್ಗಾವಲು ವ್ಯವಸ್ಥೆ ಜಾರಿಗೊಳಿಸಲು ಯೋಜಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಅವರು ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಕರ್ನಾಟಕ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಒಕ್ಕೂಟ ಕಾಸಿಯಾ ವಾರ್ಷಿಕ ಸಭೆಯಲ್ಲಿ ಹುಬ್ಬಳ್ಳಿಯ ಉದ್ಯಮಿ ನಿಂಗಣ್ಣ ಬಿರಾದಾರ್ ನೂತನ ಅಧ್ಯಕ್ಷರಾಗಿ ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ವನಿತಾ ವಿಹಾರ.
5: ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ನಾಟಕ ಫೋನಾಯಣ, ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ.
6: ಬೆಳಿಗ್ಗೆ 11 ಸಮಯ, ಡಾಕ್ಟರ್ ಸುರೇಶ್ ಅವರ ನಿವಾಸ. ಮಕ್ಕಳು ಶಾಲೆಗೆ, ಗಂಡನು ಕೆಲಸಕ್ಕೆ ಹೋಗಿರುತ್ತಾನೆ. ಸುರೇಶನ ಪತ್ನಿ ಹೇಮಾ ಸೋಫಾ ಮೇಲೆ ಕುಳಿತು ಪತ್ರಿಕೆ ಓದುವುದರಲ್ಲಿ ತಲ್ಲೀನಳಾಗಿದ್ದಾಳೆ.
7: ಅಲ್ಲ, ಈ ಪೋಸ್ಟ್ಮ್ಯಾನ್ಗೆ ಬುದ್ಧಿ ಇಲ್ವಾ ಅಂತೀನಿ. ಆ ಪೋಸ್ಟ್ ಬ್ಯಾಗು ಗೇಟಿಗೆ ತಗ್ಲು ಹಾಕಿದೀನಿ, ಅದ್ರೊಳಗೆ ಹಾಕೋದಲ್ವಾ, ಸುಮ್ನೆ ಕೂಗ್ತಿದ್ದಾನಪ್ಪ.
8: ಮೇಡಮ್ ಮೇಡಮ್, ಹೊರಗ್ ಬನ್ನಿ, ನಿಮ್ಗೆ ರಿಜಿಸ್ಟರ್ಡ್ ಪೋಸ್ಟ್ ಬಂದಿದೆ, ಬೇಗ ಬನ್ನಿ ಮೇಡಮ್, ನನ್ಗೆ ಇವತ್ತು ಡಬಲ್ ಡ್ಯೂಟಿ ಬೇರೆ ಇದೆ.
7: ಫೋನ್ ಬಂದಿದ್ದೇ ಬಂದಿದ್ದು, ಪತ್ರಗಳ ವ್ಯವಹಾರನೇ ಕಡಿಮೆ ಆಗ್ಬಿಟ್ಟಿದೆ. ಯಾರೂ ಪತ್ರಗಳನ್ನೇ ಬರೆಯೋಲ್ಲ. ಮುಂಚೆ ಎಲ್ಲ ಆಗಿದ್ರೆ ಪೋಸ್ಟ್ ಕಾರ್ಡ್, ಇನ್ಲ್ಯಾಂಡ್ ಲೆಟರ್ ಅಂತ ಏನಾದ್ರೂ ಬರೆದು ಹಾಕೋರು, ಈಗ ಅವೆಲ್ಲ ಇಲ್ಲ. ಈಗೇನಾದ್ರೂ ಬಂದ್ರೆ ಫೋನ್ ಬಿಲ್ಲೋ ಅಥವಾ ವಾಟರ್ ಬಿಲ್ಲೋ ಬರಬೇಕಷ್ಟೆ, ಇಲ್ಲ ಅಂದ್ರೆ ನಮ್ಮ ಮನೆಯವರ ಆಫೀಸಿಗೆ ಸಂಬಂಧಪಟ್ಟಿದ್ದು ಪತ್ರಗಳು ಬರಬೇಕು.

0: ಮೇಡಮ್ ಬನ್ನಿ ಮೇಡಮ್, ರಿಜಿಸ್ಟರ್ ಪೋಸ್ಟ್ ಬಂದಿದೆ.
1: ಈ ಪೋಸ್ಟ್ ಮ್ಯಾನ್ ರಿಜಿಸ್ಟರ್ಡ್ ಪೋಸ್ಟ್ ಅಂತಿದಾನಲ್ಲ, ಯಾವ್ದೋ ಇಂಪಾರ್ಟೆಂಟ್ ಇರಬಹುದು ಅನ್ಸತ್ತೆ. ಹಾ ಬಂದೇಪ್ಪ, ಬಂದೆ. ರಿಜಿಸ್ಟರ್ಡ್ ಪೋಸ್ಟ್ ಅಂದೆ ಅಲ್ವಾ, ಒಂದ್ ನಿಮಿಷ ಪೆನ್ ತರ್ತೀನಿ ತಡಿಯಪ್ಪ.
0: ಪರವಾಗಿಲ್ಲ ಬನ್ನಿ ಮೇಡಮ್, ಪೆನ್ ನಾನೇ ಕೊಡ್ತೀನಿ. ತಗೊಳ್ಳಿ, ಇದಕ್ಕೊಂದ್ ಸೈನ್ ಹಾಕ್ಬಿಡಿ. ಇಮೇಲ್, SMS ಎಲ್ಲ ಬಂದು ಈ ಬರೆಯೋ ಅಭ್ಯಾಸನೇ ಕಡಿಮೆ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಜನ.
1: ಹೌದಪ್ಪ, ನೀ ಏನೇ ಹೇಳು, ಈ ಜನಕ್ಕೆ ಏನ್ ಅನ್ಸುತ್ತೋ ಆಗ್ಲೇನೆ ಫಟಾಫಟ್ ಅಂತ ಈ ಮೊಬೈಲ್ ತಗೊಂಡು ಮೆಸೇಜ್ ಮಾಡಿದ್ರೆ ಮುಗ್ದೋಯ್ತು ನೋಡು, ಕಾಯೋದೇ ಬೇಡ.
0: ನೀವ್ ಏನೇ ಹೇಳಿ ಮೇಡಮ್, ಪತ್ರ ಬರೀತಿದ್ ಕಾಲ ನೆನ್ಸ್ಕೊಂಡ್ರೆ ಆ ಏನೋ ಒಂಥರ ಖುಷಿ, ಮನ್ಸುಗೊಂಥರ ಮುದ. ಆ ಮೇಡಮ್, ಒಂದ್ ಲೋಟ ನೀರ್ ಕೊಡ್ತೀರಾ?
1: ಹಾ ಅಲ್ಲೇ ಇದೆ ನೋಡಪ್ಪ, ಪೋರ್ಟಿಕೋದಲ್ಲಿ ನಮ್ಮ ಓನರ್ ಅಕ್ವಾಗಾರ್ಡ್ ಹಾಕ್ಸಿದ್ದಾರೆ, ಅಲ್ಲೇ ಗ್ಲಾಸ್ ಕೂಡ ಇಟ್ಟಿದ್ದೀನಿ, ಕುಡಿಯಪ್ಪ. ನೀವೇನಾದ್ರೂ ಬಾಟ್ಲು ತಂದಿದ್ರೆ ತುಂಬಿಸ್ಕೊಳ್ಳಿ, ಬೇಕಾಗತ್ತೆ. ಯಾರ್ ಬರ್ದಿರೋದು? ಅಕ್ಷರ ನೋಡಿದ್ರೆ ಮಾವನವ್ರದ್ ಇದ್ದಾಗಿದೆಯಲ್ಲ. ಫೋನ್ ಬಂದಾಗಿಂದ ಅವ್ರು ಪತ್ರ ಬರೆಯೋದೇ ಕಡಿಮೆ ಆಗಿತ್ತು. ಅಂಥದ್ರಲ್ಲಿ ಈಗ ಪತ್ರ ಬರೆಯುವಂತ ಅರ್ಜೆಂಟ್ ಏನಿತ್ತು? ಅದು ರಿಜಿಸ್ಟರ್ಡ್ ಪೋಸ್ಟ್. ಸರಿ, ನಾನೇ ಓಪನ್ ಮಾಡಿ ಓದ್ತೀನಿ. ಚಿರಂಜೀವಿ ಸುರೇಶನಿಗೆ ಆಶೀರ್ವಾದಗಳು. ಈ ಕಾಗದ ಕಂಡ ಕೂಡಲೇ ನೀನು ನಿನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಊರಿಗೆ ಬರುವುದು. ಮಿಕ್ಕೆಲ್ಲ ವಿಷಯವು ಮುಖತಃ. ಇಂತೆ ನಿನ್ನ ತಂದೆ ಬೀರಪ್ಪ. ಓಹೋ, ಇದೇನಪ್ಪ ವಿಷಯ ಹೀಗಿದೆ? ಸರಿ, ಇವ್ರು ಬರ್ಲಿ, ಏನ್ ಹೇಳ್ತಾರೋ ನೋಡೋಣ. ಯಾರಿಗ್ ಗೊತ್ತು, ವಯಸ್ಸಾದವ್ರ ಆಲೋಚನೆ. ಏನ್ರಿ ಇಷ್ಟ ಬೇಗ ಬಂದ್ಬಿಟ್ರಿ?
2: ಇಲ್ಲಿ ಪಕ್ಕದ ಊರಲ್ಲಿ ಯಾವ್ದೋ ಹೊಸಿಗೆ ಹುಷಾರಿರ್ಲಿಲ್ಲ, ಟ್ರೀಟ್ಮೆಂಟ್ ಕೊಡೋಕೆ ಅಂತ ಹೋಗಿದ್ದೆ.
1: ಹೌದಾ, ಏನಂತೆ?
2: ಏನಿಲ್ಲ ಹೇಮಾ, ಏನೋ ಡಿಸ್ಟೋಕಿಯಾ ಅಂತೆ. ಪಾಪ, ಡಿಲಿವರಿ ಸಮಯ ಅಲ್ವಾ, ಏನೋ ಸಮಸ್ಯೆ ಇದೆ. ಹೋಗ್ ಬರ್ತೀನಿ, ಜಲ್ದಿ ಅಡಿಗೆ ಮಾಡು, ಊಟ ಮಾಡ್ಕೊಂಡು ಹೋಗ್ತೀನಿ, ಆಯ್ತಾ?
1: ಸರಿ ರೀ.
2: ಏ ಹೇಮಾ, ಏನ್ ಯೋಚನೆ ಮಾಡ್ತಾ ಇದೀಯಾ? ಊಟ ಹಾಕು ಅಂತ ಹೇಳ್ದೆ ಅಲ್ವಾ, ಸುಮ್ನೆ ಕೂತ್ಬಿಟ್ಟೆ. ಏನ್ ಸಮಾಚಾರ?
1: ಏನೂ ಇಲ್ಲ ರೀ, ಬೆಳಿಗ್ಗೆ ನಿಮ್ ತಂದೆದು ಒಂದ್ ಪತ್ರ ಬಂದಿದೆ.
2: ಹೌದಾ? ಈ ಫೋನ್ ಬಂದ್ರೂ ಕೂಡ ನಮ್ಮ ಅಪ್ಪ ಇನ್ನು ಪತ್ರ ಬರೆಯೋದು ನಿಲ್ಸಿಲ್ವಾ? ಸುಮಾರು ದಿನಗಳಿಂದ ನಮ್ಮಅಪ್ಪ ಫೋನೇ ಮಾಡಿಲ್ಲ. ಅಂತದ್ರಲ್ಲಿ ಅದೇನು ಆಶ್ಚರ್ಯ, ಪತ್ರ ಬರೆದು ಬಿಟ್ಟಿದಾರಲ್ಲ, ಏನಿದೆ ಅದರಲ್ಲಿ ನೋಡ್ದ?
1: ಆಶ್ಚರ್ಯ ಅಂತೀರಾ, ತಗೊಳ್ಳಿ ಈ ಪತ್ರ ಓದಿ, ಅದರಲ್ಲಿರೋ ವಿಷಯ ಇನ್ನೂ ಆಶ್ಚರ್ಯ ಅನ್ಸತ್ತೆ ನಿಮ್ಗೆ.
2: ಏನ್ ಹೇಮಾ ಹೀಗೆ ಹೇಳ್ತಿದ್ಯಾ, ಆಶ್ಚರ್ಯ ಅಂತಿದ್ಯಾ, ವಿಷಯ ಅಂತಿದ್ಯಾ? ಇರ್ಲಿ, ಇದೇನೆ ಯಾವತ್ತು ಇಲ್ದಿದ್ ನಮ್ಮಅಪ್ಪ ಈ ರೀತಿ ಪತ್ರ ಬರೆದಿದ್ದಾರೆ. ಹೋದ್ ಸಾರಿ ಊರಿಗೆ ಹೋಗಿದ್ದಾಗ ನಿನ್ನ ಮಾತು ಕೇಳ್ಕೊಂಡು ಹಣ ಕೇಳ್ಬಿಟ್ಟೆ, ಆ ವಿಚಾರ ಬೇಜಾರು ಮಾಡ್ಕೊಂಡಿದಾರೇನೋ ಅಂತ ಅನ್ಸುತ್ತೆ. ಈಗ ನೋಡು ಈ ತರ ಪರಿಣಾಮ ಬೀರ್ತಾ ಇದೆ.
1: ಹೇ ಸುಮ್ನೆ ರೀ, ನಾನು ಅಂತದೇನ್ ಕೇಳ್ಬಾರ್ದು ಕೇಳಿ ಅಂತ ನಿಮ್ಗೆ ಹೇಳ್ಕೊಟ್ಟೆ? ಅದು ಈಗಿನ ಕಾಲದಲ್ಲಿ ಮಕ್ಕಳು ಬೆಳೆದಂತೆಲ್ಲ ಎಷ್ಟು ಖರ್ಚಿರುತ್ತಲ್ವಾ, ನಮ್ಗೂ ಇದ್ದದ್ರಲ್ಲಿ ಒಂದು ನೆಲೆ ಮಾಡ್ಕೊಳ್ಳೋಣ ಅಂತ ಹೇಳದ್ನಪ್ಪ, ಅದೇನ್ ಮಹಾ ತಪ್ಪು? ಅಷ್ಟಕ್ಕೂ ನಾವು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಖರ್ಚು ಜಾಸ್ತಿ ಆಯ್ತಲ್ವಾ, ಅದಕ್ಕೆ ಮಾವನವ್ರ ಹತ್ರ ಸ್ವಲ್ಪ ಹಣ ಕೇಳಿ ಅಂದೆ. ಅಷ್ಟಕ್ಕೂ ಅವ್ರೇನ್ ಬೇರೆಯವ್ರೇನಲ್ವಲ್ಲ.
2: ಸದ್ಯಕ್ಕೆ ಚರ್ಚೆ ಏನ್ ಬೇಡ, ಬೆಳಗ್ಗೆ ಬೇಗ ಹೊರಡೋಣ. ಹೇಗಿದ್ರು ಮಕ್ಕಳಿಗೆ ನಾಳೆಯಿಂದ ರಜೆ ತಾನೇ.
1: ನೀವು ಹೇಳೋದು ಸರಿನೇ, ಅದೇನೋ ವಿಷಯ ಮುಖತಃ ಅಂತ ಬರ್ದಿದಾರಲ್ಲ, ಅದಕ್ಕೆ ಊರಿಗೆ ಹೋಗಿ ಮಾತಾಡ್ಕೊಂಡ್ ಬರೋಣ.
2: ಈಗ ನನಗೂ ಸಮಯ ಕೂಡ ಆಗ್ತಾ ಇದೆ, ಡ್ಯೂಟಿ ಹೋಗ್ಬೇಕು. ಊಟ ಹಾಕೊಡು, ಊಟ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗಿ ಬರ್ತೀನಿ, ಆಮೇಲೆ ಮಾತಾಡೋಣ.
1: ಹಾ ಸರಿ ಬನ್ನಿ.
3: ಹಳ್ಳಿಯ ಮನೆ ವರಾಂಡದಲ್ಲಿ ಸುರೇಶನ ತಂದೆ ಬೀರಪ್ಪ, ಅದೇ ಊರಿನ ಸಾಹುಕಾರ ಮುನಿಯಪ್ಪನೊಡನೆ ಮಾತುಕತೆ ನಡೆಸಿದ್ದಾರೆ.
2: ನನ್ನ ಕಾರಿನ ಶಬ್ದ ಕೇಳಿದ್ರೆ ಸಾಕಿತ್ತು, ಬಾಗಿಲು ಹತ್ತಿರ ಬಂದು ನಿಲ್ತಿದ್ರು ಅಮ್ಮ. ಯಾಕೆ ಆಚೆಗೆ ಬರ್ಲಿಲ್ವಲ್ಲ, ಇವತ್ತೇನಾಯ್ತು?
1: ಹೌದು ರೀ, ನಂಗೂ ಯಾಕೋ ಹಾಗೆ ಅನ್ನಿಸ್ತಿದೆ.
2: ಹೇಮಾ, ನನಗ್ಯಾಕೋ ಭಯ ಆಗ್ತಾ ಇದೆ. ನೀನು ಮಕ್ಕಳನ್ನ ಕರ್ಕೊಂಡು ಒಳಗೆ ಹೋಗು, ನಾನು ಇಲ್ಲೇ ಪಕ್ಕದಲ್ಲಿ ಕಾರ್ ಪಾರ್ಕ್ ಮಾಡಿ ಬರ್ತೀನಿ, ಏನಾಗಿದೆ ನೋಡೋಣ.
1: ಬೇಡ ರೀ, ನೀವು ಬನ್ನಿ, ಒಟ್ಟಿಗೆ ಒಳಗೆ ಹೋಗೋಣ, ಮನೇಲಿ

0: ಶಬ್ದನೇ ಕೇಳಿಸ್ತಿಲ್ಲ. ನನಗೂ ಯಾಕೋ ಭಯ ಆಗ್ತಿದೆ ರೀ.
1: ಸರಿ, ಇಲ್ಲ ನಿಲ್ಲು, ಕಾರ್ ಪಾರ್ಕ್ ಮಾಡಿ ಬರ್ತೀನಿ.
2: ಸುರೇಶ ತಳಮಳದಿಂದ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಹಳ್ಳಿ ಮನೆಯೊಳಗೆ ಪ್ರವೇಶಿಸುತ್ತಾನೆ. ಎದುರಿಗೆ ಸಾಹುಕಾರ ಬರುತ್ತಾನೆ.
1: ಓ ಸಾಹುಕಾರ, ಚೆನ್ನಾಗಿದ್ದೀರಾ? ಇದೇನಪ್ಪ, ಯಾವಾಗಲೂ ಚೆನ್ನಾಗಿ ಮಾತಾಡ್ತಿದ್ರು, ಯಾಕೋ ಸಾಹುಕಾರರು ಮುಂಚ್ಕೊಂಡವ್ರಲ್ಲ, ಏನು ವಿಷಯ ಇರ್ಬೋದು?
3: ಓಹೋಹೋಹೋ, ಮಕ್ಕಳ ಬಂದ್ರ? ಈ ಸ್ಕೂಲ್ಗೆ ರಜಾ ಏನ್ರಪ್ಪ? ಒಳಗೋಗ್ರಿ, ಅಜ್ಜಿ ರೊಟ್ಟಿ ಹಾಕ್ತವಳೆ, ತಿನ್ನೋಗ್ರಿ.
1: ಅಪ್ಪ.
3: ಹಾಂ, ಏನು?
1: ಏನಪ್ಪ, ಪತ್ರ ಕಂಡು ಕೂಡಲೇ ಬನ್ನಿ ಅಂತ ಬರ್ದಿದ್ರಲ್ಲ, ಏನು ವಿಷಯ? ಅಂತ ಅರ್ಜೆಂಟ್ ಏನಿತ್ತು?
3: ಮೊದಲು ತಿಂಡಿ ಕಾಫಿ ಆಗಲಿ, ಆಮೇಲೆ ಕೂತು ಮಾತಾಡೋಣ. ಒಳಗೋಗಿ, ನಿಮ್ಮ ಅವ್ವ ಕಾಯ್ತಾವಳೆ.
4: ಬವ್ವಯ್ಯಮ್ಮ, ಚಂದಕ್ಕಿದ್ದೀಯಾ? ಓ ಬಾಮಗ, ಕೈ ಕಾಲು ತೊಳೆದ್ರಾ? ನೀ ವಾ, ಈಗ ನಿಮ್ಗಿಷ್ಟ ಅಂತ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಾಡಿವ್ನಿ. ಆಗ ನೋಡು, ಮಕ್ಕಳಾಗ್ಲೇ ತಟ್ಟೆಗೆ ಹಾಕಿಸ್ಕೊಂಡು ಅವ್ ಮುತ್ತಾಜಿ ತಾವು ಹೋದ್ವು.
1: ತಿಂಡಿ ಮಾತು ಹಂಗಿರ್ಲಿ, ನಾವಂತೂ ಅಪ್ಪನ ಕಾಗದ ನೋಡಿ ಎದ್ವೋ ಬಿದ್ವೋ ಅಂತ ಓಡ್ ಬಂದ್ವಿ. ಇಲ್ಲಿ ನೋಡಿದ್ರೆ ಎಲ್ಲ ಆರಾಮಾಗದೆ. ಅಲ್ಲ, ಗೋವಿಂದಗೇನಾದರೂ ಹೆಣ್ಣು ನೋಡುವ ಪ್ಲಾನ್ ಮಾಡ್ಕೊಂಡಿದ್ದೀರಾ ಏನು? ಹಾಗೆ ಹೇಳಿದ್ರೆ ನಾವು ಬರೋಕ್ಕಿಲ್ಲ ಅಂದ್ಬಿಟ್ಟು ಈ ಥರ ಟೆಲಿಗ್ರಾಮ್ ಕಳಿಸಿದ್ರ ಹೆಂಗೆ?
4: ಇಲ್ಲ ಕಣ್ಮಗ, ಗೋವಿಂದನ್ಗೇನು ಹೆಣ್ಣು ನೋಡೋ ಸುದ್ದಿ ಸದ್ಯಕ್ಕಿಲ್ಲ ಬಿಡು.
1: ಹಾಗಾದ್ರೆ ಆ ಪತ್ರದ ಕತೆ ಏನು?
4: ಏನ್ ಪತ್ರ ಮಗ?
1: ಅದೇ ಕಣಮ್ಮ, ಟೆಲಿಗ್ರಾಮ್ ಕಳಿಸಿದ್ರಲ್ಲ, ಬೇಗ ಬನ್ನಿ ಮಾತಾಡೋಕದೆ ಅಂತ.
4: ಅಯ್ಯೋ, ಅದೇನೋ ನಂಗೆ ಗೊತ್ತಿಲ್ಲ ಕಣಪ್ಪ, ನಿಮ್ಮ ಅಪ್ಪನ್ನ ಕೇಳ್ಕೊ ಹೋಗು.
1: ಅದ್ಯಾಕಮ್ಮ, ಮಾತಾಡಕ್ಕೆ ಇಷ್ಟ ಇಲ್ಲ ಅಂದ್ಮೇಲೆ ಟೆಲಿಗ್ರಾಮ್ ಕೊಟ್ಟು ಯಾಕೆ ಕರೆಸ್ಬೇಕಿತ್ತು? ಹಾಸ್ಪಿಟಲ್ ಎಷ್ಟು ಕೆಲಸಗಳಿತ್ತು ಗೊತ್ತಾ ನನಗೆ? ಅದು ಎಮರ್ಜೆನ್ಸಿ ಬೇರೆ, ರಜಾ ಹಾಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಯಾರೂ ನೆಟ್ಟಿಗೆ ಮಾತಾಡ್ತಾನೆ ಇಲ್ಲ. ಹೇ ಹೇಮ, ನಡೆಯೇ ವಾಪಸ್ಸು, ಊರಿಗೆ ಹೋಗೋಣ, ಬೇಕಾದಷ್ಟು ಕೆಲಸಗಳವೆ.
0: ರೀ, ಯಾಕ್ರಿ ಹಂಗೋಗಾಡ್ತೀರ? ಸಮಾಧಾನವಾಗಿರ್ರಿ, ವರಂಡದಲ್ಲಿ ಮಾವನವ್ರು ಕೂತಿದ್ದಾರೆ, ಹೋಗಿ ನಿಧಾನವಾಗಿ ಮಾತಾಡಿ, ರೇಗಾಡಬೇಡಿ.
1: ಅಪ್ಪ
3: ಬಾರಪ್ಪ, ಬಾ. ಆಯ್ತಾ ಕಾಫಿ ತಿಂಡಿ? ಏಮವ್ವ, ಹೆಂಗಿದ್ಯವ್ವ?
0: ಚೆನ್ನಾಗಿದ್ದೀನಿ ಮಾವ, ನೀವ್ ಹೆಂಗಿದ್ದೀರಾ?
3: ನಾನು ಚೆನ್ನಾಗಿದ್ದೀನಿ. ಮಕ್ಕಳಲ್ಲಿ? ಓ, ಮುತ್ತಜ್ಜಿತವ ಹೊಂಟೋಗ್ಬಿಟ್ರ?
1: ಕಾಫಿ ತಿಂಡಿ ವಿಷಯ ಹಂಗಿರ್ಲಿ ಕಣಪ್ಪ, ನಿಮ್ ಪತ್ರದ ವಿಷಯಕ್ಕೆ ಬನ್ನಿ. ಏಕಾಏಕಿ ನಮ್ಮನ್ನು ಬರ ಹೇಳಿದ್ಯಾಕೆ? ಬಂದಾಗಿಂದ ನೋಡ್ತಾ ಇದ್ದೀನಿ, ನಮ್ಮ ಧ್ವನಿ ಕೇಳಿದ್ರೆ ಸಾಕು ಓಡ್ ಬರ್ತಿದ್ರು ಅಮ್ಮ, ಆದ್ರೆ ಇವತ್ತು ಹೊರಗೆ ಬರಲಿಲ್ಲ. ಅದಿರ್ಲಿ, ಮಾತು ನೆಟ್ಗೂ ಆಡ್ತಿಲ್ಲ. ಏನಾದರೂ ಹೇಳಿದ್ರೆ ನನಗೇನು ಕೇಳ್ತೀಯ, ನಿಮ್ಮ ಅಪ್ಪನ ಕೇಳು, ನಿಮ್ಮ ಅಪ್ಪನ ಕೇಳು ಅಂತಾರೆ. ನನಗಂತೂ ಏನು ನಡೀತಿದೆ ಅಂತಲೇ ಗೊತ್ತಾಗ್ತಿಲ್ಲ.
3: ನಿಂಗೆ ಹೆಂಗೆ ಅರ್ಥ ಆಗತ್ತಪ್ಪ? ನೀನೇನಿದ್ರು ಪಶುವೈದ್ಯ ಅಲ್ವಾ? ಮನುಷ್ಯನ ಸಂಪರ್ಕ ಆಗಲಿ, ಅವರೊಡನೆ ಹೇಗೆ ನಡ್ಕೋಬೇಕು ಅನ್ನೋದಾಗಲಿ, ಎಲ್ಲ ನಿಂಗೆ ಹೆಂಗಪ್ಪ ಗೊತ್ತು? ಎಲ್ಲ ರೀತಿ ನೀತಿನ ನೀನು ಮರ್ತೇ ಬಿಟ್ಟಿದ್ಯಾ. ಇನ್ನು ನನ್ನ ಮೊಮ್ಮಕ್ಕಳಂತೂ ಎಷ್ಟು ಒಳ್ಳೆಯರಾಗಿದ್ರು, ಹಿರಿಯರು ಅಂದ್ರೆ ಎಷ್ಟು ಗೌರವ ಕೊಡ್ತಾ ಇದ್ರು, ಈಗ ಅವ್ರು ಹೆಂಗಂದ್ರೆ ಹಂಗೆ ಮಾತಾಡೋದನ್ನ ಕಲ್ತ್ಬಿಟ್ಟವ್ರೆ.
1: ಅಪ್ಪ ಏನ್ ಹೇಳ್ತಿದ್ಯ ನೀನು?
3: ಸ್ವಲ್ಪ ತಡಿ ಮಗ, ನಾ ಹೇಳೋದನ್ನ ಪೂರ್ತಿ ಕೇಳಿಸ್ಕ. ನಾವಿರ್ಲಿ, ನಮ್ಮೂರಿನ ಸಾಹುಕಾರರು ಅದೇ ನೀನೀಗ ನೋಡಿದ್ಯಲ್ಲ, ಗೊತ್ತಿಲ್ವಾ?
1: ಇಷ್ಟಿಸ ಮಾತಾಡ್ತಿದ್ರು, ನನ್ ನೋಡ್ರು ನೋಡ್ದಂಗ ಹೋಯ್ತಾರವ್ರು.
3: ಅವ್ರ ನಿಂತಾವ ಯಾವ್ದೋ ವಿಷಯ ಕೇಳೋಕೆ ಅಂತ ಹೋಗಿ ಈ ಫೋನ್ನಲ್ಲಿ ಬಾಯಿ ಬಂದಂಗೆ ಬೈದಿಯಂತೆ. ಛೇ ಛೇ ಛೇ, ನನಗೆ ನಿನ್ ವರ್ತನೆ ನಾಚಿಕೆ ತರ್ತಿದ್ಯಪ್ಪ. ಏನೋ ನನ್ನ ಮಗ ಓದ್ದೋನು, ಒಳ್ಳೆ ಕೆಲಸದಲ್ಲಿರೋನು ಅಂದ್ಕೊಂಡಿದ್ದೆ, ನೀ ಹಿಂಗ ಮಾಡೋದು? ನಿಂಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ನೇರವಾಗಿ ಹೇಳ್ಬಿಡು ಮಗ. ಅಲ್ಲ, ನೀನು ಕೇಳಿದಾಗ ನಾವು ದುಡ್ಡು ಕೊಡ್ಲಿಲ್ಲ ಅಂತ ನೀ ಹಿಂಗೆಲ್ಲ ಅಗೌರವಾಗಿ ನಡ್ಕೊಳ್ಳೋದ? ಈಗೆಲ್ಲ ಮಾತಾಡೋದ ನೀನು?
4: ಏನ್ ಮಗ ಸುರೇಶ, ಕುಡಿಯೋದ್ ಗಿಡಿಯೋದ್ನೇನಾರು ಕಲ್ತು ಬಿಟ್ಟಿದ್ಯೇನೋ? ಬಾಯಿಗೆ ಬಂದಂಗೆ, ಒಂದಕ್ಕೊಂದು ಸಂಬಂಧ ಇಲ್ದಂಗೆ ಏನೇನೋ ಮಾತಾಡ್ತೀಯಂತಲ್ಲೋ.
1: ಅಮ್ಮ ಅಪ್ಪ, ನೀವು ಯಾವ ವಿಷಯ ಮಾತಾಡ್ತಾ ಇದ್ದೀರಿ? ಏನ್ ಹೇಳ್ತಿದ್ದೀರಿ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಬಿಡಿಸಿ ಹೇಳಬಾರ್ದಾ? ನನ್ನಿಂದ ಏನಾದ್ರೂ ತಪ್ಪಾಗಿದ್ರು ಹೇಳಿ, ನಾನು ಚಿಕ್ಕವನು, ಖಂಡಿತ ತಿದ್ಕೋತೀನಿ. ಅದಕ್ಕೆ ಯಾಕೆ ಈ ಥರ ಅಳ್ತಾ ಇದ್ದೀರಿ? ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಿ? ನನಗೆ ಗೊತ್ತಿದ್ದಂಗೆ ನಾನು ಏನು ತಪ್ಪು ಮಾಡ್ದಂಗೆ ಇಲ್ವಲ್ಲ ನಾನು, ಅದೇನು ಕರೆಕ್ಟಾಗಿ ಹೇಳ್ತೀರಾ?
5: ಅಣ್ಣ, ಮನೆಗೆ ಹಿರಿಯವನಾಗಿ ಎಲ್ರನ್ನು ತಿದ್ದಿ ನಡೆಸ್ಬೇಕಾದವನು ನೀನೇ ಹೀಗ್ ಮಾಡ್ಬಿಟ್ರೆ ಹೆಂಗೆ? ಇನ್ನು ತಿದ್ಕೊಳ್ಳೋರ್ ಗತಿಯೇನು?
1: ಲೋ ಗೋವಿಂದ, ಎಲ್ರೂ ಏನೇನೋ ಮಾತಾಡ್ತಿದ್ದಾರೆ, ಒಂದು ಗೊತ್ತಾಗ್ತಿಲ್ಲ ಕಣು. ನೀನಾದ್ರೂ ಹೇಳೋ, ಅದೇನಂತ ಅರ್ಥ ಆಗೋಗ್ ಹೇಳೋ.
5: ತಗೊಳ್ಳಿ ಅದಕ್ಕೆ ದುಡ್ಡು. ಅಣ್ಣ ಹೋದ್ ಸಾರಿ ಊರಿಗೆ ಬಂದಾಗ ಹಣನೆಲ್ಲ ಜಮೀನನ್ ಕೆಲ್ಸಕ್ ಹಾಕಿದ್ವಿ, ಅದಕ್ಕೆ ಕೊಡಕ್ಕಾಗ್ಲಿಲ್ಲ. ಆದ್ರೆ ಅದಕ್ಕೆ ಅಣ್ಣ ಹಾಗೆಲ್ಲ ಮಾತನಾಡಬಾರ್ದಾಗಿತ್ತು.
0: ಅಲ್ಲಪ್ಪ ಗೋವಿಂದ, ನಾವು ನಿಮ್ಗೆ ದುಡ್ಡು ಕೇಳಿದ್ದು ನಿಜ, ಹಾಗಂತ ನಿಮ್ಮಣ್ಣ ಬಾಯಿಗೆ ಬಂದ ಹಾಗೆ ಯಾರಿಗೂ ಮಾತಾಡಿಲ್ಲಪ್ಪ, ಸತ್ಯ ಕಣೋ ಗೋವಿಂದ.
5: ಹೌದು ಅತ್ಗೆ, ನೀವು ಈಗ ನಯವಾಗಿ ಹೇಳ್ಬಿಟ್ರೆ ನಾವು ನಂಬ್ಕೋಬೇಕಾ? ಇತ್ತೀಚೆಗೆ ಫೋನ್ ಮಾಡಿದಾಗೆಲ್ಲ ಅಣ್ಣ ಒಳ್ಳೆ ಕುಡ್ದವ್ರ ತರ ಹುಚ್ಚು ಹುಚ್ಚಾಗಿ ಬಾಯಿಗೆ ಬಂದಾಗ ಮಾತನಾಡ್ತಾ ಇದ್ನಲ್ಲ, ಯಾಕೆ? ಅದಲ್ದೆ ಮಕ್ಕಳು ಸಹ ದೊಡ್ಡವ್ರ ಜೊತೆ ಹೆಂಗಂದ್ರೆ ಹಂಗೆ ಮಾತಾಡ್ತಾರೆ. ಮೊದ್ಲೆಲ್ಲ ನಿಮ್ ಮಕ್ಕಳು ಹಿಂಗೆಲ್ಲ ಮಾತಾಡ್ತಾ ಇರ್ಲಿಲ್ವಲ್ಲ?
1: ಛೇ ಹೇಮಾ, ನಾವೆಂತ ಕೆಲಸ ಮಾಡ್ಬಿಟ್ವಿ ನೋಡು. ನಾವು ಮನೆ ಬದಲಾಯಿಸೋ ಬಿಜಿಯಲ್ಲಿ ಹಾಗೆ ನನ್ನ ಆಫೀಸ್ ಮೀಟಿಂಗು ಕಾನ್ಫರೆನ್ಸ್ ಅಂತ ಊರಿನ ಕಡೆ ಗಮನನೇ ಕೊಡೋಕ್ಕಾಗಲಿಲ್ಲ ನನಗೆ. ಏನಾಗಿದೆ ನೋಡೀಗ?
0: ಹೌದು ರೀ, ನಾವೇ ಇವರಿಗೆ ಫೋನ್ ಮಾಡಿದ್ರೆ ಇಷ್ಟೆಲ್ಲ ಅಪಾರ್ಥ ಮಾಡ್ಕೊಳ್ತಿರ್ಲಿಲ್ಲ. ಅದು ನಿಮ್ ಬಗ್ಗೆ. ಛೇ, ನಮ್ಮ ಹಳೆ ಮನೆ ಓನರ್ ಮೊಮ್ಮಕ್ಳು ತರಲೆಯಿಂದ ಇಲ್ಲಿ ನಾವೊಂಥರ ತಲೆ ತಗ್ಸೋ ಹಾಗಾಯ್ತು.
1: ಹೋಗ್ಲಿ ಬಿಡು ಹೇಮಾ, ಫೋನ್ ಎಕ್ಸ್ಚೇಂಜ್ ಮಾಡಿದ್ಮೇಲೆ ಅವ್ರ ಗಮನ ತರಬೇಕಿತ್ತಲ್ವಾ?
0: ಅಲ್ಲ ರೀ, ಆಗ ಕಂಟಿನ್ಯೂಸ್ ಆಗಿ ಗವರ್ನಮೆಂಟ್ ಹಾಲಿಡೇಸ್ ಬಂದಿತ್ತಲ್ವಾ, ಹಾಗಾಗಿ 15-20 ದಿವಸ ಲೇಟ್ ಆಗತ್ತೆ ಅಂತ ಟೆಲಿಫೋನ್ ಎಕ್ಸ್ಚೇಂಜ್ನವರು ಹೇಳಿದ್ರಲ್ವಾ. ಈ ನಡುವೆ ಇವರಿಗೆ ಹಳೆ ನಂಬರ್ಗೆ ಕಾಲ್ ಮಾಡಬೇಡಿ ಅಂತ ನಾವು ಹೇಳೋದೇ ಮರ್ತ್ಬಿಟ್ವಿ ಅಲ್ವಾ? ಛೇ,
3: ಹೋಗ್ಲಿ ಬಿಡವ್ವ, ಈಗ ಹೊಸ ನಂಬರ್ ಕೊಡ್ರಿ.
1: ಅಪ್ಪ, ತಪ್ಪು ನಮ್ಮಿಂದ ಆಗಿದೆ. ಏನಂದ್ರೆ ಫೋನನ್ನ ನಾವು ಎಕ್ಸ್ಚೇಂಜ್ ಮಾಡಿಸ್ಬೇಕಿತ್ತು, ಮಾಡಲಿಲ್ಲ. ಹಳೆ ಮನೆ ಓನರ್ ಬಂದ್ಮೇಲೆ ಅವರು ಅವ್ರ ಮಕ್ಕಳು ಬರೀ ತಲಾಟೆ ಮಾಡ್ತಾ ಇದ್ವು. ಈ ಥರ ನಿಮ್ಮ ಫೋನ್ ಬಂದಾಗೆಲ್ಲನೂ ಕೂಡ ಹಿಂಗೆ ಮಾಡಿದ್ದಾರೆ. ಅವರು ನಮಗೆ ಅಂತಲ್ಲ, ಎಲ್ರಿಗೂ ಕೂಡ ಹಾಗೇನೆ. ಅದರಿಂದ ಮೋಸ್ಟ್ಲಿ ನಿಮಗೆ ಸಮಸ್ಯೆ ಉಂಟಾಗಿದೆ. ಅದಕ್ಕೆ ನಾನು ವಿಷಾದಿಸ್ತೇನೆ ಅಪ್ಪ.
0: ರೀ, ಅದೇ ರೀ, ನೀವು ಫಸ್ಟ್ ಟೈಮು ಹಳ್ಳಿಗೆ ಟ್ರಾನ್ಸ್ಫರ್ ಆಗಿ ಹೋಗಿದ್ರಲ್ಲ, ಅವಾಗ್ಲೂ ಹಿಂಗೆ ಅಲ್ವಾ ನಿಮಗಾಗಿದ್ದು? ಆ ಊರಿನ ಹುಡುಗರು ಲ್ಯಾಂಡ್ ಲೈನ್ ಅಲ್ಲಿ.
1: ಅಪ್ಪ, ಈ ಲ್ಯಾಂಡ್ ಲೈನ್ ಇಂದ ಎಷ್ಟು ಸಮಸ್ಯೆ ಆಗಿದೆ ಅಂತ ಹೇಳಿ ಹೇಮಂತ್ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ಈ ವಿಚಾರ ಎಲ್ಲ ಅವಳು ಹೇಳಿದ್ದೆ. ಅದೇನಾಯ್ತಂದ್ರೆ,
6: ಸಾ ಹಲೋ ಸಾ,
1: ಯಾರಪ್ಪ?
6: ಓ ಸಾ, ನೀವು ಧನಿನ್ ಡಾಕ್ಟರ್ ಅಲ್ವಾ?
1: ಹೌದಪ್ಪ, ನೀ ಯಾರು, ಯಾವೂರು?
6: ಏ ಇಲ್ಲೇ, ನಾನು ಕಂಚಿನಕಟ್ಟೆ ಕಡೆ ಒಂದು. ಸಾ
1: ಹೌದಾ, ಸರಿ, ಏನಾಯ್ತು ಹೇಳು.
6: ಸಾ ನಮ್ಮ ಹಸ ಮೇವಿನೇ ತಿಂತ ಇಲ್ಲ ಸಾ.
1: ಯಾವಾಗಿಂದ? ಯಾವ್ದು ಹಸು? ಎಚ್ ಎಫ್ ನಾಟಿನ?
6: ಎಚ್ ಎಫ್ ಸಾ.
1: ಸರಿ, ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದ್ಬಿಡು.
6: ಇಲ್ಲ ಸಾ, ಹಸುಗೆ ಸುಸ್ತಾಯ್ತದೆ. ಏ ರಾತ್ರಿ ಎಲ್ಲ ಹಿಂಡಿ ಬೂಸ ಹಾಕಿದ್ರು ತೇನು ತಿಂತಿಲ್ಲ, ಸುಮ್ಮನೆ ಬಿದ್ದದೆ.
1: ಅದಕ್ಕೆ ಇಂಜೆಕ್ಷನ್ನು ಗ್ಲೂಕೋಸ್ ಬಾಟ್ಲ್ ಹಾಕ್ಬೇಕಣಪ್ಪ. ಅಂದಾಗೆ ಯಾರ ಮನೆಯವ್ರು ನೀವು?
6: ಯಾರ ಮನೆಯವರು ಅಂದ್ರೆ, ಏ ಊರ್ ಮುನ್ಲ ಪಟೇಲ್ರ ಮನೆಯವ್ರು ಸಾ.
1: ಸರಿ ಬರ್ತೀನಿ ಕಣಪ್ಪ, ಬಿಸಿನೀರು ಕಾಯಕ್ಕೆ ಇಟ್ಟಿರಿ. ಆಯ್ತಾ? ಆಮೇಲೆ ಆ ಊರಿಗೆ ಹೋದೆ ಪಟೇಲ್ರ ಮನೆಗೆ, ಹಸುಗೆ ಡ್ರಿಪ್ಸ್ ಹಾಕೋಣ ಅಂತ. ಆಗ ಏನಾಯ್ತು ಗೊತ್ತಪ್ಪ, ಆ ಮನೆಯವರು, ಸಾರ್ ನಾವು ಫೋನೇ ಮಾಡಿಲ್ವಲ್ಲ ಅಂತಾರೆ. ನಮ್ಮ ಮನೆಗೆ ಯಾವ ಹಸನೂ ಕಾಯಿಲೆ ಬಂದಿಲ್ಲ, ಎಲ್ಲವೂ ಚೆನ್ನಾಗೇ ಇದೆ, ಚೆನ್ನಾಗಿ ಹಾಲು ಕೊಡ್ತಾ ಇದೆ ಅಂದರು. ಹೌದಾ? ಅಲ್ಲಿ ಫೋನ್ ಮಾಡಿದ್ದೆ, ಯಾರು ಅಂತ ಗೊತ್ತೇ ಆಗಿಲ್ಲ, ಸುಮ್ಮನೆ ಬಂದಿದ್ದಾಯ್ತು. ಆಮೇಲೆ ಒಂದು ತಿಂಗಳಾದ್ಮೇಲೆ ಗೊತ್ತಾಯಿತು, ಅಲ್ಲಿ ಇನ್ಯಾರ್ದೋ ಮನೆಯಲ್ಲಿ ಬೇಸಿಗೆ ರಜೆಗೆ ಬಂದ ಹುಡುಗರು ಲ್ಯಾಂಡ್ ಲೈನಿಂದ ತಮಾಷೆಗೆ ಎಲ್ರಿಗೂ ಕಾಲ್ ಮಾಡೋದು. ನನಗೆ ಫೋನ್ ಮಾಡಿದ್ರು, ನನ್ನ ಟೈಮು ವೇಸ್ಟು, ಅವ್ರ ಟೈಮೂ ವೇಸ್ಟು. ಅಲ್ಲ ಕಣ ಗೋವಿಂದ, ನೀನು ಇಷ್ಟು ಎಜುಕೇಟೆಡ್ ಆಗಿ ಸ್ವಲ್ಪ ತಾಳ್ಮೆಯಿಂದ ವಿಚಾರ ಮಾಡ್ಬೇಕಲ್ವಾ, ಅಪ್ಪನಿಗೆ ನೀನೇ ಸಮಾಧಾನ ಮಾಡ್ಬೇಕಿತ್ತಲ್ವಾ?
5: ಅದು ಹೌದಣ್ಣ, ಆದ್ರೆ ನಾನ್ ಕಾಲ್ ಮಾಡಿ ಮಾತಾಡುವಾಗ್ಲೂ ಹಂಗೆ ರಫ್ ಆಗಿ ಮಾತಾಡ್ತಿದ್ರಲ್ಲ, ಏನದು, ಯಾರವರು?
1: ಅಯ್ಯೋ ಅದೇ ಕಣೋ, ಹೇಳ್ತೀನಿ ಕೇಳು. ನಮ್ಮ ಮನೆಯ ಓನರ್ ಮಗ ಫ್ಯಾಮಿಲಿ ಪೂರ್ತಿ ಶಿಫ್ಟ್ ಮಾಡ್ತೀನಿ ಅಂತಂದ್ರು, ಅದಕ್ಕೆ ನಮ್ಮನ್ನ ಜಲ್ದಿ ಖಾಲಿ ಮಾಡಿ ಅಂದ್ರು. ಸರಿ, ನನಗೆ ಬೇರೆ 10 ದಿನ ಡೆಲ್ಲಿ ಟ್ರೈನಿಂಗ್ ಇತ್ತಾ, ಹಾಗಾಗಿ ಅರ್ಜೆಂಟ್ ಆಗಿ ಅಲ್ಲೇ ಹತ್ತಿರದಲ್ಲಿದ್ದ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆದೆ. ಈ ಶಿಫ್ಟ್ ಬರೋದಲ್ಲಿ ಈ ಫೋನ್ ಎಕ್ಸ್ಚೇಂಜ್ ಮಾಡೋದು ಮರ್ತ್ಬಿಟ್ಟ ನೋಡು.
5: ಮತ್ತೆ ಹೇಳೋದಲ್ವಾ ಅಣ್ಣ ನಮಗೆ?
1: ಹೌದು ಕಣೋ, ಅದಕ್ಕೆ ಲ್ಯಾಂಡ್ಲೈನ್ ಫೋನ್ನ ಎಕ್ಸ್ಚೇಂಜ್ ಮಾಡಿದ್ಮೇಲೆ ನಿನಗೆ ಹೇಳಬೇಕಿತ್ತು, ಎಲ್ಲರಿಗೂ ಫೋನ್ ನಂಬರ್ ಕೊಡಬೇಕಿತ್ತು. ನೋಡು, ನಾನು ಬರೋದೇ 15 ದಿನ ಆಗೋಯ್ತಾ, ಅದರಿಂದ ಸಮಸ್ಯೆ ಆಯಿತು, ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ ಆಯ್ತು ನೋಡು.
5: ಮತ್ತೆ ನಿನಗೆ ಕಾಂಟ್ಯಾಕ್ಟ್ಗೆ?
1: ಸದ್ಯ ಆಗ ಡಿಪಾರ್ಟ್ಮೆಂಟಿಂದ ಒಂದು ಮೊಬೈಲ್ ಫೋನ್ ಕೊಟ್ಟಿದ್ರು, ಅದರಿಂದಲೇ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ವಿ, ಮನೆಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ.
5: ಮತ್ತೆ ಆ ನಂಬರ್ ನೀನು ನನಗೆ ಕೊಡ್ಬೋದಾಗಿತ್ತು ತಾನೆ?
1: ಹೋಗ್ಲಿ ಬಿಡು, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕೀಗ.
5: ಅದು ಸರಿ, ಆ ಲ್ಯಾಂಡ್ ಲೈನ್ ನಲ್ಲಿ ಯಾರು ಹಂಗೆಲ್ಲ ಮಾತಾಡಿದ್ದು?
1: ಅದೇ ಕಣೋ, ನಾವಿದ್ದ ಮನೆ ಮೇಲ್ಗಡೆನೆ ಓನರ್ ಇದ್ರಲ್ಲ, ಅವ್ರ ಮನೆ ಮೊಮ್ಮಕ್ಕಳು ಎಲ್ಲ ರಜೆಗೆ ಬಂದಿದ್ವಲ್ಲ, ಅವ್ರು ಈ ಮಾಡ್ರ ಕಿತಾಪತಿ.
5: ಹಾಗಾದ್ರೆ ನಾವು ಕಾಲ್ ಮಾಡಿದಾಗ ಆ ಮಕ್ಕಳೇನಾ?
1: ಓ, ಆ ಚಿಕ್ಕ ಮಕ್ಕಳೇ, ದೊಡ್ಡವ್ರ ತರನೂ ಮಾತಾಡ್ತಾರೆ, ಚಿಕ್ಕವ್ರ ತರನೂ ಮಾತಾಡ್ತಾರೆ, ಬರೀ ತರಲೆ ಮಾಡೋದೇ ಕೆಲಸ ಅವಕ್ಕೆ.
5: ಓಹೋ, ಇರ್ಬೇಕು ಇರ್ಬೇಕು, ಅವರೇ ಇರ್ಬೇಕು, ಆ ಮಕ್ಕಳೇ ಇರ್ಬೇಕು.
1: ಅಲ್ಲ ಕಣ ಗೋವಿಂದ, ನಿನಗಾದ್ರೂ ಗೊತ್ತಾಗ್ಬೇಕಿತ್ತಲ್ವೇ, ನಾವು ನಾನಾಗ್ಲಿ ನನ್ನ ಮಕ್ಕಳಾಗ್ಲಿ ಯಾವತ್ತಾದ್ರೂ ಹಂಗೆ ಮಾತಾಡ್ತೀವ, ದೊಡ್ಡವ್ರಿಗೆ ಎಷ್ಟು ಗೌರವ ಕೊಡ್ತೀವಿ. ನೀನೇ ಹೇಳು, ಅಪ್ಪನಿಗೂ ಅಮ್ಮನಿಗೂ ಸಮಾಧಾನವಾಗಿ ಕೂರಿಸ್ಕೊಂಡು ಹೇಳಿದ್ರೆ ಇಷ್ಟು ರಾದಂತ ಆಗ್ತಾನೆ ಇರ್ಲಿವಲ್ಲಪ್ಪ.
5: ಆಯ್ತು ಬಿಡಪ್ಪ, ನಾವು ನಿನ್ನನ್ನು ಭೇಟಿ ಮಾಡಿ ನಿಧಾನವಾಗಿ ಮಾತನಾಡಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತು.
3: ಹೋಗ್ಲಿ ಬಿಡ್ರಪ್ಪ, ಈಗೆಲ್ಲ ಸರಿ ಹೋಯ್ತಲ್ಲ, ಈ ನೆಪದಲ್ಲಾದ್ರೂ ಎಲ್ಲರೂ ಸೇರಿದಂಗಾಯ್ತು, ಒಟ್ಟಿಗೆ ಹಿಂಗೆ ಸೇರಿ ಬೋ ದಿನಗಳೇ ಆಗೋಗಿದ್ದು.
4: ಸರಿ ಬರ್ರಿ, ಎಲ್ಲ ಅಡಿಗೆ ಮಾಡಿವ್ನಿ, ಊಟ ಮಾಡಿವ್ರಂತೆ, ಬಿಸಿ ಬಿಸಿ ಒಬ್ಬಿಟ್ಟು.
2: ಅಲ್ಲ ಕಣು ಸುರೇಶ, ನೀನು ಬೋ ಓದ್ಕೊಂಡಿದ್ಯ, ನಿನ್ ಕೈನಾಗೆ ಫೋನ್ ಇದ್ರು ಎಷ್ಟ್ ಅವಂತರ ಆಯ್ತು ನೋಡು. ಹಿಂಗೇನೆ ನಿಮ್ ಚಿಕ್ಕಪ್ಪ ಆಗ ಈ ದೇಶದಲ್ಲಿ ಓದ್ತಾ ಇದ್ನಲ್ಲ, ಅದ್ಯಾವ್ದೋ ಒಂದು ಪರದೇಸಿ ಭಾಷೆಲಿ ಒಂದು ಟೆಲಿಗ್ರಾಮ್ ಕಳಿಸಿದ್ದ, ನಂಗೆ ಓದಕ್ ಬರಲ್ವಾ, ಊರಲ್ಲಿ ಯಾರು ಓದ್ತಾರೆ ಅಂತ ಹುಡುಕಿ ಹುಡುಕಿ ಯಾರು ಸಿಗ್ಲಿಲ್ಲ. ಕಡೆಗ್ ಪಕ್ಕದ ಊರ್ಗೆ ಓದೆ, ಅಲ್ಲೊಬ್ಬ ಕಾಲೇಜ್ಗೆ ಹೋಗ್ತಿದ್ದ ಹುಡ್ಗನ್ ಕರ್ಕ ಬಂದು ಓದಿಸ್ದೆ. ಅಲ್ಲಿ ತನಕ ನನ್ ತಲೆಗ್ ಹುಳ ಬಿಟ್ಟಂಗಾಗಿ ನನ್ ಮಗಿಗೆ ಏನಾಯ್ತೋ ನೋಡೋರ್ ಯಾರೋ ಅಂತ ಹತ್ತು ಕರ್ದು ಕಂಡು ಕಂಡದೆ ಅವ್ರಿಗೆ ಎಲ್ಲ ಹರಕೆ ಹೊತ್ಬಿಟ್ಟೆ.
3: ಅಜ್ಜಿ, ಚಿಕ್ಕಪ್ಪ ಏನಂತ ಟೆಲಿಗ್ರಾಮ್ ಕಳ್ಸಿದ್ರು?
7: ಅಯ್ಯೋ, ಇಂಗ್ಲಿಷ್ ನಲ್ಲಿ ಅವನು PhD ತಗೊಂಡಿದ್ದಾನೆ ಅಂತ ಒಂದ್ ಲೈನ್ ನಲ್ಲಿ ಟೆಲಿಗ್ರಾಮ್ ಕಳಿಸಿದ್ದ.
5: ಅಯ್ಯೋ ಅಜ್ಜಿ, ಅಷ್ಟಕ್ ನೀನು ಅಷ್ಟೊಂದು ಗೋಳಾಡಿ ಕಂಡು ಕಂಡು ದೇವರಿಗೆ ಹರಕೆ ಕೊಟ್ಕೊಂಡ್ಯಾ? ಆಮೇಲೆ ಹರಕೆ ಯಾವಾಗ ತೀರಿಸ್ದೆ ಅಜ್ಜಿ?
2: ಇವಂದೊಳ್ಳೆ ಸುರೇಶ, ನಿಮ್ ಚಿಕ್ಕಪ್ಪ ವಿದೇಶದಿಂದ ಬಂದ್ಮೇಲೆ ಎಲ್ಲಾ ದೇವ್ರ ಹರಕೆ ತೀರ್ಸೋಕೆ ಒಂದ್ ವರ್ಷ ಹಿಡಿತ್ ನೋಡು.
5: ಅಲ್ಲ ಕಣಜ್ಜಿ, ಅದೇ ಆ ಸಾವಿತ್ರಮ್ಮನ ಮಗ ಏನ್ ಅಂಗಡಿ ಇಟ್ಟಿದ್ದಾನೆ ಅಂತಿದ್ದೆ.
2: ಅವನು ಅದೇನೋ ಅಂತಾರಲ್ಲ ಮಗ, ಎಷ್ಟಡಿ ಏನದು?
5: ಅದು ಅಡಿ ಅಲ್ಲ ಕಣಜ್ಜಿ, ಎಷ್ಟಿಡಿ.
2: ಅಯ್ಯೋ ಅದೆಂತದೋ ಬಿಡು ಮಗ, ಅದೇನ ನಿನ್ ಕೈನಾಗಿದ್ದಲ್ಲ ಫೋನು ಕೊಡು, ರಿಂಗ್ ಆದದ ಇದು.
4: ಈ ಅಜ್ಜಿ, ಏ ಗೌರ, ಮೂರು ಕಿತ್ತ ಬಡ್ಕಳ್ಳಿ ತಡಿಯಮ್ಮಿ ತಕ್ಕಳವಂತೆ, ಅದೇನ್ ಅವಸರ ಮಾಡ್ತೀಯ, ಇನ್ನೂ ವಸಿ ಬಡ್ಕಳ್ಳಿ ಇರು ಅಂತ ಈ ಅಜ್ಜಿ ನಂಗೆ ಫೋನ್ ತಕೊಳಕ್ಕೆ ಬಿಡ್ತಾ ಇರ್ಲಿಲ್ಲ.
5: ಅದ್ಯಾಕಜ್ಜಿ ಹಂಗೆ?
2: ಅಲ್ಕಣಪ್ಪ, ಅದೇನೋ ಮೂರ್ ಕಿತ ಬಡ್ಕೊಂಡ್ರು ಫೋನ್ನಾಗೆ ಒಳ್ಳೆ ಇಸಿಯ ಕೇಳ್ಬೋದೇನೋ ಅಂತ, ಏನಂತ್ಯ?
5: ಚೆನ್ನಾಗಿದೆ ಕಣಜ್ಜಿ, ನಿನ್ಗೆ ಯಾರು ಹೇಳಿದ್ರು?
4: ಈ ಅಜ್ಜಿ ಮಾತ್ ಕೇಳ್ಕೊಂಡು ನಾವು ಫೋನ್ ತಕೊಳ್ಳೋದ್ರೊಳಗೆ ಫೋನ್ನೇ ಕಟ್ಟಾಗಿ ಹೋಗೋದು, ಯಾರು ಮಾಡ್ತಿದ್ರೋ ಏನೋ ಗೊತ್ತೇ ಆಗೋಲ್ದು ನಮಗೆ.
5: ಏ ಸಾಕು ಸುಮ್ನಿರಮ್ಮ, ಬೆಂಗಳೂರು ಅತ್ತೆಗೆ ಫೋನ್ ಮಾಡೋಕ್ಕೆ ಟ್ರಂಕ್ ಕಾಲ್ ಬುಕ್ ಮಾಡ್ತಿದ್ದಲ್ಲ, ಏನೇ ಸುಶೀಲ ಚೆನ್ನಾಗಿದ್ದೇನೆ ಅಂತ ಅವ್ರ ಜೊತೆನೆ ಮಾತಾಡ್ತಾ ಇದ್ದೆ.
0: ಹೌದಾ, ಹಾಗೆಲ್ಲ ಟ್ರಂಕ್ ಅಲ್ಲಿ ಬುಕ್ ಮಾಡ್ಬೇಕಾಗಿತ್ತ? ಓಹೋ, ಅವರನ್ನೇ ಸುಶೀಲ ಅತ್ತೆ ಅನ್ಕೊಂಡು ಮಾತಾಡ್ತಿದ್ರ?
5: ಅತ್ತಿಗೆ ಅಷ್ಟೇ ಅಲ್ಲ, ಈ ಅಜ್ಜಿ ಫೋನ್ನಲ್ಲಿ ಮಾತನಾಡುವಾಗ ಸುಶೀಲಾ ಸುಶೀಲಾ ಅಂತ ಬೆಂಗಳೂರಿಗೆ ಕೇಳಿಸೋ ಹಂಗೆ ಕೂಗೋದು. ಅಜ್ಜಿ ಮೆತ್ತಗೆ ಮಾತಾಡು, ಅತ್ತೆ ಕೇಳಿಸುತ್ತೆ ಅಂದ್ರೋ ಏ ಸುಮ್ಕಿರೋ ಮಗ, ಅವಳು ಅಷ್ಟು ದೂರದಲ್ಲಿ ಅದಾಳ, ಕೇಳೋದು ಬೇಡವಾ ಅವಳಿಗೆ? ಅಂತ ನನಗೆ ಜೋರ್ ಮಾಡೋದು ಈ ವಜ್ಜಿ. ಅಜ್ಜಿ, ನಾವು ನಮ್ ಮನೆಗ್ ಫೋನ್ ಹಾಕಿಸ್ಕೊಂಡಾಗ ಊರ್ನಲ್ಲಿ ಇರೋರ್ಗೆಲ್ಲ ಏನ್ ಹೇಳ್ತಿದ್ದೆ ನೀನು? ಬಂದ್ರಲ್ಲ ನಮ್ ಮನೆಗೆ ಫೋನ್ ಮಾಡ್ರಿ ಅಂತ ಕರಿತಿದ್ದೆ ಅಲ್ವೇನಜ್ಜಿ? ಏನೇ ಆದ್ರೂ ಊರಿನವರು ಯಾರೇ ನಮ್ ಮನೆಗೆ ಕಾಲ್ ಮಾಡಕ್ ಬಂದ್ರೂನುವೆ ಆಹಾಹ ನಿನ್ ಮುಖದ ಕಡೆ ಏನು ಸಖತ್ತಾಗಿರೋದಲ್ವೇನಜ್ಜಿ?
0: ಓಹೋ, ಹಾಗಾದ್ರೆ ಊರ್ನವ್ರಿಗೆಲ್ಲ ನಿಮ್ ಲ್ಯಾಂಡ್ಲೈನ್ ನಂಬರೇ ಕೊಟ್ಟಿದ್ರ?
5: ಹ್ಞೂ ಅತ್ಗೆ, ಯಾರದೇ ಕಾಲ್ ಬಂದ್ರು ಹಲೋ ಯಾರು? ಓ, ಅವ್ರ ಮನೆಯವ್ರ, ಒಂದ್ ನಿಮಿಷ ಇರಿ ಕರೆದು ಬರ್ತೀನಿ ಅಂತ ಹೇಳಿ ಅವ್ರ ಮನೆ ತನಕ ಓಡೋಗಿ ಕರೆದು ಬರೋಕೆ ನನ್ನೇ ಕಳ್ಸೋರೋ? ನನಗೂ ಅದೇ ಬೇಕಿತ್ತು. ಓದೋದು ಬಿಟ್ಟು ಸ್ಕೂಲಿಗೆ ಲೇಟ್ ಆದ್ರೂ ಮನೆ ಎಷ್ಟೇ ದೂರ ಇದ್ರೂ ಖುಷಿ ಖುಷಿಯಾಗಿ ಓಡ್ತಾ ಇದ್ದೆ.
4: ಹಿಂಗೆ ನಗ್ತಿರ್ತಿರೋ ಊಟಕ್ಕೂ ಬರ್ತಿರೋ? ಓಳ್ಗೆ ತಣ್ಣಗಲ್ವಾ?
0: ಬನ್ರಿ ಬನ್ರಿ.
5: ಲ್ಯಾಂಡ್ ಲೈನ್ ಬಂದ ಹೊಸದ್ರಲ್ಲಿ ಇನ್ನೂ ಹೇಗೆಲ್ಲ ಇತ್ತು ಅಂತ ಹೇಳೋಣ ಅಂದ್ರೆ ರಾಮಾಯಣದ ತರ ಫೋನಾಯಣ ಆಗತ್ತೆ. ಬನ್ನಿ ಎಲ್ಲಾರು ಒಬ್ಬಟ್ಟು ಊಟ ಮಾಡ್ಕೊಂಡು ಬರೋಣ.
0: ಈಗಿನಂತೆ ಮೊಬೈಲ್ ಫೋನ್ ಇಲ್ಲದಿದ್ದ ದಿನಗಳಲ್ಲಿ ಲ್ಯಾಂಡ್ಲೈನ್ ಫೋನಿನ ಮೂಲಕ ನಡೆದ ಸಂಭಾಷಣೆಯಿಂದ ಕುಟುಂಬಗಳ ನಡುವೆ ಉಂಟಾದ ಅಸಮಾಧಾನ ಮತ್ತು ಅದನ್ನು ಪರಸ್ಪರ ಬಗೆಹರಿಸಿಕೊಂಡ ಬಗೆ ಹೇಗೆ ಎಂಬುದೇ ಈ ನಾಟಕದ ಕಥಾವಸ್ತು.
8: ಇದುವರೆಗೂ ಫೋನಾಯಣ ನಾಟಕ ಕೇಳಿದಿರಿ. ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
9: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ.

0: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ 12:30:30.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
1: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ
4: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
6: June 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ June 29-30 ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ, ತಪ್ಪದೆ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 FM ರೈನ್ಬೋ 101.3 MHz, ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನು ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ ಮತ್ತು ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕೃಷಿ ಈ ಕುರಿತಂತೆ ವೈದ್ಯ ಡಾಕ್ಟರ್ ದಾಕ್ಷಾಯಣಿ ರಾಮನಗೌಡರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
2: ಆತ್ಮೀಯ ಕೇಳುಗರೆ ನಮಸ್ಕಾರ. ಆರೋಗ್ಯವೇ ಭಾಗ್ಯ ಅಂತ ನಾವು ಮಾತಾಡ್ತೀವಿ. ಈ ಆರೋಗ್ಯ ನಮಗೆ ಭಾಗ್ಯ ಆಗಿ ಪರಿಣಮಿಸಬೇಕಾದ್ರೆ ನಾವು ಸೇವಿಸುವಂತ ಆಹಾರ, ಹಣ್ಣು, ತರಕಾರಿ ಇದೆಲ್ಲ ಬಹಳಷ್ಟು ಪೋಷಕಾಂಶದಿಂದ ಒಳಗೊಂಡಿದ್ದಾಗ ನಮಗೆ ಆರೋಗ್ಯ ಒಂದು ಭಾಗ್ಯ ಆಗ್ತದೆ. ಇಲ್ಲಾಂದ್ರೆ ರೋಗ ರುಜಿನಗಳ ಆಗರ ಆಗ್ತದೆ ಈ ನಮ್ಮ ದೇಹ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಆರೋಗ್ಯ ಒಂದಕ್ಕೊಂದು ಹೆಂಗ್ ಪೂರಕ ಆಗ್ಯಾವ. ಕೃಷಿಯನ್ನು ಬಿಟ್ಟು ಆರೋಗ್ಯ ಇಲ್ಲ, ಆರೋಗ್ಯ ಬಿಟ್ಟು ಕೃಷಿ ಇಲ್ಲ. ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ದಾಕ್ಷಾಯಣಿ ರಾಮನ್ಗೌಡರ್ ಇದ್ದಾರೆ. ನಮಸ್ಕಾರ ಡಾಕ್ಟರ್ ದಾಕ್ಷಾಯಣಿ ಅವರು.
3: ನಮಸ್ಕಾರ ಮೇಡಮ್.
2: ಡಾಕ್ಟರ್ ದಾಕ್ಷಾಯಣಿ ಅವರ, ತಾವು ವೃತ್ತಿಯಿಂದ ವೈದ್ಯೆ ಆದ್ರೆ ಪ್ರವೃತ್ತಿಯಿಂದ ಯಶಸ್ವಿ ಕೃಷಿಕ ಮಹಿಳೆ, ಇದು ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಅನಿಸ್ತದೆ. ಅಂದ್ರೆ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಬರೀ ಔಷಧೋಪಚಾರದಿಂದ ನಾನು ಆರೋಗ್ಯ ಪಡಿತೇನೆ ಅನ್ನೋದು ಸುಳ್ಳು. ಉತ್ತಮ ಆಹಾರ, ಪೋಷಕಾಂಶ ಇರುವಂತಹ ಆಹಾರ ಸೇವಿಸಿದಾಗ ನಮ್ಮ ದೇಹ ಎಷ್ಟು ಸದೃಢ ಆಗ್ತದೆ, ಆ ನಿಟ್ಟಿನಲ್ಲಿ ತಾವು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಇದರಿಂದ ನಮಗೆ ಬಹಳ ಸಂತೋಷ, ಅಭಿನಂದನೆ.
3: ಥ್ಯಾಂಕ್ ಯು.
2: ಈಗ ದಕ್ಷಿಣೆಯವರೇ, ಕೃಷಿ ಮತ್ತು ಆರೋಗ್ಯ ಒಂದಕ್ಕೊಂದು ಹೆಂಗ್ ಪೂರಕ ಆಗ್ಯಾವ?
3: ಕೃಷಿ ಮತ್ತು ಆರೋಗ್ಯ ಒಂದಕ್ಕೊಂದ್ ಹೆಂಗ್ ಪೂರ್ವ ಅಂದ್ರ, ಕೃಷಿ ಕರೆಕ್ಟ್ ಇತ್ತಂದ್ರನ ಆರೋಗ್ಯ ಕರೆಕ್ಟ್. ಈಗ ಮೊದಲೆಲ್ಲ ಹೆಂಗಿತ್ರಿ, ಎಲ್ಲಾರ್ಗುನು ಒಕ್ಕಲ್ತನ ಅಥವಾ ಕೃಷಿ ಅನ್ನೋದನ್ನ ಮೇನ್ ಜಾಬ್ ಇತ್ತ, ಮೇನ್ ಪ್ರೊಫೆಷನ್ ಇತ್ತ. ಯಾಕಂತಂದ್ರ ಯಾವಾಗ್ಲೂ ದಿವ್ಸ ಎದ್ದು ಕೂಡಲೇನು ನಮ್ಗೆ ಏನಾದ್ರು ತಿನ್ನಾಕ್ ಬೇಕಾ, ತಿಂದಿವ ಅಂತಂದ್ರ ನಾವು ಮುಂದ್ ಹೋಗ್ತೇವೆ. ಸೊ ಈ ತಿನ್ನೋದದು ಎಲ್ಲಿಂದ ಬರ್ತೈತಿ, ನಮ್ ಭೂಮಿನಾಗಿಂದನ ಬರ್ತೈತಿ. ಭೂಮಿ ಒಳಗ ಮತ್ತು ಉಳುಮೆ ಮಾಡಕ್ ಎಲ್ಲಾ ಮೊದ್ಲೆಲ್ಲ ಇದ್ರೆ ಏನ ಯಾರು ಜಂಗ್ಲೀಸ್ ಇದ್ರು, ಅವ್ರಿಗೆ ತಿಂದದ್ ಅದನ್ ತಿಂದ್ರು ಇದನ್ ತಿಂದ್ರು, ನಿಮ್ಗೆ ಎಲ್ಲ ನಮ್ದು ಎವಲ್ಯೂಷನ್ ಹೆಂಗ್ ಹಾಕೊಂತ ಬಂತ ಅನ್ನೋದ ಬಗ್ಗೆ ಏನು ಎಲ್ಲರಿಗೂ ಗೊತ್ತೈತಿ. ಈಗ ಆಮೇಲೆ ನಾವು ವೆರೈಟೀಸ್ ಕಾಳು, ಕಡಿ, ಹಣ್ಣು, ಹಂಪ್ಲ ಇವನ್ನೆಲ್ಲ ಇವನ್ನೆಲ್ಲ ನಾವು ಮಾಡ್ಕೊಂತ ಹೊಂಟಿವಿ ಅಂತಂದ್ರ ಇದಕ್ ಒಬ್ಬವ ಬೆಳೆವ್ ಬೇಕ. ಬೆಳೆವ್ ಯಾರ, ಕೃಷಿಕ, ಈ ಊರ್ ಅಗ್ರಿಕಲ್ಚರಿಸ್ಟ್ ಅಥವಾ ಫಾರ್ಮರ್ ಹುವೆವರ್, ಇವ್ರ ಚಂದಾಗೆ ತಮ್ಮ ಭೂಮಿನ ಕರೆಕ್ಟ್ ಆಗಿ ಸದೃಢವಾಗಿ ಇಟ್ಕೊಂಡು ತಾವು ಏನ್ ನಮಗ್ ಬೆಳೆಸಿ ಕೊಡ್ತಾರ, ಆ ಧಾನ್ಯಗಳನ್ನ ನಾವು ತಿಂದ್ವಿ ಅಥವಾ ಆ ಹಣ್ಣು ಹಂಪಲ ತಿಂದ್ವಿ, ಆ ತರಕಾರಿ ನಾವು ತಿಂದ್ವಿ ಅಂತಂದ್ರ ನಾವೆಲ್ಲಾರು ಶಾರೀರಿಕವಾಗಿ ಆರೋಗ್ಯವಾಗಿನ ಇರ್ತೀವ್ರಿ.
2: ಆದ್ರ ದಕ್ಷಿಣೆಯವ್ರ, ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಬಂದ್ರೆ ನಮ್ಗ ವಯಸ್ಸು ಚಿಕ್ಕದಿದ್ದಾಗನೆ ರೋಗ ರುಜಿನಗಳ ಕಾಟ ಜಾಸ್ತಿ. ನಾವು ನಮ್ಮ ಹಿಂದಿನವ್ರನ್ನ ನೋಡೋಣ, ನಮ್ಮ ತಂದೆ ತಾಯಿ, ನಮ್ಮ ಅಜ್ಜ ಅಜ್ಜಿ, ಅವ್ರಿಗೆ ಅಷ್ಟೊಂದು ರೋಗ ರುಜಿನಗಳು ಇದ್ದಿದ್ದಿಲ್ಲ, ಅಂದ್ರೆ ಸದೃಢರಾಗಿದ್ರು. ಯಾಕೆಂದ್ರೆ ಅವರು ಸೇವಿಸುವ ಆಹಾರ ಗುಣಮಟ್ಟದ್ದಾಗಿತ್ತು. ಇವತ್ತು ನಮ್ಮ ಆಹಾರ ಕಳಪೆ ಮಟ್ಟದ್ದಾಗಿದೆ, ಇದಕ್ಕೆ ಕಾರಣ ಯಾರು ಅಂತ ಹೇಳ್ತೀರಿ?
3: ನೋಡ್ರಿ, ಕಾರಣ ಒಬ್ಬರ ಅಂತನ್ನಾಕ ಬರಂಗಿಲ್ಲ. ಈಗ ಈಗ ಬೆನ್ನೆಲುಬು ಅನಿಸ್ಕೊಂಡಿದ್ದ ರೈತ ಕಾಲಕೈಯ ಮುರಿದಿದ್ದು ಅಂದ್ರೆ ಏನ್ ಮಾಡ್ತೀರಿ ಹೇಳ್ರಿ ಮೇಡಮ್? ಸೊ ನನ್ನ ಪ್ರಕಾರ ಇದು ನನಸಿದ್ ಹೇಳತ್ತೇನೆ, ರೈತ ಒಬ್ಬವ ಬೆನ್ನೆಲುಬು ಆತಂದ್ರ ಅವನ ಕೈ ಕಾಲುಗಳು ಒಂದು ಫ್ಯಾಮಿಲಿ, ಫ್ಯಾಮಿಲಿನಾಗ ಅವಂಗ ಸಪೋರ್ಟ್ ಬೇಕು. ಫ್ಯಾಮಿಲಿ ಬಂತು, ಅವನ್ ಫ್ರೆಂಡ್ಸ್ ಆತು, ಫ್ಯಾಮಿಲಿ ಆತು, ಅವ್ನ್ ಸಪೋರ್ಟ್ ಮಾಡಬೇಕು. ಇಲ್ಲಾಂತಂದ್ರ ಏನ್ ಮಾಡ್ತಾರ, ಏ ಅದ್ರಾಗ ಏನಾಯ್ತು, ರೈತಕಿನಾಗ ಬಿಟ್ ಬಿಡ, ಅದನ್ನೇನ್ ಮಾಡ್ತೀವೋ ನೀನ ಅಂದ್ರ ಅವಂದ್ ಕುಸಿದ್ ಬಿಡ್ತಾನ. ಅವಲ್ಲೇ ಅವ್ನ್ ಸಪೋರ್ಟ್ ಆಗಿ ನಿಂದಿರ್ಬೇಕು. ಅವ್ನ್ ಹೊಲಕ್ ಹೊಂಟಾನಂದ್ರ ಅವಂಗ ಬುತ್ತಿಗಂಟ್ ತಯಾರಾಗಬೇಕು, ಅವ್ನ್ ಬೆಳ್ಯಾಕತ್ತಾನಂತಂದ್ರ ಅದನ್ನ ತಗೊಳ್ಳೋರಿರ್ಬೇಕು. ಸೊ ಒಂದ್ ಅದ್ ಒಂದ್ ಆದ್ರೆ ಒಂದ್ ಕಾಲರ್ ಅನ್ಕೋರಿ, ಒಂದ್ ಕೈಯರ್ ಅನ್ಕೋರಿ, ಇನ್ನೊಂದ್ ಅವನ್ ಜೋಡಿ ಕೆಲಸ ಮಾಡೋರು, ಅವ್ನ್ ಕೋ ಲೇಬರ್ಸರ್ ಆಗ್ಲಿ, ಅವ್ನ ನೇಬರ್ಸರ್ ಆಗ್ಲಿ, ಅವ್ರು ಬೇಕು. ಯಾಕಂದ್ರೆ ಇದು ಸಿಂಗಲ್ ಮ್ಯಾನ್ ಶೋ ಅಲ್ಲ. ಆಯ್ತಾ? ಇನ್ ಥರ್ಡ್ ಪರ್ಸನ್, ಥರ್ಡ್ ಇಸ್ ರಿಸೋರ್ಸ್ ಆರ್ ದ ರಿಸರ್ಚ್ ಪರ್ಸನ್. ಈಗ ನೀ ಏನೋ ತಪ್ಪು ಮಾಡಾತಿಪ್ಪ, ಇದನ್ ಕರೆಕ್ಟ್ ಮಾಡ, ಆಮೇಲೆ ನಾ ಇದ್ರ ಮೇಲೆ ರಿಸರ್ಚ್ ಮಾಡೇನಿ, ಈ ಸಾಯಿಲ್ ಟೆಸ್ಟ್ ಮಾಡೇನಿ, ಅಥವಾ ಈ ವಾತಾವರಣ ಹಿಂಗೈತಿ, ಈಗ ಇದಕ್ ಬೆಳಿ ಬರಂಗಿಲ್ಲ, ಈಗ ಕೆಟ್ಟೈತಿ, ಇದನ್ ಹಾಕೋ, ಈ ಬೆಳಿ ಬೆಳೆಸ್ಕೋ, ಈ ಕಾಳ ಹಾಕೋ, ಹಿಂಗ್ ಹೇಳಾವ ಒಬ್ಬವ ರಿಸೋರ್ಸ್ ಅಥವಾ ರಿಸರ್ಚ್ ಪರ್ಸನ್ ಬೇಕ. ಇನ್ ಫೋರ್ತ್ ಲಾಸ್ಟ್ ಇಸ್ ಮಾರ್ಕೆಟ್ ಪರ್ಸನ್. ಮಾರ್ಕೆಟಿಂಗ್ ಮಾತ್ರ ಚಲೋ ಸಿಗಬೇಕು, ಯಾಕಂದ್ರ 365 ಡೇಸ್ ಅನ್ನು ಹಗಲ್ ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಶೋ ಮೇಲೆ ಇರಬೇಕ್ರಿ ಇವ್ರು. ರೈತರ ಯಾವಾಗ್ಲೂ ಇವ್ರಿಗೆ ಸುಟಿನ ಇಲ್ರಿ. ಈಗ ನೀವು ಅಮಾಸಿ ಬಂದೈತಿ, ಹೋಳಿಗೆ ಉಂಡ್ ಮಕ್ಕೋತಿ ಅಂದ್ರೂ ಅವಾಗ ಅಕ್ಕಿ ಹೋಳಿಗೆ ಮಾಡಕ್ ಅವ್ನು ಹೇಂತಿರ್ಬೇಕ, ಇವ ತನ್ನ ಆಕಳ ತೊಳಿಬೇಕು ಅಥವಾ ತನ್ನ ಚಕಡಿ ತೊಳ್ಕೋಬೇಕು, ಇವನ್ ತನ್ನ ಹಕ್ಕಿ ತೊಳ್ಕೋಬೇಕು, ಅದೊಂದು ಜಾಬ್ ಅನ್ನ. ಸೊ ಏನಾನ ಒಂದ್ ಆಮೇಲೆ ಇವ್ನಿಗೆ ಗವರ್ಮೆಂಟ್ ಹಾಲಿಡೇಸ್ ಅಂದ್ರಂತೂ
2: ಇಲ್ಲ ಇಲ್ಲ
3: ಇಲ್ಲ ಇಲ್ಲ. ಇವಂಗ್ ಯಾವಾಗ ಹಾಲಿಡೇ ಅಂತಂದ್ರ ಇವಂಗ್ ಏನಾರ ರೋಗ ಬ್ಯಾನಿ ಬಂತ್ ಇವಂಗ ರೋಗ ಬ್ಯಾನಿ ಅವ್ರಿಗೆ ಬರುದ ಏನಂತಂದ್ರ ಓವರ್ ಎಕ್ಸರ್ಷನ್ ಆಗಿ ರೋಗ ಅಂದ್ರ ಮೈಕೈ ನೋವು ಒಂದ ನೋಡ್ರಿ ನಾ ನೋಡಿದ ಪ್ರಕಾರ ಇವ್ರಿಗೆ ರೋಗ ಬ್ಯಾನಿ ಬರುದಂದ್ರ ಓವರ್ ಎಕ್ಸರ್ಷನ್. ಆ ಬಾಡಿಗೆ 4-5 ದಿವಸ ಕಂಟಿನ್ಯೂಸ್ ನೀವು ಕೆಲಸ ಕೊಟ್ರಿ ಹಗಲ್ ರಾತ್ರಿ ಅಂದಾಗ 5ನೇ ದಿವಸ ಮಲ್ಕೋತಾನ. ಸೊ ಹಿಂತಾದ್ ಒಂದ ಅವನಿಗೆ ರೆಸ್ಟ್ ಅನ್ನೋದು, ಅವನಿಗೆ ರೆಸ್ಟ್ ಅನ್ನ ಇಲ್ಲ. ಸೊ ಹಿಂಗ್ ಮಾಡ್ಬೇಕತ್ತಿದ್ರ ಮತ್ತೆ ಇವನಿಗೆ ಸಪೋರ್ಟ್ ಸಿಸ್ಟಮ್ ಬೇಕಾ ಬೇಕಲ್ರಿ.
2: ಹೌದು,
3: ಇವ್ ಮಾಡಿದಾಗ ಇವ ಅವಾಗ ಇವ್ರೆಲ್ಲಾರು ಇದ್ರಂತಂದ್ರ ಅವ ಏನ್ ಮಾಡ್ತಾನ ಚೊಲೋದನ್ನ ಬೆಳೆದ್ ಕೊಡ್ತಾನ ನಿಮಗ್. ಈಗ ನೀವು ಚೊಲೋದ್ ಬೆಳಿಬೇಕಂತಂದ್ರ ಈಗ ನೋಡ್ರಿ ಎಲ್ಲಾ ಸುತ್ತು ಕಡೆ ನಿಮ್ಗೆ ಎಲ್ಲಾನು ಪೆಸ್ಟಿಸೈಡ್ ಹೊಡ್ಯಾಕತ್ತಾರ. ಈಗ ನಾವ್ ಒಬ್ಬಕಿನ ಆರ್ಗ್ಯಾನಿಕ್ ಮಾಡತ್ತೇನಂದ್ರ ಒಂದ್ ದಿನ ಅಲ್ಲಿ ಪೆಸ್ಟಿಸೈಡ್ ಹೋದ್ರ ಅವ್ ಬಂದ್ ನನ್ನ ಹೊಲದಾಗೂ ಕುಂಡಿರ್ತಾವ್. ಸೊ ನನ್ನ ಹೊಲದಾಗ ಕುಂತು ನನಗ್ ಡ್ಯಾಮೇಜು ಮಾಡಬಹುದು ಒಂದ್ ಇಲ್ಲಪ್ಪ. ನನ್ನ ಹೊಲದಾಗಿಂದ ಗಿಡಗಳೆಲ್ಲ ಸದೃಢವಾಗಿದ್ದು ಅಂದ್ರ ಅದ್ರದ್ ಇಮ್ಯುನಿಟಿ ಸಿಸ್ಟಮ್ ಚಲೋ ಇತ್ತು ಅಂತಂದ್ರ ಆ ಹುಳುಗಳು ಬಂದ್ರು ನನ್ನ ಇದಕ್ಕೆ ಏನು ಮಾಡಕ್ ಸಾಧ್ಯ ಇಲ್ಲ. ಸೊ ಇದನ್ನೆಲ್ಲ ಅವ್ ಮಾಡ್ಕೋಬೇಕಂತಂದ್ರ ತನ್ನ ಭೂಮಿನ ಅವ್ ಮೊದಲು ಸದೃಢ ಮಾಡ್ಕೋಬೇಕು. ಸೊ ಆವಾಗ ಅವನು ಒಂದ್ ಹೊಲದಲ್ಲಿ ಏನ್ ಹುಟ್ಟತಾವ್ ಅವೆಲ್ಲ ಸದೃಢವಾಗಿ ಇರ್ತಾವ್. ಸೊ ಇದಕ್ಕೊ ಶ್ರಮ ಐತ್ರಿ ಮೇಡಮ್. ಟು ಬಿ ವೆರಿ ಫ್ರಾಂಕ್ ಐ ಟೆಲ್ ಯು ಇಟ್ ಇಸ್ ನಾಟ್ ಈಸಿ ಜಾಬ್ ಆಲ್ಸೋ. ಈಗ ಇದಕ್ಕ ಪೆಸ್ಟಿಸೈಡ್ ತನ್ನಂತಾದ ಒಂದ್ ಪೆಸ್ಟಿಸೈಡ್ ಮಾಡ್ಕೋಬೇಕಂದ್ರೆ ಒಂದ್ ಆಕಳ್ ಬೇಕಾ ಬೇಕ. ಆಕಳ ಗೋಮೂತ್ರ, ಆಕಳದ ಮಜ್ಜಿಗೆ ಇದರಿಂದ ನಾವು ಪೆಸ್ಟಿಸೈಡ್ ತಯಾರ್ ಮಾಡ್ಕೋತಾನ. ಆಮೇಲೆ ಇವ್ರಿ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಮಾಡ್ಕೋಬೇಕಂತಂದ್ರ ಆಕಳ ಸಗಣಿ ಹಾಕೊಂಡಕ ಬೇಕ. ಅದಕ್ಕ ಏನಾರ ಒಂದ್ ಕಲ್ಚರ್ ರೆಡಿ ಮಾಡ್ಕೋಬೇಕಾವ. ಎಲ್ಲ ನಮ್ಮಲ್ಲೇನ ಅದಾವ. ಇವನ್ನೆಲ್ಲ ತಿಪ್ಪಿ ಗೊಬ್ಬರ ಹಾಕು, ಕಂಪೋಸ್ಟ್ ಮಾಡ್ಕೊಂತಿದ್ರ ಕಂಪೋಸ್ಟ್ ಗೊಬ್ಬರ ಹಾಕು, ಅಥವಾ ಲಿಕ್ವಿಡ್ ಗೊಬ್ಬರ ಮಾಡ್ಕೋತಿ ಅಂದ್ರೆ ಲಿಕ್ವಿಡ್ ಗೊಬ್ಬರ ಹಾಕು. ಯಾವ ಏನೇನ್ ಬೇಕು, ಯಾವ ಟೈಮಿಗೆ ಏನ್ ಬೇಕು, ನೀ ಇದನ್ ದಿನ ಹೋಗಿ ನೀ ನೋಡ್ಕೊಂತ ಇದ್ದಿ ಅಂತಂದ್ರ ನಿನಗ್ ಗೊತ್ತಾಕೇತಿ. ಸೊ ಅವಾಗ ನೀವ್ ಅದನ್ನ ಕೊಟ್ಕೊಂತ ಹೋಗ್ಬೇಕು. ಅವಾಗ ಅವನ್ ಬೆಳಿ ಎಲ್ಲಾನು ಸದೃಢ ಆಗ್ತೈತಿ. ಸೊ ಅಂತ ಪೌಷ್ಟಿಕ ಆಹಾರ ತಾ ತಿಂದು ನಮ್ ಸಮಾಜಕ್ಕೆ ಕೊಡ್ತಾನು ಅಂತಂದ್ರ ಮತ್ತ ಅವನ್ ಸ್ಟೇಟಸ್ ಯಾವ ಲೆವೆಲ್ ಇರ್ಬೇಕು ಹೇಳ್ರಿ.
2: ಖಂಡಿತ. ಈಗ ದಕ್ಷಿಣ ಅವ್ರ ಅಂದ್ರ ಇಲ್ಲಿ ನೀವು ಮಾತಾಡ್ತಾ ಹೇಳಿದ್ರಿ, ಈಗ ರೈತ ಒಬ್ಬನೇ ಅಲ್ಲ, ಅವನಿಗೆ ಪೂರ್ತಿ ಸಪೋರ್ಟಿಂಗ್ ಸಿಸ್ಟಮ್ ಕೂಡ ಇರ್ಬೇಕು. ಅದ್ರ ಜೊತೆಗೆ ಹೈನುಗಾರಿಕೆ ಕೂಡ ಪಾರ್ಟ್ ಆಫ್ ಅಗ್ರಿಕಲ್ಚರ್, ಕೃಷಿಗೆ ಅದು ಕೂಡ ಒಂದು ಪೂರಕ. ಈಗ ಇವತ್ತಿನ ದಿನದೊಳಗ ನಾವು ನಮ್ಮ ರೈತರು ಬೆಳೀತಾ ಇರುವಂತ ಭೂಮಿಯನ್ನ ನೋಡಿದ್ರ ಭೂಮಿ ಪೂರ್ತಿ ಸವಕಳಾಗ್ಬಿಟ್ಟದ. ಅದರಲ್ಲಿ ಯಾವುದೇ ರೀತಿ ಪೋಷಕಾಂಶ ಇಲ್ಲ, ಸತ್ವಹೀನ ಆಗ್ಯದ. ಇದಕ್ಕೂ ಕೂಡ ಕಾರಣ ಬಳಸ್ತಾ ಇರುವಂತ ಕೀಟನಾಶಕಗಳೇ ಕಾರಣ ಅಂತೇಳಿ. ಈ ಕೀಟನಾಶಕದಿಂದ ಬೆಳೆದಂತ ತರಕಾರಿಯನ್ನ ಆಗ್ಲಿ ಕಾಳು ಕಡಿ ಆಗ್ಲಿ ಜನ ಬಳಸೋದ್ರಿಂದ ಅವ್ರ ದೇಹದ ಮೇಲೆ ಏನ್ ದುಷ್ಪರಿಣಾಮ ಆಗ್ತದೆ?
3: ಕೋರ್ಸ್ ದೊಡ್ಡ ದುಷ್ಪರಿಣಾಮ ಆಕೇತ್ರಿ. ಯಾಕಂತಂದ್ರ ಪೆಸ್ಟಿಸೈಡ್ಸ್ ಅಥವಾ ನೀವು ಫರ್ಟಿಲೈಸರ್ಸ್ ಅದನ್ನ ತಗೊಂಡನ ಬೆಳೆದಿರ್ತಾವ. ಸೊ ಅದನ್ನ ನಾವು ಸೇವನೆ ಮಾಡಿದ್ವಿ ಅಂತಂದ್ರ ನಾವು ಹಿಂದೆಲ್ಲ ನಾಳೆ ಅದು ಸಣ್ಣಗೆ ಸ್ಲೋ ಪಾಯ್ಸನ್. ಅದು ಸಿ ಬಾಡಿ ಏಕ್ದಮ್ ಸಡನ್ ರಿಯಾಕ್ಟ್ ಆಗಂಗಿಲ್ಲ. ಸಡನ್ ರಿಯಾಕ್ಟ್ ಆಗುದಕ್ಕೆ ಅನಾಫಿಲೆಕ್ಟಿಕ್ ರಿಯಾಕ್ಷನ್ಸ್ ಅಂತೇವ್. ಏನೋ ಒಂದ್ ಪಟ್ ಅಂತೇಳಿ ಯಾವ್ದೋ ಒಂದ್ ನಮಗ್ ಜೇನು ಹುಳ ಕಡಿದ್ರು ಅಥವಾ ಏನು ಕಡಿದ್ರು ನಮ್ಗ ಅನಾಫಿಲೆಕ್ಟಿಕ್ ಒಬ್ಬೊಬ್ರದ ರಿಯಾಕ್ಷನ್ಸ್ ಆಗ್ತಾವ. ಹಂಗ ಇದು ಈ ಇದೇನ ನಾವು ಪೆಸ್ಟಿಸೈಡು ಅಥವಾ ಈ ಫರ್ಟಿಲೈಸರ್ಸ್ ಏನ್ ಸೇವನೆ ಮಾಡ್ತೇವೋ ಇವು ಒಮ್ಮಿಂದೊಮ್ಮೆನ ಆಗಂಗಿಲ್ರಿ. ಇವು ಸಣ್ಣಗೆ ವಿಷ ಹಾಕೊಂತನ ಹೊಂಟೈತಿ. ಇದರಿಂದ ನಮಗ ನೋಡ್ರಿ ಈಗ ಡಯಾಬಿಟಿಸ್ ಈಸ್ ಲೈಕ್ ನಮ್ದ ಇಂಡಿಯಾ ಡಯಾಬಿಟಿಸ್ ಈಗ ನಂಬರ್ ಒನ್ ಆಗಿ ಬಂದೈತಿ. ಇದು ಎದಕ್ಕಪ್ಪ? ಇದ್ರಾಗ ಆಹಾರ ತಿನ್ನುದ ಅಷ್ಟ ಅಲ್ದನು ಇವನ್ ನಮ್ ಲೈಫ್ ಸ್ಟೈಲ್ ಅನ್ನು ಮೇನ್ ಕಾರಣ ಆಗ್ತೈತಿ. ಸೊ ಇದಕ್ ಒಂದ ಅಲ್ಲ, ಅದಕ್ಕ ಓವರ್ ಆಲ್ ಬ್ಯಾಲೆನ್ಸ್ ಆಗ್ಬೇಕ. ತಿನ್ನೋದೊಂದ ಚಲೋ ತಿಂದೇನಿ ತಿನ್ಕೊಂತ ಕುಂಡಿರ್ತೇನೆ ಅಂದ್ರೂ ಆಗಂಗಿಲ್ಲ. ಆ ಶರೀರಕ್ಕೆ ವ್ಯಾಯಾಮನು ಬೇಕಾಗ್ತೈತಿ. ಸೊ ದಟ್ ಇಸ್ ಸೆಕೆಂಡರಿ, ಬಟ್ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್. ಅದಕ್ಕ ಇದೇನಾಕೈತಲ್ಲ, ಸ್ಲೋ ಪಾಯ್ಸನ್ ಅನ್ನ ರೀ ಇದ. ಸೊ ಅದಕ್ಕ ಆದಷ್ಟ ನಮ್ ರೈತ ನಾವು ಒಂದ್ ಆಕಳ ಅಥವಾ ಎತ್ತುಗಳು ಇಟ್ಕೊಂಡನ ತನ್ನ ತಿಪ್ಪಿ ಗೊಬ್ಬರ ತನ್ನ ಶಗಣಿ ಗೊಬ್ಬರ ಹಾಕೊಂಡ್ ತನ್ನ ಭೂಮಿನ ಫಲವತ್ತ ಮಾಡ್ಕೊಂಡಂತಂದ್ರ ಅವನಿಗೆ ಯಾವ್ದು ಫರ್ಟಿಲೈಸರ್ ಬೇಕಾಗಂಗಿಲ್ಲ, ಯಾವ್ದು ಪೆಸ್ಟಿಸೈಡ್ ಏನು ಬೇಕಾಗಂಗಿಲ್ಲ. ಸೊ ಅವ ಇದನ್ ಇಟ್ಕೊಂಡ್ ಮಾಡಾವನ ಖರೆ ರೈತ ಖರೆ ಒಕ್ಕಲಿಗೆ. ಇದು ನನ್ನ ಪ್ರಕಾರ. ಅಂಡ್ ಮೊದ್ಲಿನ ಕಾಲನವ್ರಿಗೆಲ್ಲ ಇರ್ತಿರ್ಲಿಲ್ಲ, ಯಾಕಂತಂದ್ರ ತಾವೇ ಶ್ರಮ ಪಟ್ಟು ತಾವೇ ದುಡಿತಿದ್ರು. ಆಮೇಲೆ ಅವಾಗೆಲ್ಲ ತಿಪ್ಪಿ ಗೊಬ್ಬರದಿಂದ ಹಾಕ್ತಿದ್ರು, ತಾವೇ ಮಾಡ್ತಿದ್ರು. ಅವ್ರಿಗೆ ಏನು ರೋಗದು ಬರತಿರ್ಲಿಲ್ಲ. ಈಗ ರೋಗ ಹುಟ್ಟಿಸಿದ್ದನ ಏನಂತಂದ್ರ ಈ ಫರ್ಟಿಲೈಸರ್ಸ್ ಇದರಿಂದ ಹಾಕಿನ ರೋಗ ಹುಟ್ಟಾಕತ್ತಾವ. ಅಂಡ್ ಇದ ಬರೇ ಆರಾಮ ಬರೀ ಡಾಕ್ಟರ್ಸ್ ಕಡೆಯಿಂದ ನಿಮ್ಗೆ ಆರೋಗ್ಯ ಸಿಗ್ತೈತೆ ಅಂತ ಅಲ್ರಿ. ಆರೋಗ್ಯ ಸಿಗುದು ರೈತನಿಂದ ಸಿಗ್ತೈತಿ.
2: ಮೂಲನೇ ಕೃಷಿ. ಹೌದು. ಈಗ ದಕ್ಷಿಣಿಯವ್ರ ತಾವು ಮಾತಾಡ್ತಾ ಬಹಳ ಮುಖ್ಯವಾದದ್ದನ್ನ ಹೇಳಿದ್ರಿ. ಈಗ ಕೀಟನಾಶಕಗಳನ್ನ ಬಳಸದೇ ಇದ್ದಂತ ಆಹಾರ ಅಂದ್ರೆ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಏನ್ ಹೇಳ್ತೀವಿ, ಇದನ್ನ ನಾವು ಬಳಸೋದ್ರಿಂದ ನಾವು ರೋಗದಿಂದ ಸ್ವಲ್ಪ ದೂರ ಇರಬಹುದು ಅಂತ. ಆದ್ರೆ ಇವತ್ತಿನ ಪರಿಸ್ಥಿತಿ, ನಮ್ಮ ಜೀವನ ಶೈಲಿ, ನಮ್ಮ ಒಂದು ಒತ್ತಡ ಪೂರಿತ ಜೀವನ, ಹಿಂಗ ನೋಡಿದಾಗ ಹೆಚ್ಚು ಮಂದಿ ಈ ಕೃಷಿ ಕಡೆಗೆ ಒಲವ ತೋರಿಸ್ತಿಲ್ಲ. ಈ ಜನ ಕೃಷಿಗೆ ಒಲವು ತೋರಿಸದೇ ಇರೋದ್ರಿಂದ ಮತ್ತೆ ನಾವು ಯಾರಿಗೋ ಉಳುಮೆ ಮಾಡ್ಲಿಕ್ಕೆ ಕೊಡ್ತೀವಿ, ಅವರು ತಾಳ್ಮೆ ಇಲ್ಲ ಇವತ್ತು ಮನುಷ್ಯನಿಗೆ, ಬೇಗ ಬೆಳಿಬೇಕು, ಬೇಗ ಮಾರಾಟ ಮಾಡಬೇಕು ಅಂದ್ರೆ ಈ ಒಂದು ತೀವ್ರತೆ ಕೂಡ ಒಂದು ಕಾರಣ ನನಗನ್ನಿಸ್ತದೆ.
3: ಹೌದು, ನಾನು ಅದನ್ನು ಅಂತೇನ್ರಿ, ಯಾಕಂದ್ರೆ ಎಷ್ಟೋ ಮಂದಿ ಹೊಲ ಇದ್ದವ್ರೆಲ್ಲಾರು ಲಾವಣಿ ಕೊಟ್ಟೆ ಬಡ್ಡ್ಯಾ ಕೊಟ್ಟೆ ಇಂಥವನ್ನ ಕೇಳತ್ತೇವೆ. ಯಾಕಂತಂದ್ರೆ ಅವ್ರ ಮನ್ಯಾಗನು ಯಾರು ಮಾಡೋರನು ಇಲ್ಲ, ಈಗ ಎಲ್ಲಾರನು ಕಂಪನಿ ಹೋಗ್ತಾರ್ರಿ. ನೀ 10,000 ತಗೋ 12,000 ತಗೋ, ಅವ್ರಿಗೆ ಏನ ಭಾರಿ, ನಾ ಕಂಪನಿ ಹೊಂಟೇನಂದ್ರ ಭಾರಿ, ಕಂಪನಿಯಾಗನ ಊಟ ಆಕೇತ್ರಿ, ದೇ ಆರ್ ಸೋ ಹ್ಯಾಪಿ ವಿತ್ ದಟ್. ಅಲ್ಲಿ ಕಂಪನಿಯಾಗ ಏನ್ ತಿಂತಾರ ಅನ್ನೋದು ಗೊತ್ತಿಲ್ಲ. ನಮ್ ಕಡೆ ಬರೋ ಪೇಷಂಟ್ ನೋಡಿನ ಅಸ್ತಮಾ ಅಂದ್ರೆ ಅವ್ರಿಗೆ ಬ್ರಾಂಕೈಟಿಸ್ ಆಗ್ತೈತಿ, ಆಮೇಲೆ ಎಲ್ಲಾ ಇಂಟೆಸ್ಟೈನ್ ಎಲ್ಲ ಹಳ್ಳ ಹಿಡಿದೋಗಿರ್ತದೆ, ಡೈಜೆಸ್ಟಿವ್ ಸಿಸ್ಟಮ್ ಹಳ್ಳ ಹಿಡಿದೋಗಿರ್ತೈತಿ. ಯಾಕಂತ ಅಂತದ್ದು ಉಂತಾರ ಅವ್ರು, ಅವ್ರಿಗೆ ಅದ್ರದ್ ರಿಯಲೈಸೇಷನ್ ಅನ್ನ ಇಲ್ಲ. ಇವ್ರಿಗೆ ನಾ ಏನಂತೆ, ನಿಮ್ಮ ಮಾಧ್ಯಮನೂ ಬೆಸ್ಟ್, ಟಿವಿ ಮಾಧ್ಯಮನೂ ಬೆಸ್ಟ್, ಇವನು ನೀವು ಹೈಲೈಟ್ ಮಾಡಿರಲ್ಲ. ಲೈಕ್ ಇವ್ರಿಗೆ ಆರೋಗ್ಯ ಎತ್ತರಾಗೈತಿ ಅನ್ನೋದನ್ನ ಏನೇನೆಲ್ಲ ಅಡ್ವರ್ಟೈಸ್ ಮಾಡ್ಕೊಂತ ಹೋಗ್ತಾರ, ಇತರದ ಬಗ್ಗೆ ಯಾಕೆ ಅಡ್ವರ್ಟೈಸ್ಮೆಂಟ್ ಬಹಳ ಬರಂಗಿಲ್ಲ. ಇತರ ಕಡೆ ಒಲವು ಬರ್ಬೇಕ ಮೇಡಮ್, ಮೀಡಿಯಾ ಇಸ್ ದ ಬೆಸ್ಟ್ ಸೋರ್ಸ್ ಎಲ್ಲಾ ಕಡೆನು. ಈಗ ನಾನು ಹೊಲದಾಗ ಒಬ್ಬಕ್ಕೆ ಕುಂತೇನಿ ಅಂತಂದ್ರೆ ನನ್ಗೆ ಯಾರು ಗೊತ್ತಿರಂಗಿಲ್ಲ, ಯಾರಿಗೂ ಗೊತ್ತಿರಂಗಿಲ್ಲ ಏನ್ ಮಾಡಾಕತ್ತೇನಂತ. ಈಗ ನೀವು ಒಂದ್ ನಂಗೆ ಅಪರ್ಚುನಿಟಿ ಕೊಟ್ಟಿರಿ ಮಾತಾಡಕಂತ, ನಾ ಈಗ ಯಾಕೆ ಮಾತಾಡಕತ್ತೇನಂದ್ರ ನನಗ್ ಅಲ್ಲಿ ಮಾಡಿ ಗೊತ್ತಾಗೈತಿ, ನೋಡಿ ಗೊತ್ತಾಗೈತಿ. ಸೊ ಐ ಕ್ಯಾನ್ ಟೆಲ್ ಯು ದ ರಿಯಾಲಿಟಿ. ಅಂಡ್ ಇನ್ನೊಂದ್ ಹೇಳ್ತೇನಿ, ಮನುಷ್ಯ ಆಗಿ ಉಳಿತಾನ್ ನೋಡ್ರಿ ಯಾವಾಗ ಅಂತಂದ್ರ, ಅವ್ನ್ ಭೂಮಿ ಒಳಗ್ ಯಾವಾಗ ಕಾಂಟ್ಯಾಕ್ಟ್ ನಾಗ್ ಬರ್ತಾನಲ್ಲ, ಹಿ ವಿಲ್ ನೋ ದ ರಿಯಾಲಿಟಿ ಆಫ್ ಲೈಫ್. ನಾ ಎದಕ್ ಬಂದೇನಿ ಈ ಭೂಮಿ ಮೇಲ, ಅಂಡ್ ನಾ ಏನ್ ಮಾಡ್ಬೇಕ. ಆಮೇಲೆ ರೈತೈಕಿ ಒಂದ್ ಮನುಷ್ಯನ ಸೊಕ್ಕ ಅಡಗಿಸ್ತೈತಿ, ಸೊಕ್ಕ ಮುರಿದೈತ್ರಿ. ಯಾಕಂದ್ರ ನೀ ಭಾರಿ ಹೊಕ್ಕೆ, ನಾ ಇದ್ರ ಓನರ್ ಅಂತೇಳಿ ನೀ ಹೋಗ್ತಿ, ಓನರ್ ಇದ್ಕೊಂಡ್ ಏನ್ ಮಾಡ್ತೀನಿ ನೀನ್? ನೀ ಬಗ್ಗಿ ದುಡ್ದಾಗನ ನಿನ್ನ ಓನರ್ ಕಿ. ನೀ ಯಾವಾಗ ನಿಂದ ತಲಿ ಹಾಲಿ ಭೂಮಿಗೆ ಹಚ್ತಿಯಲ್ಲ, ನಿನ್ನ ಸೊಕ್ಕ ಅವಾಗ ಅಡಗತೈತಿ, ಅವಾಗ ನಿನಗ್ ಭೂಮಿ ತಾಯಿ ಒಲಿತಾಳ, ಅವಾಗ ನಿನಗ ಅಕ್ಕಿ ಏನ್ ಕೊಡ್ಬೇಕು ಕೊಡ್ತಾಳ
2: ನೋಡ್ರಿ. ಅಂದ್ರ ಭೂಮಿ ತಾಯಿಯನ್ನ ಒಲಿಸಿಕೊಂಡ್ರ ನಾವು ಕೃಷಿಯ ಜೊತೆ ಜೊತೆಗೆ ಆರೋಗ್ಯ ಭಾಗ್ಯವನ್ನು ಕೂಡ ಪಡಿಬಹುದು ಅನ್ನೋದು ಬಹಳ ಉತ್ತಮವಾದ ಮಾತನ್ನ ತಾವು ಹೇಳಿದ್ರಿ ದಾಕ್ಷಾಯಿಣಿ ಅವರ. ಒಂದು ಕಾಲದೊಳಗ ಕೃಷಿ ಅಂದ ತಕ್ಷಣ ನಮ್ ಕಣ್ ಮುಂದೆ ಏನ್ ಚಿತ್ರ ಬರ್ತಿತ್ತು ಅಂದ್ರ, ದೊಡ್ಡ ಫಲವತ್ತಾದ ಕರಿನೋ ಕೆಂಪು ಮಣ್ಣಿನ ಭೂಮಿ, ಅಲ್ಲಿ ರೆಂಟಿ ಕುಂಟಿ ಇದ್ದಂತ ರೈತ, ಅದರ ನೊಗಕ್ಕೆ ಕಟ್ಟಿದಂತ ಎರಡು ಎತ್ತುಗಳು, ಈ ಚಿತ್ರನೇ ನಮ್ ಕಣ್ಮುಂದ್ ಬರ್ತಿತ್ತು. ಆದ್ರೆ ಇವತ್ತಿನ ವಸ್ತುಸ್ಥಿತಿಯನ್ನ ನಾವು ನೋಡಿದಾಗ ಅದೇ ಹೊಲ ಕಣ್ಮುಂದ್ ಬರ್ತದ, ಆದ್ರೆ ಫಲವತ್ತತೆಯನ್ನ ಕಳ್ಕೊಂಡದ. ರೆಂಟಿ ಕುಂಟಿ ಬದಲಾಗಿ ಇವತ್ತು ಟ್ರಾಕ್ಟರ್ಗಳು ಮಷಿನ್ಗಳು ಆ ಜಗವನ್ನ ಆಕ್ರಮಿಸಿಕೊಂಡವ. ಮಳೆಯನ್ನ ನಂಬುವಂತ ಕಾಲ ಇತ್ತು, ಇವತ್ತು ಮಳೆ ಅನಿಶ್ಚಿತ ಆಗಿರೋದಕ್ಕ ನಾವು ಬೋರ್ವೆಲ್ಗಳು ಇದನ್ನ ಕೂಡ ನಾವು ನೋಡ್ತಾ ಇದೀವಿ. ಆಗಿನ ಚಿತ್ರ ಈಗಿನ ಚಿತ್ರ ನಾವು ಹೋಲಿಸಿಕೊಂಡು ನೋಡಿದಾಗ ಇದರಿಂದ ನಮ್ಮ ಆರೋಗ್ಯನೂ ಕೂಡ ದುಸ್ಥಿತಿಗೆ ಹೊಂಟದ ಅಂತ ನಮಗೆ ಮತ್ತಷ್ಟು ಬಿಡಿಸಿ ಏನು ಹೇಳುವ ಅಗತ್ಯತೆ ಇಲ್ಲ ಅನ್ಕೊಳ್ತೀನಿ ನಾವು. ಅಂದ್ರೆ ಈ ವ್ಯತ್ಯಾಸ ನಾವೇ ಕಾಣ್ಕೊಳ್ಬಹುದು. ಈಗ ಕೃಷಿಕನಿಗೆ ಎತ್ತು ಹೈನು ಆಕಳ ಇದು ಎಷ್ಟು ಸಹಕಾರಿಯಾಗಿರ್ತದೆ?
3: ಬಹಳ ಸಹಕಾರಿ ಆಗ್ತೈತ್ರಿ ಮೇಡಮ್. ಯಾಕಂತಂದ್ರೆ ಈಗ ನೀವು ಮೊದಲಿಂದ ಇಮ್ಯಾಜಿನ್ ಮಾಡಿದ್ರಿ, ನಾನೇನೋ ಸಣ್ಣಕ್ಕಿದ್ದಾಗ ಒಂದ್ ನನ್ಗ ಒಂದ್ ಪೋಯಂ ಇತ್ತು, ಇವನೇ ನೋಡು ಅನ್ನದಾತ ಹೊಲದ ದುಡತ

0: ತವರನ ಅದಾರ. ಅದಕ್ಕ ಈಗ ಎಲ್ಲಾರು ಈಗ ಮನಿ ಮನಿ ಊರ್ ಊರ್ ಓಣಿ ಓಣಿಗೆ ಟ್ರ್ಯಾಕ್ಟರ್, ಒಂದೊಂದು ಮನೆಗೆ ಒಂದೊಂದು ಎರಡೆರಡು ಟ್ರ್ಯಾಕ್ಟರ್ಸ್ ಅದಾವ್ರಿ. ಈಗ ಟ್ರ್ಯಾಕ್ಟರ್ ಬಹಳ ಆಗಿ ಟ್ರ್ಯಾಕ್ಟರ್ ಕೆಲಸ ಸಹಿತ ಕಡಿಮೆ ಆಗ್ಬಿಟ್ಟದ. ಹಂಗಾಗೈತಿ ಟ್ರ್ಯಾಕ್ಟರ್ ಅಡ್ಡಾಡ್ ಅಡ್ಡಾಡ್ ಅಡ್ಡಾಡ್ ಭೂಮಿ ಎಷ್ಟು ಗಟ್ಟಿ ಆಗೈತಲ್ರಿ ಮೇಡಮ್. ಈಗ ಮಳಿ ಬಂದ್ರು ನೀವ ಯಾವಾಗೋ ಬರ್ತೈತ್ ಮಳಿ ಅಂತೀರಿ, ಯಾವಾಗೋ ಬರಾಕ್ ಮಳಿ ಆಗ್ತದಂದ್ರ ನಾವ ಕಾರಣದಕ್ಕ
1: ಪರಿಸರ
0: ಇದ್ದಿದ್ ಗಿಡಗಳೆಲ್ಲ ಕಡ್ಕೊಂತ ಹೊಂಟೇವಿ. ಡೆವಲಪ್ಮೆಂಟ್ ಎಲ್ಲಿ ಮಾಡಾಕತ್ತೀವಿ ಗೊತ್ತಾಗಕತ್ತಿಲ್ಲ ನನಗ. ಭೂಮಿ ಮೇಲಿಂದ ಗಿಡ ಕಡದು ಡೆವಲಪ್ಮೆಂಟ್ ಕಾಂಕ್ರೀಟ್ ಜಂಗಲ್ ಮಾಡಾಕತ್ತೀವಿ ನಾವು. ಎಲ್ ಗ್ರೀನ್ ಜಂಗಲ್ ಕಡದು ಕಾಂಕ್ರೀಟ್ ಜಂಗಲ್ ಮಾಡಾಕತ್ತೀವಿ, ಮತ್ ಮಳಿ ಪಾಪ ಅದ ಏನ್ ಮಾಡ್ಬೇಕ? ಅದಕ್ಕೆ ಎಲ್ಲಿ ಸೂಕ್ತವಾದ ಜಾಗ ಸಿಗದ ಅಲ್ಲಷ್ಟೇ ಹಾಕೈತದ ಈಗ. ಆಮೇಲೆ ಈಗ ಭೂಮಿ ಘಟ್ಟ ಆಗೈತಿ. ಟ್ರ್ಯಾಕ್ಟರ್ ಎಷ್ಟೋ ಇಂಚ್ ಒಳಗ ಇಷ್ಟ ಘಟ್ಟ ಆತಂದ್ರ ಮಳಿ ನೀರ್ ಬಿದ್ರು ಅದು ಒಳಗ್ ಹೋಗ್ಬೇಕ ಹೆಂಗ? ಅದ್ ಹಿಂಗ್ ಬೇಕಂದ್ರ ಅದನ್ನ ಸಡ್ಲ್ ಮಾಡಕ್ ಅಲ್ಲಿ ಎರೆಹುಳಗಳು ಇದ್ರ ಏನಾರ ಸಡ್ಲಾಕೆ ತಂಡ್ರಿ. ಎರೆಹುಳದ ನಿಮಗ್ ಕೆಲಸ ಗೊತ್ತೈತನ? ಡೇ ಅಂಡ್ ನೈಟ್ 200 feet ಒಳಗ್ ಹೋಗ್ತೈತಿ. ಒಮ್ಮೆ ಒಳಗ್ ಹೋಗಿದ್ದ ಜಾಗದಿಂದ ಹೊರಗ್ ಬರಂಗಿಲ್ರಿ, ಅದ ಮತ್ತೆ ಬೇರೆ ರೂಟ್ದಿಂದ ಮ್ಯಾಲ ಬರ್ತೈತಿ. ಅಷ್ಟು ಒಳಗ್ ಹೋಗಿ ಹೊರಗ್ ಬಂದು ಮಾಡಿ ಮಾಡಿ ಅದ ಏನ್ ಮಾಡ್ತೈತಿ? ಭೂಮಿನ ಹಗರ್ ಮಾಡ್ತೈತಿ, ಸಡ್ಲ್ ಮಾಡ್ತೈತಿ. ಅವಾಗ ಮಳಿ ನೀರ್ ಒಳಗ್ ಹೋಗ್ತೈತಿ. ಈಗ ಎರೆಹುಳನ ಸಿಗಂಗಿಲ್ಲ ನಿಮ್ಗ, ಯಾಕಂದ್ರ ಅದಕ್ಕ ಆಹಾರ ಇಲ್ಲ. ಅದಕ್ಕ ಆಹಾರ ಏನ್? ಸಗಣಿ ಬೇಕಲ್ಲಿ. ಭೂಮಿ ಮೇಲೆ ಟ್ರ್ಯಾಕ್ಟರ್ ಮತ್ತು ಹೊಲಸ್ ಡಿಸೈಲ್ ಮತ್ತೆ ಅದ್ರ ಪೊಲ್ಯೂಷನ್ ನೀವು ಇಟ್ರಿ ಅಂತಂದ್ರ ಅದಕ್ಕೆ ಸಗಣಿ ಗೋಮೂತ್ರ ಸಿಗಂಗಿಲ್ಲ ಅಂದ್ರೆ ಅದಕ್ಕೆ ಊಟ ಇಲ್ಲ ಅಂತಂದ್ರೆ ಊಟದ ಕಡೆ ಹೋಗ್ತದ, ಇಲ್ಲ ಅಂತಂದ್ರೆ ಸತ್ ಹೋಗ್ತತಿ. ಸೊ ಇದಕ್ಕೆ ಬೇಕಂದ್ರ ಮೇನ್ ಅಂದ ಆಕಳ ಬೇಕ ಬೇಕ ನೋಡ್ರಿ ಮೇಡಮ್. ಇದನ್ನ ಯಾವಾಗ್ಲೂ ಹೇಳ್ತೇನೆ, ಭೂಮಿ ತಾಯಿ ಗೋತಾಯಿ ಇವೆರಡು ಏನ್ ಖಾಸ್ ಅಕ್ಕ ತಂಗಿ ಅದಾರ ನನಗೆ ಗೊತ್ತಿಲ್ಲ. ಭೂಮಿ ತಾಯಿ ಇದ್ಲಂದ್ರನ ಆಕೆ ಏನ್ ಬೆಳೆದ್ ಕೊಡ್ತಾಳ ಅದು ಗೋತಾಯಿ ತಿಂತಾಳ. ಗೋತಾಯಿ ಸಗಣಿ ಮತ್ತು ಗೋಮೂತ್ರ ಏನ್ ಭೂಮಿ ಮೇಲೆ ಬೀಳ್ತಲ್ಲ ಅದರಿಂದ ಈಕೆ ಫಲವತ್ತಾಗ್ತಾಳ, ಈಕೆ ಬೆಳಿತಾ. ಇವರಿಬ್ರು ಇಷ್ಟು ಚಂದ ಪ್ಯಾರಲಲ್ ಹೋಗ್ತಿರ್ತಾರಲ್ಲ, ಈ ಲಿಂಕ್ ನಾವು ತಪ್ಪಿಸ್ಬಿಟ್ಟೇವಿ. ಯಾಕಂತಂದ್ರ ಮೊದಲಿನಷ್ಟು ಗೋಗಳಿಗೆ ಇಲ್ಲ ಇಲ್ಲ
1: ಇಲ್ಲ
0: ಗೋದ್ ಗೋಮಯ ಮತ್ತು ಗೋಮೂತ್ರ ಕೆಳಗ್ ಬೀಳಿಲ್ಲ ಅಂತಂದ್ರ ಆಕಿ ಫಲವತ್ ಹೆಂಗಾಗಬೇಕ? ಆಗಂಗಿನ ಇಲ್ಲ
1: ಆಗಂಗಿಲ್ಲ ಅಂದ ಕೂಡ ಇವತ್ತು ನಾವು ತ್ವರಿತವಾಗಿ ಕಾಯಿಪಲ್ಯ ಬೆಳಿಬೇಕು, ಹಣ್ಣು ಬೆಳಿಬೇಕು, ಮತ್ತ ಬೇಳೆಕಾಳು ಬೆಳಿಬೇಕು ಅಂದ್ರ ನಾವ್ ಇವತ್ತು ಕೀಟನಾಶಕಗಳ ಮೊರೆ ಹೋಗ್ಬಿಟ್ಟು.
0: ಕೀಟನಾಶಕ ಅನ್ನು ನಿಮ್ಗೆ ಅರ್ಜೆಂಟ್ ಆಗಿ ಬೆಳಿಬೇಕಂತಂದ್ರ ಪಟ್ ಪಟ್ ಗ್ರೋತ್ ಪ್ರಮೋಟರ್ ಅಂತೇಳಿ ಅದು ಫರ್ಟಿಲೈಸರ್ ಹಾಕು ಇದನ್ನ ಹಾಕು ಹಿಂಗೆಲ್ಲ ಮಾಡ್ಕೊಂಡು ಫಾಸ್ಟ್ ಫಾಸ್ಟ್ ಅನ್ಕೊಂಡ್ ಎಷ್ಟು ಫಾಸ್ಟ್ ಬೆಳ್ಕೊಂತ ಹೋಗಿ ಎಷ್ಟು ಫಾಸ್ಟ್ ಬೆಳೆದ್ ತಿಂತಿರ್ಲ ಅಷ್ಟು ಫಾಸ್ಟ್ ನಮ್ ಜೀವನನು ಹೋಗ್ತೈತಿ. ಒಂದ್ಸತ ನಾ ಕೇಳಿದ್ದು ಏನಂತಂದ್ರೆ ಯಾವ ಕಾಳುಗಳು ಲೈಕ್ ನೋಡ್ರಿ ತೊಗರಿ ಬೇಳೆ ಯಾವಾಗೂ ಕುದಿಯಾಕ ಲೇಟ್ ತಗೋತೈತಂತ, ಯಾಕಂದ್ರೆ ಅದು ಬೆಳೆಯಕನು ಲೇಟ್ ತಗೋತೈತಿ. ಸೊ ಯಾವ ಬೆಳೆಯಕ್ ಲೇಟ್ ತಗೋತಾವು ಯಾವ ಕುದಿಯಾಕ ಲೇಟ್ ತಗೋತಾವು ಅಷ್ಟು ನಾವು ಅವ್ನ ಸೇವನೆ ಮಾಡಿದ್ರೆ ನಮ್ದು ಲೈಫ್ ಸ್ಪ್ಯಾನ್ ಸಹಿತ ಲೇಟ್ ಆಗಿ ಹೋಗ್ತದೆ.
1: ನಿಜ
0: ಬರ್ತೈತಿ, ಲೈಫ್ ಕನೆಕ್ಟೆಡ್, ಎವ್ರಿಥಿಂಗ್ ಇಸ್ ಕನೆಕ್ಟೆಡ್.
1: ಈಗ ನಾವೇ ನೋಡಿದ್ರೆ ಡಾಕ್ಟರ್ ದಾಕ್ಷಾಯಿಣಿ ಅವರ ಈ ಸಾವಯವದಲ್ಲಿ ಅಂದ್ರೆ ಸಗಣಿ ಗೊಬ್ಬರ ಈ ತರದ ಹಾಕಿ ಬೆಳೆದಂತ ಕಾಯಿಪಲ್ಯ ರುಚಿಗೂ ಇವತ್ತು ನಾವು ಕೀಟನಾಶಕಗಳಿಂದ ಬೆಳೆದಂತ ಕಾಯಿಪಲ್ಯ ರುಚಿಗೂ ಅಜಗಜ ಅಂತಾರೆ
0: ಫರ್ಕ್ ಐತಿ. ಹೌದೌದೌದು. ಅಂಡ್ ಇನ್ನೊಂದು ನಾವು ಈಗ ಏನ್ ಗೋ ಆಧಾರಿತ ಕೃಷಿಯಿಂದಾಗ ಏನ್ ಬೆಳೆದಿರ್ತೇವೆ ಲೈಕ್ ಟೊಮ್ಯಾಟೋ ಅನ್ನು ಪಾಲಕ್ ಅನ್ನು, ಪಾಲಕ್ ತಂದಿಟ್ರೆ ನೀವು ಮಾರ್ಕೆಟ್ನಾಗ ಹೊಡೆದಿದ್ದು ತಂದಿಡ್ರಿ ನಾವು ಬೆಳೆಸಿದ್ ತಂದಿಡ್ರಿ, ಈ ಪಾಲಕ್ ಕೊಳಿತೈತಿ ನಮ್ದ ಬಾಡ್ತೈತಿ. ಸೊ ಇದ ಫರ್ಕ್ ನೀವು ಬಹಳ ಸೂಕ್ಷ್ಮ ಐತ್ರಿ ಇದೆಲ್ಲ. ಅಂಡ್ ಎಲ್ಲಾ ಇದ್ದಿದ್ದನ್ನ ನಮ್ದು ಮೊದಲು ಇದ್ದಿದ್ದನ್ನ ನಾವೇನ್ ಮಾಡೇವಿ ಅಂತಂದ್ರೆ ನಾವೆಲ್ಲ ಮರೆತು ಬಿಟ್ಟಿವ್ರಿ. ಎಷ್ಟು ಸಿಂಪಲ್ ಐತಿ, ಎಷ್ಟು ಸೂಕ್ಷ್ಮ ಐತಿ, ಇದನ್ನೆಲ್ಲ ಮರೆತು ಬಿಟ್ಟೆ. ನಾವೆಲ್ಲಾನು ಆರ್ಟಿಫಿಷಿಯಲ್ ಅಂಡ್ ಫಾಸ್ಟ್ ಲೈಫ್ ನಾಗ ಹೊಂಟ್ಬಿಟ್ಟೆ. ಅಂಡ್ ನಾವ್ ಎಲ್ಲಾರು ಕೃಷಿಕರ ಕಡೆ ಲಕ್ಷ ಕೊಡದ ಹೋಗ್ಲಿಲ್ಲ ಅಂದ್ರ ನಾವ್ ಮುಂದಿನ ಜೀವಮಾನ್ಯಾಗ ನಾವ್ ಇರುವುದು ಬಹಳ ಕಷ್ಟ ಆಗ್ತೈತಿ, ಎಲ್ಲಾರು ರೋಗಿಷ್ಟ ಆಗ್ತೀರಿ.
1: ಹೌದು, ಈಗ ನಮ್ಮ ಜೀವಿತ ಕಾಲದಕ್ಕಿಂತ ನಮ್ಮ ಮುಂದಿನ ಜನರೇಷನ್ ಬಗ್ಗೆ ನಾವು ಯೋಚನೆ ಮಾಡಬೇಕು. ಮುಂದಿನ ಪೀಳಿಗೆ ಕೂಡ ಉತ್ತಮ ಆರೋಗ್ಯ ಹೊಂದಬೇಕು, ಉತ್ತಮ ಜೀವನ ಮಾಡಬೇಕು ಅಂದ್ರ ನಾವೀಗ ಎಚ್ಚೆತ್ತುಕೊಳ್ಳಿಕ್ಕೆ ಇದು ಒಂದು ಅಲಾರ್ಮಿಂಗ್.
0: ಹುಟ್ಟು ಕೂಸುಗಳು ಸಹಿತ ಡಯಾಬಿಟಿಕ್ ಆಗಿ ಹುಟ್ಟಾಕತ್ತಾವ್, ಒಣ್ಣೆ ಮತ್ತ ಇನ್ಫರ್ಟಿಲಿಟಿನ ಜಾಸ್ತಿ ಆಗತ್ತೈತಿ. ಒಣ್ಣೆ ಮತ್ತ ಹುಟ್ಟಾಕತ್ತಿಲ್ಲ, ಹುಟ್ಟಿದ್ದೂ ಹಿಂಗ ಅನಾರೋಗ್ಯ ಆಗಿ ಹುಟ್ಟಾಕತ್ತಾವ. ಸೊ ಮುಂದಿನ ಸೊಸೈಟಿ ಬಗ್ಗೆ ವಿಚಾರ ಮಾಡ್ರಿ ಹೆಂಗಿರ್ತೈತಿ.
1: ಇದು ಒಂದು
0: ಅಲಾರ್ಮಿಂಗ್ ಅನ್ನ ಇದು ಇವಾಗ. ಈಗ ನೀವು ಚರ್ತುಕೊಳ್ಳಲಿಲ್ಲ ಅಂತಂದ್ರ ಮುಂದ ಆಗಾಕ ಸಾಧ್ಯನ ಇಲ್ಲ. ಒಮ್ಮೆ ಬೆನ್ನ ಎಲುಬ್ ಎಲ್ಲ ಆಸ್ಟಿಯೋಪೊರೋಸಿಸ್ ಅಂದ್ರೆ ನಾವ್ ಹೆಂಗ್ ಈಗ ಬೆನ್ನ ಎಲುಬ ಪೂರಾ ಪುಡಿ ಪುಡಿ ಆಗಿ ಹೋತಂದ್ರ ಆಮೇಲೆ ನೀವು ಏನ್ ಮಾಡೋರದಿರಿ? ಬರೇ ಓದಾಕಷ್ಟ ರೈತ ಬೆನ್ನ ಎಲುಬ ರೈತ ಬೆನ್ನ ಎಲುಬ ಅನ್ಕೊಂತ ಕುಂಡ್ರದ್ ಅಷ್ಟ ಆಕೇತಿ.
1: ಅಲ್ಲ, ಈಗ ರೈತನ ಚಿತ್ರನೂ ನಾವು ಹಠದಾಗ ನೋಡುವಂತ ದಿನಗಳು ಬರ್ಲಿಗ
0: ಅಷ್ಟ ಅಷ್ಟ.
1: ಈಗ ದಕ್ಷಿಣಿಯವರು ಇದೆಲ್ಲಾನು ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಂಗ ಮನುಷ್ಯನ್ಗೆ ಸುಧಾರಣೆ ಮಾಡ್ಕೊಳ್ಬೇಕು, ನಾನು ಉತ್ತಮ ಆಹಾರವನ್ನ ಸೇವಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನಶೀಲ ಆದಾಗ ಏನ್ ಮಾಡ್ಬೇಕು ಅಂತ ಹೇಳ್ತೀರಿ
0: ಮೇಡಮ್? ಈಗ ನಿಮಗ್ ಕೃಷಿ ಮಾಡಕ್ ಆಗಂಗಿಲ್ಲ. ಈಗ ನೀವು ಒನ್ ಮೀಡಿಯಾ, ಯು ಆರ್ ಡೂಯಿಂಗ್ ಯುವರ್ ಜಾಬ್ ಸೋ ನೈಸ್ಲಿ. ಸೊ ನಾ ನನ್ ಜಾಬ್ ನಾ ಮಾಡತ್ತೇನೆ, ಬಟ್ ಈ ಮಾಡಾಕ ನನಗ ಒಂದು ಸಪೋರ್ಟ್ ಏನಂತಂದ್ರ ಮೀಡಿಯಾನು ಬೇಕು. ಮಾಡ್ಬೇಕು. ಆಮೇಲೆ ಇವರು ತಮ್ಮ ಓಟಿ ಒಳಗೆ ತಾವು ಕೆಲಸ ಮಾಡ್ತಿರ್ತಾರ, ಬಟ್ ನೀವೆಲ್ಲ ತಿನ್ನೋದೇನ ಆಹಾರನಲ್ಲ, ನೀವು ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟ ನಾ ನಿಂದ ಕಡೆ ತಗೋತೇನಿ, ನೀ ನನ್ಗೆ ಆರ್ಗ್ಯಾನಿಕ್ ಆಗಿ ಗ್ರೋ ಮಾಡಿ ಕೊಡು ಅಂತ ನೀವು ರೈತನ ಕಡೆ ಹೋಗಿ ಅಪ್ರೋಚ್ ಆಗ್ರಿ, ಅವ್ನು ನಿಮಗ್ ಬೆಳೆದು ಕೊಡ್ತಾನೆ. ಯಾಕಂದ್ರೆ ಆ ಬೆಳೆದಿದ್ದಕ್ಕೆ ನೀವು ಅವಂಗ ಒಂದು ಏನು

0: ಮೌಲ್ಯ ಅದಕ್ಕೆ ಕೊಡಬೇಕ. ಅವ ಯಾಕಂತಂದ್ರೆ ಎಲ್ಲಾರು ಪೆಸ್ಟಿಸೈಡ್ ಇದನ್ನ ಫರ್ಟಿಲೈಸರ್ ಹಾಕಿ 10 ಚೀಲ ಬೆಳೆಯುವಲ್ಲಿ ಅವ್ ಆರ್ಗ್ಯಾನಿಕ್ ಆಗಿ ನಿಮಗೀಗ 5 ಚೀಲ ಬೆಳೆದು ಕೊಡ್ತಾನ ಅಥವಾ 6 ಚೀಲ ಬೆಳೆದು ಕೊಡ್ತಾನಂತಂದ್ರ ನೀವು ಅವಂಗ ರೇಟ್ ಕೊಟ್ಟು ತಗೋಬೇಕು. ಬಿಕಾಸ್ ಹೀ ಶುಡ್ ಬಿ ಸ್ಟೇಬಲ್ ಅಂಡ್ ಸಸ್ಟೈನಬಲ್. ಹಂಗ ಆದಂದ್ರ ನಿಮಗ ಅವ್ ಚಲೋದ್ ಬೆಳೆದು ಕೊಡ್ತಾನ, ಇಲ್ಲಂತಂದ್ರ ಅವ್ ತಾನ ವೀಕ್ ಆಗಿ ನಿಮಗ್ ಹೆಂಗ್ ಚಲೋದ್ ಬೆಳೆದು ಕೊಡ್ಬೇಕ್ ಹೇಳ್ರಿ. ಅಂಡ್ ನೀವ್ ಆಗ್ಲೇ ಹೇಳಿದ್ರಿ ಮೇಡಮ್, ಹಿಂದಿಂದ ನೋಡಿದ್ವಿ ಪ್ರೆಸೆಂಟ್ ನೋಡಿದ್ವಿ ಅಂತಂದ್ರಿ, ನಾ ಫ್ಯೂಚರ್ ನೋಡತ್ತೇನ್ರಿ ಮೇಡಮ್. ಈಗ ಬೋರ್ ಹೊಡ್ಯಾಕತ್ತಾರ, ಬೋರ್ ಹೊಡ್ಯಾಕತ್ತಾರ, ಬರೇ ಈಸಿ ಕ್ರಾಪ್ ಕಬ್ಬಿಗೆಲ್ಲಾರು ಮೊರೆ ಹೋಗಾಕತ್ತಾರ, ಕಬ್ಬು ಬೆಳತಾರ, ನಾಳೆ ಬೋರ್ನಾಗ ನೀರ್ ಬರಂಗಿಲ್ರಿ, ಮುಂದೆ ಎಣ್ಣಿ ಬರ್ತೈತಿ. ನಾ ಮುಂದಿನ ಫ್ಯೂಚರ್ ನೋಡಾಕತ್ತೇನಿ, ಎಲ್ಲೂ ನಿಮಗ್ ಹಸಿರು ನೋಡಕ್ ಸಿಗಂಗಿಲ್ಲ, ತಾಪ ಸಿಗ್ತತಿ ತಾಪ. 2 ದಿವಸ ಅಲ್ಲಿ 1 ದಿವಸ ನಾನು ಹೊಲದಾಗ ಹೋಗಿ ಬಂದ್ರ ಮಕ ಎಲ್ಲ ಕರ್ರಗಾಗಿರ್ತೈತಿ, ಅಂತ ತಾಪ ಬಿಸಿಲು. ಸ್ಕಿನ್ ಡಿಸೀಸ್ ಬರ್ತಾವ, ಎಲ್ಲದಕ್ಕೂ ಒಂದಕ್ಕೊಂದು ಇಷ್ಟ ರಿಲೇಟೆಡ್ ಅದಾವ ಇವು ಅಂತಂದ್ರ ಅದಕ್ಕ ಈಗರ ರೈತಗ ಏನ್ ಮಾಡಾಕತ್ತಾನು. ನೀವು ಎಜುಕೇಟೆಡ್ ಪೀಪಲ್ ಅವನ ಕಡೆ ಹೋಗ್ರಿ. ಈ ಸಿಟಿ ಪೀಪಲ್ ಯು ಹೈಯರ್ ದ ಫಾರ್ಮರ್ಸ್ ಐಸೆ, ಯು ಹೈಯರ್ ದೆಮ್. ನಾನು ಇಂದ ಕಡೆ ತಗೋತೇನಪ್ಪ, ನಾ ಇಷ್ಟ ಕೊಟ್ಟ ತಗೋತೇನೆ, ನೀ ನನಗೆ ಇದು ಚಲೋದ್ ಬೆಳೆದು ಕೊಡ ಅಂದಾಗ ಅವಂಗ ಕಾನ್ಫಿಡೆನ್ಸ್ ಬರ್ತೈತ್ರಿ, ಅವಂಗೊಂದು ಖುಷಿ ಆಗ್ತೈತಿ, ಹಾ ನನಗೊಂದು ಕಿಮ್ಮತ್ ಐತಿಪ್ಪ, ಯಾರೋ ಒಬ್ರು ಬಂದ್ರ ನನ್ನ ಕಡೆ ಬಂದ್ರ ಮತ್ ತಗೋತಾರಂತ ಗ್ಯಾರಂಟಿ ಕೊಟ್ಟಾರ, ಅವಂಗೊಂದು ಆತ್ಮವಿಶ್ವಾಸ ಬರ್ತೈತ್ರಿ. ಅಂಡ್ ಎಲ್ಲರಿಗೂ ಇನ್ನರ್ ಕಾನ್ಶಿಯಸ್ನೆಸ್ ಅಂತೂ ಇದ್ದ ಇರ್ತತೆ. ನೀವು ಒಂದ್ ಬಿಟ್ಟು 2 ಸಲ ಅವನ ಕಡೆ ಹೋದಂದ್ರ ಅವ್ನು 3ನೇ ಸಲ ನಿಮಗ್ ಮೋಸ ಮಾಡಂಗೇನಿಲ್ಲ, ಸಾಧ್ಯ ಇಲ್ಲ.
1: ಅಂದ್ರೆ ಈ ಒಂದು ಪರಿವರ್ತನೆ ನಮ್ಮ ಸೊಸೈಟಿ ಒಳಗೆ
0: ಆಗಬೇಕು,
1: ಅತ್ಯಗತ್ಯ.
0: ಎಸ್ ಎಸ್ ಎಸ್, ಇದು ಒಂದು ಅಟ್ಲೀಸ್ಟ್ ದಿಸ್ ಇಸ್ ಒನ್ ರೂಟ್ ವೇರ್ ಯು ಕ್ಯಾನ್ ಸ್ಟೆಬಿಲೈಸ್ ದ ಫಾರ್ಮರ್ ಅಂಡ್ ಸ್ಟೆಬಿಲೈಸ್ ದ ಮದರ್ ಅರ್ತ್. ಅಂಡ್ ಆಕಳುಗಳನ್ನು ಎಲ್ಲಾನು ಆಕಳ ಇಲ್ದ ಅಂತೂ ಈಗ ಭೂಮಿ ಮೇಲೆ ನೀವು ಏನ್ ಮಾಡಕ್ ಸಾಧ್ಯ ಇಲ್ರಿ ಮೇಡಮ್.
1: ಹೌದು, ಈಗ ಸಾಕಷ್ಟು ಆಕಳ ಅಂದ ತಕ್ಷಣನೇ ಇದರಲ್ಲಿ ಕೂಡ ಸಾಕಷ್ಟು ತಳಿಗಳನ್ನ ನಾವು ನೋಡ್ತೀವಿ ಇವತ್ತು. ಅಂದ್ರೆ ಈ ಆಕಳಗಳನ್ನ ಸಾಕೋದ್ರಿಂದ ಕೂಡ ಉತ್ತಮ ಹಾಲನ್ನ ನಾವು ಪಡಿಬೇಕು ಅಂದ್ರ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಇದರಲ್ಲಿ ಇರುವಂತ ತಳಿಗಳಿಂದ ನಮ್ಗೆ ಪಡೀಲಿಕ್ಕೆ ಸಾಧ್ಯ. ಇಲ್ಲೂ ಕೂಡ ನಾವು ಅತಿ ಆಸೆಯನ್ನ ಮಾಡಿ ಬೇಗನೆ ಶ್ರೀಮಂತರಾಗಬೇಕು, ಹೆಚ್ಚು ಹಾಲನ್ನ ಪಡಿಬೇಕು, ಮಾರಾಟ ಮಾಡಬೇಕು, ಈ ಒಂದು ದುರಾಸೆಗೆ ಬಿದ್ದಾಗ ಮತ್ತೆ ನಮ್ಮ ಆರೋಗ್ಯ ಹಾಳಾಗುತ್ತೆ.
0: ಇಲ್ಲ, ಈಗ ಅದಕ್ಕೆ ಏನ್ ಹೇಳತ್ತೇನಲ್ಲ, ಅವ್ರ ನೀವು ಫಾರ್ಮರ್ಸ್ ಗೆ ಕಾನ್ಫಿಡೆನ್ಸ್ ಕೊಡ್ರಿ. ಈಗ ನೋಡ್ರಿ, ಎಲ್ಲಾರು ಏ ಮನೆಗೆ ನಾವು ಜವಾರಿ ರೀ, ಉಳ್ಕಿದ್ದೆಲ್ಲ ಜರ್ಸಿ ಎಚ್ಎಫ್ ರೀ, ಅದನ್ನ ಡೈರಿಗೆ ಹಾಕ್ಬಿಡ್ತೇವ್ರಿ, ನಾವೇನು ಉಣ್ಣಂಗಿಲ್ರಿ. ಈ ರೈತನ ಮಾತನೇ ಇದೆ ಅಂದ್ರ ತಾ ಚಲೋ ತಿಂದು ಡೈರಿಗೆ ಹಾಕಿದ್ ಯಾರ್ಯಾರು ತಿಂತಾರೋ ಏನೋ ಗೊತ್ತಿಲ್ಲ. ಡೈರಿ ಒಳಗೆ ಹೋದ್ಕೂಡ ಅದ್ ಪನ್ನೀರ್ ಆಗ್ತೈತಿ, ಮತ್ತೇನ ನಿಮ್ದು ಖೀರ್ ಆಗ್ತೈತಿ, ಮಜ್ಜಿಗೆ ಆಕೈತಿ. ನೈಸ್ಲಿ ಇಟ್ ವಿಲ್ ಬಿ ಪ್ಯಾಕ್ಡ್ ಅಂಡ್ ಇಟ್ ವಿಲ್ ಬಿ ಕೆಪ್ಟ್ ಅಂಡ್ ನಾವು ಅಗದಿ ಚಂದಾಗೆ ಹೋಗಿ ಸೂಟ್ ಬೂಟ್ನಾಗ ಹೋಗಿ ಮಾಲ್ನಾಗ ಹೋಗಿ ತಗೊಂಡ್ ತಿಂದ್ ಭಾರಿ ಅಂತ ತಿಳ್ಕೊಂಡ್ಬಿಡ್ತೇವೆ. ಬಟ್ ಏನ್ ಹೋಗಿರ್ತೈತಿ, ಮನೆ ಮನೆ ಕೇಳಿದೆ ಯಾರ್ದೋ ಒಂದು ಕಾಫ್ ಅಂದ್ರ ಎಮ್ಮಿ ಕರ ಸತ್ತಿತ್ತು, ಅವ್ ಅದನ್ನ ಈಗ ಹಿಂಡ್ಬೇಕದ, ನಾವು ಹಿಂಡ್ಬೇಕಂದ್ರೆ ಇಂಜೆಕ್ಷನ್ ಹೊಡೆದ ಹೊಡಿತಾನ, ಇಂಜೆಕ್ಷನ್ ಹೊಡೆದನ್ನ ಹಾಲ್ ಹಿಂಡ್ತಾನ. ಸೊ ದಿಸ್ ಇಸ್ ನಾಟ್ ನ್ಯಾಚುರಲ್, ದಿಸ್ ಇಸ್ ಆಲ್ ಆರ್ಟಿಫಿಷಿಯಲ್. ಹಿಂಗೆಲ್ಲ ಆಗ್ತಾವ್ರಿ ಮೇಡಮ್. ಇಟ್ ಇಸ್ ಲೈಕ್ ಏನ್ ಗೊತ್ತಾ, ಅವ್ ಸ್ಟೇಬಲ್ ಆಗ್ಬೇಕಂತಂದ್ರ ನೀವು ಪೀಪಲ್ ಅವನ ಕಡೆ ಹೋಗಬೇಕ. ನೀವು ಎಲ್ಲಾ ಸ್ಯಾಟರ್ಡೆ ಸಂಡೆ ಗವರ್ಮೆಂಟ್ ಹಾಲಿಡೇ ಬಂತಂದ್ರ ಅಲ್ಲೇ ಇಲ್ಲೇ ಪಿಕ್ನಿಕ್ ಹೋಗೋ ಬದ್ಲಿ ಹೊಲಕ್ ಹೋಗ್ರಿ, ಅವನ್ ಕೂಡ ಕೆಲಸ ಮಾಡ್ರಿ, ನಿಮ್ಗ ಅದ್ರದ್ದು ನಿಮ್ದು ವ್ಯಾಲ್ಯೂ ಗೊತ್ತಾಗ್ತೈತಿ ಅಂಡ್ ಅದ್ರದ್ ಡಿಫಿಕಲ್ಟೀಸ್ ಏನ್ ಅನ್ನೋದು ಗೊತ್ತಾಕೈತಿ. ಅವಾಗ ನೀವು ಅವ್ನು 10 ರೂಪಾಯಿಗೆ ಸಿಡ್ ಅಂತಂದ್ರೆ ನೀವಾಗೆ 15 ರೂಪಾಯಿ ಕೊಟ್ಟು ಬರ್ತೀರಿ, ಹೌದಪ್ಪ ಇದ್ರಲ್ಲಿ ಶ್ರಮ ಆಯ್ತು ಅಂತ.
1: ಆರೋಗ್ಯದತ್ತ ನಮ್ಮ ಲಕ್ಷ್ಯಕ್ಕೆ ಹೋದಾಗ ನಾವು ಅಲ್ಲಿ ದುಡ್ಡಿನ ಮುಖ ನೋಡುವುದಿಲ್ಲ.
0: ಇಲ್ಲ ಇಲ್ಲ, ಯಾಕಂತಂದ್ರೆ ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್, ಇವೆಲ್ಲ ಬರೀ ಪ್ರಾವರ್ಬ್ಸ್ ಅಲ್ರಿ, ಇವ ಇಟ್ ಇಸ್ ರಿಯಾಲಿಟಿ.
1: ಹೌದು,
0: ನೀವು ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ ಅಂದ್ರೆ ಇನ್ನು ಎದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಿ ಹೇಳ್ರಿ.
1: ನಿಜ ನಿಜ. ಈಗ ಡಾಕ್ಟರ್ ದಾಕ್ಷಾಯಣಿ ಅವರ, ಈ ತರ ಈಗ ಆಕಳು ಮತ್ತು ಕೃಷಿ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ ಅಂದ್ರೆ ಇದು ಸಾವಯವ ಇದ್ದಷ್ಟು ನಮಗೆ ಅನುಕೂಲ ಅಂತ, ಒಟ್ಟಿನಲ್ಲಿ ನೀವು ನಮ್ಮ ರೇಡಿಯೋ ಕೇಳುವಂತ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ನಿಮಗೆ ಕೃಷಿ ಆರೋಗ್ಯ ಬೇಕಂತಂದ್ರ ಕೃಷಿಕ ಚಲೋ ಇರಬೇಕು, ಕೃಷಿಕ ಚಲೋ ಇರ್ಬೇಕಂದ್ರ ಅವನ್ ಕೂಡ ಒಂದು ಆಕಳ ಇರಬೇಕು. ಏನಂತಂದ್ರ ನಿಮ್ಮ ನಿಮ್ಮ ಏರಿಯಾದ ಆಕಳಗಳು, ನಿಮ್ಮ ನಿಮ್ಮ ರೀಜನ್ದ ಆಕಳ ಏನ್ ಇರ್ತಾವಲ್ಲ ಅದೇ ತಳಿ ಮೇಲೆನ ವರ್ಕ್ ಮಾಡ್ರಿ ಅಂತ ನಾ ಎಲ್ಲಾ ಕೃಷಿಕರಿಗೆ ಹೇಳ್ತೇನೆ. ಯಾಕಂದ್ರೆ ಅವ್ ಪ್ರಾಂತದಾಗ ಅವ್ರವ್ರ ತಳಿಗಳದಾವ. ಸೊ ಅವ್ನ್ ತಗೊಂಡ್ ಬಂದು ಇಲ್ಲಿ ಮಾಡಿದೆ, ಇಲ್ಲಿದ್ ಒಯ್ದ ಅಲ್ಲಿ ಮಾಡಿದೆ, ಹಿಂಗೆಲ್ಲ ಮಾಡೋದು ಬೇಡ. ಈಗ ನಮ್ಮ ಈಗ ಧಾರವಾಡ ಡಿಸ್ಟಿಕ್ಟ್ ಅಥವಾ ನಮ್ಮ ಆಸ್ಪಾಸ್ ಬೆಳಗಾವು ಕಡೆ ಹಾವೇರಿ ಈ ಸೈಡ್ ಇವ್ ಯಾವ ನಮ್ಮ ಖಿಲಾರನ್ನು ನಮ್ದು ಹಳ್ಳಿಕಾರನ್ನು ಮಲ್ನಾಡ್ ಗಿಡ್ಡ ಇವ್ ಏನದಾವಲ್ಲ, ನಾವು ಇವ್ರ ಮೇಲೆ ವರ್ಕ್ ಮಾಡ್ಬೇಕು. ಅಂಡ್ ಅವ್ ಬಹಳ ಅವ್ ಆರೋಗ್ಯವಿದ್ದು ಅಂತಂದ್ರ ಅವ್ ಖುಷಿಯಿಂದ ಇದ್ದು ಅಂತಂದ್ರ ಅವ್ ಖುಷಿಯಿಂದ ಹಾಲ್ ಕೊಡ್ತಾವನ್ನು, ಅವ್ ಖುಷಿಯಿಂದ ಆರೋಗ್ಯವಾಗಿರ್ತಾವಂದ್ರ ನಮ್ ಭೂಮಿ ಖುಷಿಯಿಂದ ಇರ್ತೈತಿ, ಅದ ಖುಷಿಯಿಂದ ಇತ್ತಂತಂದ್ರ ನಾವೆಲ್ಲಾನು ಖುಷಿ ಆಗಿರ್ತೇವೆ ನೋಡ್ರಿ. ಅಲ್ಟಿಮೇಟ್
1: ಅಂದ್ರೆ ಇದು ಒಂದು ವರ್ತುಳ, ಇದು ಏನಂದ್ರೆ ಒಂದಕ್ಕೊಂದು ಪೂರಕ ಆಗ್ಯದ. ಕೃಷಿ, ಹೈನುಗಾರಿಕೆ, ಮನುಷ್ಯ, ಅವನು ಬಳಸುವಂತ ಪದಾರ್ಥಗಳು, ಅದರಿಂದ ಅವನ ಆರೋಗ್ಯ. ನಾವು ಸಾವಯವ ಪದಾರ್ಥಗಳನ್ನ ಉತ್ತಮ ಹೈನುಗಾರಿಕೆಯಿಂದ ನಾವು ಪಡ್ಕೊಂಡು ಪ್ರತಿನಿತ್ಯ ಊಟ ಮಾಡಿ, ನಾವಷ್ಟೇ ಅಲ್ಲ ಸಮಾಜದಲ್ಲಿ ಇದ್ದಂತ ಎಲ್ಲ ವ್ಯಕ್ತಿಗಳು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನಾವು ವೈದ್ಯರಿಂದ ದೂರ ಇರಬಹುದು, ಉತ್ತಮ ಆರೋಗ್ಯವನ್ನ ಪಡ್ಕೊಳ್ಬಹುದು, ಸಂತೃಪ್ತಿಯ ಜೀವನವನ್ನ ಮಾಡಬಹುದು ಅಂತ ಹೇಳ್ತೀರಿ.
0: ನಮ್ ಹಾಸ್ಪಿಟಲ್ ನಾಗ ನಮ್ ಎಲ್ಲಾ ಡಾಕ್ಟರ್ಸ್ ತಾವ್ ಏನ್ ಪ್ರಿಸ್ಕ್ರಿಪ್ಷನ್ ಕೊಡ್ತಾರ ಅದ್ರ ಜೋಡಿ ಇದ್ರದ್ದು ಲೈಫ್ ಸ್ಟೈಲ್ ಆಗ್ಲಿ ಆಮೇಲೆ ಫುಡ್ ಹ್ಯಾಬಿಟ್ಸ್ ಆಗ್ಲಿ ಇವನು ಎಲ್ಲಾನು ಹೇಳ್ತಾರ. ಸೊ ಎರಡು ಲೈಕ್ ಯಾಕಂದ್ರೆ ಎಲ್ಲಾರ್ಗೂ ಗೊತ್ತೈತಿ ಈಗ ಏನ್ ಮೇನ್ ರೀಸನ್ ಎದಕ್ ನಮ್ದು ಆರೋಗ್ಯ ಹಾಳಾಗತ್ತೈತ್ ಅನ್ನೋದು ಎಲ್ಲಾರ್ಗೂ ಗೊತ್ತೈತ್ ಅನ್ಬೇಕು. ನಾವ್ ಪ್ರಿಸ್ಕ್ರಿಪ್ಷನ್ ಜೊತೆ ಇದನ್ನು ಹೇಳ್ತೇವೆ. ಸೊ ಎಲ್ಲಾರು ಇದ್ರ ಕಡೆ ಸ್ವಲ್ಪ ಗಮನ ಕೊಡಲೇಬೇಕು.
1: ನಿಮ್ಮ ಕಳಕಳಿಗೆ ನಮ್ಮ ಕೇಳುಗರು ಸ್ಪಂದಿಸ್ತಾರ ಅನ್ನೋ ಆಶಾ ಭಾವನೆ ನಮ್ಮದು. ಇನ್ನಾದ್ರೂ ನಾವು ಮರಳಿ ನಮ್ಮ ಭೂಮಿ ಕಡೆಗೆ ಹೋಗೋಣ, ಭೂಮಿ ಕಡೆ ಗಮನ ಕೊಡೋಣ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾದ ಒಂದು ಬಹಳ ಮನಸ್ಸಿಗೆ ತಟ್ಟುವಂತ ಮಾತನ್ನ ತಾವೇನ್ ಹೇಳಿದ್ರಿ ಅಂದ್ರೆ ರಜಾ ದಿನಗಳಲ್ಲಿ ಹೊಲಗಳತ್ತ ಮುಖ ಮಾಡ್ರಿ ಅನ್ನೋದು. ಈ ಮಾಲು ಸಿನಿಮಾ ಅಲ್ಲೆಲ್ಲ ಹೋಗು ಬದಲಾಗಿ ಒಂದು ಮಕ್ಕಳಿಗೆ ಕರ್ಕೊಂಡು ಹೋದಾಗೂ ಮಕ್ಕಳಿಗೆ ಅದ್ರ ಕಷ್ಟ ಸುಖ ಏನು ಅನ್ನೋ ಅರಿವಾಗ್ತದೆ.
0: ಈಗ ಅಪ್ಕಮಿಂಗ್ ಡೇಸ್ ನಾಗ ಗುರುಕುಲ್ ಸಿಸ್ಟಮ್ ಗಳೆಲ್ಲ ಮಾಡಾಕತ್ತಾರ್ರಿ. ಅಲ್ಲೇ ಇವ್ ಮೇನ್ ಕೃಷಿ ಆಮೇಲೆ ಮೊದ್ಲಿಂದ ನಮ್ ಕಂಬಾರ ಕುಂಬಾರ ಏನ್ ಮನಿ ಕಟ್ಟವ್ರ ಇವನ್ನೆಲ್ಲ ಕಾರ್ಪೆಂಟರ್ ಇವನ್ನೆಲ್ಲಾರನ್ನು ಏನೇನ್ ಮಾಡ್ತಿದ್ರು ಇವನ್ನೆಲ್ಲ ಸ್ಟಾರ್ಟ್ ಮಾಡಾಕತ್ತಾರ. ಈಗ ಅಪ್ಕಮಿಂಗ್ ಡೇಸ್ ನಾಗ ಈ ಗುರುಕುಲ ಪದ್ಧತಿನ ಕ್ಲಿಕ್ ಆಗು ಇನ್ನರ ಅಟ್ ಲೀಸ್ಟ್ ಅಂತವ್ರ ಒಂದಿಷ್ಟ ಮಂದಿ ಬಿಗ್ ಶಾಟ್ಸ್ ಇದ್ರ ಮೇಲೆ ಮಾಡ್ರಿ. ಸಿಬಿಎಸ್ಇ ಆಯ್ತು, ಐಸಿಐಸಿ ಸಿಲೆಬಸ್ ಆಯ್ತು, ಎಲ್ಲಾ ಅದು ಇವನ್ ನಮ್ ಹಳೇದನ್ನು ಒಂದ್ ಸ್ವಲ್ಪ ಮುಂದೆ ತಗೊಂಡ್ ಬಂದ್ರ ಬಹಳ ಚಲೋ ಆಗ್ತೈತೆ ಅಂತ ಹೇಳಿ. ಇದ ಮಣ್ಣು ಉಳಿಸ್ರಿ, ಕೃಷಿ ಉಳಿಸ್ರಿ ಅಂತೇಳಿ ನಾ ಎಲ್ಲರಿಗೂ ಕರೆನ ಕೈ ಮುಗಿದು ಕೇಳ್ಕೊತೇನೆ.
1: ನಿಜವಾಗ್ಲೂ ನಿಮ್ಮ ಮನವಿಗೆ ನಮ್ಮ ಕೇಳುಗರು ಸ್ಪಂದಿಸ್ತಾರ ಅಂತ ಆಶಿಸ್ತಾ ಸಂದರ್ಶನ ಮುಗಿಸೋಣ. ದಕ್ಷಿಣಿ ಅವರೇ ಧನ್ಯವಾದ.
0: ಧನ್ಯವಾದ. ನಮಸ್ಕಾರ ಮೇಡಮ್.
2: ಆರೋಗ್ಯ ಮತ್ತು ಕೃಷಿ ಈ ಕುರಿತಂತೆ ಇದುವರೆಗೂ ವೈದ್ಯೆಯಾದ ಡಾಕ್ಟರ್ ದಾಕ್ಷಾಯಣಿ ರಾಮನಗೌಡರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣೇಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ಸಮಯ 1 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನೊಳಗೊಂಡ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಪಿಎಂಇಜಿಪಿ ಕುರಿತು ಜಿಎಂ ವಿಶಾಲ್ ಕುಮಾರ್ ಅವರಿಂದ ಮಾಹಿತಿ.
5: ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ, ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಅಥವಾ ಪಿಎಂಇಜಿಪಿ ಯೋಜನೆಯು ಒಂದು ಸಾಲ ಆಧಾರಿತ ಸಹಾಯಧನ ಯೋಜನೆಯಾಗಿದೆ. ಇದನ್ನು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಆಗಸ್ಟ್ 2008 ಆರಂಭಿಸಲಾಯಿತು. ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಮತ್ತು ಗ್ರಾಮೀಣ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಎಂಬ 2 ಯೋಜನೆಗಳನ್ನು ವಿಲೀನಗೊಳಿಸಿ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವನ್ನು ರಚಿಸಲಾಗಿದೆ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿನ ಕೃಷಿಯೇತರ ವಲಯದಲ್ಲಿ ಸೂಕ್ಷ್ಮ ಉದ್ಯಮಗಳನ್ನು ಸ್ಥಾಪಿಸುವ ಮೂಲಕ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು ಇದರ ಮುಖ್ಯ ಗುರಿಯಾಗಿದೆ. ಈ ಯೋಜನೆಗಾಗಿ 5 ಆರ್ಥಿಕ ವರ್ಷಗಳಿಗೆ ಅಂದರೆ 2021-22 2025-26 ಒಟ್ಟು 13,554.42 ಕೋಟಿ ವೆಚ್ಚವನ್ನು ಅನುಮೋದಿಸಲಾಗಿದೆ. ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವು ಸೂಕ್ಷ್ಮ ಉದ್ಯಮಗಳನ್ನು ಸ್ಥಾಪಿಸಲು ಬಯಸುವವರಿಗೆ ಬೃಹತ್ ಆರ್ಥಿಕ ಬೆಂಬಲವನ್ನು ನೀಡುತ್ತದೆ. ಯೋಜನೆ ಮತ್ತು ಫಲಾನುಭವಿ ವರ್ಗವನ್ನು ಆಧರಿಸಿ ಬ್ಯಾಂಕ್ ಸಾಲಗಳ ಮೇಲೆ ಶೇಕಡಾ 15%-35% ಸಬ್ಸಿಡಿಯನ್ನು ಒದಗಿಸಲಾಗುತ್ತದೆ. ಈ ಸಬ್ಸಿಡಿಯನ್ನು ಮಾರ್ಜಿನ್ ಮನಿ ಎಂದು ಕರೆಯಲಾಗುತ್ತದೆ. ಇದು ಫಲಾನುಭವಿಗೆ ನೀಡಲಾಗುವ ಸಾಲದ ಮೊತ್ತದ ಒಂದು ಭಾಗವಾಗಿದ್ದು ಇದನ್ನು ಸರ್ಕಾರವು ಬ್ಯಾಂಕ್ಗೆ ಪಾವತಿಸುತ್ತದೆ. ಎಸ್ಸಿ ಎಸ್ಟಿ ಮಹಿಳೆಯರು, ಅಲ್ಪಸಂಖ್ಯಾತರು, ಮಾಜಿ ಸೈನಿಕರು, ವಿಕಲಚೇತನರು ಇತ್ಯಾದಿ ವಿಶೇಷ ವರ್ಗಗಳ ಫಲಾನುಭವಿಗಳಿಗೆ ಹೆಚ್ಚಿನ ಸಬ್ಸಿಡಿ ದೊರೆಯುತ್ತದೆ. ಗ್ರಾಮೀಣ ಪ್ರದೇಶಗಳಿಗೆ ಶೇಕಡಾ 35%-35% ಸಬ್ಸಿಡಿಯನ್ನು ನೀಡಲಾಗುತ್ತದೆ. ನಗರ ಪ್ರದೇಶಗಳಿಗೆ ಶೇಕಡಾ 25%-25% ಸಬ್ಸಿಡಿಯನ್ನು ನೀಡಲಾಗುತ್ತದೆ. ಯೋಜನೆಯಡಿಯಲ್ಲಿ ಉತ್ಪಾದನಾ ವಲಯ 50 ಲಕ್ಷ ರೂಪಾಯಿವರೆಗೂ ಹಾಗೂ ಸೇವಾ ವಲಯ 20 ಲಕ್ಷ ರೂಪಾಯಿಗಳವರೆಗೆ ಸಾಲವನ್ನು ಪಡೆಯಲು ಅರ್ಹತೆಯನ್ನು ಹೊಂದಿವೆ. ಯೋಜನೆಯ ಅಡಿಯಲ್ಲಿ 10 ಲಕ್ಷದವರೆಗಿನ ಸಾಲಗಳಿಗೆ ಮೇಲಾಧಾರ ಅಗತ್ಯವಿರುವುದಿಲ್ಲ. ಈ ಯೋಜನೆಯಡಿಯಲ್ಲಿ ಅರ್ಹ ಅರ್ಜಿದಾರರು ಸಬ್ಸಿಡಿಯೊಂದಿಗೆ ಹೊಸ ಉತ್ಪಾದನಾ ಅಥವಾ ಸೇವಾ ಘಟಕಗಳನ್ನು ಸ್ಥಾಪಿಸಬಹುದು. ನಗರ ಪ್ರದೇಶದಲ್ಲಿನ ಸಾಮಾನ್ಯ ವರ್ಗ ಫಲಾನುಭವಿಯ ಸ್ವಂತ ಪಾಲು ಶೇಕಡಾ 10%, ಸರ್ಕಾರದ ಸಹಾಯಧನ ಶೇಕಡಾ 15%, ಬ್ಯಾಂಕ್ ಸಾಲ ಶೇಕಡಾ 75%. ಗ್ರಾಮೀಣ ಪ್ರದೇಶದ ಸಾಮಾನ್ಯ ವರ್ಗ ಫಲಾನುಭವಿಯ ಸ್ವಂತ ಪಾಲು ಶೇಕಡ 10%, ಸರ್ಕಾರದ ಸಹಾಯಧನ ಶೇಕಡ 25%, ಬ್ಯಾಂಕ್ ಸಾಲ ಶೇಕಡ 65%, ಮತ್ತು

0: ನಗರ ಪ್ರದೇಶದ ವಿಶೇಷ ವರ್ಗ, ಫಲಾನುಭವಿಯ ಸ್ವಂತ ಪಾಲು ಶೇಕಡ 5%, ಸರ್ಕಾರದ ಸಹಾಯಧನ ಶೇಕಡ 25%, ಬ್ಯಾಂಕ್ ಸಾಲ ಶೇಕಡ 70%. ಗ್ರಾಮೀಣ ಪ್ರದೇಶದಲ್ಲಿನ ವಿಶೇಷ ವರ್ಗ, ಫಲಾನುಭವಿಯ ಸ್ವಂತ ಪಾಲು ಶೇಕಡ 5%, ಸರ್ಕಾರದ ಸಹಾಯಧನ ಶೇಕಡ 35%, ಬ್ಯಾಂಕ್ ಸಾಲ ಶೇಕಡ 60%. ಈ ಯೋಜನೆಯು ಆಹಾರ ಮತ್ತು ಕೃಷಿ ಆಧಾರಿತ ಉದ್ಯಮಗಳಿಗೆ ಹೆಚ್ಚಿನ ಒತ್ತು ನೀಡುತ್ತದೆ. ಅವುಗಳೆಂದರೆ ಬೇಕರಿ ಉತ್ಪನ್ನಗಳು ಮತ್ತು ಮಿಠಾಯಿ ತಯಾರಿಕೆ, ಜಾಮ್, ಜೆಲ್ಲಿ ಮತ್ತು ಉಪ್ಪಿನಕಾಯಿ ತಯಾರಿಕೆ, ಮಸಾಲೆ, ಸ್ಪೈಸಸ್ ತಯಾರಿಕೆ ಘಟಕಗಳು, ಹೈನುಗಾರಿಕೆ ಮತ್ತು ಹಾಲು ಉತ್ಪನ್ನಗಳು ಹಾಗೂ ಅಕ್ಕಿ ಮತ್ತು ಹಿಟ್ಟಿನ ಗಿರಣಿಗಳು. ಇದರ ಜೊತೆಗೆ ಇದು ಬಿದಿರಿನ ವಸ್ತುಗಳ ತಯಾರಿಕೆ, ಪೊರಕೆ ತಯಾರಿಕೆ, ಜೇನು ಸಾಕಾಣೆ ಮತ್ತು ಆಯುರ್ವೇದ ಔಷಧ ಉತ್ಪಾದನೆಯಂತಹ ಅರಣ್ಯ ಆಧಾರಿತ ಮತ್ತು ಕರಕುಶಲ ಉದ್ಯಮಗಳನ್ನು ಕೂಡ ಬೆಂಬಲಿಸುತ್ತದೆ. ಜವಳಿ ಮತ್ತು ಸಿದ್ಧ ಉಡುಪುಗಳು, ಗಾರ್ಮೆಂಟ್ಸ್, ಡೈಯಿಂಗ್ ಮತ್ತು ಪ್ರಿಂಟಿಂಗ್ ಹಾಗೂ ಕೈಯಿಂದ ಮಾಡಿದ ಕಾಗದ, ಸೆಣಬಿನ ಮತ್ತು ತೆಂಗಿನ ನಾರಿನ ಉತ್ಪನ್ನಗಳು ಸಹ ಪ್ರಮುಖ ವಲಯಗಳಾಗಿವೆ. ಸೇವಾ ವಲಯದಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ವಾಹನಗಳ ದುರಸ್ತಿ ಸೇವೆಗಳು, ಬ್ಯೂಟಿ ಪಾರ್ಲರ್ಗಳು, ಟೈಲರಿಂಗ್, ಕಂಪ್ಯೂಟರ್ ಮತ್ತು ಐಟಿ ಸೇವೆಗಳು ಮತ್ತು ಪ್ರಿಂಟಿಂಗ್ ವ್ಯವಹಾರಗಳಿಗೆ ಅವಕಾಶವಿದೆ. ರಾಸಾಯನಿಕ ಮತ್ತು ಪಾಲಿಮರ್ ಆಧಾರಿತ ವಿಭಾಗದಲ್ಲಿ ರಬ್ಬರ್ ಮೌಲ್ಡಿಂಗ್, ಅಂಟಿಕೊಳ್ಳುವ ಟೇಪ್ಗಳು ಮತ್ತು ಡಿಟರ್ಜೆಂಟ್ ಉತ್ಪಾದನೆಗೆ ಬೆಂಬಲ ನೀಡಲಾಗುತ್ತದೆ. ಇವುಗಳಷ್ಟೇ ಅಲ್ಲದೆ ತ್ಯಾಜ್ಯ ನಿರ್ವಹಣೆ ಮತ್ತು ಮರುಬಳಕೆ ಘಟಕಗಳು, ಕೋಲ್ಡ್ ಸ್ಟೋರೇಜ್ ಸೌಲಭ್ಯಗಳು ಮತ್ತು ಸಿಮೆಂಟ್ ಹಾಗೂ ಫ್ಲೈ ಆಶ್ ಇಟ್ಟಿಗೆಗಳಂತಹ ಸಂಬಂಧಿತ ಉತ್ಪನ್ನಗಳು ಸಹ PMEGP ಯೋಜನೆಯಡಿ ಪ್ರಯೋಜನ ಪಡೆಯಲು ಅರ್ಹವಾಗಿವೆ. 18 ವರ್ಷಕ್ಕಿಂತ ಮೇಲ್ಪಟ್ಟ ಯಾವುದೇ ವ್ಯಕ್ತಿ, ಸ್ವಸಹಾಯ ಗುಂಪು, SHG, ಸಹಕಾರ ಸಂಘಗಳು ಮತ್ತು ಧಾರ್ಮಿಕ ಟ್ರಸ್ಟ್ಗಳು ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. 10 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಉತ್ಪಾದನಾ ಯೋಜನೆಗಳಿಗೆ ಮತ್ತು 5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಸೇವಾ ಯೋಜನೆಗಳಿಗೆ ಕನಿಷ್ಠ 8ನೇ ತರಗತಿ ಪಾಸಾಗಿರಬೇಕು. ಹೊಸ ಘಟಕಗಳ ಸ್ಥಾಪನೆಗೆ ಮಾತ್ರ, ವಿಸ್ತರಣೆ ಅಥವಾ ಆಧುನೀಕರಣಕ್ಕಲ್ಲ. ಅರ್ಜಿ ಪ್ರತಿಕ್ರಿಯೆಯನ್ನು ಈಗ ಆನ್ಲೈನ್ನಲ್ಲಿ ಸರಳಗೊಳಿಸಲಾಗಿದ್ದು 30-45 ದಿನಗಳಲ್ಲಿ ಅನುಮೋದನೆ ಪ್ರಕ್ರಿಯೆಯು ನಡೆಯುತ್ತದೆ. ಅರ್ಜಿ ಸಲ್ಲಿಕೆಗೆ ಅಧಿಕೃತ PMEGP ಪೋರ್ಟಲ್ www.kvicionline.gov.in ಭೇಟಿ ನೀಡಿ ಪೋರ್ಟಲ್ನಲ್ಲಿ ಹೊಸ ಘಟಕಕ್ಕೆ ಅರ್ಜಿ ಮೇಲೆ ಕ್ಲಿಕ್ ಮಾಡಿ. ಆನ್ಲೈನ್ ಅರ್ಜಿಯಲ್ಲಿ ಆಧಾರ್, ಹೆಸರು, ಸ್ಥಳ, ವಿಳಾಸ, ಯೋಜನಾ ವೆಚ್ಚ, ವ್ಯವಹಾರದ ಚಟುವಟಿಕೆ ಮತ್ತು ನೀವು ಬಯಸುವ ಬ್ಯಾಂಕ್ನಂತಹ ವೈಯಕ್ತಿಕ ವ್ಯವಹಾರ ಮತ್ತು ಯೋಜನೆಯ ಮಾಹಿತಿಯನ್ನು ಭರ್ತಿ ಮಾಡಿ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಶೈಕ್ಷಣಿಕ ಪ್ರಮಾಣಪತ್ರ, ವಿವರವಾದ ಯೋಜನೆ ವರದಿ, DPR ಮತ್ತು ಭಾವಚಿತ್ರಗಳಂತಹ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಎಲ್ಲಾ ಮಾಹಿತಿಯನ್ನು ಪರಿಶೀಲಿಸಿ ಮತ್ತು ಅರ್ಜಿಯನ್ನು ಸಲ್ಲಿಸಿ ಭವಿಷ್ಯದಲ್ಲಿ ಸ್ಥಿತಿಯನ್ನು ಟ್ರ್ಯಾಕ್ ಮಾಡಲು ಒಂದು ಅಪ್ಲಿಕೇಶನ್ ID ಅಥವಾ PMEGP ID ರಚನೆಯಾಗುತ್ತದೆ. ಜಿಲ್ಲಾ ಕೈಗಾರಿಕಾ ಕೇಂದ್ರ ಅಥವಾ KVIC ಅಥವಾ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಅಥವಾ KVIB ಕಚೇರಿಗಳು ವಿವರಗಳನ್ನು ಪರಿಶೀಲಿಸಿ ನಂತರ ಅರ್ಜಿಯನ್ನು ನೀವು ಆರಿಸಿದ ಬ್ಯಾಂಕ್ಗೆ ರವಾನಿಸುತ್ತವೆ. ಸಾಲವನ್ನು ಅನುಮೋದಿಸಿದ ನಂತರ ಬ್ಯಾಂಕ್ KVIC ಮಾರ್ಜಿನ್ ಮನಿ ಸಹಾಯಧನ ಅಂದರೆ ಶೇಕಡ 15-35%ಅನ್ನು ಪಡೆಯುತ್ತದೆ. ಯೋಜನೆಯ ಪರಿಶೀಲನೆಯ ನಂತರ ಈ ಸಹಾಯಧನವನ್ನು ಬಿಡುಗಡೆ ಮಾಡಲಾಗುತ್ತದೆ. PMEGP ಸಾಲವನ್ನು ಅನುಮೋದಿಸಿದ ನಂತರ ಫಲಾನುಭವಿಗಳು ಈ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು. EDP ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರವಷ್ಟೇ ಸಹಾಯಧನವನ್ನು ಬಿಡುಗಡೆ ಮಾಡಲು ಸಾಧ್ಯ. ಸಾಮಾನ್ಯವಾಗಿ 10 ದಿನಗಳ ತರಬೇತಿ ಇರುತ್ತದೆ. KVIC, KVIB, DICS ಅಥವಾ ಇತರೆ ಸರ್ಕಾರದಿಂದ ಅನುಮೋದಿತ ತರಬೇತಿ ಕೇಂದ್ರಗಳಿಂದ ಇದನ್ನು ನಡೆಸಲಾಗುತ್ತದೆ. ತರಬೇತಿಯಲ್ಲಿ ವ್ಯವಹಾರ ಯೋಜನೆ, ಲೆಕ್ಕಪತ್ರ ನಿರ್ವಹಣೆ, ಮಾರುಕಟ್ಟೆ, ಉತ್ಪಾದನಾ ನಿರ್ವಹಣೆ ಮತ್ತು ನಿಯಂತ್ರಕ ಅನುಸರಣೆಯಂತಹ ಪ್ರಮುಖ ವಿಷಯಗಳನ್ನು ಒಳಗೊಂಡಿರುತ್ತದೆ. 2ನೆಯ ಸಾಲ ಮತ್ತು ಉನ್ನತೀಕರಣ ಯೋಜನೆಯಡಿಯಲ್ಲಿ ಈಗಾಗಲೇ ಯಶಸ್ವಿ ವ್ಯವಹಾರಗಳನ್ನು ಆರಂಭಿಸಿರುವ ಉದ್ಯಮಿಗಳಿಗೆ ವಿಸ್ತರಣೆಗಾಗಿ 2ನೇ ಸಾಲ ಲಭ್ಯವಿದೆ. ವ್ಯವಹಾರಗಳ ವಿಸ್ತರಣೆ, ಆಧುನೀಕರಣ ಅಥವಾ ವೈವಿಧ್ಯೀಕರಣಕ್ಕಾಗಿ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಲು ಮತ್ತು ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಹಣವನ್ನು ಬಳಸಬಹುದು. ಉನ್ನತೀಕರಣಕ್ಕಾಗಿ 1 ಕೋಟಿ ರೂಪಾಯಿ ಅಂದರೆ 100 ಲಕ್ಷ ರೂಪಾಯಿ ವರೆಗೆ ಇರುತ್ತದೆ. PMEGP ಸಾಲಕ್ಕೆ ಅರ್ಜಿ ಸಲ್ಲಿಸಲು ನೀವು ಅಪ್ಲೋಡ್ ಮಾಡಬೇಕಾದ ದಾಖಲೆಗಳು ಈ ರೀತಿಯಾಗಿವೆ: ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಶೈಕ್ಷಣಿಕ ಅರ್ಹತೆಯ ಪ್ರಮಾಣಪತ್ರ ಅಂದರೆ 8ನೇ ತರಗತಿ ಉತ್ತೀರ್ಣ, ಜಾತಿ ಅಥವಾ ಸಮುದಾಯ ಪ್ರಮಾಣ ಪತ್ರ, ಎಸ್ಸಿ ಎಸ್ಟಿ ಒಬಿಸಿ ಅಲ್ಪಸಂಖ್ಯಾತ ಮಹಿಳಾ ಅರ್ಜಿದಾರರಿಗೆ ದೈಹಿಕ ವಿಕಲಚೇತನರ ಪ್ರಮಾಣ ಪತ್ರ, ವೆಚ್ಚದ ವಿವರಣೆ ಮತ್ತು ಆದಾಯದ ಪ್ರಕ್ಷೇಪಣೆಯನ್ನು ಒಳಗೊಂಡಿರುವ ವಿವರವಾದ ಯೋಜನಾ ವರದಿ ಡಿಪಿಆರ್, ಬ್ಯಾಂಕ್ ಖಾತೆ ಮಾಹಿತಿ ಮತ್ತು ಪಾಸ್ಬುಕ್ ಪ್ರತಿ, ಖರೀದಿಸಬೇಕಾದ ಯಂತ್ರೋಪಕರಣಗಳು ಅಥವಾ ಉಪಕರಣಗಳ ಉಲ್ಲೇಖ ಪತ್ರ, ಪ್ರಾಸ್ತಾವಿಕ ಸ್ಥಳದ ಬಾಡಿಗೆಕಾರರು ಅಥವಾ ಮಾಲೀಕತ್ವದ ದಾಖಲೆಗಳು, ತರಬೇತಿಯ ಇಡಿಪಿ ಪ್ರಮಾಣ ಪತ್ರ ಈಗಾಗಲೇ ಮಾಡಿಸಿದ್ದರೆ, ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಅಥವಾ ಪಿಎಂಇಜಿಪಿ ಯೋಜನೆಯ ಮುಖ್ಯ ಉದ್ದೇಶವು ದೇಶದ ನವೋದ್ಯಮ, ಯುವಕರ ಸಬಲೀಕರಣ, ಯುವಕರು ದೇಶದ ಪ್ರಗತಿಯಲ್ಲಿ ಸಹಭಾಗಿತ್ವವನ್ನು ಹೊಂದಬೇಕಿರುವುದು ಈ ಯೋಜನೆಯ ಮೂಲ ಉದ್ದೇಶವಾಗಿದೆ.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲೊಂದಾದ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಪಿಎಂಇಜಿಪಿ ಕುರಿತು ಜಿಎಂ ವಿಶಾಲ್ ಕುಮಾರ್ ಅವರಿಂದ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷವೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.
3: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಗ್ರೀಸ್ನಲ್ಲಿ ಭಾರತದ ಯುಪಿಐ ಸೇವೆಗಳು ಈಗ ಅಧಿಕೃತವಾಗಿ ಲಭ್ಯ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಕೃಷಿ ವಲಯ ಅಭಿವೃದ್ಧಿಪಡಿಸದೆ ವಿಕಸಿತ ಭಾರತದ ನಿರ್ಮಾಣ ಅಸಾಧ್ಯ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಪಶ್ಚಿಮ ಏಷ್ಯಾ ಉದ್ವಿಗ್ನತೆ, ಅಮೆರಿಕ ಇರಾನ್ ದೋಹಾ ಮಾತುಕತೆ ಬಗ್ಗೆ ಗೊಂದಲ. ಕರ್ನಾಟಕದಾದ್ಯಂತ ಎಸ್ಐಆರ್ ಪ್ರಕ್ರಿಯೆಗೆ ಅಧಿಕೃತ ಚಾಲನೆ, 59,000 ಅಧಿಕ ಅಧಿಕಾರಿಗಳಿಂದ ಬೃಹತ್ ಅಭಿಯಾನ. ಹಾಗೂ 2026 ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ 15 ಸದಸ್ಯರ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ವಾರ್ತೆಗಳ ವಿವರ. ಗ್ರೀಸ್ ದೇಶದಲ್ಲಿ ಭಾರತದ ಯುಪಿಐ ಸೇವೆಗಳು ಈಗ ಅಧಿಕೃತವಾಗಿ ಲಭ್ಯವಾಗಿದ್ದು, ಇದರೊಂದಿಗೆ ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆಯು ಜಾಗತಿಕವಾಗಿ ಮತ್ತಷ್ಟು ವಿಸ್ತರಿಸಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಈ ನೂತನ ಸೇವೆಯಿಂದಾಗಿ ಗ್ರಾಹಕರು ಅತ್ಯಂತ ಸುರಕ್ಷಿತವಾಗಿ, ಸುಲಭವಾಗಿ ಮತ್ತು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಹಣವನ್ನು ವರ್ಗಾವಣೆ ಮಾಡಬಹುದಾಗಿದೆ. ಯುಪಿಐ ವ್ಯವಸ್ಥೆಗೆ ಜಾಗತಿಕ ಮಟ್ಟದಲ್ಲಿ ಸಿಗುತ್ತಿರುವ ಈ ಮನ್ನಣೆಯು ಗಡಿಗಳನ್ನು ಮೀರಿ ಜಾಗತಿಕ ಅಭಿವೃದ್ಧಿಗೆ ಪೂರಕವಾಗುವ ತಂತ್ರಜ್ಞಾನ ಆಧಾರಿತ ಪರಿಹಾರಗಳನ್ನು ರೂಪಿಸುವ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಸಚಿವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ತಮ್ಮ ಗ್ರೀಸ್ ಪ್ರವಾಸದ ವೇಳೆ ಸಚಿವರು ಅಲ್ಲಿನ ಪ್ರಮುಖ ಬ್ಯಾಂಕ್ ಆದ ಯುಲೋ ಬ್ಯಾಂಕ್ ಸಿಇಒ ಫೋಕಿಯಾನ್ ಕರಾವಿಯಾಸ್ ಅವರನ್ನು ಭೇಟಿಯಾಗಿ ಭಾರತದಲ್ಲಿ ಹೂಡಿಕೆ ಮಾಡುವಂತೆ ಗ್ರೀಸ್ನ ಉದ್ಯಮಿಗಳಿಗೆ ಕರೆ ನೀಡಿದರು. ಇದಕ್ಕೂ ಮುನ್ನ ಭಾರತ ಗ್ರೀಸ್ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಪಿಯೂಷ್ ಗೋಯಲ್, ಭಾರತದ ಸ್ಥಿರವಾದ ಆರ್ಥಿಕ ಪ್ರಗತಿಯು ಗ್ರೀಸ್ ದೇಶಕ್ಕೆ ಹೂಡಿಕೆಯ ಅಪಾರ ಅವಕಾಶಗಳನ್ನು ಒದಗಿಸಲಿದೆ ಎಂದು ಹೇಳಿದರು. ಕೃಷಿ ವಲಯವನ್ನು ಅಭಿವೃದ್ಧಿಪಡಿಸದೆ ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ಸಾಧ್ಯವಿಲ್ಲ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಹರಿಯಾಣದ ಹಿಸಾರ್ನಲ್ಲಿ ನಡೆದ ಖೇತ್ ಬಚಾವೋ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮಣ್ಣಿನ ಆರೋಗ್ಯ ಮತ್ತು ಅಗತ್ಯವಿರುವ ರಸಗೊಬ್ಬರದ ಪ್ರಮಾಣದ ಬಗ್ಗೆ ನಿಖರ ಮಾಹಿತಿ ನೀಡುವ ವಿಶೇಷ ಮೊಬೈಲ್ ಆಪ್ ಅನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಕೆಲಸ ಮಾಡುತ್ತಿದೆ. ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಲು ರೈತರು ತಮ್ಮ ಜಮೀನುಗಳಲ್ಲಿ ರಸಗೊಬ್ಬರ ಮತ್ತು ಕೀಟನಾಶಕಗಳನ್ನು ಸಮತೋಲಿತ ಪ್ರಮಾಣದಲ್ಲಿ ಬಳಸಬೇಕು ಹಾಗೂ ಸಾವಯವ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಪಶ್ಚಿಮ ಏಷ್ಯಾದ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವ ರಾಜತಾಂತ್ರಿಕ ಪ್ರಯತ್ನಗಳಿಗೆ ಆರಂಭದಲ್ಲೇ ಹಿನ್ನಡೆಯಾಗಿದೆ. ಅಮೆರಿಕ ಇರಾನ್ ಸಂಘರ್ಷ

0: ಕುರಿತಂತೆ ದೋಹಾದಲ್ಲಿ ನಡೆಯಬೇಕಿದ್ದ ಮಾತುಕತೆಗಳ ಮೇಲೆ ಅನಿಶ್ಚಿತತೆ ಹೆಚ್ಚಾಗಿದೆ. ಅಮೆರಿಕದೊಂದಿಗೆ ಯಾವುದೇ ಮಾತುಕತೆಗಳನ್ನು ಪ್ರಸ್ತುತ ಯೋಜಿಸಲಾಗಿಲ್ಲ ಎಂದು ಇರಾನ್ ತಿಳಿಸಿದೆ. ಇತ್ತೀಚಿನ ಮಧ್ಯಂತರ ಒಪ್ಪಂದವನ್ನು ಮುನ್ನಡೆಸಲು ಇರಾನ್ ನಿಯೋಗ ಮುಖಾಮುಖಿ ಮಾತುಕತೆಗೆ ವಿನಂತಿಸಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಆದರೆ ಇರಾನ್ ಈ ಹೇಳಿಕೆಯನ್ನು ನಿರಾಕರಿಸಿದ್ದು, ತಮ್ಮ ನಿಯೋಗ ಕೇವಲ ತಾಂತ್ರಿಕ ಚರ್ಚೆಗಾಗಿ ದೋಹಾಗೆ ಭೇಟಿ ನೀಡುತ್ತಿದೆಯೇ ಹೊರತು ಅಮೆರಿಕದೊಂದಿಗೆ ಯಾವುದೇ ನೇರ ಮಾತುಕತೆ ನಿಗದಿಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಅಮೆರಿಕ ನಿರ್ಬಂಧಗಳನ್ನು ಸಡಿಲಗೊಳಿಸಿದರೆ ಮಾತ್ರ ತಾವು ಒಪ್ಪಂದಕ್ಕೆ ಬದ್ಧರಾಗಿರುವುದಾಗಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ತಿಳಿಸಿದ್ದಾರೆ. ಮತ್ತೊಂದೆಡೆ ಪ್ರಾದೇಶಿಕ ಆತಂಕಗಳು ಮುಂದುವರೆದಿವೆ. ಲೆಬನಾನ್ನಲ್ಲಿ ಇಸ್ರೇಲ್ ಜೊತೆ ದೀರ್ಘಕಾಲೀನ ಕದನ ವಿರಾಮ ಏರ್ಪಡಿಸುವ ನಿಟ್ಟಿನಲ್ಲಿ ಅಮೆರಿಕ ಬೆಂಬಲಿತ ಪ್ರಸ್ತಾಪದ ಕುರಿತು ಚರ್ಚೆಗಳು ತೀವ್ರಗೊಂಡಿವೆ. ಈ ಪ್ರಸ್ತಾಪ ಲೆಬನಾನ್ ಹಿತಾಸಕ್ತಿಗೆ ಅನುಗುಣವಾಗಿಲ್ಲ ಎಂದು ಅಲ್ಲಿನ ಸಂಸತ್ತಿನ ಸ್ಪೀಕರ್ ನಬೀಹ್ ಬೆರ್ರಿ ಟೀಕಿಸಿದ್ದಾರೆ. ಪ್ರತಿ ವರ್ಷ ಜೂನ್ 30ರಂದು ಜಾರ್ಖಂಡ್ನಲ್ಲಿ ಸಂತಾಲ್ ಕ್ರಾಂತಿ ದಿನ ಹುಲ್ ದಿವಸ್ ಆಚರಿಸಲಾಗುತ್ತದೆ. ಬುಡಕಟ್ಟು ಕ್ರಾಂತಿಕಾರಿಗಳಾದ ಸಿದೋ ಕಾನ್ಹು, ಚಾಂದ್ ಬೈರವ್ ಹಾಗೂ ಫುಲೋ ಜಾನೋ ಅವರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ಜಾರ್ಖಂಡ್ನ ಸಾಹಿಬ್ಗಂಜ್ ಜಿಲ್ಲೆಯ ಭೋಗ್ನಾಡಿಹ್ ಗ್ರಾಮದಲ್ಲಿ ಇಂದು ಸಾವಿರಾರು ಜನರು ಸೇರಿ ಸಂತಾಲ್ ಹುಲ್ನ ಅಮರ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಜಾರ್ಖಂಡ್ನಲ್ಲಿ ಹುಲ್ ದಿವಸ್ ಅನ್ನು ಸ್ವಾಭಿಮಾನ, ಪ್ರತಿರೋಧ ಮತ್ತು ಬುಡಕಟ್ಟು ಅಸ್ಮಿತೆಯ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ವಿಶೇಷವಾಗಿ ಭೋಗ್ನಾಡಿಹ್ನಲ್ಲಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇದೇ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಂತಾಲ್ ಕ್ರಾಂತಿಯ ಅಮರ ವೀರರು ಮತ್ತು ವೀರ ಮಹಿಳೆಯರ ತ್ಯಾಗ ಮತ್ತು ಬಲಿದಾನಕ್ಕೆ ಗೌರವ ನಮನ ಸಲ್ಲಿಸಿದ್ದಾರೆ. ಬುಡಕಟ್ಟು ಸಮಾಜದ ಮೇಲಿನ ಶೋಷಣೆಯ ವಿರುದ್ಧ ಹಾಗೂ ತಮ್ಮ ಅಸ್ತಿತ್ವವನ್ನು ಕಾಪಾಡಲು ಅವರು ಐತಿಹಾಸಿಕ ಹೋರಾಟ ನಡೆಸಿದ್ದರು ಎಂದು ರಾಷ್ಟ್ರಪತಿ ಸ್ಮರಿಸಿದ್ದಾರೆ. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಸಂತಾಲ್ ಹುಲ್ ಹೋರಾಟದ ವೀರರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಭಾರತದ ಸ್ವಾತಂತ್ರ್ಯ, ಬುಡಕಟ್ಟು ಗುರುತು ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಸರ್ವೋಚ್ಚ ತ್ಯಾಗ ಮಾಡಿದ ಅಮರ ಹುತಾತ್ಮರನ್ನು ಅವರು ಸ್ಮರಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮತದಾರರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆ SIR ಪ್ರಕ್ರಿಯೆಯು ಕರ್ನಾಟಕದಾದ್ಯಂತ ಅಧಿಕೃತವಾಗಿ ಚಾಲನೆಗೊಂಡಿದ್ದು, ರಾಜ್ಯದ ಮತದಾರರ ಪಟ್ಟಿಯನ್ನು ನವೀಕರಿಸಲು ಸುಮಾರು 59,000 ಹೆಚ್ಚು ಬೂತ್ ಮಟ್ಟದ ಅಧಿಕಾರಿಗಳು ಒಂದು ತಿಂಗಳ ಕಾಲ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವ ಬೃಹತ್ ಅಭಿಯಾನವನ್ನು ಆರಂಭಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ನಿವಾಸದಲ್ಲಿ ಅಧಿಕಾರಿಗಳಿಂದ ಗಣತಿ ನಮೂನೆ ಪಡೆದು ಭರ್ತಿ ಮಾಡುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿ ಯಶವಂತ್ ಗುರುಕರ್ ಉಪಸ್ಥಿತರಿದ್ದರು. 2026 October 1 ಅರ್ಹತಾ ದಿನಾಂಕವನ್ನಾಗಿ ಇಟ್ಟುಕೊಂಡು ಭಾರತೀಯ ಚುನಾವಣಾ ಆಯೋಗವು ದೇಶದ 16 ರಾಜ್ಯಗಳ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಪರಿಷ್ಕರಣೆ ನಡೆಸುತ್ತಿದ್ದು, ಕರ್ನಾಟಕದ ಪ್ರಸ್ತುತ 5.54 crore ನೋಂದಾಯಿತ ಮತದಾರರನ್ನು ಇದು ಒಳಗೊಳ್ಳಲಿದೆ. June 30-July 29 ನಡೆಯಲಿರುವ ಈ ಮನೆ ಮನೆ ಗಣತಿ ಕಾರ್ಯದಲ್ಲಿ BLO ಪ್ರತಿ ಮನೆಗೆ ಭೇಟಿ ನೀಡಿ ಅರ್ಜಿಗಳನ್ನು ವಿತರಿಸಲಿದ್ದಾರೆ. August 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದ್ದು, September 4 ಆಕ್ಷೇಪಣೆಯ ಸಲ್ಲಿಕೆಗೆ ಅವಕಾಶವಿರಲಿದೆ ಹಾಗೂ October 7 ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುವುದು. ಅಂತಾರಾಷ್ಟ್ರೀಯ ಸಂಸದೀಯ ದಿನದ ಅಂಗವಾಗಿ ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು ವಿಶ್ವದಾದ್ಯಂತ ಚುನಾಯಿತ ಪ್ರತಿನಿಧಿಗಳಿಗೆ ಹಾಗೂ ಪ್ರಜಾಸತ್ತಾತ್ಮಕ ಸಂಸ್ಥೆಗಳಿಗೆ ಶುಭ ಹಾರೈಸಿದ್ದಾರೆ. ಸಂಸತ್ತು ಸಾರ್ವಜನಿಕರ ಆಕಾಂಕ್ಷೆಗಳು ಮತ್ತು ಸಾಂವಿಧಾನಿಕ ಮೌಲ್ಯಗಳ ಅತ್ಯುನ್ನತ ವೇದಿಕೆಯಾಗಿದ್ದು, ಬಲಿಷ್ಠ ಹಾಗೂ ಜವಾಬ್ದಾರಿಯುತ ಸಂಸತ್ತು ಮಾತ್ರ ಪ್ರಜಾಪ್ರಭುತ್ವದ ನಿಜವಾದ ಶಕ್ತಿಯಾಗಿದೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಸಿಖ್ ಧರ್ಮದ ಆರನೇ ಗುರುಗಳಾದ ಗುರು ಹರ್ಗೋಬಿಂದ್ ಸಾಹಿಬ್ಜಿ ಅವರ ಪ್ರಕಾಶ್ ಪರ್ಬ್ ಅಂಗವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅಮಿತ್ ಶಾ ಧರ್ಮ ಸಂಸ್ಕೃತಿ ಹಾಗೂ ಮಾನವೀಯ ಮೌಲ್ಯಗಳ ರಕ್ಷಣೆಗಾಗಿ ಸಂತ ಸಿಪಾಯಿ ಪರಂಪರೆಗೆ ಗುರು ಹರ್ಗೋಬಿಂದ್ ಸಾಹಿಬ್ ಅವರು ಅಡಿಪಾಯ ಹಾಕಿದರು ಎಂದು ಹೇಳಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯಲಿರುವ 2026 ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ ಬಿಸಿಸಿಐ ಇಂದು 15 ಸದಸ್ಯರ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ತಂಡವನ್ನು ಹರ್ಮನ್ ಪ್ರೀತ್ ಕೌರ್ ಮುನ್ನಡೆಸಲಿದ್ದಾರೆ. ಜಪಾನ್ನಲ್ಲಿ ಈ ಕ್ರೀಡಾಕೂಟ ಸೆಪ್ಟೆಂಬರ್ 19 ಆರಂಭವಾಗಲಿದ್ದು ಅಕ್ಟೋಬರ್ 4 ನಡೆಯಲಿದೆ. ಇತ್ತೀಚೆಗೆ ಮುಕ್ತಾಯಗೊಂಡ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಆಡಿದ್ದ ಬಹುತೇಕ ಆಟಗಾರ್ತಿಯರನ್ನೇ ಆಯ್ಕೆ ಸಮಿತಿ ಉಳಿಸಿಕೊಂಡಿದ್ದು, ಗಾಯಾಳು ಯಾಸ್ತಿಕಾ ಭಾಟಿಯಾ ಬದಲಿಗೆ ಬ್ಯಾಟರ್ ಮತ್ತು ವಿಕೆಟ್ ಕೀಪರ್ ಜಿ ಕಮಲಿನಿ ಅವರಿಗೆ ತಂಡದಲ್ಲಿ ಸ್ಥಾನ ಕಲ್ಪಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರೀಸ್ನಲ್ಲಿ ಭಾರತದ ಯುಪಿಐ ಸೇವೆಗಳು ಈಗ ಅಧಿಕೃತವಾಗಿ ಲಭ್ಯ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಕೃಷಿ ವಲಯ ಅಭಿವೃದ್ಧಿಪಡಿಸದೆ ವಿಕಸಿತ ಭಾರತದ ನಿರ್ಮಾಣ ಅಸಾಧ್ಯ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಪಶ್ಚಿಮ ಏಷ್ಯಾ ಉದ್ವಿಗ್ನತೆ, ಅಮೆರಿಕ ಇರಾನ್ ದೋಹಾ ಮಾತುಕತೆ ಬಗ್ಗೆ ಗೊಂದಲ. ಕರ್ನಾಟಕದಾದ್ಯಂತ ಎಸ್ಐಆರ್ ಪ್ರಕ್ರಿಯೆಗೆ ಅಧಿಕೃತ ಚಾಲನೆ, 59,000 ಅಧಿಕ ಅಧಿಕಾರಿಗಳಿಂದ ಬೃಹತ್ ಅಭಿಯಾನ. ಹಾಗೂ 2026 ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ 15 ಸದಸ್ಯರ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಅರ್ಚನಾ ರವಿ ಹಾಗೂ ಶಶಾಂಕ್ ಶೇಷಗಿರಿ ಹಾಡಿರುವ ಗೋವಾ ಚಿತ್ರದ ಹಾಡು.

0: ಅನಿರುದ್ಧ ಶಾಸ್ತ್ರಿ ಹಾಗೂ ಐಶ್ವರ್ಯ ರಂಗರಾಜನ್ ಅವರು ಹಾಡಿದ ಭರ್ಜರಿ ಕಂಡು ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ. ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 1:30 ಇದೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 20ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.
3: ಆ ಲವನ ಆ ಬಾಣದ ಆಘಾತದಿಂದ ಎಷ್ಟೋ ಜನ ನನ್ನ ಸೈನ್ಯದ ಕಡೆಯವರೆಲ್ಲ ಸತ್ತೋದ್ರು. ಈಗ ಇನ್ನೊಬ್ಬ ಬಂದಿದ್ದಾನಲ್ಲ, ಇವನು ಯಾರು? ಇವನು ಕೂಡ ಹೀಗೆ ಮಾಡ್ತಾ ಇದ್ದಾನಲ್ಲ, ಅವನಷ್ಟೇ ಇವನು ವೀರನಾಗಿದ್ದಾನಲ್ಲ, ಇದೇನಿದು ವಿಪರೀತವಾಗಿದೆಯಲ್ಲ. ಆಗ ಆ ದಳಪತಿ ಆಗಿದ್ದಂತಹ ಶತ್ರುಘ್ನ ಮತ್ತೆ ಬರ್ತಾ ಇದ್ದಾನೆ ಕುಶನ ಮೇಲೆ. ಸಕಲ ಸೈನ್ಯಾಬಲವನ್ನ ಸೇನಾಬಲವನ್ನ ತಗೊಂಡು ಬಂದು ಮತ್ತೆ ಆಕ್ರಮಣ ಮಾಡ್ತಾ ಇದ್ದಾನೆ. ಆದರೆ ವೀರ ಬಾಲಕನಾದಂತಹ ಕುಶ ಏನು ಮಾಡ್ತಾನೆ ಅಂದರೆ ಇಡೀ ಸೈನ್ಯ ಬಲವನ್ನು ಸವರ್ಬಿಡ್ತಾನೆ. ಅದನ್ನು ನೋಡಿ ಇವರಿಗೆಲ್ಲ ತುಂಬ ಆಶ್ಚರ್ಯ ಆಗುತ್ತೆ ನೋಡಿ.

ಕುಶ ಕೊಂದು ಯಮಪುರಿಗೆ ಕಳಿಸಿದಂತಹ ಸೇನಾಪತಿ, ಅವನಿಗೊಬ್ಬ ತಮ್ಮ, ಅವನ ಹೆಸರು ನಗ. ಅವನು ತನ್ನ ಅಣ್ಣ ಯುದ್ಧದಲ್ಲಿ ಸತ್ತೋದನ್ನ ನೋಡಿ ಅವನಿಗೆ ತುಂಬ ಕೋಪ ಬರುತ್ತೆ. ಹಾಗೆ ಕೋಪ ಬಂದಾಗ ಅವನು ಒಂದು ದೊಡ್ಡದಾದಂತಹ ಆನೆಯನ್ನ ಅಂಕುಶದಿಂದ ನೂಕಿ ಅದರ ಮೇಲೆ ಕೂತ್ಕೊಂಡಿರ್ತಾನೆ. ಅವನು ಕೂತ್ಕೊಂಡು ಅಂಕುಶದಿಂದ ಚೆನ್ನಾಗಿ ಚುಚ್ಚಿ ಅದನ್ನ ಕುಶನ ಮೇಲೆ ಉದ್ರೇಕಗೊಳಿಸಿ ಬಿಡ್ತಾ ಇದ್ದಾನೆ. ಯುದ್ಧ ಮಾಡೋದಿಕ್ಕೆ, ಕುಶನನ್ನ ಕೊಲ್ಲದಿಕ್ಕಾಗಿ ಆನೆಯ ಮೇಲೆ ಕುಳಿತು ಕಾದುವ ಕಾಳಗ, ಜೋಧಗಾಳಗ, ಆ ರೀತಿಯಾದಂತ ಕಾಳಗದಿಂದ ಅದನ್ನ ನೋಡಿ ಇವನು ಕುಶ ಆನೆಯ ಕಡೆಗೆ ಬಾಣವನ್ನ ಬಿಡ್ತಾನೆ. ಹಾಗೆ ಬಾಣವನ್ನ ಬಿಟ್ಟಾಗ ಆನೆಯೇ ಎರಡು ತುಂಡಾಗಿ ಬೀಳೋ ಅಂತಹ ರೀತಿಯಲ್ಲಿ ಆ ಬಾಣ ಹೋಗಿ ಕೆಲಸ ಮಾಡುತ್ತೆ. ಹಾಗೆ ಮಾಡಿದ ಬಳಿಕ ಆನೆಯ ಮೇಲೆ ಕುಳಿತಿದ್ದಂತಹ ನಗ, ಅವನ ಒಂದು ಧನಸ್ಸನ್ನ ಕೂಡ ಕುಶ ಎರಡು ತುಂಡನ್ನಾಗಿ ಮಾಡಿ ಕೆಳಕ್ಕೆ ಕೆಡವುತ್ತಾನೆ. ಹಾಗೆ ಆನೆಯೂ ಹೋಯಿತು, ಅವನ ಕೈಯಲ್ಲಿ ಇದ್ದಂತಹ ಬಿಲ್ಲು ಬಾಣಗಳು ಹೋಯಿತು. ಹೀಗಾದ ಮೇಲೆ ಅವನು ತನ್ನ ಒಂದು ಛಲವನ್ನು ಬಿಡದೆ ನಗ ಕೆಳಗೆ ಇಳಿದು ಕೈಯಲ್ಲಿ ಒಂದು ಪಲಗೆ ಖಡ್ಗ ಅನ್ನುವಂತಹ ಎರಡು ಆಯುಧವನ್ನು ಹಿಡಿದುಕೊಂಡು ಈ ಕುಶನಿಗೆ ಎದುರಾಗಿ ಬರ್ತಾ ಇದ್ದಾನೆ. ಹಾಗೆ ಬಂದಂತಹ ಅವನನ್ನು ಕುಶ ಎದುರಿಸ್ತಿರೋದು ಹೇಗೆ ನೋಡಿ.

ಸೇನಾಪತಿಯ ತಮ್ಮ ಅಗನಾದರೂ ಅವನು ಅಸಾಮಾನ್ಯವಾದಂತಹ ಪರಾಕ್ರಮಿ, ರೊಚ್ಚು ರೋಷ ಕೆಚ್ಚು ಎಲ್ಲ ಉಳ್ಳಂಥವನು. ಆನೆಯನ್ನ ಸಾಯಿಸ್ದ, ಅದಾದ ಮೇಲೆ ತನ್ನ ಕೈಲಿ ಇದ್ದಂತಹ ಬಿಲ್ಲು ಬಾಣಗಳನ್ನು ಮುರಿದು ಹಾಕ್ತಾ ಆದರೂ ಬಿಡದೆ ಅವನು ಈ ಪಲಗೆ ಖಡ್ಗವನ್ನು ಹಿಡ್ಕೊಂಡು ಬರ್ತಿದ್ದಾನೆ. ಆ ರೀತಿಯಾಗಿ ಬಂದಂತಹ ಅವನನ್ನು ಅವನ ಕೈಯಲ್ಲಿ ತಾನೇ ಹಿಡ್ಕೊಂಡಿದ್ದಾನೆ ಅದನ್ನು. ಆ ಕೈಯನ್ನೇ ಇವನು ಕತ್ತರಿಸಿ ಬಿಡ್ತಾನೆ ಬಲಗೈಯನ್ನು. ಆ ನಂತರ ಅವನೇನು ಮಾಡ್ತಾನೆ, ಬಲಗೈ ಹೋದ್ರೇನಾಯ್ತು, ಎಡಗೈ ಇದ್ದೇ ಇದೆಯಲ್ಲ ಅಂತ ಹೇಳಿ ಎಡಗೈಯಿಂದ ಗದೆಯನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ, ಇವನ ಮೇಲೆ ಹಾಯ್ತಾ ಇದ್ದಾನೆ. ಆಗ ಎಡಗೈಯನ್ನು ಕೂಡ ಕಡಿದು ಬಿಸಾಕ್ತಾ ಇದ್ದಾನೆ. ಎರಡೂ ಕೈ ಹೋಯ್ತು, ಅಂಗೈಗಳು, ಎರಡು ಕೈ ಹೋದ್ರೇನು, ಎರಡು ಭುಜಯುಗಗಳಿದೆಯಲ್ಲ, ತೋಳ್ಗಳಿದೆಯಲ್ಲ ಅಂತ ಹೇಳಿ ಆ ತೋಳ್ಗಳಿಂದನೇ ಯುದ್ಧ ಮಾಡೋದಿಕ್ಕೆ ಅಂತ ಬರ್ತಾ ಇದ್ದಾನೆ. ಹಾಗೆ ಬಂದಾಗ ಅವನ ಎರಡೂ ತೋಳ್ಗಳನ್ನ ಇವನು ಚೂಪಾದ ಒಂದು ಬಾಣದಿಂದ ಕುಶ ಕಡಿದು ಹಾಕ್ತಾ ಇದ್ದಾನೆ. ಆಮೇಲೆ ಆ ಎರಡು ಕೈ ಹೋಯ್ತು, ಎರಡು ತೋಳ್ಗಳು ಹೋದವು, ಅದಾದ್ರೂ ಪರವಾಗಿಲ್ಲ, ಕಾಲಿದೆಯಲ್ಲ ಅಂತ ಹೇಳಿ ಕಾಲನ್ನ ಎತ್ತಿ ಇವನನ್ನ ಒದ್ದು ಇವನ ಜೊತೆ ಯುದ್ಧ ಮಾಡಕ್ಕೆ ಬಂದಾಗ ಕುಶನನ್ನ ಕೆಳಗೆ ಬೀಳಿಸುವ ಭರದಲ್ಲಿ ಎರಡೂ ಕಾಲನ್ನು ಎತ್ತಿ ಒದೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಹಾಗೆ ಪ್ರಯತ್ನ ಪಟ್ಟಾಗ ಕುಶ ಅವನ ಎರಡೂ ತೊಡೆಗಳನ್ನ ಕತ್ತರಿಸಿ ಹಾಕ್ತಾ ಇದ್ದಾನೆ. ಹೀಗೆ ಅವನಿಗೆ ಎಲ್ಲವೂ ಹೋಗಿದೆ. ಬಾಹು ಯುಗ ಮೂರು ದ್ವಯಂ ಪೋದ ಕಾಯದಿಂ ಮತ್ತೂ ಕೂಡ ಅವನು ಯುದ್ಧ ಮಾಡ್ತಾ ಇದ್ದಾನೆ.

ನಗನಿಗೆ ಈಗ ಯಾವುದೂ ಇಲ್ಲ, ಎರಡು ಕೈಗಳಿಲ್ಲ, ಎರಡು ತೋಳ್ಗಳಿಲ್ಲ, ಎರಡು ಕಾಲ್ಗಳಿಲ್ಲ, ಉಳಿದಿರೋವಂಥದ್ದು ಒಂದು ತಲೆ ಮತ್ತು ಈ ಮುಂಡದ ಕೆಲವು ಭಾಗಗಳು ಮಾತ್ರ. ಅವನು ಎಲ್ಲ ಹೋದ್ರೇನು ತಲೆ ಇದೆಯಲ್ಲ ಅಂತ ಹೇಳಿ ರಾಹು ಚಂದ್ರನನ್ನು ನುಂಗುವ ರೀತಿಯಾಗಿ ಕೇವಲ ತನ್ನ ತಲೆಯನ್ನೇ ಮುಂದೆ ಮಾಡಿಕೊಂಡು ಕುಶನ ಕಡೆಗೆ ಹಾಯ್ದು ಬರ್ತಾ ಇದ್ದಾನೆ. ಹಾಗೆ ಬರ್ತಿರುವಾಗ ಕುಶ ನಗನ ತಲೆಯ ಮಾತ್ರ ಉಳಿದಿದ್ದಂತಹ ಅದನ್ನು ಕತ್ತರಿಸಿ ಹಾಕ್ತಾನೆ ಮತ್ತೊಂದು ಮೊನೆಯಾದ ಬಾಣದಿಂದ. ಹಾಗೆ ಕತ್ತರಿಸಿದಂತಹ ಆ ತಲೆ ರುಂಡಮಾಲೆಯಾದಂತಹ ಶಿವನ ರುಂಡಮಾಲೆಯಲ್ಲಿ ಹೋಗಿ ಸೇರ್ಕೊಂಡ್ಬಿಡತ್ತೆ. ಹೀಗೆ ಸೇರಿದ್ದನ್ನು ಕಂಡು ಇವನ ಈ ಯುದ್ಧದ ಒಂದು ಆರ್ಭಟವನ್ನು, ರೋಷವನ್ನು, ಕೆಚ್ಚನ್ನು, ಪರಾಕ್ರಮವನ್ನು, ಅದಟನ್ನು ಕಂಡು ತುಂಬ ಕೋಪ ಬರುತ್ತೆ ಶತ್ರುಘ್ನನಿಗೆ. ಅವನು ವಾಪಸ್ ಬಂದು ತಾನೇ ಸ್ವತಃ ಈ ಒಂದು ತರಳನಾದಂತಹ ಬಾಲಕನಾದಂತಹ ಕುಶನನ್ನು ಅವನು ಕೆಣಗುತ್ತಾ ಇದ್ದಾನೆ. ಕಲಿ ಶತ್ರುಘ್ನ ನೋಡಿ.

0: ಪುರುಷನ್ ಅದರ ಘಾತಿಗೆ ವರೂತದಿಂ ಭರತಾನುಜಂ ಬಿದ್ದನೋ.
1: ಅತಿಯಾದ ಕೋಪದಿಂದ ಶತ್ರುಘ್ನ ಕುಶನ ಮೇಲೆ ಒಂದೇ ಏಟಿಗೆ 9 ಬಾಣಗಳನ್ನ ಬಿಡ್ತಾ ಇದ್ದಾನೆ. ಆದ್ರೆ ಕುಶ ಮತ್ತೆ ಕೋಪದಿಂದ ಅವನ ತೇರನ್ನೇ ಪುಡಿ ಮಾಡುವಂತಹ ಸಾರಥಿ ಸತ್ತು, ಅಶ್ವಗಳು ಸತ್ತು, ತೇರು ಪುಡಿಯಾಗಿ ಎಲ್ಲವೂ ದಿಕ್ಕೆಟ್ಟು ಹೋದಾಗ ಅವನ ಅಗಲವಾದಂತಹ ಎದೆಯಲ್ಲಿ ಒಂದು ಉದ್ದನೆಯ ಚೂಪಾದಂತಹ ಬಾಣ ಹೋಗಿ ನಾಟಿಕೊಳ್ಳುತ್ತೆ. ಆಗ ಕುಶ ಏನು ಮಾಡ್ತಾನೆ, ಜೊತೆ ಜೊತೆಗೇನೆ ಬಾಣಗಳ ಒಂದು ಮಳೆಯನ್ನೇ ಕರೀತಾ ಇದ್ದಾನೆ. ಆ ಬಳಿಕ ಚೂಪಾದಂತಹ ಒಂದು 6 ಬಾಣಗಳನ್ನು ಮತ್ತೆ ಶತ್ರುಘ್ನನ ಆ ವಕ್ಷಸ್ಥಲದಲ್ಲಿ ನಾಟಿಸ್ತಾ ಇದ್ದಾನೆ. ಅದರ ಆಘಾತಕ್ಕೆ, ನೋವಿಗೆ ಶತ್ರುಘ್ನ ಮೂರ್ಛೆ ಹೋಗ್ತಾನೆ. ಮೂರ್ಛೆ ಹೋಗಿ ತನ್ನ ರಥದಿಂದ ಕೆಳಗೆ ಬೀಳ್ತಾ ಇದ್ದಾನೆ. ಅವನು ಬಿದ್ದಿದ್ದು ಹೇಗಿತ್ತು ಅನ್ನೋದನ್ನು ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ನೋಡಿ ಮುಂದಿನ ಷಟ್ಪದಿಯಲ್ಲಿ.

ಗಿರಿತಟದಲ್ಲಿ ಅಂದರೆ ಪರ್ವತದ ತಪ್ಪಲಿನಲ್ಲಿ ಅನೇಕ ಮದ್ದಾನೆಗಳು ಒಂದಕ್ಕೊಂದಕ್ಕೆ ಸೆಣಸಾಡಿ ಹೆಣಗಾಡಿ ಕೆಳಗೆ ಬೀಳೋ ಹಾಗೆ ಮೈಪೂರ್ತ ಆದಂತಹ ಹೆಚ್ಚಿನ ಗಾಯದಿಂದ ಶತ್ರುಘ್ನ ಕೆಳಗೆ ಬೀಳ್ತಾ ಇದ್ದಾನೆ. ಇಲ್ಲಿ ಲವನನ್ನೂ ಆನೆಗೆ ಹೋಲಿಸ್ತಾ ಇದ್ದಾರೆ, ಶತ್ರುಘ್ನನನ್ನು ಆನೆಗೆ ಹೋಲಿಸ್ತಾ ಇದ್ದಾನೆ ಕವಿ. ಹೀಗೆ ಎರಡು ಆನೆಗಳು ಒಂದಕ್ಕೊಂದು ಸೆಣಸಾಡಿ ಕೊನೆಗೆ ಒಂದು ಆನೆ ಕೆಳಗೆ ಬೀಳುವ ರೀತಿಯಲ್ಲಿ ಶತ್ರುಘ್ನ ಕೆಳಗೆ ಬಿದ್ದಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹಾಗೆ ಬೀಳ್ತಾ ಇದ್ದ ಹಾಗೇನೆ ಇತರ ಸೈನ್ಯದಲ್ಲಿ ಇದ್ದಂತಹ ಇತರ ಸೈನಿಕರು, ಸೇನಾನಿಗಳು, ಬೇರೆ ರಾಜರುಗಳು ಎಲ್ಲರೂ ಕೂಡ ಓಡಿ ಬರ್ತಾರೆ. ಬಂದು ಕುಶನ ಮೇಲೆ ತಮ್ಮ ಪರಾಕ್ರಮವನ್ನು ತೋರಿಸೋದಕ್ಕೆ ಶುರು ಮಾಡ್ತಾರೆ. ಆದರೆ ಕುಶನ ಆ ಪರಾಕ್ರಮದ ಮುಂದೆ ಯಾರಿಗೂ ನಿಲ್ಲದಿಕ್ಕಾಗದಲ್ಲ. ಕ್ಷಣ ಮಾತ್ರದಲ್ಲಿ ಅವರೆಲ್ಲರೂ ಕೂಡ ಸೋತು ಧರೆಗೆ ಉರುಳ್ತಾರೆ, ಎಲ್ಲರೂ ಕೆಳಗೆ ಬಿದ್ದುಬಿಡ್ತಾ ಇದ್ದಾರೆ. ಹಾಗೆ ಆ ಪತಿತರಾದವರನ್ನು, ಅಂದರೆ ಪತಿತವಾಗೋದು ಅಂತಂದರೆ ಕೆಳಗೆ ಬೀಳೋದು ಅಂತ ಒಂದರ್ಥ, ಇನ್ನೊಂದು ಪಾಪ ಧರ್ಮ ಕರ್ಮದ ದೃಷ್ಟಿಯಿಂದ ಕೂಡ ಪತಿತರಾಗೋದು ಅಂತ ಒಂದರ್ಥ ಇದೆ. ಇಲ್ಲಿ ಸೈನ್ಯದ ಕುಶನ ಆಕ್ರಮಣದಿಂದ ಬಿದ್ದಂತಹ, ಕುಶನ ಒಂದು ಇವರ ಮೇಲೆ ಮಾಡಿದಂತಹ ಯುದ್ಧದ ಘಾತದಿಂದ ಬಿದ್ದಂಥವರನ್ನು ಕವಿ ಯಾವುದಕ್ಕೆ ಹೋಲಿಸ್ತಾ ಇದ್ದಾನೆ ಅಂತ ಹೇಳಿದರೆ, ಕನ್ಯಾ ವಿಕ್ರಯಂ ಗೈದು ಜೀವಿಸುವ ಮಾನವನ ಪಿತೃಗಳಂತೆ ಅಂತ. ಕನ್ಯಾ ವಿಕ್ರಯ ಮಾಡೋದು ದೊಡ್ಡ ಪಾಪ ಅನ್ನೋದು ನಮ್ಮ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತಹ ಮಾತು. ಹಾಗೆ ಮಾಡದಂಥವರಿಗೆ ಪಿತೃಲೋಕಗಳು, ಅವರ ಪಿತೃಗಳು ಅಲ್ಲಿ ಇರೋದಿಲ್ಲ, ಪಿತೃಲೋಕದಿಂದ ಮುಂದೆ ಸ್ವರ್ಗಲೋಕಕ್ಕೆ ಹೋಗೋದಿಲ್ಲ. ಅವರು ಪುಣ್ಯವು ಕ್ಷೀಣವಾಗಿ ಪಿತೃಲೋಕದಿಂದ ಮತ್ತೆ ಭೂಮಿಗೆ ಬಿದ್ದುಬಿಡ್ತಾರೆ ಅನ್ನೋದು ಕೂಡ ನಮ್ಮ ನಂಬಿಕೆ. ಆ ರೀತಿಯಾಗಿ ಇವರೆಲ್ಲರೂ ಕೂಡ ಅನ್ಯಾಯವಾಗಿ ಆ ಬಾಲಕನ ಮೇಲೆ ಯುದ್ಧ ಮಾಡಿ ಎಲ್ಲರೂ ಕೆಳಗೆ ಉರುಳಿದ್ರು ಅನ್ನೋದನ್ನು ಕೂಡ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಮುಂದೆ ಒಂದು ಧರ್ಮದ ಸೂಕ್ಷ್ಮವನ್ನು ಕೂಡ ಹೇಳ್ತಾ ಮುಂದುವರಿತಾ ಇದ್ದಾನೆ ನೋಡಿ.

0: ಅರಸನಲ್ಲಿಗೆ ದೂತರಂ ಕಳುಗಿದ ಬಲದಳುಳಿದ ಭಟರು.
1: ಕುಲಾಚಾರದಿಂದ ಅಂದ್ರೆ ತನ್ನ ಕುಲಕ್ಕೆ ಯಾವುದು ವಿಹಿತವೋ ಅಂತಹ ಒಂದು ಪದ್ಧತಿಯಿಂದ ಆಚರಣೆಯಿಂದ ಎಲ್ಲ ರೀತಿಯಾದಂತಹ ಪರಂಪರೆಯ ಅನೇಕ ತಲೆಮಾರುಗಳ ಪಾಪವನ್ನು ಕಳೆಯುವ ಹಾಗೆ ಕುಶ ತನ್ನ ಭುಜಬಲ ಮಾತ್ರದಿಂದ ಎಲ್ಲ ಅಹಿತರನ್ನ ಶತ್ರುಗಳನ್ನ ಅವನು ಸವರುಬಿಟ್ಟನಂತೆ. ಅಷ್ಟರಲ್ಲಿ ಶತ್ರುಘ್ನನ ರಥದಲ್ಲಿ ಮೂರ್ಛೆಯಿಂದ ಇದ್ದಂತಹ ಲವ ಮೂರ್ಛೆ ತಿಳಿದು ಹೇಳ್ತಾ ಇದ್ದಾನೆ, ಅವರಿಬ್ಬರೂ ಈಗ ಒಟ್ಟಾಗ್ತಾ ಇದ್ದಾರೆ. ಅವರಿಬ್ಬರು ಒಟ್ಟಾಗಿದ್ದನ್ನ ಕವಿ ಪವನ ಹುತವಹರು ಕೂಡಿದ ಹಾಗೆ ಅಂತ ವರ್ಣನೆ ಮಾಡ್ತಾ ಇದ್ದಾನೆ. ಯಾವ ರೀತಿ ಬೆಂಕಿ ಮತ್ತು ಗಾಳಿ ಒಟ್ಟಾಗಿ ಸೇರಿದಾಗ ಪರಸ್ಪರ ಅನುಕೂಲಕರವಾಗಿ ತಮಗೆ ಬೇಕಾದಂತಹ ಕಾರ್ಯವನ್ನು ಸಾಧಿಸ್ತಾರೋ ಅದೇ ರೀತಿಯಾಗಿ ಲವಕುಶರ ಇಬ್ಬರೂ ಕೂಡ ಅಣ್ಣ ತಮ್ಮರು ಸೇರ್ಕೊಂಡಿದ್ದಾರೆ. ಸೇರ್ಕೊಂಡು ಮತ್ತೆ ಆ ಹಯವನ್ನ ಯಾವ ಕುದುರೆಯನ್ನ ಶತ್ರುಘ್ನ ಬಿಡಿಸ್ಕೊಂಡು ಹೋಗಿದ್ನೋ ಆ ಕುದುರೆಯನ್ನ ಮತ್ತೆ ಕಟ್ತಾ ಇದ್ದಾರೆ ಅವರಿಬ್ರುವೆ. ಆಗ ಉಳಿದಂತಹ ಎಲ್ಲ ಭಟರುಗಳು ಸೈನಿಕರೆಲ್ಲ ಕೂಡ ಇತ್ತ ಕಡೆ ರಾಮನಿಗೆ ಸುದ್ದಿಯನ್ನ ತಿಳಿಸುವುದಕ್ಕಾಗಿ ಅಯೋಧ್ಯಾಪುರದ ಕಡೆಗೆ ಓಡಿ ಬಂದಿದ್ದಾರೆ ನೋಡಿ.

ಯಜ್ಞ ದೀಕ್ಷಿತನಾದವನು ಯಾವ ಒಂದು ವೇಷಭೂಷಣಗಳನ್ನು ಪರಿಕರಗಳನ್ನು ಇಟ್ಕೊಂಡು ಕೂತ್ಕೊಳ್ಬೇಕು, ಆ ರೀತಿಯಾಗಿ ಅವನು ಯಜ್ಞಶಾಲೆಯಲ್ಲಿ ಕೂತಿದ್ದಾನೆ. ಯಜ್ಞ ದೀಕ್ಷಿತನಾಗಿ ಕನಕ ಜಾನಕಿಯ ಸಹಿತ ಕೂತಿದ್ದಾನೆ. ಅವನು ಇರೋದಾದರೂ ಹೇಗೆ? ಅವನ ಕಣ್ಣುಗಳು ಕೆಂಪಾಗಿದೆಯಂತೆ. ಯಾತಕ್ಕೆ ಕೆಂಪಾಗಿದೆ ಅಂದರೆ ಅನೇಕ ರೀತಿಯಾದಂತಹ ಪೂರ್ವಭಾವಿಯಾದ ಹೋಮ ಹವನಗಳು ಅಲ್ಲಿ ನಡೀತಾ ಇದೆ. ಅಶ್ವಮೇಧಕ್ಕೆ ಪೂರ್ವಭಾವಿಯಾಗಿ ಯಜ್ಞಗಳು ನಡಿಬೇಕು, ಹೋಮ ಹವನಗಳು ನಡಿಬೇಕು. ಆ ರೀತಿಯಾದಂಥ ಸ್ಮಾರ್ತ ಶ್ರೌತ ಹೋಮ ಹವನಗಳಲ್ಲಿ ಅನೇಕ ವಿಧವಾದಂಥ ಹವಿಸ್ಸನ್ನು ಕೊಡಬೇಕಾಗತ್ತೆ. ಶ್ರೌತ ಹೋಮಗಳಲ್ಲಿ ಪುರೋಡಾಶವನ್ನು, ಸ್ಮಾರ್ತ ಹೋಮಗಳಲ್ಲಿ ಚರುವನ್ನು ಹವಿಸ್ಸಾಗಿ ಕೊಡಬೇಕು ಅಂತ ಧರ್ಮಶಾಸ್ತ್ರಗಳು ಹೇಳತ್ವೆ. ಹಾಗೆ ಇಲ್ಲಿ ಕೂಡ ಅವನು ಚರು ಪುರೋಡಾಶ. ಪುರೋಡಾಶ ಅಂದರೆ ಅದು ಒಂದು ರೀತಿಯಾದಂತಹ ರೊಟ್ಟಿ, ಮತ್ತು ಚರು ಅನ್ನಕ್ಕೆ ಚರು ಅಂತ ಹೇಳೋವಂಥದ್ದು ಅಕ್ಕಿ, ಎಳ್ಳು, ಭತ್ತ, ತುಪ್ಪ, ಈ ರೀತಿಯಾದಂತಹ ಅನೇಕ ಹವಿಸ್ ಸಾಮಗ್ರಿಗಳನ್ನು ಹವಿಸ್ಸಾಗಿ ಕೊಟ್ಟಿದ್ದಾರೆ ಯಜ್ಞೇಶ್ವರನಿಗೆ. ಆಗ ಯಜ್ಞೇಶ್ವರ ಹವಿಸ್ಸನ್ನು ಉಂಡು ತೃಪ್ತನಾಗಿ ಅವನು ಜ್ವಜ್ವಲ್ಯಮಾನವಾಗಿದ್ದಾನೆ, ಹೋಮಧೂಮಗಳಿಂದ ಕಂಪೊಗೆದಿದ್ದಾನೆ. ಹಾಗೆ ಬಂದಂತಹ ಹೋಮ, ಆ ಒಂದು ಹೊಗೆಯಿಂದಾಗಿ ರಾಮನ ಕಣ್ಣುಗಳು ಕೆಂಪಾಗಿ ಇದೆಯಂತೆ. ಹಾಗೆ ಕೆಂಪಾದ ಕಣ್ಣುಗಳುಳ್ಳ ರಾಮ ಪರಿಮೇಖಲ ಅಂದರೆ ಎಂಟು ಎಳೆಯ ಉಡಿದಾರ ಅದನ್ನು ಕಟ್ಕೊಂಡಿದ್ದಾನೆ. ಹುಲ್ಲೆಯ ಜಿಂಕೆಯ ಒಂದು ಕೊಂಬನ್ನು ಧರಿಸ್ಕೊಂಡಿದ್ದಾನೆ. ಮೃಗ ಚರ್ಮ ಜಿಂಕೆಯ ಚರ್ಮವನ್ನು ಕೂಡ ಉಟ್ಕೊಂಡಿದ್ದಾನೆ. ಹೀಗೆ ನವನೀತ ಲಿಪ್ತನಾಗಿದ್ದಾನಂತೆ. ಅವನ ಮೈ ಕೈಗಳಿಗೆಲ್ಲ ಕೂಡ ಬೆಣ್ಣೆಯನ್ನು ಸವರ್ಕೊಂಡಿದ್ದಾನೆ. ಹೀಗೆ ಎಲ್ಲ ರೀತಿಯಾದಂತಹ ಪರಿಕರಗಳನ್ನು, ವೇಷಭೂಷಣಗಳನ್ನು ಹೊಂದಿದವನಾಗಿ ಅವನು ಮುನಿಶ್ರೇಷ್ಠರುಗಳನ್ನೆಲ್ಲ ಹೋಮವನ್ನು ಸಂಪನ್ನಗೊಳಿಸಲಿಕ್ಕಾಗಿ ಬಂದಂಥ ಎಲ್ಲ ಮುನಿಗಳು ಕೂಡ ಕೂತ್ಕೊಂಡಿದ್ದಾರೆ. ಕನಕ ಜಾನಕಿ ಕೂಡ ಇದ್ದಾಳೆ, ಭರತ ಲಕ್ಷ್ಮಣರು ಕೂಡ ಅಲ್ಲೇ ಇದ್ದಾರೆ. ಹೀಗೆ ಅವನು ಯಜ್ಞಶಾಲೆಯಲ್ಲಿ ವರ ಯಜ್ಞ ದೀಕ್ಷೆಯಿಂದ ಕುಳಿತಿದ್ದಾನೆ. ಅವನ ಬಳಿಗೆ ಬಂದು ಆ ರಾಮನನ್ನು ಕಂಡು ಭಟರೆಲ್ಲ ಹೇಳ್ತಾ ಇದ್ದಾರೆ ನೋಡಿ,

ಅವಧರಿಸು ಜೀಯ. ಕೇಳಬೇಕು ಮಹಾಸ್ವಾಮಿಗಳೇ, ನೀವು ಯಾವ ಒಂದು ಹಯಮೇಧಕ್ಕಾಗಿ ಕುದುರೆಯನ್ನು ಯಜ್ಞಾಶ್ವವನ್ನು ಬಿಟ್ಟಿದ್ರೋ ಅದು ಈ ಹೊತ್ತಿನವರೆಗೂ ಇಡೀ ಭೂಮಂಡಲದಲ್ಲಿ ಯಾವುದೇ ವಿಘ್ನ ಇಲ್ಲದೆ ತಿರುಗಾಡ್ಕೊಂಡು ಬಂತು. ಹಾಗೆ ಬರ್ತಿದ್ದಾಗ ಅದನ್ನು ಲವ ಅನ್ನೋ ಹೆಸರಿನ ಬಾಲಕ ಅದನ್ನು ಕಟ್ಟಿ ಹಾಕಿದ. ಕಟ್ಟಿ ನಮ್ಮ ಸೈನ್ಯದ ಜೊತೆಗೆ ಅತಿಯಾದಂತಹ ಪರಾಕ್ರಮದಿಂದ ಯುದ್ಧ ಮಾಡಿದ, ಅನೇಕ ಸೈನಿಕರನ್ನೆಲ್ಲ ಕೊಂದ, ನಮ್ಮ ಸೈನ್ಯವನ್ನು ಕಂಗೆಡಿಸಿದ. ಆ ಬಳಿಕ ನಿನ್ನ ತಮ್ಮನಾದಂತಹ ಶತ್ರುಘ್ನ ಅವನನ್ನು ಎದುರಿಸಿ ಅವನನ್ನು ಸೆರೆ ಹಿಡಿದ. ಹಾಗೆ ಮಾಡಿ ನಾವು ತಿರುಗಿ ಬರ್ತಿರಬೇಕಾದ್ರೆ ಇನ್ನೋರ್ವ ಬಾಲಕ ಅವನು ಬಂದು ನಿನ್ನ ಅನುಜನಾದಂತಹ ತಮ್ಮನಾದಂತಹ ಶತ್ರುಘ್ನನನ್ನು ಸೋಲಿಸಿ ಅವನನ್ನು ಮೂರ್ಛೆ ಹೋಗಿಸಿದ್ದಾನೆ. ಈ ವಿಷಯವನ್ನು ನಿನಗೆ ಹೇಳೋದಕ್ಕೆ ನಮಗೆ ತುಂಬ ಹೆದರಿಕೆ ಆಗ್ತಾ ಇದೆ, ದಯವಿಟ್ಟು ನಮ್ಮ ಮಾತನ್ನು ಕೇಳಬೇಕು ಅಂತ ಹೇಳಿ ಅವರು ಕೈ ಮುಗಿದು ಅತಿಯಾದ ವಿನಯದಿಂದ ರಾಮನ ಬಳಿ ಎಲ್ಲವನ್ನು

0: ಏನು ಮಾತಾಡ್ತಾ ಇದ್ದೀರಾ? ಶತ್ರುಘ್ನನನ್ನ ಜಯಿಸುವಂತಹವರು ಈ ಲೋಕದಲ್ಲಿ ಉಂಟೆ? ಹೋಗಿ ಹೋಗಿ, ನೀವೆಲ್ಲ ಹುಚ್ಚರು, ಸುಳ್ಳಾಡ್ತಾ ಇದ್ದೀರಾ ಅಂತ ಹೇಳಿ ಅವರನ್ನ ಗದರಿಸ್ತಾನೆ. ಹಾಗೆ ಗದರಿಸಿದಾಗ, ಜೀಯ, ನಿಮ್ಮಡಿಗಳ ಆಣೆ, ನಾವು ಹೇಳ್ತಿರೋದ್ರಲ್ಲಿ ಒಂದು ಎಳ್ಳು ಮನೆಯಷ್ಟು ಸುಳ್ಳು ಇಲ್ಲ ಅಂತ ಹೇಳಿದಾಗ ಬೆರಗಾಗಿ ಅವನು ಮರುಗುತ್ತಾನೆ. ಆ ಎಂತಹ ಮಾತಿದು, ಲವಣಾಸುರನನ್ನ ಕೊಂದಂತಹ ವೀರ ಅವನನ್ನ ಆ ಬಾಲಕರು ಸೋಲಿಸಿದ್ದಾರಾ? ನಿಜಕ್ಕೂ ಆ ಬಾಲಕರ ತೋಳಿನ ಬಲ ಎಂಥದ್ದೋ ಕಾಣಿನಲ್ಲ. ಲಕ್ಷ್ಮಣ, ಯಾವುದಕ್ಕೂ ಇರಲಿ, ನೀನು ಸೇನಾ ಸಮೇತನಾಗಿ ಮತ್ತೆ ಹೊರಡು. ಶತ್ರುಘ್ನನಿಗೆ ಈ ಗತಿಯನ್ನು ತಂದಿತ್ತಿದ್ದಾರೆ ಅಂತಂದರೆ ಆ ಬಾಲಕರು ಅಸಮಾನ ವೀರರೇ ಇರಬೇಕು, ಹೊರಡು ನೀನು ಅಂತ ಹೇಳಿ ಲಕ್ಷ್ಮಣನಿಗೆ ರಾಮ ಅನುಜ್ಞೆಯನ್ನು ಕೊಡ್ತಾ ಇದ್ದಾನೆ. ಆಗ ಲಕ್ಷ್ಮಣ ರಾಘವನ ಪಾದಗಳಿಗೆ ಎರಗಿ ಅವನ ಸೈನ್ಯದ ಜೊತೆ ಹೋಗ್ತಾ ಇದ್ದಾನೆ ನೋಡಿ.
1: ಬಳಿಕ ರಾಘವನಂಗ್ರಿಗೆರಗಿ ಕಳು

0: ರಾಮ ಲಕ್ಷ್ಮಣನಿಗೆ ಆಜ್ಞೆ ಮಾಡಿದ್ದಾನೆ, ನೀನು ಹೋಗು ಸೈನ್ಯ ತೆಗೆದುಕೊಂಡು ಶತ್ರುಘ್ನನ ಸಹಾಯಕ್ಕೆ ಅಂತ. ಆಗ ರಾಮನ ಚರಣ ಸೇವಕನಾದಂತಹ, ರಾಮನ ಅನುಜ್ಞೆಯನ್ನು ಸದಾಕಾಲ ತಲೆಯ ಮೇಲೆ ಹೊತ್ತು ಪಾಲಿಸುವಂತಹ ಲಕ್ಷ್ಮಣ ರಾಘವನ ಪದಕಮಲಗಳಿಗೆ ನಮಸ್ಕಾರ ಮಾಡಿ ಅವನಿಂದ ಬೀಳ್ಕೊಂಡು ಸಕಲ ಯುದ್ಧ ತಂತ್ರ ಸನ್ನಾಹದ ಜೊತೆಗೆ ಕಾಲಜಿತು ಅನ್ನುವಂತಹ ದಳಪತಿಯನ್ನು ಕೂಡಿಕೊಂಡು ಹೊರಟಿದ್ದಾನೆ ನಗರವನ್ನು ಬಿಟ್ಟು. ಅವನು ನಡೆಯುತ್ತಿರುವಂತಹ ಆ ಒಂದು ರಭಸಕ್ಕೆ ಏನು ಪರಿವರ್ತನೆಗಳಾಗಿದೆಯಂತೆ ಅಂತ ಹೇಳಿದ್ರೆ, ಆ ಭೂಮಿಯೇ ಸವದೋಯ್ತಂತೆ. ಅಷ್ಟು ಸೈನ್ಯದ ಆ ಒಂದು ತುಳಿತಕ್ಕೆ ಸಿಕ್ಕಿ ಮತ್ತೆ ಕುದುರೆಯ ಖುರಪುಟ, ಆನೆಯ ಹೆಜ್ಜೆ, ಪದಾತಿಗಳ ಹೆಜ್ಜೆ ಇದೆಲ್ಲದರಿಂದ ಒಮ್ಮೆಲೆ ಎದ್ದಂತಹ ಆ ಕೆಂದೂಳು ಇಡೀ ಆಕಾಶವನ್ನೆಲ್ಲ ಆವರಿಸ್ಕೊಂಡಿದೆಯಂತೆ. ಮತ್ತೆ ಅಷ್ಟು ರಥಗಳ ಆ ರಥದ ತುದಿಯಲ್ಲಿ ಹೊಯ್ದಾಡುತ್ತಿರುವಂತಹ ನೆಟ್ಟಗೆ ನಿಂತಹ ಧ್ವಜಗಳು, ಅವುಗಳ ಎತ್ತರ ಹೇಗಿತ್ತಂತೆ, ಅವುಗಳ ಒಂದು ಪ್ರಾಚುರ್ಯ, ಅವುಗಳ ಸಂಖ್ಯಾ ಬಾಹುಳ್ಯ ಹೇಗಿತ್ತಂತೆ ಅಂದರೆ ಇಡೀ ಒಂದು ಅಷ್ಟ ದಿಕ್ಕುಗಳೇ ಕೂಡ ಅದಕ್ಕೆ ಸಾಲ್ತಾ ಇರಲಿಲ್ವಂತೆ. ಮತ್ತು ವಾದ್ಯ ಧ್ವನಿಗಳು ಬೇರಿ, ಪಟಹ, ಗೋಮುಖ, ಈ ರೀತಿಯಾದಂಥ ಪಣವ, ಈ ರೀತಿಯಾದಂತಹ ಅನೇಕ ವಾದ್ಯಗಳ ಧ್ವನಿಗೆ ಇಡೀ ಅಂಬರವೆಲ್ಲ ಮತ್ತೆ ಮರುಧ್ವನಿ ಕೊಡ್ತಾ ಇತ್ತಂತೆ. ಇದೇನಿದು, ಅತಿಯಾದಂತಹ ಒಂದು ಹೊಸದಾದಂತಹ ರೀತಿಯಾಗಿದೆಯಲ್ಲ ಇದು, ಈ ಸೈನ್ಯದ ಈ ಹೊರಡುವಿಕೆ ಅನ್ನೋ ರೀತಿಯಾಗಿ ಇತ್ತು ಅಂತ ಹೇಳಿ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಆ ಸೈನ್ಯದ ಒಂದು ಅಗಲ ಎಷ್ಟಿತ್ತು, ಆ ಸೈನ್ಯದ ಒಂದು ವಿಸ್ತಾರ ಹೇಗಿತ್ತು ಅನ್ನೋದನ್ನ ಹೇಳ್ತಾ ಇದ್ದಾನೆ ಮುಂದಿನ ಷಟ್ಪದಿಯಲ್ಲಿ.
1: ಪೊಡವಿಯಗಲದೊಳೆ ಎಯ್ದವು ಆನೆಗಳ ಸೇನೆಗಳ ಕಡುಗಿ

0: ಕೇತುಗಳ ಜಡಿವ ಕೈದುಗಳ ಪೊಸರೋಚಿಗಳ ವೀಚಿಗಳ ಪೊಡೆವ ತಂಪಟ ಪಟ ಭೇರಿಗಳ ಭೂರಿಗಳ ಪದ ಪಿಂದೆ ಪಡೆ ನಡೆದು.
1: ಇಡೀ ಒಂದು ಭೂಮಂಡಲವನ್ನೇ ಆವರಿಸ್ಕೊಳ್ತಿರೋಂತಹ ಗಜಸೇನೆ ಇದೆಯಂತೆ. ರೋಷದಿಂದ ಮುಂದೆ ನುಗ್ಗಿ ಬರ್ತಾ ಇರುವಂತಹ ಗುಂಪಾದ ರಥಗಳಿದೆಯಂತೆ. ಆ ರಥಗಳಿಗೆ ಕಟ್ಟಿರುವಂತಹ ಕುದುರೆಗಳು ಮುಂದೆ ರೋಷದಿಂದ ಬರ್ತಾ ಇದೆ. ಛತ್ರ ಚಾಮರಗಳನ್ನ ಒಳಗೊಂಡು ಸೈನ್ಯ ಹೋಗ್ತಾ ಇದೆ. ಚತುರಂಗ ಬಲ, ಆನೆ, ಗಜ, ರಥ, ಪದಾತಿ, ಈ ನಾಲ್ಕು ಇರುವಂಥದ್ದು ಚತುರಂಗ ಬಲ ಅಂತ ಹೇಳಿ, ಅದರಲ್ಲಿ ಈ ಮುತ್ತಿನ ಸತ್ತಿಗೆ ಈ ಛತ್ರ ಚಾಮರಗಳನ್ನು ಕೂಡ ತಗೊಂಡು ಹೋಗೋದು ಉಂಟು. ಆ ರೀತಿಯಾದಂತಹ ಆ ಚಾಮರ ಸತ್ತಿಗೆ ಅದರ ಮುತ್ತಿಗೆ ಒಟ್ಟಾಗಿ ಮುತ್ತಿದೆಯಂತೆ. ತುಂಬ ಛತ್ರಿಗಳು ಇರೋದ್ರಿಂದ ಅದು ಇಡೀ ಒಂದು ಆಕಾಶವನ್ನೇ ಆವರಿಸ್ಕೊಂಡಿದೆಯೋ, ಇಡೀ ಗಗನಮಂಡಲಕ್ಕೆ ಛತ್ರಿ ಹಿಡಿದಿದ್ದಾರೋ ಅನ್ನುವ ರೀತಿ ಇದೆಯಂತೆ. ಪಕ್ಕದಲ್ಲಿ ಇರೋಂತಹ ಚಾಮರಗಳು ಢಾಳಿಸುತ್ತಾ ಇದೆಯಂತೆ. ಅನೇಕ ಚಾಮರಗಳು ಒಟ್ಟಾಗಿ ಆ ಕಡೆ ಈ ಕಡೆ ಹೊಯ್ದಾಡ್ತಾ ಇದೆ. ಉದ್ದವಾದಂಥ ನೆಟ್ಟಗೆ ನಿಂತ ಅನೇಕ ಧಾತು ವರ್ಣದ ಗೈರಿಕ ಧಾತು ವರ್ಣಗಳ ಆ ಪತಾಕೆಗಳು ಧ್ವಜಗಳು ಝಳಪಿಸುವಂತಹ ಆಯುಧಗಳಿಂದ ಮೊನೆಯಾದಂತಹ ಅಲುಗುಗಳಿಂದ ಹೊರಹೊಮ್ಮುವಂತಹ ಕಾಂತಿಯ ಅಲೆಯೇ ಅಲ್ಲಿ ಹೊರಹೊಮ್ಮುತ್ತಾ ಇದೆಯಂತೆ. ಅನೇಕ ವಿಧವಾದಂತಹ ವಾದ್ಯಗಳು, ಪಟಹ, ಭೇರಿ, ತಮ್ಮಟೆ, ಈ ರೀತಿಯಾದಂತಹ ಅನೇಕ ವಾದ್ಯಗಳ ಒಂದು ಶಬ್ದ ಅಲ್ಲಿ ತುಂಬ ಭಯಂಕರವಾಗಿ ಕೇಳ್ತಾ ಇದೆಯಂತೆ. ಹೀಗೆ ಉತ್ಸಾಹವೇ ಮೈವೆತ್ತಂತೆ ಲಕ್ಷ್ಮಣ ಸೈನ್ಯದ ಜೊತೆಗೆ ಹೋಗ್ತಾ ಇದ್ದಾನಂತೆ. ಆ ಒಂದು ಸೈನ್ಯ ಉತ್ಸಾಹದಿಂದ, ಪರಾಕ್ರಮದಿಂದ, ಮಿಗಲಾದಂತಹ ಒಂದು ಸೈನ್ಯ ಬಲದಿಂದ ಮುಂದೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಇತ್ತ ಕಡೆ ಶತ್ರುಘ್ನನಿಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಬರ್ತಾ ಇದೆ. ಆದರೆ ಅವನ ಸ್ಥಿತಿ ಹೇಗಿದೆ ಅನ್ನೋದನ್ನ ಕವಿ ತುಂಬ ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾನೆ ನೋಡಿ.

0: ಶತ್ರುಘ್ನ ಅವನಿಗೆ ತ್ರಾಣವೂ ಇಲ್ಲ, ಈಗಷ್ಟೇ ಪ್ರಾಣ ಅಂದರೆ ಮೂರ್ಛೆ ಹೋಗಿದ್ದಂತಹ ಆ ಒಂದು ಮರವೆಯಿಂದ ಅವನು ಎಚ್ಚೆತ್ತುಕೊಳ್ತಾ ಇದ್ದಾನೆ. ಅವನಿಗೆ ತ್ರಾಣ ಇಲ್ಲದೆ ಇದ್ದಿದ್ದರಿಂದ ದೇಹದಲ್ಲಿ ತುಂಬ ನೊಂದಿದ್ದಾನೆ ಗಾಯದಿಂದಾಗಿ, ಹಾಗಾಗಿ ಬಂದಂತಹ ಒಂದು ಮೂರ್ಛೆ. ಆದರೂ ಕೂಡ ಸ್ವಲ್ಪ ರೋಷವೂ ಇದೆ, ದುಃಖವೂ ಇದೆ. ಹಾಗಿರುವಂತಹ ಶತ್ರುಘ್ನ ಹೇಗಿದ್ದಾನೆ ಅಂದರೆ ರಾಹುಗ್ರಸ್ತವಾದಂತಹ ಏಣಧರನಂತೆ ಇದ್ದಾನೆ ಅಂತ. ಅಂದರೆ ರಾಹು ಚಂದ್ರನನ್ನು ಹೇಗೆ ಹಿಡಿದು ಗ್ರಹಣ ಉಂಟಾಗಿರುತ್ತೋ ಹಾಗೆ ಶತ್ರುಘ್ನನ ಒಂದು ಶೌರ್ಯಕ್ಕೆ, ಪರಾಕ್ರಮಕ್ಕೆ ಈ ಲವಕುಶರ ಒಂದು ಪರಾಕ್ರಮದ ಉತ್ತರದಿಂದಾಗಿ ಅವನ ಬಲವೆಲ್ಲ ಕುಂದಿ ಅವನು ಏಕಾಂಗಿಯಾಗಿ ಈಗ ರಾಹು ಹಿಡಿದ ಚಂದ್ರನಂತೆ ಆಗಿದ್ದಾನೆ. ಅವನಿಗೆ ಯಾವ ಶೋಭೆಯೂ ಇಲ್ಲ, ಕಾಂತಿಯೂ ಇಲ್ಲ, ಪರಾಕ್ರಮವನ್ನು ಮೆರೆಯಲಿಕ್ಕೆ ಬಲ ಅಂದರೆ ಸೈನ್ಯದ ಬಲವೂ ಕೂಡ ಇಲ್ಲ. ಹೀಗೆ ಇರುವಾಗ ಲಕ್ಷ್ಮಣನ ಅಕ್ಷೋಣಿಪತಿ ಲಕ್ಷ್ಮಣಂ, ಆ ಲಕ್ಷ್ಮಣ ಏನು ಮಾಡ್ತಾ ಇದ್ದಾನೆ, ತನ್ನ ಸೇನಾಪತಿಯಾದಂತಹ ಕಾಳಜಿತ ಜೊತೆ ಬರ್ತಾ ಇದ್ದಾನೆ. ಬಂದು ಶತ್ರುಘ್ನನ್ನು ಸಮಾಧಾನ ಮಾಡಿ ಹೇಳ್ತಾ ಇದ್ದಾನೆ, ನೋಡು ನಾವೆಲ್ಲ ಬಂದಿದ್ದೀವಿ, ಇನ್ನೂ ಹೆಚ್ಚಿನ ಒಂದು ಸೈನ್ಯವನ್ನು ನಾನು ಕರ್ಕೊಂಡು ಬಂದಿದ್ದೀನಿ, ಇನ್ನೂ ಆ ಬಾಲಕರ ಒಂದು ಪರಾಕ್ರಮವನ್ನು ಕಾಣಬಹುದು, ನಾವು ಒಂದು ಕೈ ನೋಡ್ಕೊಳ್ಳೋಣ ಇನ್ನು, ಆ ಲವಾಕುಶರು ಯಾರು, ಆ ಬಾಲಕರು ಯಾರು, ನಿನ್ನನ್ನು ಈ ಸ್ಥಿತಿಗೆ ತಂದವರು ಯಾರೋ ಅವ್ರನ್ನ ನಾವು ಒಂದು ಕೈ ನೋಡ್ಕೊಳ್ಳೋಣ ಅಂತ ಹೇಳಿ ಅವನು ಎಲ್ಲ ಕಾಲಜಿತುವೆ ಮೊದಲಾದಂತಹ ಮುಖ್ಯ ಸೇನಾಪತಿಗಳನ್ನು ಕೈಬೀಸಿ ತನ್ನ ಕಡೆಗೆ ಕರೀತಾ ಇದ್ದಾನಂತೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 20ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚಾಲನೆ, ಬೂತ್ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆ ಭೇಟಿ. ಮತದಾನದ ಹಕ್ಕು ಕಳೆದುಕೊಂಡರೆ ಗ್ಯಾರಂಟಿ ಯೋಜನೆ ನೀಡುವುದು ಅಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಾದಕ ವಸ್ತು ಮುಕ್ತ ಕರ್ನಾಟಕ ಮಾಡಲು ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ರಾಜ್ಯ ಸರ್ಕಾರ ಮನವಿ. ಹಾವೇರಿಯಲ್ಲಿ ಹೋರಿ ಬೆದರಿಸುವ ವೇಳೆ ಘರ್ಷಣೆ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ಆಗ್ರಹ. ಹಾಗೂ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 2 ದಿನಗಳ ಕಾಲ ಭಾರಿ ಮಳೆ, ಆರೆಂಜ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ರಾಜ್ಯದಲ್ಲಿ ಇಂದಿನಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ 2026 ಆರಂಭಗೊಂಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ನಿವಾಸದಲ್ಲಿ ಅಧಿಕಾರಿಗಳಿಗೆ ಗಣತಿ ನಮೂನೆ ಪಡೆದು ಭರ್ತಿ ಮಾಡುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿ ಯಶವಂತ್ ಗುರ್ಕರ್ ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಪತ್ನಿ ಉಷಾ ಶಿವಕುಮಾರ್ ಗಣತಿ ನಮೂನೆ ಭರ್ತಿ ಮಾಡಿದರು. ಬಳಿಕ ಮಾತನಾಡಿದ ಮುಖ್ಯಮಂತ್ರಿ, ನಾಗರಿಕರು ತಮ್ಮ ಮತದಾನದ ಹಕ್ಕು ಉಳಿಸಿಕೊಳ್ಳಬೇಕು, ಇಲ್ಲವಾದರೆ ಸರ್ಕಾರದ ಸೌಲಭ್ಯಗಳನ್ನು ಪಡೆಯುವುದು ಕಷ್ಟಕರವಾಗಲಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಮತದಾನದ ಹಕ್ಕು ಇಲ್ಲದವರಿಗೆ ಯಾಕೆ ಗ್ಯಾರಂಟಿ ಯೋಜನೆಗಳನ್ನು ನೀಡಬೇಕು ಎಂದು ಪ್ರಶ್ನಿಸಿದ್ದಾರೆ.
1: ನಿಮ್ಮ ಮನೆಗೆ ಬಾಗಿಲಿಗೆ ಬಂದು ಫಾರಂ ಕೊಡ್ತಾರೆ, ಎನಿಮಿನೇಷನ್ ಫಾರಂ ಕೊಡ್ತಾರೆ. ಆ ಎನಿಮಿನೇಷನ್ ಫಾರಂ ನ ನೀವು ಮನೆ ಕುಟುಂಬದ ಯಾರು ಒಬ್ರು ಹಿರಿಯರು ಸಿಗ್ನೇಚರ್ ಮಾಡಿ ಅವ್ರ ಪರವಾಗಿ ಎಲ್ಲರೂ ಯಾರು ಇದ್ದೀರಿ ಅವರೆಲ್ಲ ಸಿಗ್ನೇಚರ್ ಮಾಡಿದ್ರೆ ಒಳ್ಳೇದು. ಈಗ ಒಂದು ಮತದಾರ ಇಲ್ಲದೆ ಹೋದ್ಮೇಲೆ ನಾವ್ ಯಾಕೆ ಗ್ಯಾರಂಟಿ ಹಣವನ್ನ ಕೊಡ್ಬೇಕು? ಎಲ್ಲೋ ಓಟ್ ಇಟ್ಕೊಂಡು ಎಲ್ಲೋ ಗ್ಯಾರಂಟಿ, ಇಲ್ಲಿ ಓಟ್ ಮತದಾರ ಇತ್ತು ಅಂತಂದ್ರೆ ಅವ್ನು ಇಟ್ಕೊಳ್ಳೋಣ. ಯಾವ್ದೋ ಊರಿಂದ ಬಂದು ಅಲ್ಲೂ ತಗೊಂಡು ಇಲ್ಲೂ ತಗೊಳ್ಳೋದಕ್ಕೆ ಅವಕಾಶ ಕೊಡಕ್ಕಾಗಲ್ಲ. ಎಲ್ಲರೂ ಒಂದ್ ಕಡೆ ಕೊಡ್ಬೇಕಲ್ಲ. ಅದಕ್ಕೆ ನಮ್ಮಲ್ಲಿ ಯಾರು ರಾಜ್ಯವ್ರು ಇದ್ದಾರೆ, ನಮ್ಮ ರಾಜ್ಯವ್ರಿಗೆ ಕೊಡ್ಬೇಕು ಅನ್ನೋದು ನಮ್ಮೆಲ್ಲರ ಚಿಂತೆ.
0: ರಾಜ್ಯದ ಇತರೆಡೆಯೂ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಆರಂಭವಾಗಿದ್ದು, 5,54,00,000 ಮತದಾರರ ಪರಿಷ್ಕರಣೆಗೆ ಚುನಾವಣಾ ಆಯೋಗ ನಿರ್ಧರಿಸಿದ್ದು, 59,000 ಹೆಚ್ಚು ಬೂತ್ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ. ಮುಖ್ಯ ಚುನಾವಣಾಧಿಕಾರಿ ವಿ ಅನೂಪ್ ಕುಮಾರ್ ಬೆಂಗಳೂರಿನಲ್ಲಿ ತಮ್ಮ ಗಣತಿ ನಮೂನೆ ವೈಯಕ್ತಿಕವಾಗಿ ಭರ್ತಿ ಮಾಡಿ ಎಲ್ಲ ಅರ್ಹ ಮತದಾರರು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವಂತೆ ಒತ್ತಾಯಿಸಿದರು. ನಾಗರಿಕರು ಚುನಾವಣಾ ಅಧಿಕಾರಿಗಳೊಂದಿಗೆ ಸಹಕರಿಸುವಂತೆ ಮನವಿ ಮಾಡಿದರು. ಬೆಂಗಳೂರಿನ ಕೇಂದ್ರ ನಗರಪಾಲಿಕೆ ಆಯುಕ್ತ ಜಗದೀಶ್ ಜಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಅಧಿಕೃತ ನಿವಾಸಕ್ಕೆ ತೆರಳಿ ಗಣತಿ ನಮೂನೆ ಅರ್ಜಿಯನ್ನು ನೀಡುವ ಮೂಲಕ ಚಾಲನೆ ನೀಡಿದರು. ಹಾಸನದಲ್ಲಿ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಚಾಲನೆ ದೊರೆತಿದ್ದು, ಅಂತಾರಾಷ್ಟೀಯ ಬೂಕರ್ ಪ್ರಶಸ್ತಿ ವಿಜೇತರಾದ ಸಾಹಿತಿ ಭಾನು ಮುಷ್ತಾಕ್ ಅವರ ನಿವಾಸಕ್ಕೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಭೇಟಿ ನೀಡಿ ಅರ್ಜಿ ಭರ್ತಿ ಮಾಡಿಸುವ ಮೂಲಕ ಚಾಲನೆ ನೀಡಿದರು. ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನದ ಅಂಗವಾಗಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ನವನಗರದ ವಿವಿಧ ಮನೆಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ನಮೂನೆಗಳನ್ನು ವಿತರಿಸಿದರು. ಪದ್ಮಶ್ರೀ ಪುರಸ್ಕೃತ ವೆಂಕಣ್ಣ ಸುಗತೇಕರ್ ಅವರ ನಿವಾಸಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ನಮೂನೆ ಭರ್ತಿ ಮಾಡುವ ವಿಧಾನ ಹಾಗೂ ಅಗತ್ಯ ದಾಖಲೆಗಳ ಕುರಿತು ಮಾಹಿತಿ ನೀಡಿ ನಿಗದಿತ ಅವಧಿಯೊಳಗೆ ಭರ್ತಿ ಮಾಡಿ ಸಲ್ಲಿಸುವಂತೆ ಮನವಿ ಮಾಡಿದರು. ಗದಗ ನಗರದ ಅಭಿನವ ಶಿವಾನಂದ ಶ್ರೀಗಳಿಗೆ ಗಣತಿ ನಮೂನೆ ನೀಡುವ ಮೂಲಕ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಎಸ್ಐಆರ್ ಅಭಿಯಾನಕ್ಕೆ ಚಾಲನೆ ನೀಡಿದರು.

0: ರಾಜ್ಯ ಸಚಿವ ಸಂಪುಟವು ಮತದಾರರ ಪಟ್ಟಿಗಳ ಪಾರದರ್ಶಕ ಮತ್ತು ಪುರಾವೆ ಆಧಾರಿತ ಪರಿಷ್ಕರಣೆಗೆ ಬೆಂಬಲ ಸೂಚಿಸಿದೆ. ಆದರೆ ಪ್ರಸ್ತುತ ಎಸ್ಐಆರ್ ಚೌಕಟ್ಟಿನಲ್ಲಿರುವ ಸಂಭಾವ್ಯ ಮತದಾನದ ಹಕ್ಕುಗಳ ವಂಚನೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ರಾಜ್ಯದಲ್ಲಿ ಎಸ್ಐಆರ್ ಅನುಷ್ಠಾನಗೊಳಿಸುವ ಮೊದಲ ಚುನಾವಣಾ ಆಯೋಗವು ರಾಜ್ಯದಲ್ಲಿ ಸ್ವತಂತ್ರ ಪರಿಶೀಲನೆ, ಸಮಯ ಮಿತಿ ವಿಸ್ತರಣೆ, ಕ್ಷೇತ್ರ ಪರಿಶೀಲನೆ ಮತ್ತು ದೋಷಗಳ ತಿದ್ದುಪಡಿ, ಮತದಾರರ ಹಕ್ಕು ರಕ್ಷಣೆ, ನಮೂನೆಗಳ ಪ್ರಕ್ರಿಯೆ, ವಿಶೇಷ ಸುರಕ್ಷತಾ ಕ್ರಮಗಳು, ಅಧಿಕಾರಿಗಳ ಪಾತ್ರದ ಸ್ಪಷ್ಟತೆ ಕುರಿತಂತೆ ಕ್ರಮ ಕೈಗೊಳ್ಳಬೇಕು ಎಂಬ ನಿರ್ಣಯವನ್ನು ಸಚಿವ ಸಂಪುಟ ಕೈಗೊಂಡಿದೆ. ರಾಜ್ಯವನ್ನು ಮಾದಕ ವಸ್ತು ಮುಕ್ತ ಕರ್ನಾಟಕ ಮಾಡಲು ಸಹಕರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಇಂದು ಏರ್ಪಡಿಸಿದ್ದ ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಣೆ ವಿರೋಧಿ ದಿನ 2026 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರದ ಜೊತೆ ಪೋಷಕರು, ವಿದ್ಯಾರ್ಥಿಗಳು, ಶಾಲಾ ಕಾಲೇಜುಗಳು ಕೈಜೋಡಿಸುವಂತೆ ಮನವಿ ಮಾಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಮಾದಕ ವಸ್ತುಗಳು ಓರ್ವ ವ್ಯಕ್ತಿಗೆ ಮಾತ್ರ ಹಾನಿ ಮಾಡುವುದಿಲ್ಲ, ಕುಟುಂಬ ಹಾಗೂ ಇಡೀ ಭವಿಷ್ಯವನ್ನೇ ಸದ್ದಿಲ್ಲದೆ ನಾಶ ಮಾಡಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಮಾದಕ ವ್ಯಸನ ಮುಕ್ತ ರಾಜ್ಯ ಕುರಿತಂತೆ ಪ್ರತಿಜ್ಞೆ ಸ್ವೀಕರಿಸಿದರು. ಸಮಾರಂಭದಲ್ಲಿ ಶಾಸಕ ರಿಜ್ವಾನ್ ಅರ್ಷದ್, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಎಂಎ ಸಲೀಂ, ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಾವೇರಿ ಜಿಲ್ಲೆ ಹಾನಗಲ್ಲ ತಾಲೂಕಿನ ನರೇಗಲ್ ಗ್ರಾಮದಲ್ಲಿ ನಡೆದ ಹಿಂಸಾತ್ಮಕ ಘಟನೆ ಅತ್ಯಂತ ಹೇಯ ಕೃತ್ಯವಾಗಿದ್ದು ಸಮಾಜದಲ್ಲಿ ಕೋಮು ಸೌಹಾರ್ದತೆಯನ್ನು ಕದಡುವ ಯತ್ನ ನಡೆದಿದೆ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಉದ್ದೇಶಪೂರ್ವಕವಾಗಿ ಹೋರಿ ಬೆದರಿಸುವ ಯುವಕರ ಮೇಲೆ ಹಲ್ಲೆ ಮಾಡಲಾಗಿದ್ದು ಕೂಡಲೇ ತಪ್ಪಿತಸ್ಥರ ಮೇಲೆ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಹಾವೇರಿ ಕಾರಹುಣ್ಣಿಮೆ ಹಿಂಸಾಚಾರಕ್ಕೆ ಕಾಂಗ್ರೆಸ್ನ ಓಲೈಕೆ ರಾಜಕೀಯವೇ ಕಾರಣ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಂಪ್ರದಾಯಿಕ ಗೂಳಿ ಓಟದಲ್ಲಿ ಭಾಗವಹಿಸಿದ್ದ ರೈತರ ಮೇಲೆ ದಾಳಿ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಕುರಿತು ಬೆಂಗಳೂರಿನ ಬಿಜೆಪಿ ನಾಯಕರು ಮಹತ್ವದ ಸಭೆ ನಡೆಸಿದರು. ಸಭೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಎಸ್ಐಆರ್ ಅನ್ನು ಪರಿಣಾಮಕಾರಿಯಾಗಿ ನಡೆಸುವುದು, ವಾರ್ಡ್ವಾರು ಮತದಾರರ ಪಟ್ಟಿ ಪರಿಷ್ಕರಣೆ, ಪ್ರತಿ ವಾರ್ಡ್ಗೆ ಆಕಾಂಕ್ಷಿಗಳ ಪಟ್ಟಿಯನ್ನು ಸಿದ್ದಪಡಿಸುವುದು ಹಾಗೂ ಮುಂಬರುವ ಬೆಂಗಳೂರು ಮಹಾನಗರ ಚುನಾವಣೆಯಲ್ಲಿ ಬಿಜೆಪಿ ವಿಜಯ ಸಾಧಿಸುವ ನಿಟ್ಟಿನಲ್ಲಿ ಸಮಗ್ರ ಕಾರ್ಯತಂತ್ರವನ್ನು ರೂಪಿಸಲಾಗಿದೆ. ಸಭೆಯಲ್ಲಿ ಬೆಂಗಳೂರಿನ ಸಂಸದರು ಹಾಗೂ ಶಾಸಕರು ಪಾಲ್ಗೊಂಡಿದ್ದರು. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಭಾರತ ಸರ್ಕಾರದ ವಾರ್ತಾ ಶಾಖೆ July 2 ಕೋಲಾರದ ಮಾಧ್ಯಮ ಪ್ರತಿನಿಧಿಗಳಿಗಾಗಿ ಒಂದು ದಿನದ ವಾರ್ತಾಲಾಪ ಕಾರ್ಯಾಗಾರ ಹಮ್ಮಿಕೊಂಡಿದೆ. ವಾರ್ತಾಲಾಪದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳು ಹಾಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಜಿಲ್ಲೆಯಲ್ಲಿ ಅನುಷ್ಠಾನಗೊಂಡಿರುವ ಯೋಜನೆಗಳ ಕುರಿತು ಮಾಹಿತಿ ನೀಡುವ ಉದ್ದೇಶ ಹೊಂದಲಾಗಿದೆ. ಜಿಲ್ಲಾ ಮತ್ತು ಗ್ರಾಮೀಣ ಭಾಗದಲ್ಲಿ ಯೋಜನೆಗಳ ಅನುಷ್ಠಾನದ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗಾಗಿ ಅಗತ್ಯ ಮಾಹಿತಿಯನ್ನು ಒದಗಿಸುವ ಧ್ಯೇಯೋದ್ದೇಶ ಹೊಂದಲಾಗಿದೆ. ವಾರ್ತಾಲಾಪದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಮಾಧ್ಯಮ ಪ್ರತಿನಿಧಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿ ತಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ರಾಷ್ಟೀಯ ಹೆದ್ದಾರಿ ವ್ಯಾಪ್ತಿಯ ಅಪಘಾತ ವಲಯಗಳಲ್ಲಿ ರಸ್ತೆ ಸುರಕ್ಷತಾ ಕ್ರಮಗಳನ್ನು ತ್ವರಿತವಾಗಿ ಜಾರಿಗೊಳಿಸಿ ಸಾರ್ವಜನಿಕರ ಜೀವರಕ್ಷಣೆಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ ಪಾಂಡ್ವೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಹೆಚ್ಚು ಅಪಘಾತ ನಡೆಯುವ ಸ್ಥಳಗಳಲ್ಲಿ ಅಗತ್ಯ ಸುರಕ್ಷತಾ ವ್ಯವಸ್ಥೆ ಕಲ್ಪಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಅಪಘಾತಗಳನ್ನು ತಡೆಗಟ್ಟಲು ರಸ್ತೆ ಸೂಚನಾ ಫಲಕಗಳು, ವೈಜ್ಞಾನಿಕ ಮಾದರಿಯ ವೇಗ ನಿಯಂತ್ರಕಗಳು, ರಬ್ಬರ್ ಸ್ಟ್ರಿಪ್ಗಳು, ರಸ್ತೆ ಸ್ಟಡ್ ಹಾಗೂ ಇತರೆ ಸುರಕ್ಷತಾ ವ್ಯವಸ್ಥೆಗಳನ್ನು ಆದ್ಯತೆಯ ಮೇರೆಗೆ ಅಳವಡಿಸುವಂತೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಮುಂದಿನ ಎರಡು ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕರಾವಳಿ, ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಮಳೆಯೊಂದಿಗೆ ಬಲವಾದ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚಾಲನೆ. ಬೂತ್ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆ ಭೇಟಿ. ಮತದಾನದ ಹಕ್ಕು ಕಳೆದುಕೊಂಡರೆ ಗ್ಯಾರಂಟಿ ಯೋಜನೆ ನೀಡುವುದು ಅಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಾದಕ ವಸ್ತು ಮುಕ್ತ ಕರ್ನಾಟಕ ಮಾಡಲು ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ರಾಜ್ಯ ಸರ್ಕಾರ ಮನವಿ. ಹಾವೇರಿಯಲ್ಲಿ ಹೋರಿ ಬೆದರಿಸುವ ವೇಳೆ ಘರ್ಷಣೆ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ಆಗ್ರಹ. ಹಾಗೂ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಎರಡು ದಿನಗಳ ಕಾಲ ಭಾರಿ ಮಳೆ, ಆರೆಂಜ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕೆವಿ ಶ್ರೀನಿವಾಸ ಮೂರ್ತಿ.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೊ ಬೈಠೋ.
1: ಆಜ್ ಹಿಂದಿ ಕೆ ಕುಚ್ ದೋಹೋ ಕೆ ಬಾರೆ ಮೇ ಕಹಿಯೆ ನಾ.
3: ಅಚ್ಚಾ, ಆಜ್ ಕಿ ಇಸ್ ಅವಧಿ ಮೇ ಕುಚ್ ದೋಹೋ ಕೆ ಬಾರೆ ಮೇ ಚರ್ಚಾ ಕರೆಂಗೆ.
2: ಹಿಂದಿ ಸಾಹಿತ್ಯ ಮೇ ದೋಹೋ ಕಾ ಕ್ಯಾ ಸ್ಥಾನ ಹೈ ಗುರುಜಿ?
3: ವಿಷಯ ಪ್ರವೇಶ ಕರ್ನೆ ಕೆ ಪಹಲೆ ಮಾನವ ಜೀವನ ಮೇ ಸಾಹಿತ್ಯ ಕೆ ಮಹತ್ವ ಕೆ ಬಾರೆ ಮೇ ಕುಚ್ ವಿಚಾರ ಬತಾನಾ ಚಾಹತಾ ಹೂ. ಕಹಾ ಜಾತಾ ಹೈ ಸಂಗೀತ ಸಾಹಿತ್ಯ ರಸಾಭಿನಜ್ಞ ಸಾಕ್ಷಾತ್ ಪಶು ವಿಷಾಣಹೀನ.
1: ಸಂಗೀತ ಔರ್ ಸಾಹಿತ್ಯ ಕೆ ಬಾರೆ ಮೇ ಜೋ ಮಾನವ ರುಚಿ ನಹೀ ರಖತಾ ವಹ ಬಿನಾ ಪೂಂಚ್ ಔರ್ ಸೀಗೋ ಕೆ ಪಶು ಕೆ ಸಮಾನ ಹೋತಾ ಹೈ.
3: ಇಸೆ ತುಮ್ ಕನ್ನಡ ಮೇ ವಿಘ್ನೇಶ್?
2: ಸಂಗೀತ ಹಾಗೂ ಸಾಹಿತ್ಯಗಳಲ್ಲಿ ಆಸಕ್ತಿ ಇಲ್ಲದವನು ಸಾಕ್ಷಾತ್ ಪಶುವೇ ಹೌದು.
3: ಹಾ, ಇಸ್ಲಿಯೇ ಸಬ್ಕೋ ಸಂಗೀತ ಔರ್ ಸಾಹಿತ್ಯ ಕಾ ಜ್ಞಾನ ಅವಶ್ಯಕ ಮಾನಾ ಜಾತಾ ಹೈ.
1: ಸಾಹಿತ್ಯ ಕೆ ಅಂಗ ಕೌನ್ ಕೌನ್ ಸೇ ಹೋತೆ ಹೈ ಗುರುಜಿ?
3: ವೈಸೆ ತೋ ಗದ್ಯ ಪದ್ಯ ನಾಟಕ ಉಪನ್ಯಾಸ ಆಲೋಚನಾ ಆದಿ ಸಾಹಿತ್ಯ ಕೆ ವಿವಿಧ ಅಂಗ ಮಾನೆ ಜಾತೆ ಹೈ. ಇನ್ಮೇ ಗದ್ಯ ಔರ್ ಪದ್ಯ ಕಾ ವಿಶೇಷ ಸ್ಥಾನ ಹೈ.
2: ಗದ್ಯ ಔರ್ ಪದ್ಯ ಮೇ ಕ್ಯಾ ಅಂತರ್ ಹೈ ಗುರುಜಿ?
3: ಸಾಹಿತ್ಯ ಮೇ ಗದ್ಯ ಔರ್ ಪದ್ಯ ದೋನೋ ಕಾ ಕ್ಷೇತ್ರ ಬಡಾ ಹೀ ಹೈ, ಲೇಕಿನ್ ದೋನೋ ಕೆ ಬೀಚ್ ಬಡಾ ಅಂತರ್ ದೇಖನೆ ಕೋ ಮಿಲ್ತಾ ಹೈ. ಗದ್ಯ ಕೆ ದ್ವಾರಾ ಅನೇಕ ಪೃಷ್ಠೋ ಮೇ ಸಮಝಾಯೇ ಜಾನೆ ವಾಲಾ ವಿಷಯ, ಪದ್ಯೋ ಕೆ ದ್ವಾರಾ ಕುಚ್ ಪಂಕ್ತಿಯೋ ಮೇ ಹೀ ಸಮಝಾಯಾ ಜಾ ಸಕ್ತಾ ಹೈ. ಯಾದ ರಖನೆ ಕಿ ಬಾತ್ ಹೈ, ಗದ್ಯ ಥೋಡಾ ಬಹುತ್ ಆಸಾನ್ ಹೈ, ಲೇಕಿನ್ ಪದ್ಯ ಬಡಿ ಆಸಾನಿ ಸೇ ಸಮಝ್ಮೇ ನಹಿ ಆತಾ. ಇಸೆ ಕನ್ನಡ ಮೇ ಸೀತಾ?
1: ಗದ್ಯ ಹಾಗೂ ಪದ್ಯಗಳ ಕ್ಷೇತ್ರಗಳು ವಿಶಾಲವಾಗಿವೇ ಇವೆ, ಆದರೆ ಇವುಗಳ ನಡುವೆ ಮಹತ್ತರವಾದ ವ್ಯತ್ಯಾಸವನ್ನು ಕಾಣಬಹುದು. ಗದ್ಯದ ಮೂಲಕ ಅನೇಕ ಪುಟಗಳಲ್ಲಿ ಕಾಣಬರುವ ವಿಷಯವನ್ನು ಪದ್ಯದ ಕೆಲವೇ ಪಂಕ್ತಿಗಳಲ್ಲಿ ತಿಳಿಯಬಹುದು. ಗದ್ಯವನ್ನು ಸುಲಭವಾಗಿ ತಿಳಿಯಬಹುದು, ಆದರೆ ಪದ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಕಷ್ಟು ಕಷ್ಟವೇ ಹೌದು.
3: ಠೀಕ್ ಹೈ.
1: ಹಿಂದಿ ದೋಹೋಂಕೆ ಕವಿ ಕೌನ್ ಕೌನ್ ಹೇ ಗುರುಜಿ?
3: ಸೂರ್ದಾಸ್, ತುಲ್ಸಿದಾಸ್, ಕಬೀರ್ ದಾಸ್, ರಹೀಮ್, ಬಿಹಾರಿ ಆದಿ ಕವಿವರೋನೆ ದೋಹೋಂಕಿ ರಚನಾ ಕರ್ಕೆ ಹಿಂದಿ ಕವಿತಾ ಸಾಹಿತ್ಯಕ್ಕೂ ಖೂಬ್ ಸಜಾಯ ಹೈ ಸಂವಾರ ಹೈ. ಇನ್ ಕವಿಯೋನೆ ಅಪನೆ ದೋಹೋಂಕೆ ದ್ವಾರ ಗಾಗರ್ ಮೇ ಸಾಗರ್ ಭರ್ ದಿಯಾ ಹೈ. ಇಸೆ ಕನ್ನಡ ಮೇ ಸೀತಾ?
1: ಸೂರದಾಸರು, ತುಲಸಿದಾಸರು, ಕಬೀರ್, ರಹೀಮ್, ಬಿಹಾರಿ ಮುಂತಾದ ಕವಿವರ್ಯರು ದೋಹಗಳನ್ನು ರಚಿಸಿ ಹಿಂದಿ ಕವಿತಾ ಸಾಹಿತ್ಯವನ್ನು ಬಹು ಸುಂದರವಾಗಿ ಅಲಂಕರಿಸಿದ್ದಾರೆ.
3: ಹೌದು,
1: ಇವುಗಳ ಮೂಲಕ ಅಂದರೆ ತಮ್ಮ ಈ ರಚನೆಗಳಲ್ಲಿ ಗಡಿಗೆಯಲ್ಲಿ ಸಾಗರವನ್ನೇ ವರ್ಣಿಸಿರುವುದನ್ನು ನಾವು ಕಾಣಬಹುದಾಗಿದೆ.
3: ಸರಿ,
2: ದೋಹಂಕೆಯ ಲಕ್ಷಣ ಕ್ಯಾ ಹೋತಾ ಹೈ ಗುರುಜಿ?
3: ವಯಸ್ಸೆ ತೋ ದೋಹ ದೋ ಪಂಕ್ತಿಯೋಂಕ ಪದ್ಯ ಹೋತಾ ಹೈ. ಇಸ್ಕೆ ಚಾರ್ ಚರಣ ಹೋತೆ ಹೈ. ಪ್ರಥಮ ಔರ್ ತೃತೀಯ ಚರಣೋ ಮೇ ತೇರಹ ತೇತ್ರ ಮಾತ್ರಾಯೇ ಹೋತಿ ಹೈ ತೋ, ದ್ವಿತೀಯ ತಥಾ ಚತುರ್ಥ ಚರಣೋ ಮೇ ಗ್ಯಾರಹ ಗ್ಯಾರಹ ಮಾತ್ರಾಯೇ ಹೋತಿ ಹೈ. ಇಸ್ ಪ್ರಕಾರ ಪ್ರತ್ಯೇಕ ಪಂಕ್ತಿ ಮೇ ಚೌದಹ ಮಾತ್ರಾಯೇ ಹೋತಿ ಹೈ. ದೋನೋ ಪಂಕ್ತಿಯೋಂಕೆ ಅಂತಿಮ ಶಬ್ದ ತುಕಾಂತ್ ಹೋತೆ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ?
1: ದೋಹ ಎನ್ನುವುದು ಎರಡು ಸಾಲುಗಳ ಪದ್ಯವಾಗಿರುತ್ತೆ. ಇದರಲ್ಲಿ ನಾಲ್ಕು ಚರಣಗಳಿರುತ್ತವೆ. ಪ್ರಥಮ ಹಾಗೂ ತೃತೀಯ ಚರಣಗಳು 13-13 ಮಾತ್ರೆಗಳಿದ್ದಾಗಿದ್ರೆ ದ್ವಿತೀಯ ಹಾಗೂ ಚತುರ್ಥ ಚರಣಗಳಲ್ಲಿ 11-11 ಮಾತ್ರೆಗಳು ಇರುತ್ತೆ.
3: ಹೌದು,
1: ಎರಡೂ ಪಂಕ್ತಿಗಳ ಅಂತಿಮ ಶಬ್ದಗಳು ಮಾತ್ರ ತುಕಾಂತವಾಗಿರುತ್ತವೆ.
3: ಅಚ್ಛಾ, ತುಮ್ನೆ ಠೀಕ್ ಕಹ. ಅಬ್ ಕಬೀರ್ ಕಾ ಏಕ್ ದೋಹಾ ಸುನೋ. ಪಾಹನ ಪೂಜಿ ಹರಿ ಮಿಲೈ ಮೈ ಪೂಜು ಪಹಾರ್ ತಾತೆ ಏ ಚಾಕಿ ಬಲಿ ಪೀಸ ಖಾಯ್ ಸಂಸಾರ್. ತುಂಬಿ ಏಕ್ ಬಾರ್ ವಿಘ್ನೇಶ್.
2: ಪಾಹನ ಪೂಜಿ ಡರಿ ಮಿಲೈ ಮೈ ಪೂಂಜು ಪಹಾರ್
3: ಮೈ ಪೂಜು ಪಹಾರ್
2: ಮೈ ಪೂಜು ಪಹಾರ್ ತಾತೆಯ ಚಾಕಿ ಬಲಿ ಪೀಸ ಕಾಯ ಸಂಸಾರ್.
3: ಅಚ್ಛಾ, ಇಸ್ ದೋಹೆ ಕಾ ಭಾವ ಸುನೋ. ಕಬೀರ್ ದಾಸ್ ಜಿ ಕಾ ಕಹನಾ ಹೈ, ಅಗರ್ ಪತ್ಥರ್ ಕಿ ಪೂಜಾ ಕರ್ನೆ ಸೇ ಭಗವಾನ್ ಮಿಲೇಗಾ ತೋ ಮೈ ಪಹಾಡ್ ಕಿ ಪೂಜಾ ಕರ್ನೆ ತಯಾರ್ ಹೂ. ಮೇರೇ ಮತ್ ಮೇ ಉಸ್ ಚಾಕಿ ಕಿ ಪೂಜಾ ಕರ್ನಾ ಹೀ ಬೆಹತರ್ ಹೈ, ಜಿಸ್ ಸೇ ನಿಕಲ್ ಆನೆ ವಾಲಾ ಆಟಾ ಸಂಸಾರ್ ಕೆ ಲೋಗೋ ಸೇ ಖಾಯಾ ಜಾತಾ ಹೈ. ಇಸ್ಕಾ ಅರ್ಥ ಯೇ ಹೋತಾ ಹೈ, ಹಮೇ ಉಸಿ ಕಿ ಪೂಜಾ ಕರ್ನಿ ಚಾಹಿಯೆ ಜಿಸ್ಸೆ ಮಾನವತಾ ಕಿ ಭಲಾಯಿ ಹೋತಿ ರಹತಿ ಹೈ.
1: ಮೈ ಏಕ್ ದೋಹಾ ಕಹತಿ ಹೂ ಗುರುಜಿ.
3: ಕಹೋ ನಾ.
1: ಗುರು ಗೋವಿಂದ ದೋವೂ ಖಡೆ ಕಾಕೆ ಲಾಗೌ ಪಾಯ್ ಬಲಿಹಾರಿ ಗುರು ಆಪನೆ ಗೋವಿಂದ ದಿಯೋ ಬತಾಯ್.
3: ಠೀಕ್ ಹೈ, ಇಸ್ಕಾ ಭಾವ ಸುನೋ. ಕಬೀರ್ ಸಮಾಜ್ ಮೇ ಗುರು ಕೋ ಮಹತ್ವ ಪ್ರೋತ್ಸಾಹ ದೇನಾ ಚಾಹತೆ ಥೇ. ಉನ್ಕಾ ಕಹನಾ ಹೈ ಮೇರೇ ಸಾಮ್ನೆ ಗುರು ಔರ್ ಗೋವಿಂದ ದೋನೋ ಖಡೆ ಹೈ. ಮುಜೆ ಮಾಲೂಮ್ ನಹಿ ಹೋ ರಹಾ ಹೈ ಮೈ ಪಹಲೆ ಕಿಸ್ಕೋ ಪ್ರಣಾಮ್ ಕರೂ. ಮೈ ತೋ ಪಹಲೆ ಗುರು ಕೋ ಹೀ ಪ್ರಣಾಮ್ ಕರ್ತಾ ಹೂ ಜೋ ಮುಜೆ ಭಗವಾನ್ ಕಾ ದರ್ಶನ್ ಕರಾತಾ ಹೈ. ಇಸೆ ಕನ್ನಡ ಮೇ ಸೀತಾ.
1: ಕಬೀರರು ಸಮಾಜದಲ್ಲಿ ಗುರುವಿಗೆ ಮಹತ್ವಪೂರ್ಣ ಸ್ಥಾನ ನೀಡ್ತಾ ಇದ್ರು.
3: ಹೌದು,
1: ಅವರು ಹೀಗೆ ಹೇಳಿದ್ದಾರೆ, ನನ್ನ ಮುಂದೆ ಗುರು ಹಾಗೂ ಗೋವಿಂದ ಅಂದ್ರೆ ಭಗವಂತ ಇಬ್ಬರೂ ನಿಂತಿದ್ದಾರೆ. ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ನನಗೆ ತಿಳಿತಾನೆ ಇಲ್ಲ. ನಾನಂತೂ ಗುರುವಿಗೆ ಮೊದಲು ನಮಸ್ಕಾರ ಮಾಡ್ತೀನಿ. ಕಾರಣ ಏನಂದ್ರೆ ಅವನು ನನಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಸ್ತಾನೆ.
3: ಸರಿ,
2: ಈ ಸಿದ್ಧಾಂತನ ಪುಷ್ಟೀಕರಿಸುವ ಸಂಸ್ಕೃತ ಶ್ಲೋಕ ಒಂದಿದೆ ಅಲ್ವಾ?
3: ಹೌದು, ಹೇಳು.
2: ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.
3: ಅಚ್ಛಾ, ಅಗಲ ದುಹಾ ಸುನೋ. ಚೀಂಟಿ ಚಾವಲ ಲೈ ಚಲಿ ಬಿಚ್ಮೆ ಮಿಲ್ಗೈ ಡಾಲ್ ಕಹ ಕಬೀರ್ ದೋವು ನ ಮಿಲೈ ಇಕ್ಲೆ ದೂಜಿ ಡಾಲ್. ತುಂಬ ಹೇಗೆ ಬಾಸಿತ?
1: ಚೀಂಟಿ ಚಾವಲ ಲೈ ಚಲಿ ಬಿಚ್ಮೆ ಮಿಲ್ಗೈ ಡಾಲ್ ಕಹ ಕಬೀರ್ ದೋವು ನ ಮಿಲೈ ಇಕ್ಲೆ ದೂಜಿ ಡಾಲ್.
3: ಅಚ್ಛಾ, ಇಸ್ ದುಹೆ ಕಾ ಭಾವ ಸುನೋ. ಕಬೀರ್ ಕಹತೆ ಹೈ ಏಕ್ ಚೀಂಟಿ ಅಪನೆ ಮುಹ ಮೇ ಚಾವಲ್ ಕಾ ಏಕ್ ದಾನಾ ಲೇ ಜಾ ರಹಿ ಥಿ, ರಾಸ್ತೆ ಮೇ ದಾಲ್ ಕಾ ಏಕ್ ಟುಕಡಾ ಮಿಲ್ ಗಯಾ, ಬೇಚಾರಿ ದೋನೋ ಕೋ ಏಕ್ ಸಾಥ್ ಲೇ ಜಾ ನಹಿ ಸಕ್ತಿ, ಕೇವಲ ಏಕ ಕೋ ಹಿ ಲೇ ಜಾ ಸಕ್ತಿ ಹೈ, ದೂಸರೆ ಕೋ ಛೋಡ್ನಾ ಹಿ ಪಡ್ತಾ ಹೈ. ಇಸೆ ತುಮ್ ಕನ್ನಡ ಮೇ ವಿಘ್ನೇಶ್.
2: ಒಂದು ಇರುವೆ ತನ್ನ ಬಾಯಲ್ಲಿ ಅಕ್ಕಿ ಕಾಳೊಂದನ್ನು ಕಚ್ಕೊಂಡು ಹೋಗ್ತಾ ಇತ್ತು. ದಾರಿಲಿ ಬೇಳೆಕಾಳೊಂದು ಕಾಣಿಸ್ತು. ಅದು ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋಕ್ಕಾಗಲ್ಲ, ಒಂದನ್ನು ಮಾತ್ರ ತೆಗೆದುಕೊಂಡು ಹೋಗ್ಬೋದು, ಮತ್ತೊಂದನ್ನು ಅಲ್ಲೇ ಬಿಡಬೇಕು.
3: ಇಸ್ ದೊಹೆಕೆ ದ್ವಾರ ಕಬೀರ್ ಮಾನವಕ್ಕೋ ಏಕ್ ಮಹಾನ್ ಸಂದೇಶ ದೇತೆ ಹೈ. ಉನ್ಕೆ ಮತಾನುಸಾರ ಮಾನವ್ ಏಕ್ ಹಿ ಸಮಯ ಮೇ ದೋ ಕಾಮ್ ನಿಭಾ ನಹಿ ಸಕ್ತಾ, ಕೇವಲ ಏಕ್ ಕಾಮ್ ಕರ್ ಸಕ್ತಾ ಹೈ, ದೂಸರೆ ಕೋ ಛೋಡ್ನಾ ಪಡ್ತಾ ಹೈ.
1: ವಿಜ್ಞಾನ ಭೀ ಇಸಿ ತತ್ವ ಕಾ ಸಮರ್ಥನ್ ಕರ್ತಾ ಹೈ ನಾ ಗುರುಜಿ?
3: ಹಾ, ವಿಜ್ಞಾನ ಭೀ ಬತಾತಾ ಹೈ ಟೂ ಥಿಂಗ್ಸ್ ಕೆನಾಟ್ ಆಕ್ಯುಪೈ ದಿ ಸೇಮ್ ಪ್ಲೇಸ್ ಎಟ್ ದಿ ಸೇಮ್ ಟೈಮ್.
2: ಅಂದ್ರೆ ಎರಡು ವಸ್ತುಗಳು ಏಕಕಾಲದಲ್ಲಿ ಒಂದೇ ಸ್ಥಳಗಳನ್ನು ಆಕ್ರಮಿಸಲಾರವು.
3: ತುಮ್ನೆ ಠೀಕ್ ಹಾ ವಿಘ್ನೇಶ್. ಇಸ್ ದುಹೆ ಕಾ ಆಧ್ಯಾತ್ಮಿಕ ಅರ್ಥ ಭೀ ಸಮಜನೆ ಯೋಗ್ಯ ಹೈ. ಕವಿ ಕಾ ಕಹನಾ ಹೈ ಮಾನವ ಕೆ ಸಾಮ್ನೆ ದೋ ವಿಷಯ ಹೈ, ಸಾಂಸಾರಿಕ ವ್ಯವಹಾರ ಔರ್ ಭಗವಾನ್ ಕಾ ಸಾಕ್ಷಾತ್ಕಾರ. ವೋ ದೋನೋ ಕೋ ಏಕ್ ಸಾಥ್ ನಿಭಾ ನಹಿ ಸಕ್ತಾ, ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ ಹೈ ತೋ ಉಸೆ ಸಾಂಸಾರಿಕ ವ್ಯವಹಾರ ಸೆ ದೂರ್ ರಹನಾ ಚಾಹಿಯೇ, ಅಗರ್ ವೋ ಉನ್ಸೆ ಹಿ ಬಂಧಿತ ರಹತಾ ಹೈ ತೋ ಉಸೆ ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ ಅಸಂಭವ ಸಾ ಲಗ್ತಾ ಹೈ. ಇಸೆ ಕನ್ನಡ ಮೇ ಸೀತಾ.
1: ಮನುಷ್ಯನ ಜೀವನ

0: ಬಾರ್ಸಿತಾ.
1: ತುಳಸಿ ಸಂತಸು ಅಂಬತರು ಫೂಲ ಫಲಹಿ ಪರಹೇತ್ ಇತತೆ ಯೇ ಪಾಹನ ಹನತ ಉತತೆ ವೇ ಫಲದೇತ್.
0: ಯಾತೋ ತುಳಸಿದಾಸಿ ಕಾ ಏಕ್ ಬಹುತ್ ಸುಂದರ ದೋಹಾ ಮಾನಾ ಜಾತಾ ಹೈ. ಉನ್ಕಾ ಕಹನಾ ಹೈ, ಸಂತ ಲೋಗ್ ಇಸ್ ಜಗತ್ ಮೇ ಆಮ್ ಕೇ ಪೇಡ್ ಕೇ ಸಮಾನ ಹೋತೆ ಹೈ, ಜೋ ದೂಸರೋಂ ಕೇ ಹಿತ್ ಕೇ ಲಿಯೇ ಹಿ ಫಲ್ ಫೂಲ್ ದೇತಾ ಹೈ. ಮಾನವ್ ಜಮೀನ್ ಪರ್ ಖಡೆ ಹೋಕರ್ ಆಮ್ ಕೇ ಪೇಡ್ ಪರ್ ಪತ್ಥರ್ ಮಾರತಾ ಹೈ. ಬೇಚಾರಾ ವೋ ಪೇಡ್ ಚೋಟ್ ಖಾಕರ್ ಪತ್ಥರ್ ಮಾರನೆ ವಾಲೆ ಕೋ ಹಿ ಫಲ್ ದೇತಾ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ.
1: ಈ ಜಗತ್ತಿನಲ್ಲಿ ಸಂತರು ಮಾವಿನ ಮರದಂತೆ ಇರ್ತಾರೆ. ಆ ಮಾವಿನ ಮರವಾದರೂ ಇತರರಿಗಾಗಿಯೇ ಹಣ್ಣು ಹೂಗಳನ್ನ ಕೊಡ್ತಾ ಇರುತ್ತೆ.
0: ಹೌದು,
1: ಮನುಷ್ಯ ಭೂಮಿ ಮೇಲೆ ನಿಂತ್ಕೊಂಡು ಮಾವಿನ ಮರಕ್ಕೆ ಕಲ್ಲು ಹೊಡಿತಾನೆ, ಅದು ಪೆಟ್ಟು ತಿಂದು ಕಲ್ಲು ಹೊಡೆದವನ್ಗೇನೆ ಹಣ್ಣು ಕೊಡುತ್ತೆ.
0: ತುಮ್ನೆ ಠೀಕ್ ಕಹ. ಇಸ್ ದೋಹೆಕೆ ದ್ವಾರ ತುಳಸಿದಾಸ್ ಜಿ ಮಾನವ್ ಕೋ ಯಹ ಮಹಾನ್ ಸಂದೇಶ ದೇತೆ ಹೈ, ಹಮೇ ಉನ್ಕಿ ಭೀ ಮದದ್ ಕರ್ನಿ ಚಾಹಿಯೆ ಜೋ ಹಮೇ ಕಷ್ಟ ಪಹುಂಚಾತೆ ರಹತೆ ಹೈ. ಐಸಾ ಕರ್ನಾ ಏಕ್ ಮಾನವೋಚಿತ ಗುಣ ಮಾನಾ ಜಾತಾ ಹೈ.
2: ತುಳಸಿದಾಸ್ ಜಿ ಕಾ ಔರ್ ಏಕ್ ದೋಹಾ ಮೈ ಕಾತಾ ಹೂಂ ಗುರುಜಿ.
0: ಕಹೋ ನಾ.
2: ತುಳಸಿ ಮೀಟೆ ವಚನತೆ ಸುಖ ಉಪಜತ ಚಹೂ ಔರ್ ವಶೀಕರಣ ಯಹ ಮಂತ್ರ ಹೈ ಪರಿಹರು ವಚನ ಕಠೋರ್.
0: ತುಂಬ ಏಕ್ ಬಾರ್ ಕಹೋ ಸೀತಾ.
1: ತುಳಸಿ ಮೀಠೆ ವಚನತೆ ಸುಖ ಉಪಜತ ಚಹೂ ಔರ್ ವಶೀಕರಣ ಯಹ ಮಂತ್ರ ಹೈ ಪರಿಹರು ವಚನ ಕಠೋರ್.
0: ಇಸ್ಕಾ ಭಾವ ಸುನೋ. ತುಳಸಿದಾಸ್ ಜಿ ಕಹತೆ ಹೈ ಮೀಠಿ ಬೋಲಿ ಬೋಲನೆ ಸೆ ಸರ್ವತ್ರ ಸುಖ ಮಿಲ್ತಾ ಹೈ. ಯಹ ತೋ ದೂಸರೋ ಕೋ ವಶ ಕರ್ನೆ ಕಾ ಏಕ್ ಸಶಕ್ತ ಮಂತ್ರ ಹೈ. ಇಸ್ಲಿಯೇ ಮಾನವ ಕೋ ಕಠೋರ ವಚನ ಕಭಿ ನಹಿ ಬೋಲ್ನಾ ಚಾಹಿಯೆ.
1: ಇಸಿ ಕೆ ಬಾರೆ ಮೇ ಕಹಾ ಜಾತಾ ಹೈ ಜಬ್ ಅಪ್ನಾ ಮುಖ ಖೋಲೋ ತುಮ್ ಮೀಠಿ ಬೋಲಿ ಬೋಲೋ ತುಮ್.
0: ತುಮ್ನೆ ಬಿಲ್ಕುಲ್ ಠೀಕ್ ಕಹಾ ಸೀತಾ. ಅಬ್ ರಹೀಮ್ ಜಿ ಸೆ ಲಿಖಾ ಹುವಾ ಯಹ ದೋಹಾ ಸುನೋ. ತರವರ ಫಲ ನಹಿ ಖಾತೆ ಹೈ ಸರವರ ಪಿಯಹೀ ನ ಪಾನ್ ಕಹಿ ರಹೀಮ್ ಪರಕಾಜ ಹಿತಾ ಸಾಧನ ಧರೆ ಶರೀರ್. ತುಂಬಿ ಏಕ್ ಬಾರ್ ಸೀತಾ.
1: ತರವರ ಫಲ ನಹಿ ಖಾತ ಹೈ ಸರವರ ಪಿಯಹಿ ನ ಪಾನ್ ಕಹಿ ರಹೀಮ್ ಪರಕಾಜ ಹಿತ ಸಾಧುನ ಧರೆ ಶರೀರ್.
0: ಠೀಕ್ ಹೈ. ರಹೀಮ್ ಜಿ ಕಾ ಕಹನಾ ಹೈ ಇಸ್ ಜಗತ್ ಮೇ ಪೇಡ್ ಪೌಧೆ ಅಪನಾ ಫಲ ಸ್ವಯಂ ನಹಿ ಖಾತೆ, ಸರೋವರ ಅಪನಾ ಪಾನಿ ಸ್ವಯಂ ನಹಿ ಪೀತಾ. ಇಸಿ ಪ್ರಕಾರ ಇಸ್ ಜಗತ್ ಮೇ ಸಾಧು ಸಂತ ದೂಸರೋ ಕೆ ಉಪಕಾರ ಕೆ ಲಿಯೆ ಹಿ ಅಪನಾ ಶರೀರ ಧಾರಣ ಕರ್ತೆ ಹೈ.
2: ಯಹಾ ಮೇರಾ ಏಕ್ ಸಂದೇಹ ಹೈ ಗುರುಜಿ.
0: ಕಹೋ ನಾ.
2: ಆಪ್ನೆ ಕಹಾ ಅಪನಾ ಪಾನಿ, ಪಾನಿ ತೋ ಸ್ತ್ರೀಲಿಂಗ ಹೈ ನಾ.
0: ತುಮ್ನೆ ಬಹು ಸುಂದರ ಪ್ರಶ್ನೆ ಪೂಛಾ ಹೈ ವಿಘ್ನೇಶ್. ಹಿಂದಿ ಮೇ ಈಕಾರಾಂತ ಶಬ್ದ ಸಾಧಾರಣತೆಯ ಸ್ತ್ರೀಲಿಂಗ ಮಾನೇ ಜಾತೆ ಹೈ, ಲೇಕಿನ್ ಯೇ ಪಾನ್ ಶಬ್ದ ಈಕಾರಾಂತ ಹೋತೆ ಹುಯೇ ಭಿ ಪುಲ್ಲಿಂಗ ಮಾನೇ ಜಾತೆ ಹೈ. ವೇ ಹೈ ಪಾನಿ, ಘೀ, ದಹಿ, ಮೋತಿ ಔರ್ ಜಿ. ಇಸೆ ಸಮಜನ ಬಹುತ್ ಅವಶ್ಯಕ ಹೈ. ಅಬ್ ಅಂತಿಮ ದೋಹಾ ತುಮ್ ಕಹೋ.
1: ಜಿನ ಢೂಂಡಾ ತಿನ್ ಪಾಯಿಯ ಗಹರೆ ಪಾನಿ ಪೈಠ ಮೈ ಬೂಢಿ ಡೂಬನ ಡರಿ ರಹಿ ಕಿನಾರೆ ಬೈಠ.
0: ಇಸ್ ದೋಹೆ ಕಾ ಭಾವ ಸುನೋ. ಕವಿ ಕಹತೆ ಹೈ ಜೋ ಸಮುದ್ರ ಕೆ ಗಹರೆ ಪಾನಿ ಮೇ ಡುಬಕಿ ಮಾರ್ ಸಕ್ತಾ ಹೈ ಉಸಿ ಕೋ ಮೋತಿ ಮಿಲ್ತಾ ಹೈ. ಏಕ್ ಬೂಢಿ ಡುಬಕಿ ನಹಿ ಮಾರ್ ಸಕಿ ಕಿನಾರೆ ಪರ್ ಹಿ ಬೈಠಿ ರಹಿ ಉಸೆ ಕೋಯಿ ಮೋತಿ ನಹಿ ಮಿಲಾ. ಕನ್ನಡ ಮೇ ಸೀತಾ.
1: ಯಾರು ಸಮುದ್ರದ ಅಂತರಾಳದಲ್ಲಿ ಮುಳುಗಬಲ್ಲರೋ ಅವರಿಗೆ ಮುತ್ತು ರತ್ನಗಳು ಸಿಗುತ್ತವೆ, ಯಾರು ಮುಳುಗಲಾರರೋ ಅವರಿಗೆ ಏನೂ ಸಿಗೋದೇ ಇಲ್ಲ.
0: ಹೌದು,
2: ಅಂದ್ರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಾರೆ.
0: ಹಾ,
1: ಇನ್ ದೋಹನ್ ಸೇ ಕ್ಯಾ ಲಾಭ ಹೋ ಸಕ್ತಾ ಹೈ ಗುರುಜಿ?
0: ಪ್ರತ್ಯೇಕ ದೋಹ ಮಾನವ ಕೋ ಏಕ್ ನ ಏಕ್ ಮಹಾನ್ ಸಂದೇಶ ದೇತಾ ಹೈ. ಉನ್ಮೇ ಪಾಯ ಜಾನೆ ವಾಲೆ ತತ್ವಂ ಕೋ ಜೀವನ್ ಮೇ ಉತಾರ ಲೇನೆ ಸೆ ಉನ್ಕಾ ಆಚರಣ ಕರ್ತೆ ಜಾನೆ ಸೆ ನರ್ ಹರ್ ಬನ್ ಸಕ್ತಾ ಹೈ, ಮಾನವ್ ಮಾಧವ್ ಬನ್ ಸಕ್ತಾ ಹೈ. ಐಸಾ ಕರ್ತೆ ಹುಯೇ ಮಾನವ್ ಸಚ್ಚೆ ಅರ್ಥ ಮೇ ಭಾರತೀಯ ಕಹಲಾತಾ ಹೈ, ಭವ್ಯ ಭಾರತ ಕಾ ನಿರ್ಮಾಣ ಕರ್ನೆ ಮೇ ಅಪನಾ ಅಮೂಲ್ಯ ಯೋಗದಾನ ದೇ ಸಕ್ತಾ ಹೈ.
1: ತಬ್ ತೋ ಹಮ್ ಭಿ ಇನ್ ದೋಹೋಂ ಕಾ ಕಂಠಸ್ಥ ಕರೆಂಗೆ ಇನ್ ಮೇ ಪಾಯೇ ಜಾನೆ ವಾಲೆ ದಿವ್ಯ ಸಂದೇಶೋಂ ಕೋ ಅಪನೇ ಜೀವನ್ ಮೇ ಉತಾರತೆ ಹುವೆ ಸಚ್ಚೆ ಮಾನವ್ ಬನ್ನೆ ಕಾ ಪ್ರಯತ್ನ ಕರೆಂಗೆ.
0: ಅಚ್ಛಾ, ಇಸಿ ಕೆ ಸಾಥ್ ಆಜ್ ಕಾ ಪಾಠ ಸಮಾಪ್ತ ಕರೆಂಗೆ.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ಹಿಂದಿ ಪಾಠ ಕೇಳಿದ್ರಿ. ನಡೆಸಿಕೊಟ್ಟವರು ಕೆ ವಿ ಶ್ರೀನಿವಾಸ ಮೂರ್ತಿ, ಇವರೊಂದಿಗೆ ಭಾಗವಹಿಸಿದವರು ಸೀತಾ ತೇಜಸ್ವಿನಿ ಹಾಗೂ ವಿಘ್ನೇಶ್ವರ ಹೆಗಡೆ.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ ಶ್ರೋತೃಗಳೇ ಗಮನಿಸಿ, 5:30 ವಿಶೇಷ ತೀವ್ರ ಪರಿಷ್ಕರಣೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಈ ಕುರಿತಾಗಿ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅಂಬುಕುಮಾರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಇವರೊಂದಿಗೆ ನೂತನ ಎಸ್ ಕದಂ ಕಾರ್ಯಕ್ರಮ ಇಂದು ಸಂಜೆ 5:30. ಇನ್ನು 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ, ಪ್ರಸ್ತುತಿ ಬಿಕೆ ಸುಮತಿ. ಅವಲೋಕನ ಪ್ರಸಾರವಾಗ್ತಾ ಇದೆ ಸಂಜೆ 6:30. ಲಂಡನ್ನ ಓವಲ್ ಕ್ರೀಡಾಂಗಣದಲ್ಲಿ ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ನಡೆಯಲಿರುವ ಐಸಿಸಿ ಟಿ20 ಮಹಿಳಾ ವರ್ಲ್ಡ್ ಕಪ್ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯನ್ನ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂದು ಸಂಜೆ 6:51 7:45 9:15 ಕೇಳಬಹುದು. ಇನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ 6:51. ದಾಲ್ಚಿನ್ನಿ ಬೆಳೆಯ ಬೇಸಾಯದ ಕ್ರಮಗಳ ಕುರಿತಾಗಿ ಡಾ ಶರಣ್ಯ ಬಿಆರ್ ಅವರೊಡನೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ಕೊಳ್ಳಲದ ತೋಪೇಗೌಡ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಬಹುದು. ಇನ್ನು ಸಿರಿಗಂಧ 7:45. ರಾತ್ರಿ 9:15 ಎಂ ಲಕ್ಷ್ಮೀಕಾಂತ್ ಹಾಡಿರುವ ಭಾವಗೀತೆಗಳು. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ. ಇನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮೂಡಿ ಬರ್ತಾ ಇದೆ. ರಾತ್ರಿ 10:00 ಪುಷ್ಪಾ ಕಾಶಿನಾಥ್ ಅವರ ವೀಣಾ ವಾದನವಿದೆ. ಮೃದಂಗ ಸಹಕಾರ ಅನಿರುದ್ ಎಸ್ ಭಟ್, ಮೋರ್ಸಿಂಗ್, ಜಿ ಲಕ್ಷ್ಮೀನಾರಾಯಣ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ರಾತ್ರಿ 10:00. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:04. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಇನ್ನು ಮುಂದೆ ಕೇಳಿ ನ್ಯಾಯವಾಣಿ, ನಂತರ ನಾವೆಲ್ಲ ಹೊಮ್ಮಿಸಲು ಕ್ವಿಸ್ ಕಾರ್ಯಕ್ರಮ ಆಡೋಣ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
2: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಶಿರೀಷ ಬಿ ರೆಡ್ಡಿ ಅವರು. ನಮಸ್ಕಾರ ಮೇಡಮ್.
3: ನಮಸ್ಕಾರ ಸರ್.
2: ಅನೇಕ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಾ ಇದ್ದೀರಿ, ಅನೇಕ ನಮ್ಮ ಕೇಳುಗರಿಗೆ ಸಹಾಯವಾಗ್ತಾ ಇದೆ ಅಂತೇಳಿ ನಾವು ಭಾವಿಸ್ಕೊಳ್ತೇವೆ. ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ, ಯಾವುದೇ ಒಂದು ಹಿಂದೂ ವಿವಾಹದ ಪ್ರಕರಣ ಅಂದ್ಕೊಳ್ಳೋಣ, ಗಂಡ ಹೆಂಡತಿ ಇಬ್ಬರು ಕೆಲಕಾಲ ಜೊತೆಗಿರ್ತಾರೆ, ಆಮೇಲೆ ಇನ್ನೊಬ್ಬರಿಗೆ ಒಂಥರ ಏನೋ ಮನಸ್ತಾಪ ಆಗ್ಬೋದು, ಮನೆಯಲ್ಲಿ ಹೇಳ್ದೇನೆ ಮನೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅಂದ್ಕೊಳ್ಳೋಣ, ಎಷ್ಟೇ ಪ್ರಯತ್ನ ಮಾಡಿದರೂ ವಾಪಸ್ ಬರಕ್ಕೆ ರೆಡಿ ಇರಲ್ಲ, ಆವಾಗ ಏನು ಕ್ರಮ ತೆಗೆದುಕೊಳ್ಬಹುದು? ಅಂದರೆ ಪ್ರತ್ಯೇಕವಾಗಿ ಅವರಿಗೆ ವಿವಾಹ ವಿಚ್ಛೇದನ ನೀಡಲು ಇಷ್ಟ ಇಲ್ಲ, ಆದರೆ ಪ್ರತ್ಯೇಕವಾಗಿರ್ತಾರೆ, ಹೇಗೆ ಮೇಡಮ್ ಈ ಸಮಸ್ಯೆ?
3: ಖಂಡಿತ ಸರ್, ಕಾನೂನಡಿ ಹಿಂದೂ ವಿವಾಹ ಕಾಯ್ದೆ ಅಡಿ ಇದಕ್ಕೆ ಅವಕಾಶ ಇದೆ. ಈಗ ಮನೆ ಬಿಟ್ಟು, ನೀವು ಹೇಳ್ದಂಗೆ ಮನಸ್ತಾಪ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಕಾರಣಕ್ಕೂ ಸಹ ಬಿಟ್ಟು ಹೋಗಿರ್ಬೋದು, ಆದರೆ ಕಾನೂನಿನ ಪರವಾಗಿ ಅವ್ರನ್ನ ವಾಪಸ್ ಕರೆಸುವಂಥ ಅವಕಾಶ ಇದೆ. ಇದಕ್ಕೆ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಅಂತ ಹೇಳ್ತಾರೆ. ದಾಂಪತ್ಯ ಹಕ್ಕುಗಳ ಮರುಸ್ಥಾಪನೆಗೆ ಅವರು ಸೆಕ್ಷನ್ 9 ಅಡಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅಂದರೆ ಈಗ ನೊಂದ ವ್ಯಕ್ತಿ ಯಾರಿರ್ತಾರೆ, ಯಾರ ಗಂಡ ಅಥವಾ ಹೆಂಡತಿ ಬಿಟ್ಟು ಹೋಗಿರ್ತಾರೆ, ಅವರು ಈ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಆದರೆ ಈ ಅರ್ಜಿ ಸಲ್ಲಿಸೋದಕ್ಕೆ ಮುಖ್ಯ ಕಾರಣ ಏನು ನೋಡಬೇಕು ಅಂದರೆ, ಯಾರು ಬಿಟ್ಟೋಗಿರ್ತಾರೆ ಅವರು ಯಾವುದೇ ಸಮಂಜಸ ಉದ್ದೇಶ ಇಲ್ಲದೆ ಅಥವಾ ಕಾರಣಗಳು ಇಲ್ಲದೆ ಅವ್ರ ಮನೆಯನ್ನ ಬಿಟ್ಟೋಗಿರ್ಬೇಕು, ಸುಮಾರು ಕಾಲ ಆಗಿರ್ಬೇಕು, ಎಷ್ಟೇ ಕರೆದ್ರೂ ಕೂಡ ಅವ್ರು ಬರೆದಂತಹ ಸಂದರ್ಭದಲ್ಲಿ ನ್ಯಾಯಾಲಯದ ಮೂಲಕ ಈ ಆದೇಶವನ್ನ ಪಡ್ಕೊಂಡು ಅವರು ವಾಪಸ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಏನೇನು ಜವಾಬ್ದಾರಿಗಳಿರ್ತೋ ಅದು ಲೈಂಗಿಕ ಸಂಬಂಧದ ಮರುಸೃಷ್ಟೀಕರಣ ಮಾಡೋದನ್ನು ಕೂಡ ಅವರು ನಿಭಾಯಿಸಬೇಕಾಗಿರುತ್ತೆ ಈ ಆದೇಶವನ್ನ ಹೊರಡಿಸಿದಾಗ. ಆದರೆ ಮತ್ತೆ ಇನ್ನೊಂದು ವಿಷಯ ಗಮನದಲ್ಲಿಟ್ಕೊಂಡಿರಬೇಕಾದದ್ದು ಅಂದರೆ, ಯಾವುದೇ ಕಾರಣ ಇಲ್ಲದೆ ಅವ್ರು ಬಿಟ್ಟು ಹೋಗಿರಬೇಕು. ಈಗ ಕೆಲವೊಮ್ಮೆ ನಾವು ನೋಡ್ತೀವಿ, ಬರೀ ಮನಸ್ತಾಪ ಅಲ್ಲದೆ ಮನೆಯಲ್ಲಿ ಕಿರುಕುಳ ಆಗ್ತಾ ಇರ್ಬೋದು, ದೈಹಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು, ಆ ಕಾರಣದಿಂದ ಗಂಡ ಅಥವಾ ಹೆಂಡತಿ ಮನೆಯನ್ನ ಬಿಟ್ಟು ಹೋಗಿದ್ರೆ ಅದು ಒಂದು ಸಮಂಜಸ ಕಾರಣ ಅಂತ ಪರಿಗಣನೆಗೆ ಬರಬಹುದಾಗಿರುತ್ತೆ. ಸೊ ಅದನ್ನ ಯಾರು ಮನೆ ತೊರೆದು ಹೋಗಿರ್ತಾರೆ ಅವರು ನ್ಯಾಯಾಲಯದ ಮುಂದೆ ಪ್ರೂವ್ ಮಾಡ್ಕೊಳ್ಬೇಕಾಗಿರತ್ತೆ. ಅಕಸ್ಮಾತ್ ಸಮಂಜಸವಾಗಿದೆ ಕಾರಣ ಅಂತ ಆದ್ರೆ ಅವಾಗ ಈ ಆದೇಶವನ್ನ ನ್ಯಾಯಾಲಯ ನಿರಾಕರಣೆ ಮಾಡಬಹುದಾಗಿರತ್ತೆ. ಜೊತೆಗೆ ಕೆಲವು ಸಂದರ್ಭದಲ್ಲಿ ವಿದೇಶಕ್ಕೆ ಕೆಲಸಕ್ಕೆ ಅಂತ ಹೋಗಿರ್ತಾರೆ, ಬರೀ ಕೆಲವು ಸಮಯ ಹೋಗಿರ್ತೀವಿ ಅಂತ ಹೇಳ್ತಾರೆ, ಬಟ್ ಅದಾದ್ಮೇಲೆ 1 ವರ್ಷ 2 ವರ್ಷ ಅಂತ ಕೂಡ ಆಗ್ತಾ ಹೋಗ್ಬಹುದು. ಅವಾಗ ರೆಸ್ಟಿಟ್ಯೂಷನ್ಗೆ ಅವಕಾಶ ಮಾಡಿಕೊಡ್ಬಹುದು.
2: ಅಂದ್ರೆ ದಾಂಪತ್ಯ ಹಕ್ಕುಗಳ ಮರುಸ್ಥಾಪನೆ ಅಂತ ಹೇಳ್ತಿರ್ತಾವೆ.
3: ಹೌದು.
2: ಈಗ ಸಾಮಾನ್ಯವಾಗಿ ಏನಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ, ಮನೆ ಬಿಟ್ಟು ಹೋದಾಗ ವಾಪಸ್ ಬಂದ್ಮೇಲೆ ಕಾರಣ ಹೇಳ್ತಾರೆ ಅವರು, ಅವಾಗ ಕಾರಣ ನಡೀತದ?
3: ಅದೇ, ಕಾರಣವನ್ನ ಅವರು ಸಾಬೀತು ಪಡಿಸೋದು ಅವ್ರ ಕೈಯಲ್ಲೇ ಇರತ್ತೆ. ಅದು ಸಮಂಜಸವಾಗಿದೆಯಾ ಅಥವಾ ಏನೋ ಒಂದು ಹೇಳಬೇಕು ಅನ್ನೋದಕ್ಕೊಂದು ಕಾರಣ ಕೊಡ್ತಾ ಇದ್ದಾರೆ. ಈ ರೀತಿ ಪ್ರಕರಣಗಳು ಸಾಕಷ್ಟು ಬಾರಿ ಬಂದಿರುತ್ತೆ. ಏನೋ ಹೇಳ್ಬಿಟ್ಟು ಮನೆಯಿಂದ ಹೊರಟೋಗಿರ್ತಾರೆ, ಮಕ್ಕಳ ಜವಾಬ್ದಾರಿ ನೋಡ್ತಾ ಇರಲ್ಲ, ಮನೆಯವ್ರಿಗೆ ಏನು ಹಣ ಕೊಡ್ತಾ ಇರಲ್ಲ, ಎಷ್ಟೋ ತಿಂಗಳಾದ್ಮೇಲೆ ಸುಮ್ಮನೆ ಒಂದಿನ ವಾಪಸ್ ಬರೋದು ಮತ್ತೆ ಹೋಗೋದು, ಆ ರೀತಿ ಮಾಡ್ತಾ ಇರ್ತಾರೆ. ಇದು ಸಮಂಜಸ ಹೌದೋ ಅಲ್ವೋ ಅನ್ನೋದು ಅವರೇ ಸಾಬೀತುಪಡಿಸಬೇಕಾಗಿರತ್ತೆ.
2: ವಿವಾಹ ವಿಚ್ಛೇದನ ಪಡ್ಕೋಬೇಕು ಅಂತ ಏನು ಇರಲ್ಲ ಉದ್ದೇಶ, ಆದ್ರೆ ಬಿಟ್ಟೋಗಿರ್ತಾರೆ.
3: ಹೌದು.
2: ಕಾನೂನು ಮೂಲಕವಾಗಿನೇ ಇದನ್ನು ಸರಿಪಡಿಸ್ಕೋಬೇಕಾ?
3: ಹಲವಾರು ಸಮಯ ಮನೆ ಕೌಟುಂಬಿಕ ವಿಚಾರಗಳಂದ್ರೆ ಖುದ್ದಾಗ ಅವರೇ ಮ್ಯಾನೇಜ್ ಮಾಡೋದಂತ ನೋಡ್ತೀವಿ. ಆದ್ರೆ ಇಲ್ಲಿ ನಾವೇನ್ ಹೇಳ್ತಾ ಇದ್ವಿ, ಎಷ್ಟೋ ವರ್ಷಗಳ ಕಾಲ ಅಥವಾ ತುಂಬಾ ದೀರ್ಘಕಾಲಕ್ಕೆ ಬಿಟ್ಟೋಗಿದ್ರೆ ಇನ್ನು ಬೇರೆ ಯಾವುದೂ ಅವಕಾಶ ಅವ್ರು ಮಾತಾಡಿ ಸಹ ವಾಪಸ್ ಬರ್ತಾ ಇಲ್ಲ ಅಂದಾಗ ಕಾನೂನು ಕ್ರಮ ಕೈಗೊಳ್ಬಹುದು. ಈ ಆದೇಶ ಬಂದ್ಮೇಲೆ ಪಾಲನೆ ಮಾಡಲೇಬೇಕಾಗಿರತ್ತೆ. ಅಕಸ್ಮಾತ್ ರೆಸ್ಟಿಟ್ಯೂಷನ್ ಆಫ್ ಕಾನ್ಜುಗಲ್ ರೈಟ್ಸ್ ಆದೇಶ ಬಂದರೂ ಕೂಡ ಮರು ಅವ್ರು ವಾಪಸ್ ಬರಲಿಲ್ಲ ಅಂತಾದ್ರೆ ಅವಾಗ ವಿಚ್ಛೇದನಕ್ಕೆ ಅದೇ ಒಂದು ಗ್ರೌಂಡ್ ಆಗತ್ತೆ, ಆ ಕಾರಣದಿಂದ ವಿಚ್ಛೇದನವನ್ನು ಪಡ್ಕೊಳ್ಬಹುದಾಗಿರುತ್ತೆ.
2: ಒಟ್ಟಾರೆ ಏನೋ ಒಂದು ಮಾನಸಿಕ ಸ್ಥಿತಿಗತಿಗಳಲ್ಲಿ ವ್ಯತ್ಯಾಸ ಆಗತ್ತೆ, ಇದ್ದಕ್ಕಿದ್ದಂಗೆ ಬಿಟ್ಟು ಹೋಗಿರ್ತಾರೆ, ವಾಪಸ್ ಬಂದು ವೈವಾಹಿಕ ಜೀವನವನ್ನು ನಡೆಸಬೇಕು ಅಂತ ಅನ್ನೋದು ನಮ್ಮ ಎಲ್ಲರ ಉದ್ದೇಶ. ಹಂಗೇನಾದ್ರೂ ಇದ್ರೆ ಕಾನೂನು ಮೂಲಕವಾಗಿ ಅದನ್ನು ಬಗೆಹರಿಸಿಕೊಂಡು ಮತ್ತೆ ಸಂಸಾರದ ಜೀವನವನ್ನು ನಡೆಸಬಹುದು. ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
3: ಥ್ಯಾಂಕ್ ಯು ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಹಾಯ್, ಹಲೋ, ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಆರ್ಜಿ ಶಾಂತಲಜೆ. ಇವತ್ತಿನ ಹೋಮ್ ಬಿಸಿಲಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಇವತ್ತಿನ ಹೋಮ್ ಬಿಸಿಲು ಕ್ವಿಜ್ ಏನ್ ವಿಶೇಷ ಗೊತ್ತಲ್ಲ, ಬರೀ ಅರ್ಧ ಗಂಟೆ ಮಾತ್ರ. ಬಾಲಿವುಡ್ ಸ್ಯಾಂಡಲ್ವುಡ್ ಮತ್ತೆ ಫಿಫಾ ವರ್ಲ್ಡ್ ಕಪ್ ಬಗ್ಗೆ ನಿಮ್ಗೆ ಇವತ್ತು ನಾನು ಪ್ರಶ್ನೆ ಕೇಳಲಿದ್ದೇನೆ. ಹಾಗಾದ್ರೆ ಮತ್ತೆ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು? ಕೇಳೇ ಬಿಡ್ತೀನಿ ಮೊದಲನೇ ಪ್ರಶ್ನೆ. ನೀವು ಕೂಡ ಈ ಪ್ರಶ್ನೆಗೆ ಉತ್ತರ ಕಳಿಸ್ಬೋದು. ಉತ್ತರ ಕಳಿಸೋ ನಂಬರ್ ನಿಮಗೆ ಗೊತ್ತಿದೆ, ಗೊತ್ತಿಲ್ಲ ಅಂದ್ರೆ ನೋಟ್ ಮಾಡ್ಕೊಳ್ಳಿ, 9480901013. ನೀವೇನಾದರೂ ಈಗ ಎಫ್ ಎಂ ರೈನ್ಬೋನ ಟ್ಯೂನ್ ಮಾಡಿದರೆ ನಮ್ಮ ನಂಬರ್, ನಮ್ಮ ವಾಟ್ಸಪ್ ಸಂಖ್ಯೆ 9480901013. ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಹೋಮ್ ಬಿಸಿಲು ಕಾರ್ಯಕ್ರಮ. ಸೊ ರೆಡಿ ಹಾಗಾದ್ರೆ ಫ್ರೆಂಡ್ಸ್ ನಮ್ಮ ಮೊದಲನೇ ಪ್ರಶ್ನೆಗೆ. ಓಕೆ, ಅತ್ಯುತ್ತಮ ಚಲನಚಿತ್ರಕ್ಕಾಗಿ ನೀಡಲಾಗುವ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಅಂದ್ರೆ ಸ್ವರ್ಣ ಕಮಲ ಪ್ರಶಸ್ತಿ, ಇದನ್ನು ಅತ್ಯಧಿಕ ಬಾರಿ ಪಡೆದ ಕನ್ನಡದ ನಿರ್ದೇಶಕರು ಯಾರು ಮತ್ತು ಎಷ್ಟು ಬಾರಿ? ಮತ್ತೊಮ್ಮೆ ಕ್ವಶನ್ ಹೇಳ್ತೀನಿ, ನಿಮ್ಗೇನಾದ್ರೂ ಕಷ್ಟ ಅನ್ಸಿದ್ರೆ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. ಅತ್ಯುತ್ತಮ ಚಲನಚಿತ್ರಕ್ಕಾಗಿ ನೀಡಲಾಗುವ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸ್ವರ್ಣ ಕಮಲ, ಇದನ್ನು ಅತ್ಯಧಿಕ ಬಾರಿ ಪಡೆದ ಕನ್ನಡದ ನಿರ್ದೇಶಕರು ಯಾರು ಮತ್ತು ಎಷ್ಟು ಬಾರಿ ಪಡೆದಿದ್ದಾರೆ ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013ಗೆ ಕಳಿಸ್ಬೋದು. ನಿಮಗೆ ಉತ್ತರಗಳನ್ನು ಕಳಿಸಲು ಒಂದು ಹಾಡಿನ ಕಾಲಾವಕಾಶ ಇರುತ್ತೆ, ಮತ್ತು ನಿಮಗೆ ಗೊತ್ತೇ ಇದೆ ಆಟ ಅಂದರೆ ಒಂದಷ್ಟು ನಿಯಮ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಆ ನಿಯಮದ ಪ್ರಕಾರ ಮೊದಲು ಬಂದಂತಹ ಕೆಲವು ಉತ್ತರಗಳನ್ನು ಮಾತ್ರ ನಾನು ಸ್ವೀಕರಿಸ್ತೀನಿ, ಬಾಕಿಯವರು ಬೇಜಾರು ಮಾಡ್ಕೋಬಾರ್ದು. ಮುಂಚೆನೆ ಇವತ್ತು ಬರೀ ಜಸ್ಟ್ ಹಾಫ್ ಎನ್ ಅವರ್ ಪ್ರೋಗ್ರಾಮ್ ಆಗಿರೋದ್ರಿಂದ ಅಂತ ಹೇಳ್ತಾ ಉತ್ತರವನ್ನು ಕಳಿಸಿ ಅಂತ ಹೇಳಿದ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮ್ಮೆಲ್ಲರಿಗೋಸ್ಕರ.

ಹೌದು ಸ್ನೇಹಿತರೆ, ಅತ್ಯುತ್ತಮ ಚಲನಚಿತ್ರಕ್ಕಾಗಿ ನೀಡಲಾಗುವ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸುವರ್ಣ ಕಮಲ ಇದನ್ನು ಅತ್ಯಧಿಕ ಬಾರಿ ಪಡೆದ ಕನ್ನಡದ ನಿರ್ದೇಶಕರು ಯಾರು ಮತ್ತು ಎಷ್ಟು ಬಾರಿ ಅಂತ ಕೇಳಿದೆ. ಬಹಳಷ್ಟು ಜನ ಉತ್ತರವನ್ನು ಕಳಿಸಿದ್ದೀರಾ, ಸರಿಯಾದ ಉತ್ತರವನ್ನೇ ಕಳಿಸಿದ್ದೀರಾ. ಆಟ ಅಂದಮೇಲೆ ಒಂದಷ್ಟು ರೂಲ್ ಇರುತ್ತೆ ಅಂತ ಹೇಳಿದೆ. ಹೌದು, ಸರಿಯಾದ ಉತ್ತರ ಕಳಿಸಿದವರು ಯಾರು ಅಂತ ಹೇಳೋಕ್ಕೆ ಮುಂಚೆ, ಹೌದು ಉತ್ತರ ಏನು ಅಂತ ನೋಡೋದಾದರೆ ಗಿರೀಶ್ ಕಾಸರವಳ್ಳಿ. ಕರೆಕ್ಟ್, 4 ಬಾರಿ ಸುವರ್ಣ ಕಮಲ ಪ್ರಶಸ್ತಿವನ್ನು ಅವರು ಗೆದ್ದಿದ್ದಾರೆ. ಸುವರ್ಣ ಕಮಲ ಪ್ರಶಸ್ತಿ ಪಡೆದ ಚಿತ್ರಗಳು ಯಾವ್ದ್ಯಾವುದು ಅಂತ ಗೊತ್ತಾ? ಘಟಶ್ರಾದ, ತವರನ್ನ ಕತೆ, ತಾಹಿ ಸಾಹೇಬ ಮತ್ತು ದ್ವೀಪ. ಹೌದು, ಕನ್ನಡದ ಹೆಮ್ಮೆಯ ನಿರ್ದೇಶಕರಾದ ಗಿರೀಶ್ ಕಾಸರವಳ್ಳಿ ಅವರು ಸಾಮಾಜಿಕ ವಾಸ್ತವತೆ, ಮಾನವೀಯ ಮೌಲ್ಯಗಳು ಮತ್ತು ಸಾಹಿತ್ಯಾಧಾರಿತ ಕಥೆಗಳನ್ನು ತೆರೆಗೆ ತರುವ ಮೂಲಕ ಭಾರತೀಯ ಚಿತ್ರರಂಗದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದ್ದಾರೆ. ಅತ್ಯುತ್ತಮ ಚಲನಚಿತ್ರಕ್ಕಾಗಿ ನೀಡಲಾಗುವ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸುವರ್ಣ ಕಮಲವನ್ನು 4 ಬಾರಿ ಗೆದ್ದಿರುವ ನಮ್ಮ ಹೆಮ್ಮೆಯ ಕನ್ನಡಿಗ. ಹೌದು, ಹಾಗಾದರೆ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋ ಸಮಯ. ರಾಧಾಕೃಷ್ಣ ಚಳ್ಳಕೆರೆಯಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಬೆಳಗಾವಿಯಿಂದ ಮಂಜುನಾಥ್ ಇಂದರಗಿ, ದೇವಿ ಸಿಂಗ್ ಸರತ್ ಸಿಂಗ್ ಚಾಮರಾಜಪೇಟೆಯಿಂದ, ಹುಣ್ಣೂರು ಅಲಿ ಹನುಮಂತಪುರದಿಂದ ಪದ್ಮಶ್ರೀ ಕುಟುಂಬ ಅವರು, ಸುಧಾಮೂರ್ತಿ ಕೆಹಳ್ಳಿಯಿಂದ ಹಾಗೂ ವಾಣಿಶ್ರೀ ಧಾರವಾಡದಿಂದ, ಚಂದ್ರಪ್ಪ ಉತ್ತರಳ್ಳಿಯಿಂದ, ರಾಜ್ಕುಮಾರ್ ಕೆಎಚ್ ಬಿ ಕಾಲೋನಿ ಹರಿಹರದಿಂದ, ರೇಖಾ ಯಲಹಂಕದಿಂದ, ಎಸ್ಎಂ ಶುಭ ಹಾಸನದಿಂದ, ಗೀತಾ ಜೋಶಿ ಕಲಬುರಗಿಯಿಂದ, ಚಂದ್ರಕಾಂತ್ ಅವರು ಕೂಡ ಕಳಿಸಿದ್ದಾರೆ, ಹಾಗೆ ಸುಭಾನ್ ಕೋರಿ ಅವರು ಕೂಡ ಕಳಿಸಿದ್ದಾರೆ, ಬಹಳಷ್ಟು ಜನ ಮಂಜುಶ್ರೀ ಅವರು ಧಾರವಾಡದಿಂದ ಕಳಿಸಿದ್ದಾರೆ, ಹಾಗೆ ಇನ್ನೂ ಸುಮಾರು ಜನ ಕಳಿಸಿದ್ದೀರಾ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ, ಹಾಗೆ ಮತ್ತೆ ಗಿರೀಶ್ ಕಾಸರವಳ್ಳಿ ಅಂತ ವಿಜಯ್ ಅವರು ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಮತ್ತು ಎಫ್ಎಂ ರೈನ್ಬೋ ಕಡೆಯಿಂದ ಒಂದು ಚಪ್ಪಾಳೆ. ಸೊ ಫ್ರೆಂಡ್ಸ್, ನನ್ನ 2ನೇ ಪ್ರಶ್ನೆಗೆ ತಾವೆಲ್ಲರೂ ಸಿದ್ಧರಾಗಿದ್ದೀರಾ ಅಂತ ಅನ್ಕೊಂತೀನಿ. ಇದೊಂದು ಬಾಲಿವುಡ್ ಕ್ವಿಜ್. ಓಕೆ, ಸೊ ಓಕೆ ನೋಡೋಣ. ಇದು ತುಂಬಾನೇ ಈಸಿ ಇದೆ, ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಇದೊಂದೇ ಚಿತ್ರಕ್ಕೆ ಅತ್ಯಧಿಕ ಪ್ರಶಸ್ತಿಗಳನ್ನು ಗೆದ್ದು ಗಿನ್ನಿಸ್ ವಿಶ್ವ ದಾಖಲೆ ನಿರ್ಮಿಸಿದ ಈ ಬಾಲಿವುಡ್ ಚಿತ್ರ ಯಾವುದು ಅಂತ ನನಗೆ ಸಂದೇಶ ಕಳಿಸಿ. ಪ್ರಶ್ನೆ ಮತ್ತೊಮ್ಮೆ, ಯಾವ ಚಿತ್ರ ಅತ್ಯಧಿಕ ಪ್ರಶಸ್ತಿಗಳನ್ನು ಗೆದ್ದು ವಿಶ್ವ ಗಿನ್ನೆಸ್ ದಾಖಲೆ ನಿರ್ಮಿಸಿದ ಬಾಲಿವುಡ್ ಚಿತ್ರ ಯಾವುದು? ತುಂಬ ರೀಸೆಂಟ್ ಚಿತ್ರ ಅಂತ ಏನಿಲ್ಲ, ಹೇಳ್ಬೋದು. ಸೊ ನೋಡೋಣ ಯಾರ್ಯಾರಿಗೆ ಗೊತ್ತಿದೆ. ನಮ್ಮ ವಾಟ್ಸಪ್ ಸಂಖ್ಯೆ 9489010013 ಕಳಿಸಬಹುದು. ಸೊ ವಿಶ್ವ ಗಿನ್ನೆಸ್ ದಾಖಲೆ ನಿರ್ಮಿಸಿದ ಬಾಲಿವುಡ್ ಚಿತ್ರ ಯಾವುದು? ಸಂದೇಶ ಕಳಿಸಿ, ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ.

ಹೋಮ್ ಬಿಸಿಲು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ಮತ್ತು ಸೂಪರ್ ಕ್ವಿಜ್ ಆಡ್ತಾ ನಿಮ್ಮೆಲ್ಲರ ಜೊತೆ ನಾನು ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ನನ್ನ ಎರಡನೇ ಪ್ರಶ್ನೆಯಾಗಿತ್ತು, ಈ ಚಿತ್ರ ಅತ್ಯಧಿಕ ಪ್ರಶಸ್ತಿಗಳನ್ನು ಗೆದ್ದು ಗಿನ್ನಿಸ್ ವಿಶ್ವ ದಾಖಲೆ ನಿರ್ಮಿಸಿದ ಬಾಲಿವುಡ್ ಚಿತ್ರ ಯಾವುದು ಅಂತ ನನ್ನ ಪ್ರಶ್ನೆ ಕೇಳಿದ್ದೆ. ಬಹಳಷ್ಟು ಜನ ಉತ್ತರವನ್ನು ಕಳಿಸಿದ್ದೀರಾ, ಸೊ ಯಾರ್ಯಾರು ಸರಿಯಾದ ಉತ್ತರ ಕಳಿಸಿದ್ದಾರೆ ಅಂತ ಫಸ್ಟ್ ನೋಡೋಣ, ಆಮೇಲೆ ಆನ್ಸರ್ ಏನು ಅಂತ ನೋಡೋಣ. ಸೊ ಎನ್ ಆರ್ ಪ್ರಸಾದ್ ಅವರು ಕಳಿಸಿದ್ದಾರೆ ರಾಜಾಜಿನಗರದಿಂದ, ದಿಲೀಪ್ ಕಲ್ಯಾಣ್ಕರ್ ಅವರು ಕಳಿಸಿದ್ದಾರೆ ಬಿಂದು ಪ್ರಕಾಶ್ ಜಯನಗರದಿಂದ, ಬಾಬಾ ಕಲ್ಯಾಣ್ ನೇತ್ರ ಕೆಂಗೇರಿ, ಸುಬ್ರಹ್ಮಣ್ಯ ಜಯಂತ್ ಅವರು ಕಳಿಸಿದ್ದಾರೆ, ಹಾಗೆ ವಸಿಂ ಅಲಿ ಜಗಳೂರು, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಗಜಾನನ ಭಟ್ ಅವರು ಬೋಳಮಕ್ಕಿ ಹೊನ್ನಾವರದಿಂದ, ಗಾಂಧಿರಾಜು ಅವರು ಮಸಾಲೆ ಸೋಲಾಪುರದಿಂದ, ಹಂಪಿಯಿಂದ ಜಾಫರ್, ಅನಿಲ್ ಭೀಷ್ಟನವರ್ ಶಮನೇವಾಡಿ ಚಿಕ್ಕೋಡಿಯಿಂದ, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ಲಕ್ಷ್ಮೀದೇವನಮ್ಮ ಸಾತನೂರಿಂದ ಸಂದೇಶ ಕಳಿಸಿದ್ರೆ, ಶ್ವೇತಾ ಎಸ್ ರಾವ್ ಸುಳ್ಯದಿಂದ ಕಳಿಸಿದ್ದಾರೆ, ಶಾಂತಿ ರಮೇಶ್ ಅವರು ಗಂಗಾವತಿಯಿಂದ ಕಳಿಸಿದ್ದಾರೆ, ಜಯ ಪುಟ್ಟಸ್ವಾಮಿ ಕೆನಡಾದಿಂದ ಕಳಿಸಿದ್ದಾರೆ, ಹಾಗೇನೆ ಗುಣವತಿ

ದಾರೆ. ಥ್ಯಾಂಕ್ ಯು ಫಾರ್ ಯುವರ್ ಆನ್ಸರ್ ಅಂತ ಹೇಳ್ತಾ, 2000 ಇಸವಿಯಲ್ಲಿ ಬಿಡುಗಡೆಯಾದಂತಹ ಕಹೋನಾ ಪ್ಯಾರ್ ಹೇ ಚಿತ್ರದ ಮೂಲಕ ಹೃತಿಕ್ ರೋಷನ್ ಮತ್ತು ಅಮಿಷಾ ಪಟೇಲ್ ಬಾಲಿವುಡ್ಗೆ ಪಾದಾರ್ಪಣೆ ಮಾಡ್ತಾರೆ. ಈ ಚಿತ್ರವು 2002 ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಒಂದೇ ಚಿತ್ರಕ್ಕೆ ಅತ್ಯಧಿಕ ಪ್ರಶಸ್ತಿಗಳನ್ನು, ಅಂದರೆ 92 ಪ್ರಶಸ್ತಿಗಳನ್ನು ಗೆದ್ದ ಚಿತ್ರವೆಂದು ದಾಖಲಾಗಿತ್ತು. ಬಿಡುಗಡೆಯಾದ ತಕ್ಷಣವೇ ಚಿತ್ರದ ಹಾಡುಗಳು, ಸಂಗೀತ, ಅಭಿನಯ ಮತ್ತು ಕಥಾಹಂದರ ಅಪಾರ ಜನಪ್ರಿಯತೆ ಗಳಿಸಿತು. ಹೃತಿಕ್ ರೋಷನ್ ಅವರ ಚೊಚ್ಚಲ ಚಿತ್ರವೇ ಅವರನ್ನು ಬಾಲಿವುಡ್ನ ಅಗ್ರ ನಟರ ಸಾಲಿಗೆ ತಂದ ಮಹತ್ವದ ಚಿತ್ರ ಇದಾಗಿತ್ತು. ಉತ್ತರ ಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ಸೊ ಮತ್ತೊಂದು ಪ್ರಶ್ನೆ ನಿಮ್ಮೆಲ್ಲರಿಗೋಸ್ಕರ, ಈ 2026 ಫುಟ್ಬಾಲ್ ವಿಶ್ವಕಪ್ ಇತಿಹಾಸದಲ್ಲಿ ನಿಮಗೆ ಲಾಸ್ಟ್ ಟೈಮ್ ಕೇಳಿದೆ ಎಷ್ಟು ದೇಶಗಳು ಇತ್ತು, ಎಷ್ಟು ದೇಶಗಳು ಭಾಗವಹಿಸ್ತಾ ಇದೆ ಅಂತ. ಈ ಸಲ ಮೊದಲ ಬಾರಿಗೆ ಎಷ್ಟು ದೇಶಗಳು ಒಟ್ಟಾಗಿ ಆತಿಥ್ಯವನ್ನು ವಹಿಸುತ್ತಿದೆ, ಅಂದರೆ ಎಷ್ಟು ದೇಶ ಹೋಸ್ಟಿಂಗ್ ಮಾಡ್ತಾ ಇದೆ 2026 ಫುಟ್ಬಾಲ್ ವಿಶ್ವಕಪ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಎಷ್ಟು ದೇಶಗಳು ಒಟ್ಟಾಗಿ ಆತಿಥ್ಯ ವಹಿಸುತ್ತಿದೆ ಅಂತ ನಿಮ್ಗೇನಾದ್ರೂ ಉತ್ತರ ಗೊತ್ತಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013ಗೆ ಸಂದೇಶ ಕಳಿಸಿ, ಮತ್ತು ಯಾವ ದೇಶ ಅಂತ ಗೊತ್ತಿದ್ರು ಕೂಡ ಕಳಿಸಿ ಅಂತ ಹೇಳ್ತೀನಿ. ಸೊ ನಿಮಗೆ ಒಂದು ಹಾಡಿನ ಕಾಲಾವಕಾಶ, ನಿಮ್ಗೋಸ್ಕರ ನಂತರ ನಿಮ್ಮ ಉತ್ತರಗಳನ್ನು ಓದುವಂತಹ ಸಮಯ.

ಹಾ, ನಮ್ಮ ಕೊನೆಯ ಪ್ರಶ್ನೆಯಾಗಿತ್ತು. ಸೊ ಬಹಳಷ್ಟು ಜನ ಉತ್ತರ ಕೊಟ್ಟಿದ್ದೀರಾ, ಆದರೆ ಬಹಳಷ್ಟು ಹೆಸರು ರಿಪೀಟ್ ಆಗೋದ್ರಿಂದ ನಾನು ಎಲ್ಲರ ಹೆಸರನ್ನು ತಗೊಳಕ್ಕಾಗಲ್ಲ. 2026 ಫುಟ್ಬಾಲ್ ವಿಶ್ವಕಪ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಎಷ್ಟು ದೇಶಗಳು ಒಟ್ಟಾಗಿ ಆತಿಥ್ಯ ವಹಿಸುತ್ತಾ ಇದೆ ಅಂತ ಕೇಳಿದೆ. ಸೊ ಉತ್ತರ 3 ದೇಶಗಳು, ಅಮೆರಿಕಾ, ಕೆನಡಾ ಮತ್ತು ಮೆಕ್ಸಿಕೋ. ಇದುವರೆಗೆ ಪುರುಷರ ಫಿಫಾ ವಿಶ್ವಕಪ್ಗೆ 1 ಅಥವಾ 2 ದೇಶಗಳು ಆತಿಥ್ಯ ವಹಿಸುತ್ತಿದ್ವು, ಆದರೆ 2026 ಮೊದಲ ಬಾರಿಗೆ, ಅಂದರೆ ಈ ಬಾರಿ, 3 ರಾಷ್ಟ್ರಗಳು ಸೇರಿ ಪಂದ್ಯಾವಳಿಯನ್ನು ಆಯೋಜಿಸುತ್ತಿದೆ. ಇದು ವಿಶ್ವಕಪ್ ಇತಿಹಾಸದ ಮಹತ್ವದ ಹೊಸ ಅಧ್ಯಾಯ. ತುಂಬಾ ಜನ ಉತ್ತರ ಏನೋ ಕೊಟ್ಟಿದ್ದೀರಾ, ಆದರೆ ಆದಷ್ಟು ಓದಲ್ದೇ ಇರೋರ ಹೆಸರು ಓದಕ್ಕೆ ಪ್ರಯತ್ನ ಆಗಿರೋದ್ರಿಂದ ಎಸ್ ನಾಗರಾಜನ್ ರಾವ್ ಅನ್ನಪೂರ್ಣೇಶ್ವರಿ ನಗರದಿಂದ, ಕಸ್ತೂರಿ ಅನ್ನವರು ಅವರು ಕೂಡ ಸಂದೇಶ ಕಳಿಸಿದ್ದಾರೆ, ವಿಜಯ್ ಅವರು ದಾವಣಗೆರೆಯಿಂದ ಕಳಿಸಿದ್ದಾರೆ, ವೇದಾ ಶೆಟ್ಟಿ ಕಾಳವಾರದಿಂದ ಕಳಿಸಿದ್ದಾರೆ, ಉಷಾ ಬಿ ಪ್ರಕಾಶ್ ಅವರು ಕಳಿಸಿದ್ದಾರೆ, ಹೆಚ್ ಡಿ ಸಮರ್ಥ್ ಅವರು ಕಳಿಸಿದ್ದಾರೆ, ಹಾಗೆ ಪಿ ಎಚ್ ಪಟೇಲ್ ಅವರು ರಾಣಿಬೆನ್ನೂರಿನಿಂದ ಕಳಿಸಿದ್ದಾರೆ, ಮತ್ತು ನಂಬರ್ ಎಂಡಿಂಗ್ ವಿತ್ 898 ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಸೊ ಹಾಗೂ ಬಹಳಷ್ಟು ಜನ ಆಗಲೇ ಕಳಿಸಿರುವಂತಹವರು ಉತ್ತರಗಳನ್ನು ಸರಿಯಾಗಿ ಕಳಿಸಿದ್ದೀರಾ. ಸೊ ಆದರೆ ಆಟ ಅಂದಮೇಲೆ ನಿಯಮ ಅಂತ ಹೇಳಿದ್ನಲ್ಲ, ಸೊ ಹಾಗಾಗಿ ಉತ್ತರ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸೊ ಇದಾಗಿತ್ತು ಇವತ್ತಿನ ಹೋಮ್ ಬಿಸಿಲು ಕ್ವಿಸ್ ಟೈಮ್. ನಿಮಗೂ ಕೂಡ ತುಂಬ ಖುಷಿಯಾಯಿತು ಅನ್ಕೊಂತೀನಿ. ಮತ್ತೊಮ್ಮೆ ಇನ್ನೊಂದು ಹೋಮ್ ಬಿಸಿಲು ಕಾರ್ಯಕ್ರಮದಲ್ಲಿ ನಾನು ಮತ್ತೆ ಭೇಟಿಯಾಗ್ತೀನಿ. ಇಷ್ಟೊತ್ತು ನಿಮ್ಮ ಜೊತೆ ಆಟವಾಡಿಸಿದ್ದು ಆರ್ಜೆ ಶಾಂತಲಜೆ. ನಿಮಗೂ ಕೂಡ ಇಷ್ಟ ಆಯಿತು, ಬ್ಯೂಟಿಫುಲ್ ಟ್ರ್ಯಾಕ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂತ ಹೇಳ್ತಾ ಇಲ್ಲಿಗೆ ಈ ಹೊಂದಿಸಿಲು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 4:02. ನಮಸ್ಕಾರ ಪ್ರಿಯ ಶ್ರೋತೃಗಳೇ, ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಆಕಾಶವಾಣಿ ಬೆಂಗಳೂರಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಿದ್ದೇನೆ. ಪ್ರತಿ ವರ್ಷ ಜುಲೈ 1 ನಾವು ಕರ್ನಾಟಕ ಪತ್ರಿಕಾ ದಿನವನ್ನು ಆಚರಿಸುತ್ತೇವೆ. ಕನ್ನಡ ಪತ್ರಿಕೋದ್ಯಮದ ಶ್ರೀಮಂತ ಪರಂಪರೆಯನ್ನು ಸ್ಮರಿಸುವುದರ ಜೊತೆಗೆ ಸಮಾಜಕ್ಕೆ ಮಾಹಿತಿ ನೀಡಿ ಜಾಗೃತಿ ಮೂಡಿಸಿ ಜನಸಾಮಾನ್ಯರನ್ನು ಸಬಲಗೊಳಿಸಿರುವ ಪತ್ರಕರ್ತರು, ಸಂಪಾದಕರು, ಛಾಯಾಗ್ರಾಹಕರು ಹಾಗೂ ಮಾಧ್ಯಮ ಕ್ಷೇತ್ರದ ಎಲ್ಲ ವೃತ್ತಿಪರರಿಗೆ ಗೌರವ ಸಲ್ಲಿಸುವ ದಿನ ಇದು. ಪತ್ರಿಕೋದ್ಯಮವನ್ನು ಪ್ರಜಾಪ್ರಭುತ್ವದ 4ನೇ ಸ್ತಂಭ ಎಂದೇ ಕರೆಯಲಾಗುತ್ತದೆ. ಅದು ಜನರಿಗೆ ಮಾಹಿತಿ ನೀಡುತ್ತದೆ, ಅಧಿಕಾರದಲ್ಲಿರುವವರನ್ನು ಪ್ರಶ್ನಿಸುತ್ತದೆ, ಧ್ವನಿ ಇಲ್ಲದವರಿಗೆ ಧ್ವನಿಯಾಗುತ್ತದೆ ಮತ್ತು ನಾಗರಿಕರು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ಕೈ ತೆಗೆದುಕೊಳ್ಳಲು ನೆರವಾಗುತ್ತೆ. ಇಂದಿನ ದಿನಗಳಲ್ಲಿ ಸುದ್ದಿಗಳು ಕ್ಷಣಾರ್ಧದಲ್ಲಿ ನಮ್ಮ ಮೊಬೈಲ್ಗೆ ತಲುಪುತ್ತಿರುವ ಹೊತ್ತಿಗೆ ಸಾಮಾಜಿಕ ಮಾಧ್ಯಮವು ಸಾಂಪ್ರದಾಯಿಕ ಮಾಧ್ಯಮಕ್ಕೆ ಸವಾಲೊಡ್ಡುತ್ತಿರುವ ಸಂದರ್ಭದಲ್ಲಿ ಜವಾಬ್ದಾರಿಯುತ ನೈತಿಕ ಹಾಗೂ ವಿಶ್ವಾಸಾರ್ಹ ಪತ್ರಿಕೋದ್ಯಮದ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ. ಪತ್ರಿಕೋದ್ಯಮದ ಈ ಬದಲಾಗುತ್ತಿರುವ ಮುಖ, ಅದರ ಸವಾಲುಗಳು ಮತ್ತು ಭವಿಷ್ಯದ ಅವಕಾಶಗಳ ಕುರಿತು ಮಾತನಾಡಲು ಇಂದು ನಮ್ಮೊಂದಿಗೆ ವಿಶೇಷ ಅತಿಥಿಯೊಬ್ಬರು ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ. ಅವರ ಜೊತೆ ನಮ್ಮ ಕಾರ್ಯಕ್ರಮದ ಮುಖ್ಯಸ್ಥರಾದ ಡಾಕ್ಟರ್ ಎ ಶಂಕರನಾರಾಯಣ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಇವರಿಬ್ಬರಿಗೂ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇನೆ.
2: ಪ್ರಿಯ ಕೇಳಿದ್ರೆ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಈಗಾಗಲೇ ವಿಸ್ತೃತವಾದಂತಹ ನೆಲೆಗಟ್ಟಿನಲ್ಲಿ ನಮ್ಮ ಆರ್ಜೆ ಪತ್ರಿಕೆಯ ಮಹತ್ವ, ಪತ್ರಕರ್ತರ ಮಹತ್ವ ಮತ್ತು ಪತ್ರಿಕಾ ದಿನಾಚರಣೆಯ ಕುರಿತು ಒಂದಿಷ್ಟು ಬೆಳಕನ್ನಾಗಲೇ ಚೆಲ್ಲಿದ್ದಾರೆ. ಬಹಳ ಸಂತೋಷ ಸ್ನೇಹಿತರೆ. ಪ್ರತಿ ವರ್ಷ ಈಗಾಗಲೇ ಹೇಳಿದ ಹಾಗೆ ಜುಲೈ 1 ಪತ್ರಿಕಾ ದಿನಾಚರಣೆಯನ್ನು ಆಚರಿಸ್ತೀವಿ. ಇದನ್ನು ಯಾಕಾಗಿ ಆಚರಿಸ್ತಾರೆ, ಎಲ್ಲ ಆಚರಿಸ್ತಾರೆ, ಹೇಗೆ ಆಚರಿಸ್ತಾರೆ, ಯಾವ ವಿಭಿನ್ನ ನೆಲೆಗಟ್ಟಿನಲ್ಲಿ ಏನೆಲ್ಲ ಚರ್ಚೆಗಳಾಗ್ತವೆ, ಯಾರೆಲ್ಲ ಇದರಲ್ಲಿ ಭಾಗವಹಿಸ್ತಾರೆ, ಹೇಗೆ ಸಂಭ್ರಮ ಪಡ್ತಾರೆ, ಈ ಎಲ್ಲ ವಿಚಾರಗಳು ಕೂಡ ತಿಳ್ಕೊಳ್ಬೇಕಾದಂಥದ್ದು ಅಗತ್ಯ ಇರತಕ್ಕಂಥ ಒಂದು ವಿಚಾರ. ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ಅಂಥೇಳಿ ಇವತ್ತು ನಮ್ಮ ಜೊತೆಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾಗಿರುವ ಶ್ರೀಮತಿ ಆಯೇಷಾ ಖಾನಮ್ಮ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ನಾಳೆ ಹಮ್ಮಿಕೊಂಡಿರ್ತಕ್ಕಂಥ ಪತ್ರಿಕಾ ದಿನಾಚರಣೆಯ ಕುರಿತು ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಆಯೇಷಾ ಖಾನಮ್ಮ ಅವರಿಗೆ.
3: ಧನ್ಯವಾದ ಶಂಕರನಾರಾಯಣ್ ಜಿ, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಮಸ್ಕಾರ ಎಲ್ಲ ಟು ಆಲ್ ದ ಲಿಸ್ನರ್ಸ್ ಆ್ಯಂಡ್ ಇನ್ ಅಡ್ವಾನ್ಸ್ ಎಲ್ಲ ಪತ್ರಕರ್ತರಿಗೂ ಜುಲೈ 1 ಪತ್ರಿಕಾ ದಿನಾಚರಣೆ ಹಾರ್ದಿಕ ಶುಭಾಶಯಗಳು.
2: ಬಹಳ ಸಂತೋಷ ಮೇಡಮ್. ಈಗ ನಾವು ಪತ್ರಿಕಾ ದಿನಾಚರಣೆ ಅಂಥೇಳಿ ಕರ್ನಾಟಕದಲ್ಲಿ ವಿಶೇಷವಾಗಿ ಜುಲೈ 1 ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಏನಿದರ ಮಹತ್ವ, ಯಾಕೆ ಜುಲೈ 1 ಪತ್ರಿಕಾ ದಿನಾಚರಣೆಯನ್ನು ಕರ್ನಾಟಕದಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತಾರೆ?
3: ಹೌದು ಶಂಕರನಾರಾಯಣ್ ಜಿ, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಪ್ರತಿ ವರ್ಷ ಜುಲೈ 1 ನಾವು ನಮ್ಮ ಇತಿಹಾಸವನ್ನು ವಿ ರಿಕಾಲ್ ಅವರ್ ರೂಟ್ಸ್ ವಿತ್ ಕನ್ನಡ ಜರ್ನಲಿಸಮ್. ಸೊ ಪ್ರತಿ ವರ್ಷ ಜುಲೈ 1 ನಾವು ನಮ್ಮ ವೃತ್ತಿಯ ಹೆಮ್ಮೆಯ ಇತಿಹಾಸವನ್ನು ಸ್ಮರಿಸುತ್ತೇವೆ. 1843 ಮಂಗಳೂರಿನಲ್ಲಿ ಹರ್ಮನ್ ಮೋಗ್ಲಿನ್, ಒಂದು ಜರ್ಮನ್ ಮಿಷನರಿ, 1843 ಅವರು ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರವನ್ನು ಹೊರತಂದರು. ದಿಸ್ ವಾಸ್ ದ ಬರ್ತ್ ಆಫ್ ಕನ್ನಡ ನ್ಯೂಸ್ ಪೇಪರ್.
2: 1843.
3: ಸೊ ಇದು ದಿಸ್ ವಾಸ್ ಅ ಬರ್ತ್ ಡೇ, ಇಟ್ ವಾಸ್ ಅ ಬರ್ತ್ ಆಫ್ ಕನ್ನಡ ಫಸ್ಟ್ ಪತ್ರಿಕೆ. ಅವರ ಉದ್ದೇಶ ಬೇರೆ ಇತ್ತು. ಅವರು ಮಿಷನರಿ ಆಗಿದ್ರು, ಜರ್ಮನ್ ಆಗಿದ್ರು, ಅವರು ಪೇಪರ್ ತರಕ್ಕೆ ಅವರು ರಿಲಿಜಿಯಸ್ ಮೆಸೇಜ್ ಎಲ್ಲ ಹೊರಗೆ ಈ ಪೇಪರಿಂದ ತರ್ತಾ ಇದ್ರು. ಆದರೆ ಅವ್ರಿಗೆ ಗೊತ್ತಾಯಿತು ಇದರಿಂದ ಪ್ರಯೋಜನ ಇಲ್ಲ, ದೇ ಆರ್ ನೋಟ್ ಟೇಕರ್ಸ್, ನಾಟ್ ಮೆನಿ, ಸ್ಪೆಷಲಿ ಮ್ಯಾಂಗ್ಳೂರ್ ರೀಜನಲ್ಲಿ. ದೆನ್ ಲೇಟರ್ ಆನ್ ಅವ್ರಿಗೆ ಅರ್ಥ ಆಯಿತು ಇದು ಫುಲ್ ಫ್ಲೇಜ್ ಒಂದು ನ್ಯೂಸ್ ಪೇಪರ್ ಥರ ಮಾಡೋಣ, ಇನ್ಫಾರ್ಮೇಷನ್ ಕೊಡೋಣ ಜನರಿಗೆ, ಸಿಟಿಸನ್ ಓರಿಯೆಂಟೆಡ್ ಮಾಡೋಣ. ಆವಾಗ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್, ಈವನ್ ನೀವು ಮೆಸೇಜ್ ಕೊಟ್ಟರು ರಿಲಿಜಿಯಸ್ ಮೆಸೇಜ್, ಇದು ಇನ್ಫಾರ್ಮೇಷನ್ ಇದ್ದರೆ ಪೀಪಲ್ ವಿಲ್ ಕಮ್ ಟು ಯುವರ್ ನ್ಯೂಸ್ ಪೇಪರ್ ಅಂತ. ಸೊ ಅವರು ಫಸ್ಟ್ ಕನ್ನಡ ಪತ್ರಿಕೆ ಮಂಗಳೂರು ಸಮಾಚಾರ ಹೊರತಂದರು. ಸೊ ದಟ್ ಈಸ್ ದ ಬರ್ತ್ ಡೇ ಆಫ್ ಅವರ್ ಕನ್ನಡ ನ್ಯೂಸ್ ಪೇಪರ್. ಸೊ ಇಟ್ಸ್ ಸಂಭ್ರಮ, ಎಲ್ಲ ಕಡೆ ಇದು ಸಂಭ್ರಮ ಇರುತ್ತೆ. ಹೌದು, ತುಂಬ ಖುಷಿ ಆಗುತ್ತೆ ಅದು. ಮತ್ತೆ
2: ಇಡೀ ಧಾರ್ಮಿಕ ವಿಚಾರಧಾರೆಯನ್ನು ಪ್ರಚಾರ ಮಾಡಬೇಕು ಅನ್ನುವಂತಹ ಮೂಲೋದ್ದೇಶದೊಂದಿಗೆ ಪ್ರಾರಂಭವಾದಂತಹ ಈ ಒಂದು ಪತ್ರಿಕೋದ್ಯಮ, ನಂತರ ವಿಸ್ತೃತವಾದಂತಹ ನೆಲೆಗಟ್ಟಿನಲ್ಲಿ ಇದು ತನ್ನ ಜಾಲವನ್ನು ಹರಡಿಕೊಳ್ತದೆ.
3: ಹೌದು,
2: ಅನ್ಲೆಸ್ ನಾವು ಈ ಸಮಾಜಕ್ಕೆ ಮುಖ ಮಾಡದಿದ್ದರೆ ಕೇವಲ ಒಂದೇ ಗುರಿ ಎಂದು ಹೋದ್ರೆ ಅದ್ರ ಆಗಿಲ್ಲ ಅನ್ನುವಂಥದ್ದನ್ನು, ಯಾಕೆಂದ್ರೆ ನಾವು ಜನಗಳಿಗೆ ತಲುಪಕ್ಕಾಗಲ್ಲ ಅನ್ನುವಂಥ ಸತ್ಯದ ಅನ್ವೇಷಣೆ ಅವ್ರಿಗೆ ಆಯ್ತು.
3: ಹೌದು ಹೌದು
2: ಹೌದು, ನಂತರದ ದಿನಗಳಲ್ಲಿ
3: ಹೌದು ಡೆಫಿನೆಟ್ಲಿ, ಬಿಕಾಸ್ ಅವ್ರಿಗೆ ಅರ್ಥ ಆಯಿತು ಇದು. ಸೊ ಈ ಮಂಗಳೂರು ಸಮಾಚಾರದಲ್ಲಿ ಡಿಫ್ರೆಂಟ್ ಸೆಕ್ಷನ್ಸ್ ಇತ್ತು, ಹೆಲ್ತ್ ಅಪ್ಡೇಟ್ಸ್ ಇತ್ತು, ಸಿಟಿಸನ್ ರಿಲೇಟೆಡ್ ಇನ್ಫಾರ್ಮೇಷನ್ ಇತ್ತು, ಫಿಷರ್ಮೆನ್ಗೆ ವೆದರ್ ಅಪ್ಡೇಟ್ಸ್ ಇತ್ತು. ಸೊ ಈ ಥರ ಅವರು ಇನ್ಫಾರ್ಮೇಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಈಗಲೂ ನೋಡಿ ನಾವು ನಮ್ಮ ನ್ಯೂಸ್ ಪೇಪರ್ಸಲ್ಲಿ ಡಿಫ್ರೆಂಟ್ ಸೆಕ್ಷನ್ಸ್ ಆದರೆ, ಡಿಫ್ರೆಂಟ್ ಪೇಜಸ್ ಆದರೆ, ಸೊ ದಟ್ ಗಿವ್ಸ್ ಯು ಯುನೋ ವೆನ್ ಯು ಲುಕ್ ಬ್ಯಾಕ್ ಇಟ್ ಗಿವ್ಸ್ ಯು ಅ ಕನೆಕ್ಟ್ ಟು ದ ಹಿಸ್ಟ್ರಿ ಆಫ್ ಕನ್ನಡ ನ್ಯೂಸ್ ಪೇಪರ್. ಸೊ ಅಲ್ಲಿಂದ ಇಲ್ಲಿವರೆಗೆ ಈಗ ನಾವು ಡಿಜಿಟಲ್ ಯುಗದಲ್ಲಿ ಇದ್ದೀವಿ, ಎಷ್ಟು ಚೇಂಜಸ್ ಆಗಿವೆ, ಸೋ ಮೆನಿ ಚೇಂಜಸ್, ಇನ್ನು ದಶಕಗಳ ಚೇಂಜಸ್ ಆಗಿವೆ. ಸೊ ಈ ವರ್ಷ ನಾವು ಇದು ಚೇಂಜಸ್ ಮಧ್ಯೆ ಡಿಜಿಟಲ್ ಯುಗ ಇದೆ, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಲಾಸ್ಟ್ ಇಯರ್ ನಾವು ಇದೇ ಜುಲೈ ಫಸ್ಟಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ತಗೊಂಡಿದ್ವಿ, ಆ ಟಾಪಿಕ್ ಸುಳ್ಳು ಸುದ್ದಿ ವಿರುದ್ಧ ಸಮರ. ಸೊ ದಟ್ ಒನ್ ಬಿಗ್ ಪ್ರಾಬ್ಲಮ್ ಇನ್ ದ ಮೀಡಿಯಾ, ಒನ್ ಕ್ರೈಸಿಸ್ ಫೇಸ್ ಮಾಡ್ತಾ ಇದ್ದೀವಿ, ಸುಳ್ಳು ಸುದ್ದಿ ವಿರುದ್ಧ ಸಮರ ಅಂತ ಇತ್ತು. ಸೊ ಅದಿತ್ತು. ಸೊ ಆ ಟಾಪಿಕ್ ಆದಮೇಲೆ ನಾವು ಈ ವರ್ಷ ಒಂದು ಇಂಪಾರ್ಟೆಂಟ್ ಟಾಪಿಕ್, ನಿಜ ಪತ್ರಕರ್ತರು ಯಾರು ಈ ಡಿಜಿಟಲ್ ಯುಗದಲ್ಲಿ, ನಿಜ ಪತ್ರಕರ್ತ ಯಾರು, ಎಲ್ಲ ಸ್ವಲ್ಪ ಐಡೆಂಟಿಟಿ ಕ್ರೈಸಿಸ್ ಆಗ್ತಾ ಇದೆ. ಸೊ ನಾವು ಮೀಡಿಯಾ ಆಗಿ ನಾವೇ ಇದನ್ನು ಏನೋ ಇಂಟ್ರಾಸ್ಪೆಕ್ಟ್ ಮಾಡಬೇಕು, ನಾವು ಚೆಕ್ ಮಾಡಬೇಕು ಇಲ್ಲ ನಮ್ಮ ಮೀಡಿಯಾದಲ್ಲಿ ನಿಜ ಪತ್ರಕರ್ತರು ಯಾರು ಅಂತ.
2: ಬಹಳ ಸವಾಲಿನ ಕೆಲಸ.
3: ಹೌದು. ಸೊ ಇಟ್ಸ್ ಅ ಚಾಲೆಂಜ್. ಸೊ ಅದರಿಂದ ನಾವು ಈ ಟಾಪಿಕ್ ಈ ವರ್ಷ ಈ ಥೀಮಿಂದ ನಾವು ಈ ವರ್ಷ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ.
2: ಅನೇಕ ಸಂದರ್ಭಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಸುದ್ದಿ ಮಾಧ್ಯಮಗಳ ಒಂದು ವಿಸ್ತೃತವಾದಂಥ ಜಾಲ ಹರಡ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ, ಅದರಲ್ಲೂ ವಿಶೇಷವಾಗಿ ಸಾಮಾಜಿಕ ಜಾಲತಾಣಗಳು ತುಂಬ ಹೆಚ್ಚಾಗಿ ವಿಜೃಂಭಿಸ್ತಾ ಇರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸುಳ್ಳು ಸುದ್ದಿಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಸಿಗ್ತಾ ಇರತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಬೇಕಾದಷ್ಟು ಅದು ಅದು ನಿಜವಾಗಿ ಸತ್ಯಾಸತ್ಯತೆಯನ್ನು ಅರಿಯದೆ ನಾವು ಎಷ್ಟೋ ಸಂದರ್ಭಗಳಲ್ಲಿ ಅದನ್ನು ಬೇರೆ ಬೇರೆ ಗ್ರೂಪ್ಸ್ಗಳಿಗೆ ಅದನ್ನು ನಾವು ಶೇರ್ ಮಾಡಿ.
3: ಹೌದು ಹೌದು,
2: ನಿಜವಾಗಿ ಇದರಿಂದ ಭಾಳ ಕನ್ಫ್ಯೂಷನ್ಸ್ಗಳಾಗತ್ತೆ.
3: ಹೌದು.
2: ಆಮೇಲೆ ಒಂದು ಎಷ್ಟೋ ಸಂದರ್ಭಗಳಲ್ಲಿ ಚಾರಿತ್ರ್ಯ ಹರಣ ಆಗುವಂಥದ್ದು, ತಪ್ಪು ತಪ್ಪು ಮಾಹಿತಿಯನ್ನು ಕೊಡುವಂಥದ್ದು, ಇವೆಲ್ಲ ಆಗಿ ಬಹಳ ಆಘಾತಕಾರಿಯಾದಂಥ ಅಂಶ
3: ನಮ್ಮ ವೃತ್ತಿಗೇನೂ ಆಘಾತ ಆಗ್ತಾ ಇದೆ. ನಾಟ್ ಓನ್ಲಿ ಫಾರ್ ದ ಸೊಸೈಟಿ, ಈವನ್ ಅವರ್ ಪ್ರೊಫೆಷನ್ ಇಸ್ ಅಟ್ ರಿಸ್ಕ್ ಏನು. ಸೊ ಅದರಿಂದ ಇಂದು ಒಂದು ಸ್ಮಾರ್ಟ್ ಫೋನ್, ನಿಮ್ಮ ಕೈಯಲ್ಲಿ ಒಂದು ಸ್ಮಾರ್ಟ್ ಫೋನ್ ಇದ್ದರೆ, ನೀವು ಇಂಟರ್ನೆಟ್ ಇದ್ದರೆ, ನೀವು ಯಾವ್ದು ಬೇಕಾದರೂ ಲೈವ್ ವಿಡಿಯೋ ಮಾಹಿತಿ ಕೊಡ್ಬೋದು, ಟ್ವೀಟ್ ಮಾಡ್ಬೋದು. ಅವರು ಕೇವಲ ಮಾಹಿತಿ ನೀಡುವ ಸಾಕ್ಷಿಗಳಷ್ಟೇನಾ, ಆದರೆ ಅವರು ಪತ್ರಕರ್ತರಾಗಲು ಸಾಧ್ಯವೇ ಅಂತ ನಾವು ಚೆಕ್ ಮಾಡಬೇಕು. ಇನ್ನು ಹೇಗೆ ನ್ಯೂಸ್ ವೆರಿಫೈ ಮಾಡಿ, ಸೊ ಎಲ್ಲರೂ ಇನ್ಫಾರ್ಮೇಷನ್ ಕೊಡೋಕ್ಕೆ ಈಸಿ ಇದೆ, ಬಟ್ ನ್ಯೂಸ್ ವೆರಿಫೈ ಮಾಡೋದು ಆ್ಯಂಡ್ ಹೌ ದಿಸ್ ನ್ಯೂಸ್ ಇಸ್ ಇಂಪಾರ್ಟೆಂಟ್, ಲೈಕ್ ಹರ್ಮನ್ ಮೊಗ್ಲಿ ಹೇಳಿದೆ ಅಲ್ಲ ಸ್ಟಾರ್ಟಿಂಗಲ್ಲಿ ಹೇಳಿದೆ ನಿಮಗೆ. ಸೊ ಇದೇ ನಮ್ಮ ಕರ್ತವ್ಯ. ಸೊ ವಿ ಹ್ಯಾವ್ ಟು ಚೆಕ್ ದಟ್, ವೆರಿಫೈ ದಟ್ ಆ್ಯಂಡ್ ಆಲ್ಸೋ ಫೈಟ್ ಫೇಕ್ ನ್ಯೂಸ್ ದಟ್ ಈಸ್ ಯುನೋ ಹರ್ಟಿಂಗ್ ದ ಸೊಸೈಟಿ.
1: ಹೌದು ಮೇಡಮ್. ಮತ್ತೆ ಹಾಗೆ ನೀವು ಹೇಳೋದಾದ್ರೆ, ಈ 20 ವರ್ಷದ ಹಿಂದಿನಿಗೂ ಮತ್ತು ಇವಾಗಲಿಗೂ ಏನು ವ್ಯತ್ಯಾಸ ಅಂತ ನೀವು ನೋಡ್ತಾ ಇದ್ದೀರಾ? ಜನ ಇನ್ನೂ ನಿರ್ಭೀತಿಯಿಂದ ಪತ್ರಕರ್ತರನ್ನ ನೋಡ್ತಾರಾ? ಸೊ ಅಥವಾ ಬಿಕಾಸ್ ಆಫ್ ದಿಸ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್, ಎಲ್ಲರೂ ಯಾರಾದ್ರೂ ನಿನ್ ಪತ್ರಕರ್ತ ಅಂದ್ರೆ ದುಡ್ಡಿಗೋಸ್ಕರನೇ ನೀನು ಮಾಡ್ಕೊಂಡಿರೋರು ಅನ್ನೋ ಪರಿಸ್ಥಿತಿ ಬಂದಿರ್ಬೇಕಾರೆ, ನೀವು ಇದನ್ನ ಹೇಗೆ ವಿಶ್ಲೇಷಿಸ್ತೀರಾ ಮೇಡಮ್?
3: ಹೌದು, ದಿಸ್ ಇಸ್ ಇದು ರಿಯಾಲಿಟಿ, ನಿಜ ಇದು. ಕೆಲವರು ನಾನು ಹೇಳ್ದೆ ಅಲ್ಲ, ನಿಮ್ ಕೈಯಲ್ಲಿ ಒಂದು ಫೋನ್ ಇಟ್ಕೊಂಡು ನಿಮ್ಮ ಹತ್ರ ಇಂಟರ್ನೆಟ್ ಇದ್ರೆ ನೀವು ಪತ್ರಕರ್ತರಂತೀರಾ, ಬ್ಲಾಕ್ ಮೇಲ್ ಮಾಡೋಕ್ಕೆ ಹೋಗ್ತೀರಾ. ಸೊ ದಿಸ್ ಇಸ್ ನಿಜ, ಇಟ್ ಇಸ್ ಅ ಟ್ರೂತ್. ಬಟ್ ಆರ್ ದಿ ರಿಯಲ್ ಜರ್ನಲಿಸ್ಟ್? ಅವರು ಟ್ರೂತ್ ನಿಮ್ಮನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ? ಅವರು ಆರ್ ದೇ ಬೀಯಿಂಗ್ ದ ವಾಯ್ಸ್ ಆಫ್ ದ ಮಾರ್ಜಿನಲೈಸ್ಡ್ ಪೀಪಲ್? ಅವರು ಯುನೋ ಆರ್ ದೇ ಜರ್ನಲಿಸ್ಟ್? ಫಸ್ಟ್ ನಾವು ಕ್ವೆಶ್ಚನ್ ಮಾಡಬೇಕು ಅದನ್ನು. ಸೊ ದಿಸ್ ಇಸ್ ಅ ಮೆನೆನ್ಸ್. ರಿಯಲ್ ಜರ್ನಲಿಸ್ಟ್ ಯುನೋ ಹೋಲ್ಡ್ಸ್ ದಿ ಪವರ್ ಅಕೌಂಟೇಬಲ್. ಯುನೋ ಅವ್ರಿಗೆ ಧೈರ್ಯ ಇರುತ್ತೆ ಪ್ರಶ್ನೆ ಕೇಳೋಕ್ಕೆ. ಇಲ್ಲಿ ಒಂದು ನೀವು ಸುಳ್ಳು ಸುದ್ದಿ ಹರಡಿಸಿ ನೀವು ಯಾವ ಥರ ಒಂದು ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ಸೊ ಆರ್ ಯು ಅ ಜರ್ನಲಿಸ್ಟ್? ನಾವು ಕ್ವೆಶ್ಚನ್ ಮಾಡಬೇಕಾಗಿದೆ. ಸೊ ಇದು ನಿಜವಾದ ಸ್ಥಿತಿ. ನಾವು ಏನೋ ನಮ್ಮ ಪತ್ರಿಕೋದ್ಯಮದ ಘನತೆಯನ್ನು ಉಳಿಸಿಕೊಳ್ಳಬೇಕಾದರೆ ನಾವು ಇದೆಲ್ಲ ಯೋಚನೆ ಮಾಡಬೇಕಾಗಿದೆ. ಒಂದು 3 ಸೂತ್ರಗಳನ್ನು ನಾನು ನೋಡ್ತೀನಿ. ವೆರಿಫಿಕೇಶನ್ ಓವರ್ ವೆಲಾಸಿಟಿ, ಅಂದರೆ ಸ್ಪೀಡ್. ನಿಮ್ಮ ನ್ಯೂಸ್ ಬಂದ ತಕ್ಷಣ ನೀವು ನ್ಯೂಸ್ ಹಾಕ್ತೀರ, ಅದು ಫಸ್ಟ್ ವೆರಿಫೈ ಮಾಡಿ.
2: ಬ್ರೇಕಿಂಗ್ ನ್ಯೂಸ್
3: ಅದು ನಾವು ಮಾಡಿದ್ದೀವಿ ಸರ್. ವಿ ಹ್ಯಾವ್ ಆಲ್ಸೋ ಡನ್ ಲಾಟ್ ಆಫ್ ಬ್ರೇಕಿಂಗ್ ನ್ಯೂಸ್, ಬಟ್ ನೆವರ್ ಲೈಕ್ ದಿಸ್. ಯುನೋ ಬ್ರೇಕಿಂಗ್ ನ್ಯೂಸ್ ವಿಚ್ ಇಸ್ ಸಮಥಿಂಗ್ ಸಿಲಿ, ವಿಚ್ ಇಸ್ ಯುನೋ ಫಾಲ್ಸ್, ದಟ್ ಈಸ್ ರಾಂಗ್. ಸೊ ವೇಟ್ ಯು ನೋ ಟಿಲ್ ಯು ವೆರಿಫೈ ದ ನ್ಯೂಸ್. ನಾವು ದೂರದರ್ಶನ ಮತ್ತೆ ಪ್ರಸಾರ ಭಾರತಿಯಲ್ಲಿ ಟಿಲ್ ಯು ಗೆಟ್ ಇಟ್ ಆನ್ ಪೇಪರ್ ನಾವು ನ್ಯೂಸ್ ಇನ್ನು ತಗೊಳ್ಳಲ್ಲ. ಇಟ್ ಇಸ್ ಇಟ್ ವಿಲ್ ನೆವರ್ ಟೇಕ್ ಇಟ್ ಆನ್ ಪೇಪರ್. ಐ ಲರ್ನ್ ದಿಸ್ ಇನ್ ದೂರದರ್ಶನ್. ಸೊ ಈ ಥರ ಪ್ರಸಾರ ಭಾರತಿಯಲ್ಲೂ ಇದೆ. So yeah. I feel, I think in every media should wait till the news is confirmed, till it is confirmed, if especially administrative news, official news idre paper nim kaiyalli barli, let it be a signed document, then you give that news to the people. So this is what something, you know, Prasar Bharati follows. And I wish bere channels, bere, you know, news ಚಾನೆಲ್ಸ್ ಎಲ್ಲ ಇದು ಫಾಲೋ ಮಾಡಬೇಕು. ಆದರೆ ಪ್ರಿಂಟ್ ಮೀಡಿಯಾ ಸ್ಟಿಲ್ ಸೇಮ್. ಪ್ರಿಂಟ್ ಮೀಡಿಯಾದಲ್ಲಿ ಅಷ್ಟೊಂದು ಸ್ಥಿತಿ ಏನೋ ಹದಗೆಟ್ಟಲ್ಲ. ಆದರೆ ದೇ ಆರ್ ಎಂಡೇಂಜರ್ಡ್ ಬೈ ದ ಸೋಷಿಯಲ್ ಮೀಡಿಯಾ ರೈಸ್. ಸೊ ಮೆನಿ ನ್ಯೂಸ್ ಪೇಪರ್ಸ್ ಈಗ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರ ಒಂದು ಪೋರ್ಟಲ್ ಇರುತ್ತೆ, ವಾಟ್ ಎವರ್ ನ್ಯೂಸ್ ಪೇಪರ್ ದೇ ಬ್ರಿಂಗ್ ಔಟ್ ಅದನ್ನೇ ಒಂದು ಪೋರ್ಟಲಲ್ಲಿ ಹಾಕ್ತೀವಿ. ಯಾಕಂದರೆ ಟೆಕ್ನಾಲಜಿ ಆಕ್ಸೆಸ್ ಈಸಿ ಇದೆ. ಸೊ ಟೆಕ್ನಾಲಜಿ ಹ್ಯಾಸ್ ಗಿವನ್ ಎಸ್ ಅಡ್ವಾಂಟೇಜ್, ಅದರ ಜೊತೆ ಡಿಸ್ಅಡ್ವಾಂಟೇಜ್ನು ನಮಗೆ ಕೊಟ್ಟಿದೆ. ಸೊ ವಿ ಹ್ಯಾವ್ ಟು ಫೈಟ್ ದಿಸ್ in a legitimate way.
1: ಸೊ ಮತ್ತೆ ಮೇಡಮ್, ನಮ್ಮ ಭಾಷೆ, ಸಂಸ್ಕೃತಿ ಮತ್ತು ಪ್ರಾದೇಶಿಕ ಅಸ್ಥಿತೆಯನ್ನು ಉಳಿಸಲು ಮತ್ತು ಬೆಳೆಸುವಲ್ಲಿ ಕನ್ನಡ ಪತ್ರಿಕೋದ್ಯಮದ ಪಾತ್ರ ಬಹಳಷ್ಟು ಮುಖ್ಯ ಅಂತ ನಾನು ಕೂಡ ಭಾವಿಸ್ತೀನಿ. ಇದರ ಪರವಾಗಿ ನೀವು ಏನು ಹೇಳಬಹುದು ಮ್ಯಾಮ್? ಇದು
3: ಹೌದು, ಡೆಫಿನೆಟ್ಲಿ, ಬಿಕಾಸ್ ಕನ್ನಡ ಪತ್ರಿಕೆ ಇಷ್ಟು ವರ್ಷದಲ್ಲಿ ಬೆಳೆದಿದೆ ಅಂದರೆ ವಿ ಹ್ಯಾವ್ ಟು ಗಿವ್ ಇಟ್ ಟು ಅವರ್ ವೆಟರನ್ಸ್ ಅನ್ನೋ ಕನ್ನಡ the chief editors. There are so many, you know, well-known editors. Yeah. There was TSR, there was Kadri Shamanna, Raghuram Shetty. So we have icons before us. Correct. Lankesh Patrike. Mm. It is such an inspirational, you know, revolutionary newspaper that was. So ಆ ಕಾಲದಲ್ಲಿ ದೇ ಹ್ಯಾಡ್ ದಟ್ ಇಂಟಿಗ್ರಿಟಿ, ದೇ ಹ್ಯಾಡ್ ದಟ್ ಯುನೋ ವಾಟ್ ಟು ಸೇ, ದೇ ಹ್ಯಾಡ್ ದಟ್ ಬೋಲ್ಡ್ನೆಸ್ ಟು ಗಿವ್ ದ ಟ್ರೂತ್ ಆ್ಯಂಡ್ ಸ್ಟ್ಯಾಂಡ್ ಫಾರ್ ದ ನ್ಯೂಸ್ ಪೇಪರ್. ಸೊ ಲಂಕೇಶ್ ಪತ್ರಿಕೆ ಇನ್ನೂ ಸ್ಟೂಡೆಂಟ್ಸ್ ಮುಂದೆ ಒಂದು ಮಾದರಿ ಇದೆ. ಅದು ವಿತೌಟ್ ಅಡ್ವರ್ಟೈಸ್ಮೆಂಟ್, ವಿತೌಟ್ ಎನಿ ಯುನೋ ಸಪೋರ್ಟ್ ಆ ಪತ್ರಿಕೆ ಬರ್ತಾ ಇತ್ತು. ಸೊ ಆ ಥರ ಈ ಸೀನಿಯರ್ಸ್ ಎಲ್ಲ ಬೆಳ್ಕೊಂಡು ಬಂದಿದ್ದಾರೆ. ದೇ ಹ್ಯಾವ್ ಯುನೋ ಕಾಂಟ್ರಿಬ್ಯೂಟೆಡ್ ಟು ದ ಡೆವಲಪ್ಮೆಂಟ್ ಆಫ್ ಕನ್ನಡ ಜರ್ನಲಿಸಮ್. ಸೊ ಇದನ್ನು ನಾವು ಕಾಪಾಡಬೇಕು. ಇದು ಸ್ಪೆಷಲಿ ನಮ್ಮ ಕರ್ತವ್ಯ. ಇದು ಈ ನಾವು ಆ್ಯಸ್ ಪತ್ರಕರ್ತರು ನಾವು ಇದನ್ನು ಕಾಪಾಡಬೇಕು. ಮತ್ತು ನಮ್ಮ ಯಂಗ್ ಜರ್ನಲಿಸ್ಟ್ ಜರ್ನಲಿಸಮ್ ಕಾಲೇಜಸ್ಸಲ್ಲಿ

0: ಬರ್ತಾ ಇರೋ ಜರ್ನಲಿಸ್ಟ್ ಅವ್ರ ಮೇಲೆ ಇದೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಸೊ ವಿ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಯು ನೋ ಸೇಫ್ ಗಾರ್ಡಿಂಗ್ ದಿಸ್ ಪ್ರಿನ್ಸಿಪಲ್ಸ್ ಲೇಡ್ ಡೌನ್ ಬೈ ದಿಸ್ ಗ್ರೇಟ್ ವೆಟರನ್ಸ್ ಆಫ್ ಕನ್ನಡ ಜರ್ನಲಿಸಂ.
1: ಬಹಳ ಸಂತೋಷ ಮೇಡಮ್. ಈಗ ಪತ್ರಿಕಾ ದಿನಾಚರಣೆ ನಾಳೆ ಆಗ್ತಾ ಇದೆ.
0: ಹೌದು,
1: ಈ ಸಂದರ್ಭದಲ್ಲಿ ಯಾಕೆಂದ್ರೆ ನೀವೇ ಹೇಳಿದ ಹಾಗೆ ಇದೊಂದು ಬಹಳ ಸಂಭ್ರಮದ ವಾತಾವರಣ ಮತ್ತು ನಮ್ಮ ವಿಶೇಷವಾಗಿ ಕನ್ನಡದ ಮಾಧ್ಯಮದ ಮಿತ್ರರುಗಳಿಗೆಲ್ಲ ಕೂಡ ಒಂದು ಸಂಭ್ರಮ ಆಚರಿಸುವಂತ ಒಂದು ಹಬ್ಬದ ವಾತಾವರಣ.
0: ಹೌದು,
1: ಮಾಧ್ಯಮ ಅಕಾಡೆಮಿ ಸರಿಯಾಗಿ ಆ ಹಬ್ಬದ ಆಯೋಜನೆಯನ್ನು ನಾಳೆ ಮಾಡಿದೆ. ಈ ಕುರಿತು ಹೆಚ್ಚು ಮಾತನಾಡೋಣ. ಒಂದು ಒಳ್ಳೆಯ ಹಾಡನ್ನು ಕೇಳಿದ ನಂತರ ಮುಂದುವರ್ಸೋಣ.

0: ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ 4:20 ಮತ್ತೆ ನಾವು ಮಾತಾಡ್ತಾ ಇದ್ದೀವಿ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷೆ ಶ್ರೀಮತಿ ಆಯಿಷಾ ಖಾನ್ ಅವರ ಜೊತೆ. ಸೊ ಮಾತಾಡ್ತಾ ಮೇಡಮ್, ನಾವು ನಾಳೆ ಪತ್ರಿಕಾ ದಿನಾಚರಣೆಯನ್ನ ನೀವು ಆಚರಿಸ್ತಾ ಇದ್ದೀರಾ, ಎಲ್ಲಿ ಆಚರಿಸ್ತಾ ಇದ್ದೀರಾ, ಹೇಗೆ ಆಚರಿಸ್ತಿದ್ದೀರಾ, ಯಾರ್ಯಾರ ಅತಿಥಿಗಳು, ಏನ್ ವಿಶೇಷ ಅಂತ ಸ್ವಲ್ಪ ನಮ್ಗೆ ಸಂಕ್ಷಿಪ್ತವಾಗಿ ಹೇಳಬಹುದಾ?
1: ವೆಲ್ ಶಾಂತಲಾ, ನಾಳೆ ನಾವು ಗಾಂಧಿ ಭವನಲ್ಲಿ ಇದು ಪತ್ರಿಕಾ ದಿನಾಚರಣೆ ಆಚರಿಸ್ತಾ ಇದ್ವಿ. ಕೋಯಿನ್ಸಿಡೆನ್ಸ್ ನೋಡಿ, ಗಾಂಧಿ ಭವನ್ ಮತ್ತೆ ಗಾಂಧಿ ಭವನ್, ಗಾಂಧೀಜಿ ಕೋರ್ಟ್ ಇದೆ. ಒಂದು ಜರ್ನಲಿಸಮ್ ಇಸ್ ಸರ್ವಿಸ್ ಅಂತ ಏನೋ, ಪತ್ರಕರ್ತರು ಜರ್ನಲಿಸಮ್ ನ ಸೇವೆ ತರ ನೋಡ್ಬೇಕು ಅಂತ. ಸೊ ನಮ್ಗೆ ಬೈ ಕೋಯಿನ್ಸಿಡೆನ್ಸ್ ಗಾಂಧಿ ಭವನ್ ಸಿಕ್ತು. ಸೊ ಅಲ್ಲೇ ನಾವು ಇದು ನಾಳೆ ಉದ್ಘಾಟನೆ ಇದೆ. ಸೊ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಪತ್ರಕರ್ತರು ಸೇರು, ಡಿಫ್ರೆಂಟ್ ಅಸೋಸಿಯೇಷನ್, ಡಿಫ್ರೆಂಟ್ ಆರ್ಗನೈಸೇಷನ್ಸ್, KWJ ಇದೆ, ಕರ್ನಾಟಕ ವರ್ಕಿಂಗ್ ಜರ್ನಲಿಸ್ಟ್ ಯೂನಿಯನ್ ಇದೆ, ನಮ್ಮ ಪ್ರೆಸ್ ಕ್ಲಬ್, ನಮ್ಮ ಮಹಿಳೆ ಪತ್ರಕರ್ತರ ಸಂಘ, ಎಡಿಟರ್ಸ್ ಗಿಲ್ಡ್, ರಿಪೋರ್ಟರ್ಸ್ ಗಿಲ್ಡ್, ಎಲ್ಲರೂ ಸೇರಿ ಈ ಏನು ಸೆಲೆಬ್ರೇಷನ್ ಮಾಡ್ತಾ ಇದೀವಿ ನಾವು. ಮತ್ತೆ ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ ಕೂಡ ಇದ್ದಾರೆ ತೆಲಂಗಾಣದಿಂದ. ನಾವು ತೆಲಂಗಾಣ ಮಾಧ್ಯಮ ಅಕಾಡೆಮಿಯ ಚೇರ್ಮನ್ ಕರೆದಿದ್ದೀವಿ, ವೆರಿ ಸೀನಿಯರ್ ಪರ್ಸನ್, ಅಂಡ್ ಹೀ ನೋಸ್ ವೆರಿ ಮಚ್ ಅಬೌಟ್ ಯು ನೋ ಜರ್ನಲಿಸ್ಟ್ ಲಾಸ್, ದ ಲೇಬರ್ ಲಾಸ್, ಅಂಡ್ ವಾಟ್ ಈಸ್ ದ ಪ್ರಾಬ್ಲಮ್ ದಟ್ ದ ಜರ್ನಲಿಸ್ಟ್ ಆರ್ ಫೇಸಿಂಗ್. ಸೊ ವೆರಿ ಸೀನಿಯರ್ ವೆಟರನ್ ಜರ್ನಲಿಸ್ಟ್ ಅವರು ತೆಲಂಗಾಣದಿಂದ ಬಂದಿದ್ದಾರೆ. ಈಸ್ ಎ ಸ್ಪೆಷಲ್ ಗೆಸ್ಟ್. ಸೊ ಹೀ ಆಲ್ಸೋ ಟುಕ್ ವೆರಿ ಮಚ್ ಇಂಟ್ರೆಸ್ಟ್ ಕೇ ಏನೋ, ನಾವು ನೋಡಬೇಕು ಹೇಗೆ ಅಕಾಡೆಮಿ, ಯಾಕೆಂದ್ರೆ ತೆಲಂಗಾಣ ಮಾಧ್ಯಮ ಅಕಾಡೆಮಿ ಸ್ಟಾರ್ಟ್ ಆಗಿದ್ದು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಆದ್ಮೇಲೆ. ಸೊ ಅವರು ನಮ್ಮ ಏನೋ ಒಂದು ಮಾಡೆಲ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಅವರು ಈಗ ನಮ್ಮ ಜೊತೆ ಸೇರ್ತಾರೆ ಈ ಸೆಲೆಬ್ರೇಷನ್ ಅಲ್ಲಿ, ಮಿಸ್ಟರ್ ಶ್ರೀನಿವಾಸ್ ರೆಡ್ಡಿ. ಸೊ ಐ ರಿಯಲಿ ಥ್ಯಾಂಕ್ ಯು ಫಾರ್ ಯು ನೋ ಅಕ್ಸೆಪ್ಟಿಂಗ್ ದಿಸ್. ಆ್ಯಂಡ್ ದೆನ್ ವಿ ಹ್ಯಾವ್ ಅಬ್ದುಲ್ ಸಲಾಂ ಪುತಿಗೆ ಸರ್, ಹೂಸ್ ಅ ಗ್ರೂಪ್ ಎಡಿಟರ್ ಫ್ರಮ್ ವಾರ್ತಾ ಭಾರತಿ ನ್ಯೂಸ್ ಪೇಪರ್. ಸೊ ಅವರು ಮ್ಯಾಂಗ್ಳೂರಲ್ಲಿ ಅವರ ನ್ಯೂಸ್ ಪೇಪರ್ ವಾರ್ತಾ ಭಾರತಿ ಅವರು ಸ್ಟಾರ್ಟ್ ಮಾಡಿದ್ದು. ಅವ್ರ ಸ್ಟ್ರಗಲ್ಸ್ ನೋಡಬೇಕು, ಹೇಗೆ ನ್ಯೂಸ್ ಪೇಪರ್ ಸ್ಟಾರ್ಟ್ ಆಯಿತು, ಮತ್ತು ಯಾವ ಥರ ಇಂಟಿಗ್ರಿಟಿ ಇಟ್ಕೊಂಡು ಇವರೆಲ್ಲ ಈ ನ್ಯೂಸ್ ಪೇಪರ್ಸ್ ನಡ್ತಾ ಇದ್ದಾರೆ. ಸೊ ನಮಗೆ ಒಂದು ಆಸೆ ಇತ್ತು ಮಂಗಳೂರಲ್ಲಿ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ, ಹೋಗಿ ಅಲ್ಲೇ ಮಂಗಳೂರು ಸಮಾಚಾರ ಎಲ್ಲ ಸ್ಟಾರ್ಟ್ ಆಯ್ತಲ್ಲ, ಆದರೆ ಅದು ಮಾಡೋಕ್ಕೆ ಆಗಲಿಲ್ಲ. ಆದರೆ ಮಂಗಳೂರಿನ ಸ್ವಲ್ಪ ಒಂದು ಸ್ಲೈಸ್ ಆಫ್ ಮ್ಯಾಂಗ್ಳೂರ್ ಬ್ಯಾಂಗ್ಳೂರ್ಗೆ ತೊಗೊಂಡು ಬಂದಿದ್ವಿ ನಾವು. ಸೊ ಅಬ್ದುಲ್ ಸಲಾಂ ಪುತಿಗೆ ಇಸ್ ಅ ಮ್ಯಾಂಗ್ಳೂರಿಯನ್, ಹಿ ವಿಲ್ ಬಿ ಗಿವಿಂಗ್ ಎ ಕೀನೋಟ್ ಅಡ್ರೆಸ್. ನಿಜ ಪತ್ರಕರ್ತ ಯಾರು ಇನ್ ಡಿಜಿಟಲ್ ಏಜ್,
0: ಡಿಜಿಟಲ್ ನಿಜ ಪತ್ರಕರ್ತರು ಯಾರು,
1: ಅವರು ಇದು ಕೀನೋಟ್ ಅಡ್ರೆಸ್ ಕೊಡ್ತಾರೆ. ಸೊ ಹಿ ಇಸ್ ಅ ರೈಟ್ ಪರ್ಸನ್ ಅಂಡ್ ಅಥಾರಿಟಿ ಆನ್ ದಿಸ್ ಎಂಟೈರ್ ಸಬ್ಜೆಕ್ಟ್. ಸೊ ಅವರ ಕೀನೋಟ್ ಅಡ್ರೆಸ್ ಇದೆ, ಮತ್ತೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ನಿರೀಕ್ಷೆ ಮಾಡ್ತಾ ಇದ್ವಿ ಮುಖ್ಯಮಂತ್ರಿ DK ಶಿವಕುಮಾರ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಅಂತ. ತುಂಬಾ ಬ್ಯುಸಿ ಶೆಡ್ಯೂಲ್ ಇದೆ ಅವ್ರದ್ದು, ನೋಡೋಣ. ವಿ ಆರ್ ಜಸ್ಟ್ ಹೋಪಿಂಗ್ ಯು ನೋ ದಟ್ ಹೀ ಜಾಯಿನ್ಸ್ ಅಸ್ ಇನ್ ದ ಸೆಲೆಬ್ರೇಷನ್. ಬಿಸೈಡ್ಸ್ ದಿಸ್ ವಿ ಹ್ಯಾವ್ ದಿನೇಶ್ ಗುಂಡೂರಾವ್ ಅಟೆಂಡಿಂಗ್ ದಿಸ್ ಸೆಲೆಬ್ರೇಷನ್. ಇಟ್ಸ್ ವೆರಿ ಯುನೋ ನೈಸ್ ಆಫ್ ಹಿಮ್ ದಟ್ ಹಿ ಅಕ್ಸೆಪ್ಟೆಡ್ ಅವರ್ ಇನ್ವಿಟೇಷನ್. ದಿನೇಶ್ ಗುಂಡೂರಾವ್ ವಿಲ್ ಬಿ ದೇ, ದೆನ್ PC ಮೋಹನ್ ವಿ ಹ್ಯಾವ್ ಇನ್ವೈಟೆಡ್, ಹೂ ಇಸ್ MP ಫ್ರಮ್ ಬ್ಯಾಂಗ್ಳೂರ್ ಸೆಂಟ್ರಲ್, ಆ್ಯಂಡ್ ದೆನ್ ಆಲ್ ದಿ ಅದರ್ ಆರ್ಗನೈಸೇಷನ್ಸ್ ಎಲ್ಲ ಸೇರಿ ನಾವು ಮಾಡ್ತಾ ಇದ್ವಿ.
0: ಸೊ ಹಂಗಾರೆ ನಾಳೆ ಬೆಳಿಗ್ಗೆ ಸಮಯ 11 ಗಾಂಧಿ ಭವನ ಬೆಂಗಳೂರಿನಲ್ಲಿ ಪತ್ರಿಕಾ ದಿನಾಚರಣೆ ಆಚರಿಸಲಾಗುತ್ತದೆ. ಮೇಡಮ್, ನಮ್ಗೆ ಇಲ್ಲಿ ಒಬ್ರು ಸಂದೇಶ ಕಳಿಸಿದ್ದಾರೆ, ಇಸ್ ದರ್ ಎನಿ ರಿಯಲ್ ಟ್ರೂತ್ ಅಂಡ್ ಇಂಟಿಗ್ರಿಟಿ ಇನ್ ದ ಇನ್ಫಾರ್ಮೇಶನ್ ಅಂತ ನಮ್ಗೆ ಸಂದೇಶ ಕಳಿಸಿದ್ದಾರೆ. ಮತ್ತು ಉತ್ತಮ ಪತ್ರಿಕೋದ್ಯಮ ಅಂದ್ರೆ ಏನು ಅಂತ ಕೇಳಿದಕ್ಕೆ ಇನ್ನೂ ಒಬ್ರು ತುಂಬಾ ಒಂದು ಉದ್ದದ ಲೆಟರೇ ಬರೆದು ಕೂಡ ಕಳಿಸಿದ್ದಾರೆ. ಸೊ ಇವರಿಗೆ ಹೇಳೋದಾದ್ರೆ ನೀವು ಏನ್ ಹೇಳ್ತೀರಾ ಮೇಡಮ್, ರಿಯಲ್ ಟ್ರೂತ್ ಅಂಡ್ ಮತ್ತೆ ಇಂಟಿಗ್ರಿಟಿ ಇನ್ ದ ಇನ್ಫಾರ್ಮೇಶನ್ ಅಂದ್ರೆ ಏನ್ ಹೇಳ್ತೀರಾ?
1: ನೋಡಿ, ದ ಇನ್ಫಾರ್ಮೇಷನ್ ವಿಚ್ ಯುನೋ ಬೆನಿಫಿಟ್ಸ್ ಪೀಪಲ್, ದ ಇನ್ಫಾರ್ಮೇಷನ್ ವಿಚ್ ಚೇಂಜಸ್ ದ ಲೈಫ್, ದ ಇನ್ಫಾರ್ಮೇಷನ್ ಯುನೋ ವಾಟ್ they want to reach out for help. So now yavaglu helthi patrakartaru should be the dhvani illada avrige dhvani aagbeku anta. So voice of the marginalized people. So a patrakarta should be an person with integrity. Avaru satyavannu hege present martare, satyavannu hege hudkondu present martare, that is more important. The basics of journalism, you know.
0: Correct.
1: So neevu as a journalism students neevella idu odi journalism degree maadidre ನಿಮ್ಗೆ ಗೊತ್ತಿರುತ್ತೆ ಅದು. ಬಟ್ ಆದ್ರೆ ನೀವು ಹೇಳ್ತಾ ಇದ್ರಲ್ಲ, ನಮ್ಮ ಮೊಬೈಲ್ಗೆ ಕ್ಲಿಕ್ ಅಂತ ಬರ್ತಾ ಇದೆ ನ್ಯೂಸ್, ಸೊ ಅದರಲ್ಲಿ ಸ್ವಲ್ಪ ಗಡಬಡಿ ಆಗುತ್ತೆ. ಯಾಕೆಂದ್ರೆ ಎನಿಬಡಿ ಕ್ಯಾನ್ ಸೆಂಡ್ ಎನಿಥಿಂಗ್, ಸೊ ವಿ ಹ್ಯಾವ್ ಟು ಬಿ ಶ್ಯೂರ್ ಹೌ ವಿ ಫಿಲ್ಟರ್ ಔಟ್ ದಟ್ ಇನ್ಫಾರ್ಮೇಶನ್. ಸೊ ನಿಜವಾದ ಪತ್ರಕರ್ತರು ಯಾರು ಅಂದ್ರೆ, ಒಬ್ಬ ನಿಜವಾದ ಪತ್ರಕರ್ತ ಮಾತ್ರ ಸತ್ಯವನ್ನು ರಕ್ಷಿಸಲು ಸಾಧ್ಯ. ಸೊ ಎನಿಬಡಿ ಕ್ಯಾನ್ ಬಿ ಗಿವಿಂಗ್ ಯು ಇನ್ಫಾರ್ಮೇಶನ್, ಎನಿಬಡಿ ಕ್ಯಾನ್ ಯು ನೋ ಟೆಲ್ ಯು, ಒನ್ ಮ್ಯಾನ್ ಅಟ್ ಪಾನ್ಬಿಡಿ ವರ್ಕ್ಶಾಪ್ ಕ್ಯಾನ್ ಗಿವ್ ಯು ಇನ್ಫಾರ್ಮೇಶನ್ ಅಬೌಟ್ ಕೆ ಎಸ್ ಆರ್ ಟಿ ಸಿ ಬಸ್ ಕಮಿಂಗ್ ಅಂಡ್ ಗೋಯಿಂಗ್, ಬಟ್ ಅದರ ಯುನೋ ಬಿಹೈಂಡ್ ದಿಸ್ ಹೌ ದ ಆಪರೇಷನ್ಸ್ ಹ್ಯಾಪನ್, ಹೌ ದಿಸ್ ಬಸ್ಸಸ್ ಆರ್ ಗೋಯಿಂಗ್, ಅದು ಸತ್ಯ ನಿಮ್ಮ ಮುಂದೆ ಇರೋದು, ಅದು ನಿಜವಾದ ಪತ್ರಕರ್ತ. ಸೊ ದಟ್ ಈಸ್ ವೈ ಇಂಟಿಗ್ರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಹ್ಯಾವ್ ದಿಸ್ ಇಂಟಿಗ್ರಿಟಿ ಟು ಬಿ ಅ ಜರ್ನಲಿಸ್ಟ್. ಯು ಹ್ಯಾವ್ ಟು ಫೇಸ್ ದ ಪವರ್. ವಿ ಆರ್ ನಾಟ್ ಎನಿಬಡಿಸ್ ಪಿ ಆರ್ ಹಿಯರ್, ವಿ ಆರ್ ನಾಟ್ ಡೂಯಿಂಗ್ ಪಿ ಆರ್, ವಿ ಆರ್ ಹಿಯರ್ ಫಾರ್ ದ ಪೀಪಲ್. ಆಸ್ ಐ ಸೆಡ್, ಗಾಂಧೀಜಿ ಹ್ಯಾಸ್ ಆಲ್ರೆಡಿ ಸೆಡ್ ದಿಸ್ ಇಸ್ ಅ ಸಾರ್ವಜನಿಕರ ಸೇವೆ. ಸೊ ವಿ ಆರ್ ಸ್ಟ್ಯಾಂಡಿಂಗ್ ಫಾರ್ ದ ಪೀಪಲ್, ವಿ ಹ್ಯಾವ್ ಟು ಬಿ ವಾಯ್ಸ್ ಆಫ್ ದ ಪೀಪಲ್. ಸೊ ಇತ್ತೀಚೆಗೆ ಸ್ವಲ್ಪ ಕ್ರೈಸಿಸ್ ಆಗ್ತಾ ಇದೆ ಮೀಡಿಯಾದಲ್ಲಿ, ಯುನೋ ದಿಸ್ ವಾಯ್ಸ್ ಇಸ್ ಕೈಂಡ್ ಆಫ್ ಯುನೋ ಡಿಮಿನಿಷಿಂಗ್, ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸೊ ಮತ್ತೆ ಮತ್ತೆ ನಾವು ಇದೆಲ್ಲ ರಿಕಾಲ್ ಮಾಡೋದು, ಈ ತರ ದಿನಾಚರಣೆ ಎಲ್ಲ ಆಚರಿಸ್ತಾ ಇಟ್ಕೊಂಡು ಮತ್ತೆ ಇಂಟ್ರಾಸ್ಪೆಕ್ಟ್ ಮಾಡಿಕೊಂಡು ನಾವು ನಮ್ಮ ಪ್ರೊಫೆಷನ್ ಯುನೋ ಸೇವ್ ಮಾಡಬೇಕು ಅಂತ ನಮ್ಮ ಒಂದು ಪ್ರಯತ್ನ.
0: ಖಂಡಿತ ಮ್ಯಾಮ್, ಮತ್ತೆ ನಿಮ್ ಜೊತೆ ಮಾತಾಡ್ತೀನಿ. ಸೊ ನೀವ್ ಕೇಳ್ತಾ ಇದೀರಾ ಎಫ್ಎಂ ರೇನ್ಬೋ, ನಮ್ಮ ಜೊತೆ ಇದಾರೆ ಮೇಡಮ್ ಆಯಿಷಾ ಖಾನಮ್ ಅವರು, ಚೇರ್ಪರ್ಸನ್ ಆಫ್ ಕರ್ನಾಟಕ ಮೀಡಿಯಾ ಅಕಾಡೆಮಿ. ಇವ್ರ ಜೊತೆ ಮತ್ತಷ್ಟು ಮಾತುಗಳನ್ನ ಕೇಳ್ತಾ ಸಾಗೋಣ ಇದೊಂದು ಹಾಡಿನ ನಂತರ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ನಾವು ಮಾತಾಡ್ತಾ ಇದ್ದೀವಿ ಮೇಡಮ್ ಆಯಿಷಾ ಖಾನಮ್ ಅವ್ರ ಜೊತೆ. ಮೇಡಮ್, ಮಾಧ್ಯಮ ಅಕಾಡೆಮಿಯ ಮುಂದಿನ ಹೆಜ್ಜೆಗಳು ಏನು ಅಂತ ಹೇಳ್ಬೋದಾ? ಇದರ ಉದ್ದೇಶ, ಗೋಲು, ವಿಷನ್ನು ಏನಿದೆ ಅಂತ
4: ನೋಡಿ ಶಾಂತಲಾ. ಪತ್ರಕರ್ತರ ವೃತ್ತಿಪರ ಕೌಶಲ್ಯವನ್ನು ಹೆಚ್ಚಿಸಲು ಮತ್ತು ಅವರ ಕಲ್ಯಾಣಕ್ಕಾಗಿ ಕೆಲಸ ಮಾಡುವ ಒಂದು ಸರ್ಕಾರಿ ಸಂಸ್ಥೆಯಾಗಿದೆ ನಮ್ಮ ಮಾಧ್ಯಮ ಅಕಾಡೆಮಿ. ಸೊ ಇದು ನಮ್ಮ ಸರ್ಕಾರದಿಂದ ಸಪೋರ್ಟ್ ಇರುತ್ತೆ, ಸರ್ಕಾರದಿಂದ ಬಜೆಟ್ ಬರುತ್ತೆ. ಸೊ ಅಕಾಡೆಮಿಯಿಂದ ನಾವು ಪತ್ರಕರ್ತರಿಗೆ ವಿವಿಧ ತರಬೇತಿಗಳು, ಪ್ರಶಸ್ತಿಗಳು ಮತ್ತು ಸಂಶೋಧನಾ ಅವಕಾಶಗಳನ್ನು ನೀಡುವ ಮೂಲಕ ನಾವು ಸಹಾಯ ಮಾಡ್ತಾ ಇದ್ವಿ. ಸೊ ನಾವು ನಮ್ಮ ಹಿಂದಿನ ಅಧ್ಯಕ್ಷರು ಅವರೆಲ್ಲ ಒಂದು ವಿಷನ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಆ ವಿಷನ್ನ ನಾವು ಮುಂದೆ ತಗೊಂಡು ಹೋಗ್ತಾ ಇದ್ವಿ. ಸೊ ಇದರ ಪ್ರಕಾರ ಗ್ರಾಮೀಣ ಪತ್ರಕರ್ತರಿಗೆ ತರಬೇತಿ ಮಾಡ್ತೀವಿ ನಾವು. ಜಿಲ್ಲಾ ಮತ್ತು ಗ್ರಾಮೀಣ ಮಟ್ಟದ ಪತ್ರಕರ್ತರಿಗೆ ಆಧುನಿಕ ಪತ್ರಿಕೋದ್ಯಮದ ಬಗ್ಗೆ ವಿಶೇಷ ಕಾರ್ಯಾಗಾರಗಳನ್ನು ಆಯೋಜಿಸಲಾಗ್ತಾ ಇದೆ ಅಕಾಡೆಮಿಯಿಂದ. ಸೊ ಈ ವರ್ಷನು ನಾವು ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ ಡಿವಿಷನ್ ವೈಸ್ ಅಲ್ಲಿ ಮಾಡ್ತಾ ಇದ್ವಿ. ಮತ್ತೆ ಡಿಜಿಟಲ್ ಕೌಶಲ್ಯ ಮತ್ತು AI ತರಬೇತಿ. ಸೊ ಈಗ ನಾವು ಅಕಾಡೆಮಿ ಫಸ್ಟ್ ಟೈಮ್ ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್, ಇನ್ಫೋಸಿಸ್ IT ವರ್ಲ್ಡ್ಸ್ ಜಾಯಿಂಟ್ IT ಕಂಪ್ನಿ, ಅವ್ರದ್ದು CSR ಆಕ್ಟಿವಿಟಿ ಇದೆ ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್. ಅವ್ರ ಜೊತೆ ನಮ್ಮ ಟೈಅಪ್ ಇದೆ, ಅವ್ರ ಜೊತೆ MOU ಸೈನ್ ಮಾಡಿದ್ದೀವಿ. ಸೊ ನಾವು ಅವ್ರ ಜೊತೆ ಟೈಅಪ್ ಮಾಡಿ ನಂತರ ನಾವು ಸಂಸ್ಥೆಗಳ ಜೊತೆಗೆ ಕೈ ಜೋಡಿಸಿ ಅವ್ರ ಜೊತೆ ಪತ್ರಕರ್ತರಿಗೆ ಡಿಜಿಟಲ್ ಮಾಧ್ಯಮ ಮತ್ತು ಕೃತಕ ಬುದ್ಧಿ ಮತ್ತು ಸಾಮಾಜಿಕ ಜಾಲತಾಣಗಳ ಬಳಕೆಯ ತರಬೇತಿ ನೀಡಲಾಗ್ತಾ ಇದೆ. ಸೊ ಇದನ್ನು ನಾವು 2 ಬ್ಯಾಚಸ್ ಮಾಡಿದ್ವಿ, ಮೈಸೂರು ಮತ್ತು ಮ್ಯಾಂಗ್ಳೂರು. ತುಂಬ ಇಂಟ್ರೆಸ್ಟಿಂಗ್, ಇದು ಇನ್ಹೌಸ್ ಬ್ಯಾಚಸ್. ಅಲ್ಲೇ ಇನ್ಫೋಸಿಸ್ ಕ್ಯಾಂಪಸ್ಸಲ್ಲಿ ಇದ್ದು ಪತ್ರಕರ್ತರು ಈ ಟ್ರೈನಿಂಗ್ ಎಲ್ಲ ಪಡಿಸ್ತಾರೆ. ಸೊ ಬೇಸಿಕಲಿ ಡಿಸ್ಟ್ರಿಕ್ಟ್ ಜರ್ನಲಿಸ್ಟ್ಗೆ ಇದು ತುಂಬ ಏನೋ ಇಂಟ್ರೆಸ್ಟಿಂಗ್ ಮತ್ತು ಗುಡ್ ಪ್ಲಾಟ್ಫಾರ್ಮ್ ಇದು. ಸಿಟಿಯಲ್ಲಿ ಇರೋರು, ಬ್ಯಾಂಗ್ಳೂರವ್ರು ಇರೋರಿಗೆ ಎಲ್ಲ ಸೌಲಭ್ಯಗಳು ಇದೇ ಇರ್ತವೆ. ಸೊ ಫಾರ್ ಮೋಸ್ಟ್ಲಿ Tier 1 ಆ್ಯಂಡ್ Tier 2 ಸಿಟೀಸ್ ಜರ್ನಲಿಸ್ಟ್ಗೆ ಇದು ತುಂಬ ಅವಶ್ಯಕತೆ ಇದೆ. ಸೊ ಇದನ್ನು ನಾವು ಇನ್ಫೋಸಿಸ್ ಜೊತೆ, ಸ್ಪ್ರಿಂಗ್ ಬೋರ್ಡ್ ಜೊತೆ ಮಾಡ್ತಾ ಇದ್ದೀವಿ. ಸ್ವಲ್ಪ ಈಗ ದಿಸ್ ಇಸ್ ಆನ್ ಹೋಲ್ಡ್ ಫಾರ್ ಸಮ್ ಟೈಮ್. ಮತ್ತೆ ನಾವು ಸ್ಟಾರ್ಟ್ ಮಾಡಬೇಕು, ವಿಶೇಷವಾಗಿ ಮಹಿಳೆಯರ ಬ್ಯಾಚ್ ಸ್ಟಾರ್ಟ್ ಮಾಡಬೇಕು ಇನ್ ಕ್ಯಾಂಪಸ್.

0: ಸೊ ಈ ಥರ ಟ್ರೈನಿಂಗ್ ಎಲ್ಲ ಮಾಡ್ತಾ ಇದ್ವಿ. ಮತ್ತು ಮಾಧ್ಯಮ ಅಕಾಡೆಮಿ ಆಲ್ಸೋ ಯುನೋ ವರ್ಕ್ಸ್ ಟುವರ್ಡ್ಸ್ ಮಹಿಳಾ ಪತ್ರಕರ್ತರಿಗೆ ವಿಶೇಷ ಕಾರ್ಯಕ್ರಮಗಳು ಆಯೋಜಿಸಲಾಗ್ತಾ ಇದೆ. ಸೊ ಮತ್ತು ವಿಶೇಷ ತರಬೇತಿ ಕೊಡಬೇಕು ಅಂತ ಮಹಿಳೆಯವ್ರಿಗೆ, ಯಾಕೆಂದರೆ ಮಹಿಳೆ ವಿಮೆನ್ ಪತ್ರಕರ್ತರು ಶುಡ್ ಬಿ ನಾಟ್ ಜಸ್ಟ್ ಎಂಪ್ಲಾಯೀಸ್, ಅವರು ಎಂಪ್ಲಾಯ್ ಜನರೇಟ್ ಮಾಡಬೇಕು. ಅಂದರೆ ಅವರು ಶುಡ್ ದೇ ಶುಡ್ ಓನ್ ದ ಆರ್ಗನೈಸೇಷನ್ ಆ್ಯಂಡ್ ರನ್ ದ ಆರ್ಗನೈಸೇಷನ್. ಸೊ ಈಗ ಡಿಜಿಟಲ್ ಯುಗದಲ್ಲಿ ಹೇಗೆ ಅವರು ದೇ ಕೆನ್ ಬಿ ಯುನೋ ಎಂಪ್ಲಾಯ್ಮೆಂಟ್ ಜನರೇಟರ್ಸ್, ಸೊ ಅದನ್ನು ಟ್ರೈನಿಂಗ್ ನಾವು ಮಹಿಳಾ ಪತ್ರಕರ್ತರಿಗೆ ಕೊಡೋಕ್ಕೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಇದೆಲ್ಲ ಆ್ಯಕ್ಟಿವಿಟೀಸ್ ಇದೆ ನಮ್ಮ ಅಕಾಡೆಮಿ ಜೊತೆ. ಮತ್ತು ಎಸ್ ಸಿ ಎಸ್ ಟಿ ಪತ್ರಕರ್ತರಿಗೆ ವಿಶೇಷ ಟ್ರೈನಿಂಗ್ಸ್ ಕೊಡ್ತೀವಿ ನಾವು. ಸೊ ದೀಸ್ ಥಿಂಗ್ಸ್ ವಿ ಟೇಕ್ ಇಟ್ ಫಾರ್ವರ್ಡ್ ಅಕ್ರಾಸ್ ದಿ ಸ್ಟೇಟ್, ಬೀದರಿಂದ ಚಾಮರಾಜನಗರವರೆಗೆ ಅಂತ. ಸೊ ವಿ ವಾಂಟ್ ಟು ಡೂ ಇಟ್ ಅಕ್ರಾಸ್ ದಿ ಸ್ಟೇಟ್. ಸೊ ದ ಟೈಮ್ ಈಸ್ ವೆರಿ ಲೆಸ್, ನಾವು ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.
1: ಬಹಳಷ್ಟು ಒಳ್ಳೆ ವಿಚಾರಗಳು ಈ ಮಾಧ್ಯಮ ಅಕಾಡೆಮಿಯ ಹೆಜ್ಜೆಗಳಾಗಿದೆ. ಮ್ಯಾಮ್, ಹಂಗೆ ಒಂದು ಪ್ರಶ್ನೆ ಕೇಳಬೇಕು ಅಂದ್ರೆ, ನೀವು ಹೇಳಿದ್ರಿ ಈ ಮಹಿಳೆಯರಿಗೆ ಹೆಚ್ಚಿನ ಟ್ರೈನಿಂಗ್ ಕೊಡ್ತಾ ಇದೀವಿ ಎಲ್ಲ ಅಂತ ಮಾಡ್ತಾ ಇದೀವಿ, ಆದ್ರೆ ಈ ಕ್ಷೇತ್ರದಲ್ಲಿ ನೀವು ಕಂಡಿರುವ ಪ್ರಮುಖ ಬದಲಾವಣೆ ಏನು, ಎಸ್ಪೆಷಲಿ ಫಾರ್ ದ ವಿಮೆನ್, ಯಾವ ಯಾವ ಸವಾಲುಗಳನ್ನ ಇನ್ನೂ ಉಳಿದಿದೆ ಅಥವಾ ಅವ್ರು ಎದುರಿಸ್ತಾ ಇದ್ದಾರೆ ಅಂತ?
0: ಹೌದು,
1: ಬೀಯಿಂಗ್ ಯು ಆಸ್ ಅ ವುಮೆನ್, ಏನ ಸವಾಲುಗಳನ್ನ ಎದುರಿಸ್ತೀರಾ ಅಥವಾ ಯಾರೋ ಒಬ್ಬ ಮಹಿಳಾ ಪತ್ರಕರ್ತೆ ಏನ್ ಸವಾಲುಗಳನ್ನ ಎದುರಿಸ್ತಾಳೆ ಅಂತ?
0: ಥ್ಯಾಂಕ್ ಯು ಶಾಂತಲಾ ಫಾರ್ ಆಸ್ಕಿಂಗ್ ದಿಸ್ ಕ್ವೆಶನ್. ನಿಮ್ಗೆ ಗೊತ್ತು ಇದಿರೋ ಆನ್ಸರ್, ನಿಮ್ಗೆ ಗೊತ್ತು, ನೀವು ಮಹಿಳೆ ಒಂದು ಆರ್ ಜಿ ಆಗಿದ್ದೀರಾ ಆ್ಯಂಡ್ ಐ ಹ್ಯಾವ್ ಬಿನ್ ಅ ಜರ್ನಲಿಸ್ಟ್, ಸೊ ನಮ್ಗೆ ಗೊತ್ತಿದೆ ನಮ್ಮ ಮುಂದೆ ಏನೇನು ಚಾಲೆಂಜಸ್ ಇರ್ತವೆ ಅಂತ. ಸೊ ಎನಿ ವಿಮೆನ್, ಎನಿ ಮೀಡಿಯಾ ಇರಲಿ ಅಥವಾ ಎನಿ ಪ್ರೊಫೆಷನ್ ಇರಲಿ, ದ ಪ್ರಾಬ್ಲಮ್ಸ್ ಆ್ಯಂಡ್ ಚಾಲೆಂಜಸ್ ಆರ್ ಸೇಮ್ ಫಾರ್ ಎವ್ರಿ ವಿಮೆನ್ ಅಲ್ವಾ? ಸೊ ಜರ್ನಲಿಸಮ್ ಮೀಡಿಯಾದಲ್ಲಿ ವಿಮೆನ್ ಆರ್ ನೌ ಗೆಟಿಂಗ್ ಯುನೋ major jobs. Women are not just confined to desk. They are coming out. ಅವರು investigative journalists ಮಾಡ್ತಾ ಇದ್ದಾರೆ, ಅವ್ರು ಇದು ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬರ್ತಾ ಇದೆ. ಎಡಿಟರ್ಸ್ ಅವ್ರ ಮೇಲೆ ವಿಶ್ವಾಸ ಇಡ್ತಾರೆ. ಸೊ ಮೊದಲು ಸ್ವಲ್ಪ ಯುನೋ ದೇ ವರ್ ಜಸ್ಟ್ ಗಿವೆನ್ ವೆರಿ ಲೆಸ್ ಇಂಪಾರ್ಟೆಂಟ್ ವರ್ಕ್. ಈಗ ಮಹಿಳೆಯರು ತುಂಬ ಎಸ್ಪೆಷಲಿ ಕನ್ನಡ ಮೀಡಿಯಾದಲ್ಲಿ ವಿಮೆನ್ ಆರ್ ಗೆಟಿಂಗ್ ಮೋರ್ ಬೋಲ್ಡರ್ ಆ್ಯಂಡ್ ಗುಡ್ ಪೊಸಿಷನ್ಸ್ ಆಲ್ಸೋ. ಸಮ್ ಆರ್ ಲೀಡಿಂಗ್, ಲೈಕ್ ವಿ ಹ್ಯಾಡ್ ಆರ್ ಪೂರ್ಣಿಮಾ ಮೇಡಮ್, ಹೂ ವಾಸ್ ಹೆಡಿಂಗ್ ದ ಫಸ್ಟ್ ವುಮನ್ ಇನ್ ಕರ್ನಾಟಕ, ಉದಯವಾಣಿ ಎಡಿಟರ್ ಆಗಿದ್ರು. ಸೊ ಆ ಥರ ಯುನೋ ದೇ ಆರ್ ಲಾಟ್ ಆಫ್ ಎಕ್ಸಾಂಪಲ್ಸ್ ವೇರ್ ವಿಮೆನ್ ಆರ್ ಲೀಡಿಂಗ್ ದಿ ಆರ್ಗನೈಸೇಷನ್ಸ್, ಲೈಕ್ ಶಾಂತಲಾ ಇಸ್ ಹೆಡಿಂಗ್ ಕಸ್ತೂರಿ ಮ್ಯಾಗ್ಝೀನ್, ರಶ್ಮಿ ಇಸ್ ಹೆಡಿಂಗ್ ಸುಧಾ. ಸೊ ನಾವು ನೋಡಿ, ದೇ ಆರ್ ಆಲ್ ಆನ್ ದ ಟಾಪ್ ಪೊಸಿಷನ್ಸ್. ಸೊ ದೇ ಆರ್ ಆಲ್ ಇನ್ಸ್ಪೈರಿಂಗ್ ಅದರ್ಸ್ ಟು ಕಮ್ ಅಪ್. ಬಟ್ ಆದರೆ ಇದರ ಕೆಲವು ಬೇಸಿಕ್ ಇಶ್ಯೂಸ್ ಇನ್ನೂ ಇವೆ. ಲೈಕ್ ಮೋಸ್ಟ್ ಆಫ್ ದಿ ವಿಮೆನ್ ನಾವು ಟ್ರೈನಿಂಗ್ ಕರಿತೀವಿ ಸಮ್ಟೈಮ್ಸ್, ಇನ್ಫೋಸಿಸ್ ಟ್ರೈನಿಂಗ್, ಇನ್ ಕ್ಯಾಂಪಸ್ ಟ್ರೈನಿಂಗ್ ಇದೆ, ಫಸ್ಟ್ ರಿಪ್ಲೈ ಬರೋದು ಮೇಡಮ್ ರಜಾ ಸಿಗಲ್ಲ. ದಟ್ ಈಸ್ ದ ಫಸ್ಟ್ ಥಿಂಗ್. ರಜಾ ಎಲ್ಲಿ ಸಿಗಲ್ಲ, ಬರೀ ಆಫೀಸಿಂದ ಅಲ್ಲ, ಮನೆಯಿಂದ ರಜಾ ಬೇಕು ಅವ್ರಿಗೆ. ದೇ ಹ್ಯಾವ್ ಟು ಯುನೋ ಪ್ರೂಫ್ ಅಟ್ ಆಫೀಸ್ ಆ್ಯಂಡ್ ಅಟ್ ಮನೆ ಆಲ್ಸೋ. ಸೊ ದೇ ಡ್ರಾಪ್ ಇಟ್. ಸೊ ದೇರ್ ಆರ್ ಬೇಸಿಕ್ ಡೊಮೆಸ್ಟಿಕ್ ಇಶ್ಯೂಸ್ ದಟ್ ಕಮ್ ಅಪ್ ಅಲಾಂಗ್ ವಿತ್ ದೆಮ್. ಸೊ ಮಹಿಳೆಯರಿಗೆ ಇಲ್ಲಿರೋ ಸೇಮ್ ಚಾಲೆಂಜಸ್ ಇದೆ. ಬಟ್ ಮೆನಿ ವಿಮೆನ್ ಆರ್ ಯುನೋ ದೇ ಆರ್ ಡೂಯಿಂಗ್ ದ ಯುನೋ ಬ್ರೇಕಿಂಗ್ ದ ಗ್ಲಾಸ್ ಸೀಲಿಂಗ್ ಆ್ಯಂಡ್ ದೇ ಆರ್ ಕಮಿಂಗ್ ಅಪ್ ಇನ್ ದಿಸ್ ಪ್ರೊಫೆಷನ್ ಆ್ಯಂಡ್ ಐ ಆಮ್ ಶೋರ್ ದಟ್ ದೇ ವಿಲ್ ಇನ್ಸ್ಪೈರ್ ಯಂಗರ್ ವಿಮೆನ್ ಜರ್ನಲಿಸ್ಟ್. ಸೊ ಮೀಡಿಯಾದಲ್ಲಿ ಮಹಿಳೆ ಪತ್ರಕರ್ತರ ಮೇಲೆ ಸ್ವಲ್ಪ ಜಾಸ್ತಿ ವಿಶ್ವಾಸ ಮಾಡ್ತಾರೆ. ಎಡಿಟರ್ಸ್ ಗೊತ್ತೆ, ಕೆಲಸ ಚೆನ್ನಾಗಿ ಮಾಡ್ತಾರೆ, ಡೆಡಿಕೇಟೆಡ್ ಮಾಡ್ತಾರೆ. ಸೊ ಆಸ್ ಎ ಜರ್ನಲಿಸ್ಟ್ ಐ ಹ್ಯಾವ್ ವರ್ಕ್ಡ್ ಇನ್ ಡಿಫ್ರೆಂಟ್ ಮೀಡಿಯಾಸ್, ನಾವು ಪ್ರಿಂಟ್ ಮೀಡಿಯಾ ಮಾಡಿದೆ, ಎಲೆಕ್ಟ್ರಾನಿಕ್ ಮೀಡಿಯಾನು ಮಾಡಿದೆ. ಸೊ ದೇರ್ ಇಸ್ ನೋ ಸ್ಟಾಪಿಂಗ್, ಬಟ್ ಯು ಹ್ಯಾವ್ ಟು ಹ್ಯಾವ್ ದಟ್ ಕಾನ್ಫಿಡೆನ್ಸ್. ನೀವು ಬರಬೇಕು, ನಾನು ಮಾಡ್ತೀನಿ ಅಂತ ನೀವು ತೋರಿಸ್ಬೇಕು. ಯು ಹ್ಯಾವ್ ಟು ಬಿ ಬೋಲ್ಡ್, ಯು ಹ್ಯಾವ್ ಟು ಗ್ರ್ಯಾಬ್ ದಟ್ ಆಪರ್ಚುನಿಟಿ. ಮತ್ತು ಯು ಶುಡ್ ಯು ನೋ ಕಮ್ ಫಾರ್ವರ್ಡ್ ಆ್ಯಂಡ್ ಸೇ ಐ ಕ್ಯಾನ್ ಡೂ ಇಟ್. ಸೊ ದೆನ್ ದೇರ್ ಇಸ್ ನೋ ಸ್ಟಾಪಿಂಗ್ ಫಾರ್ ಯು. ಯು ವಿಲ್ ಗೆಟ್ ಆಪರ್ಚುನಿಟೀಸ್, ಯು ವಿಲ್ ಕಮ್ ಅಪ್ ವಿತ್ ಆಸ್ ಎ ನೇಮ್ಡ್ ಫ್ಯೂ ವಿಮೆನ್, ಯು ಕ್ಯಾನ್ ಕಮ್ ಅಪ್ ಲೈಕ್ ದೆಮ್ ಆಲ್ಸೋ.
1: ಕರೆಕ್ಟ್ ಮ್ಯಾಮ್, ನೀವು ಹೇಳಿದಾಗೆ ಇವಾಗ ನಮ್ಮ ಕೇಳುಗರು ಏನಾದ್ರು ಕೇಳಿಸ್ಕೊತಾ ಇದ್ರೆ, ಅದರಲ್ಲೂ ಎಸ್ಪೆಷಲಿ ಹುಡುಗಿಯರಿದ್ರೆ ಅವರು ಕೂಡ ಖಂಡಿತವಾಗ್ಲೂ ಈ ಜರ್ನಲಿಸಂ ಫೀಲ್ಡಿಗೆ ಬರಲೇಬೇಕು, ಬಂದು ಒಂದು ದಿಟ್ಟ ಹೆಜ್ಜೆಯನ್ನ ಇಟ್ಟು ತಾವು ಕೂಡ ನಾವು ಯಾರಿಗಿಂತ ಕಮ್ಮಿ ಇಲ್ಲ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಎಲ್ಲ ಕಡೆ ಈಕ್ವಾಲಿಟಿ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ನಿಮ್ ಜೊತೆ ಇನ್ನಷ್ಟು ಮಾತನ್ನ ಆಡ್ತೀನಿ, ಮುಂದುವರಿಸ್ತೀನಿ ಒಂದು ಸಣ್ಣ ಹಾಡಿನ ನಂತರ.
0: ಥ್ಯಾಂಕ್ ಯು.

0: ನಾವು ಸಾಕ್ತಾ ಇದ್ದೀವಿ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದ ಆಯಿಷಾ ಖನ್ನಮ್ಮ ಅವರ ಜೊತೆ ಸಂವಾದ ಕಾರ್ಯಕ್ರಮದಲ್ಲಿ. ನಾಳೆ ಪತ್ರಿಕಾ ದಿನಾಚರಣೆಯನ್ನ ಆಚರಿಸ್ತಾ ಇದ್ದಾರೆ, ಇದೇ ಸಂದರ್ಭದಲ್ಲಿ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ. ಹಾಗೆ ನಾವು ನಮ್ಮ ಪ್ರಶ್ನೆಗಳನ್ನ ಕೇಳ್ತಾ ಇದ್ವಿ, ಹಾಗೆ ನಮ್ಮ ಓದುಗರು ಕೂಡ ನಮ್ಮ ಕೇಳುಗರು ಕೂಡ ನಮಗೆ ಕಳಿಸಿದ್ದಾರೆ. ದಿನಪತ್ರಿಕೆ ಓದುವ ಹವ್ಯಾಸ ಶಬ್ದಕೋಶವನ್ನು ತುಂಬಾ ಹೆಚ್ಚಿಸುತ್ತೆ ಮತ್ತು ಭಾಷಾ ಜ್ಞಾನ ಗಟ್ಟಿಗೊಳಿಸುತ್ತೆ ಅಂತ ಅವರು ನಮಗೆ ಕಸ್ತೂರಿ ಅವರು ನಮಗೆ ಸಂದೇಶ ಕಳಿಸಿದ್ರೆ. ಹಾಗೆ ನಮಗೆ ಸಂದೇಶ ಕಳಿಸಿದ್ದಾರೆ ಹೆಚ್ ಎಲ್ ಬಸವರಾಜ್ ಅರಸೀಕೆರೆ ಹಾಸನ ಜಿಲ್ಲೆಯಿಂದ. ಈ ಪತ್ರಿಕೆಯಿಂದ ಪತ್ರಿಕೆ ಓದೋದ್ರಿಂದ ಇಡೀ ವ್ಯಕ್ತಿತ್ವನೇ ಅವ್ರದ್ದು ಬದಲಾಯಿತು ಅಂತ. ಆದರೆ ನನ್ನ ಪ್ರಶ್ನೆ ಏನು ಗೊತ್ತಾ ಮೇಡಮ್, ಇವಾಗ ನಿಮಗೆ ಈಗಿನ ಮಕ್ಕಳು ನೀವು ನೋಡಿದ್ರೆ ಯೂತ್ ಆಗಿರ್ಬೋದು, ಅವರು ಯಾವಾಗ್ಲೂ ಟಿವಿ ಫೋನು ಅಥವಾ ನ್ಯೂಸ್ ಓದೋದನ್ನು ಇದರಲ್ಲೇ, ಹಾಗಾಗಿ ಈ ಪ್ರಿಂಟ್ ಮೀಡಿಯಾನ ಉಳಿಸ್ಕೊಳ್ಳುವಂತಹ ಸವಾಲು ಬಹಳಷ್ಟು ಬರಬಹುದಾ ಅಂತ. ಬಿಕಾಸ್ ಪೇಪರ್ ದಿನ ಮನೆಗೆ ಬರುತ್ತೆ, ಆದರೆ ಯಾರು ಓದ್ತಾರೆ ಅಂತ ನೋಡಿದ್ರೆ ಈ ಮಿಡಲ್ ಏಜು ಓಲ್ಡ್ ಏಜು ಯಂಗ್ ಆಗಿರೋ ಮಕ್ಕಳಾಗಿರ್ಬೋದು, ಸ್ಕೂಲ್ಗೆ ಹೋಗೋ ಮಕ್ಕಳು, ಕಾಲೇಜ್ಗೆ ಹೋಗೋ ಮಕ್ಕಳು ಪೇಪರ್ನ ತೆಗೆದು ಕೂಡ ನೋಡಲ್ಲ. ಇದರ ಬಗ್ಗೆ ಏನು ಹೇಳ್ತೀರಾ ಮತ್ತೆ ಇದನ್ನ ಹೇಗೆ ಸರಿಪಡಿಸಬಹುದು ಅಂತ ನೀವು ಹೇಳ್ಬೋದು?
1: ಹೌದು, ಇದು ಒಂದು ದೊಡ್ಡ ಚಾಲೆಂಜ್ ನಮ್ಮ ವೃತ್ತಿಯಲ್ಲಿ, ದೊಡ್ಡ ಚಾಲೆಂಜ್ ಇದು. ಮತ್ತೆ ಈ ಆಟಿಟ್ಯೂಡ್ ಇಂದ ನಮ್ಮ ನ್ಯೂಸ್ ಪೇಪರ್ ಇಂಡಸ್ಟ್ರಿಯಲ್ಲಿ ರೆವಿನ್ಯೂ ಮಾಡೆಲ್ ಕೂಡ ಚೇಂಜ್ ಆಗ್ತಾ ಇದೆ. ಏನೋ ಆರ್ಥಿಕ ಏನೋ ನಷ್ಟ ಆಗ್ತಾ ಇದೆ ಇಂಡಸ್ಟ್ರಿಯಲ್ಲಿ. ಸೊ ಇದನ್ನು ನಾವು ಎದುರಿಸಬೇಕಾಗಿದೆ, ಇದನ್ನ ದೊಡ್ಡ ಸವಾಲ್ ಅಂತ ನಾವು ಬಿಡಕ್ಕೆ ಸಾಧ್ಯ ಇಲ್ಲ. ಸೊ ಇದರಿಂದ ತುಂಬಾ ಪ್ರಯಾಸ ಮಾಡಬೇಕು ನಾವು. ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ನ್ಯೂಸ್ ಪೇಪರ್ ರೀಡಿಂಗ್. ನಾವು ಸ್ಕೂಲಲ್ಲಿ ಇದ್ದಾಗ ನಮ್ಮ ಸ್ಕೂಲಲ್ಲಿ ಅಸೆಂಬ್ಲಿಯಲ್ಲಿ ನ್ಯೂಸ್ ಪೇಪರ್ ಹೆಡ್ಲೈನ್ಸ್ ಓದ್ತಾ ಇದ್ವಿ ನಾವು. ಸೊ ಈಗ ಅದು ಮತ್ತೆ ಕರ್ನಾಟಕ ಸರ್ಕಾರ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಐ ಥಿಂಕ್ ನೋಟ್ ಕಳಿಸಿದ್ರು ಈ ಸ್ಕೂಲ್ಸಲ್ಲಿ ನ್ಯೂಸ್ ಪೇಪರ್ ಓದಬೇಕು ಪ್ರತಿದಿನ ಅಂತ. ಬೇರೆ ರಾಜ್ಯದಲ್ಲಿ, ಉತ್ತರ ಭಾರತದಲ್ಲಿ ಇದೆ, ಕೆಲವು ರಾಜ್ಯಗಳಲ್ಲಿ ಇದೆ. ಸೊ ಈ ಥರ ಹ್ಯಾಬಿಟ್ ಡೆವಲಪ್ ಮಾಡಬೇಕು ಮಕ್ಕಳಲ್ಲಿ, ಸ್ಟೂಡೆಂಟ್ಸಲ್ಲಿ, ಎಸ್ಪೆಷಲಿ ಪ್ಲಸ್ 11 ಪ್ಲಸ್ 2. ಸೊ ನಮ್ಮ ಅಕಾಡೆಮಿ ಕಡೆಯು ಕೆಲವು ಇನ್ಸ್ಟಿಟ್ಯೂಷನ್ಸ್ ಇವೆ, ಕಾಲೇಜ್, ಜರ್ನಲಿಸಮ್ ಕಾಲೇಜ್ ಲೈಕ್ ದಯಾನಂದ ಸಾಗರ್ ಕಾಲೇಜ್ ಆಫ್ ಮಾಸ್ ಕಮ್ಯುನಿಕೇಷನ್, ಅವರು ಬಂದು ನಮ್ಮ ಜೊತೆ ಅಕಾಡೆಮಿ ಜೊತೆ ಸೇರಿ ನಾವು ಈ ಹ್ಯಾಬಿಟ್ ಎಲ್ಲ ಸ್ಕೂಲ್ಸ್ ಕ್ಯಾಂಪಸ್ಸಲ್ಲಿ ಏನೋ ಇನಿಷಿಯೇಟ್ ಮಾಡೋಣ ಅಂತ. ಸೊ ನಾವು ಈ ವರ್ಷ ಅಕಾಡೆಮಿಯಿಂದ ಬ್ಯಾಕ್ ಟು ಸ್ಕೂಲ್ ನ್ಯೂಸ್ ಪೇಪರ್ ರೀಡಿಂಗ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಇಟ್ ವಿಲ್ ಬಿ ಅ ಇನಿಷಿಯೇಟ್, ಗುಡ್ ಇನಿಷಿಯೇಟಿವ್. ಸೊ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ನಾವು ಕಾಲೇಜಲ್ಲಿ ಇದ್ದಾಗ ನಮ್ಮ ಪ್ರೊಫೆಸರ್ ಹೇಳ್ತಾ ಇದ್ರು, ನಮ್ಮ ಒಬ್ರು ಪ್ರೊಫೆಸರ್ ಹೂ ಇಸ್ ನೋ ಮೋರ್, ಪ್ರೊಫೆಸರ್ ಅಶೋಕ್ ಕುಮಾರ್ ಹೇಳ್ತಾ ಇದ್ರು, ಡೋಂಟ್ ಶೇರ್ ಯುವರ್ ನ್ಯೂಸ್ ಪೇಪರ್. ನೀವು ಟ್ರೈನಲ್ಲಿ ಹೋಗ್ತಾ ಇರ್ತೀರಾ, ಒಂದು ನ್ಯೂಸ್ ಪೇಪರಲ್ಲಿ 10 ಜನ ಓದ್ತಾರೆ. ಸೊ ಡೋಂಟ್ ಶೇರ್ ನ್ಯೂಸ್ ಪೇಪರ್. ಅವ್ರಿಗೆ ಬೇಕಾದರೆ ಬೈ ಮಾಡೋಕ್ಕೆ ಹೇಳಿ, ಖರೀದಿಸಿ ಅಂತ ಹೇಳಿ ಅವ್ರಿಗೆ, ಅಥವಾ ನೀವು 2 ರುಪೀಸ್ ಸ್ಪೆಂಡ್ ಮಾಡಿ ಅವ್ರಿಗೆ ನ್ಯೂಸ್ ಪೇಪರ್ ಕೊಡಿ. ಸೊ ಆ ಥರ ಏನೋ ವಿ ಹ್ಯಾವ್ ಟು ಡೆವಲಪ್ ಸಮ್ ಇಂಟ್ರೆಸ್ಟಿಂಗ್ ಇನ್ನೋವೇಟಿವ್ ಐಡಿಯಾ. ಸೊ ರೀಡ್ ಯುವರ್ ಓನ್ ನ್ಯೂಸ್ ಪೇಪರ್, ಡೋಂಟ್ ಏನೋ ಶೇರ್ ಯುವರ್ ನ್ಯೂಸ್ ಪೇಪರ್. ಆ ಥರ ಒಂದು ಏನೋ ಪ್ಯಾಷನ್ ಬರುತ್ತೆ, ನೀವು ಓನರ್ಶಿಪ್ ಆಗುತ್ತೆ, ನಾನು ಇದು ನ್ಯೂಸ್ ಪೇಪರ್ ಓದ್ತಾ ಇದ್ದೀನಿ ಅಂತ. ಸೊ ಅದು ಒನ್ ಏನೋ ಎಫರ್ಟ್ ಮಾಡಬೇಕಾಗಿದೆ. ಐ ವಾಸ್ ಜಸ್ಟ್ ರೀಡಿಂಗ್ ಒನ್, ದಿಸ್ ಇಸ್ ಅ ಜೆನ್ಜಿ ಜನರೇಷನ್ ಅಲ್ವಾ ಶಾಂತಲ. ಸೊ ದಿಸ್ ಜೆನ್ಜಿ ಇಸ್ ಅ ಮಿರಾಕ್ಯುಲಸ್ ಜನರೇಷನ್. ನಾವು ದೇ ಆರ್ ವೆರಿ ಸ್ಮಾರ್ಟ್ ಆ್ಯಂಡ್ ದೇ ಕ್ಯಾನ್ ಬೀಟ್ ಎನಿ ಒನ್ ವಿತ್ ಟೆಕ್ನಾಲಜಿ. ನಾನು ಒಂದು ಸ್ಟೋರಿ ಓದ್ತಾ ಇದ್ದೆ, ಒಂದು 12th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಒಂದು ವೆಬ್ಸೈಟ್ ಸ್ಟಾರ್ಟ್ ಮಾಡಿದೆ. ಆ ವೆಬ್ಸೈಟಲ್ಲಿ ಗವರ್ಮೆಂಟ್ ಸ್ಪೆಂಡಿಂಗ್ ಹೇಗೆ ಆಗುತ್ತೆ, ಯಾವ ಡಿಪಾರ್ಟ್ಮೆಂಟಲ್ಲಿ ಹೇಗೆ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಎಷ್ಟು ಫಂಡ್ ಸ್ಪೆಂಡ್ ಬರೀ ಅಷ್ಟು ಇನ್ಫಾರ್ಮೇಶನ್ ಕೊಡೋಕೆ ವೆಬ್ಸೈಟ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಲೈಕ್ ಜರ್ನಲಿಸ್ಟ್ ಮಾಡೋ ಕೆಲಸ ಇದು. ಸೊ ಅಷ್ಟು ಸ್ಮಾರ್ಟ್ ಇದ್ದಾರೆ, ದೇ ಆರ್ ವೆರಿ ಸ್ಮಾರ್ಟ್. ಸೊ ಫಾರ್ ದೆಮ್ ಯುನೋ ಇಟ್ ಈಸ್ ಓಕೆ ಇಫ್ ಯು ಗಿವ್ ದೆಮ್ ಫುಲ್ ನ್ಯೂಸ್ ಪೇಪರ್ ಆನ್ ಟೆಕ್ನಾಲಜಿ, ಬಟ್ ಗಿವ್ ದೆಮ್ ನ್ಯೂಸ್, ಗಿವ್ ದೆಮ್ ಪ್ರಾಪರ್ ನ್ಯೂಸ್. ಸಮಟೈಮ್ಸ್ ವಿ ಆಲ್ಸೋ ಹ್ಯಾವ್ ಟು ಲುಕ್ ಬ್ಯಾಕ್, ನಾವು ಏನು ಕೊಡ್ತಾ ಇದೀವಿ ಅವರು ಓದಕ್ಕೆ, ಬರೀ ಕ್ರೈಮ್ ಸ್ಟೋರೀಸ್, ಬರೀ ಮನೆ ಮನೆ ಜಗಳ ಯುನೋ ಅವ್ರಿಗೆ ಒಂದು ಕೊಡ್ತಾ ಇದೀವಿ ನಾವು ಸ್ಟೋರಿ ಮಾಡಿ. ಸೊ ವಿ ಆಲ್ಸೋ ಹ್ಯಾವ್ ಟು ಡೆವಲಪ್ ಗುಡ್ ಕಂಟೆಂಟ್ ಸೊ ದಟ್ ಅವರು ಬರಬೇಕು ನಿಮ್ಮ ನ್ಯೂಸ್ ಪೇಪರ್ ಓದಬೇಕು. ವಿತೌಟ್ ರೀಡಿಂಗ್ ದಟ್ ನ್ಯೂಸ್ ಪೇಪರ್, ಅವರು ನ್ಯೂಸ್ ಪೇಪರ್ ಓದಿಲ್ಲ ಅಂದರೆ ರೆಸ್ಟ್ಲೆಸ್ ಆಗಬೇಕು. ಸೊ ನಾವು ನಮ್ಮ ಕಡೆಯಿಂದನೂ ಪ್ರಯತ್ನ ಮಾಡಬೇಕು. ಸೊ ಆ ಥರ ಇನಿಷಿಯೇಟಿವ್ ಇದ್ದರೆ ಸೊ ದ ನ್ಯೂಸ್ ಪೇಪರ್ ರೀಡಿಂಗ್ ಹ್ಯಾಬಿಟ್ ವಿಲ್ ಗೆಟ್ ಬ್ಯಾಕ್ ಆನ್ ಟ್ರ್ಯಾಕ್ ಆ್ಯಂಡ್ ದ ನ್ಯೂಸ್ ಪೇಪರ್ ಇಂಡಸ್ಟ್ರಿ ವಿಲ್ ಯುನೋ ಪರ್ಹ್ಯಾಪ್ಸ್ ಹ್ಯಾವ್ ಮೋರ್ ಸರ್ಕ್ಯುಲೇಷನ್ ಆ್ಯಂಡ್ ಮೋರ್ ನ್ಯೂಸ್ ಪೇಪರ್ಸ್, ನ್ಯೂ ನ್ಯೂಸ್ ಪೇಪರ್ಸ್ ಆಲ್ಸೋ ಕ್ಯಾನ್ ಕಮ್ ಅಪ್, ದೇರ್ ಇಸ್ ಲಾಟ್ ಆಫ್ ಸ್ಪೇಸ್. ಸೊ ಸಿ ಬೇಸಿಕಲಿ ಇಟ್ ಆಲ್ ಹ್ಯಾಸ್ ಟು ಬಿ ಅಬೌಟ್ ಗಿವ್ ದೆಮ್ ಟ್ರೂತ್, ಗಿವ್ ದೆಮ್ ಇನ್ಫಾರ್ಮೇಶನ್ ವಿಚ್ ಇಸ್ ಟ್ರೂ. ಡೋಂಟ್ ಥಿಂಕ್ ನ್ಯೂಸ್ ಪೇಪರ್ ಇಸ್ ಜಸ್ಟ್ ಒನ್ ಯುನೋ ಭೇಲ್ಪುರಿ ಪ್ಯಾಕ್ ಮಾಡೋ ಪೇಪರ್ ಥರ ಟ್ರೀಟ್ ಮಾಡಬೇಡಿ. ನಮ್ಮ ಕಂಟೆಂಟ್ ಹಾಗೆ ಆಗ್ತಾ ಇದೆ ಕೆಲವು ನ್ಯೂಸ್ ಪೇಪರ್ಸಲ್ಲಿ, ನಿಜ ಹೇಳಬೇಕಂದ್ರೆ. ಸೊ ಕಂಟೆಂಟ್ ಚೆನ್ನಾಗಿದ್ರೆ, ಕಂಟೆಂಟ್ ಇಸ್ ದ ಕಿಂಗ್ ಇನ್ ಎನಿ ಇಂಡಸ್ಟ್ರಿ. ಸೊ ಇನ್ ನ್ಯೂಸ್ ಪೇಪರ್ ಆಲ್ಸೋ ಇಫ್ ಯು ಹ್ಯಾವ್ ಗುಡ್ ಕಂಟೆಂಟ್, ಯಂಗ್ ಜನರೇಷನ್ ವಿಲ್ ರೀಡ್ ಇಟ್. ದೇ ಆರ್ ಟೂ ಸ್ಮಾರ್ಟ್ ಆಸ್ ಐ ಸೆಡ್.
0: ಕರೆಕ್ಟ್ ಮೇಡಮ್, ಮತ್ತಷ್ಟು ನಿಮ್ ಜೊತೆ ಮಾತಾಡ್ತೀನಿ. ಹೌದು, ನೀವು ಹೇಳಿದಾಗೆ ನಾವು ನ್ಯೂಸ್ ಪೇಪರ್ನ ಕೈಯಲ್ಲಿ ಫೀಲ್ ಮಾಡೋ ಓದ ಇದೆಯಲ್ಲ ಒಂದು ಅನುಭೂತಿ, ಅದು ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ. ಎಷ್ಟೇ ಡಿಜಿಟಲ್ ಓದಿದ್ರು ಬೆಳಿಗ್ಗೆ ಎದ್ದು ನಮ್ಮ ತಂದೆ ಆಗಿರ್ಬೋದು, ನಮ್ಮ ತಾತ ಆಗಿರ್ಬೋದು ನ್ಯೂಸ್ ಪೇಪರ್ನ ಕೈಯಲ್ಲಿ ಹಿಡಿದು ಕಾಪಿ ಕುಡಿತಾ ಓದಿದ್ರೆ ಅವರ ದಿನಚರಿ ಸ್ಟಾರ್ಟ್ ಆಗುತ್ತೆ. ಅದೇ ಮತ್ತೆ ಜನರೇಷನ್ ನೆಕ್ಸ್ಟ್ ನಮ್ಮ ಜೆನ್ಜಿ ಜನರೇಷನ್ ಅಲ್ಲೂ ಸ್ಟಾರ್ಟ್ ಆಗ್ಬೇಕು. ಕಂಟೆಂಟ್ ಇಸ್ ದ ಕಿಂಗ್ ಅಂತ ಹೇಳ್ತಾ ಇದ್ರಿ. ಸೊ ಇದನ್ನು ಕೂಡ ಇನ್ನು ಮುಂದೆ ವರೆಸ್ತಾ ನಾವು ಇನ್ನೊಂದು ಹಾಡನ್ನ ಕೇಳಿ ಮತ್ತೆ ನಿಮ್ ಜೊತೆ ಮಾತಾಡ್ತೀನಿ ಮ್ಯಾಮ್.

0: ಆಯಿಷಾ ಖಾನಂ ಅವ್ರ ಜೊತೆ ನಾವು ಸಂವಾದ ನಡೆಸ್ತಾ ಇದ್ವಿ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಆಯಿಷಾ ಖಾನಂ ಮೇಡಮ್ ಅವರ ಊರಿನಿಂದನೇ ಕಲಬುರ್ಗಿ, ನಿಮ್ಮ ಊರು ಕೂಡ ಕಲಬುರ್ಗಿ, ಹಾಗೆ ಕಲಬುರ್ಗಿಯಿಂದ ನಮಗೆ ಸಂದೇಶ ಬಂದಿದೆ, ಅವರು ಕೂಡ ಗೀತಾ ಜೋಶಿ ಅಂತ. ಅವರು ಕರೆಕ್ಟಾಗಿ ಹೇಳ್ತಿದ್ದೀರಾ, ಇಂದಿನ ಯುವಜನತೆ ದಿನಪತ್ರಿಕೆ ಓದೋದು ತುಂಬಾನೇ ಕಡಿಮೆ, ನಾವು ಹಿರಿಯರು ಪಾಲಿಸ್ತಾ ಬಂದ್ರೆ ಬಹುಶಃ ಮಕ್ಕಳು ಕೂಡ ಇದನ್ನ ಮಾಡಬಹುದು ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ತೀರ್ಥೇಶ್ ಅವರು ಕೂಡ ಚನ್ನಪಟ್ಟಣದಿಂದ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಸಂದರ್ಶನ ಮೂಡಿ ಬರ್ತಾ ಇದೆ ಅಂತ ಹೇಳಿದ್ರು. ಹಾಗೆ ಕ್ವಿಕ್ ರೌಂಡ್ ಆಗಿ ಮುಗಿಸ್ಬೇಕು ಅಂದ್ರೆ ಒಂದು ರಾಪಿಡ್ ಫೈರ್ ರೌಂಡ್ ರಶ್ಮಿ ಅವರು ಮೇಡಮ್ಗೆ ಕೇಳ್ತಾ ಇದ್ದೀನಿ. ಸೊ ಮೇಡಮ್, ಪತ್ರಿಕೆ ಅಥವಾ ಡಿಜಿಟಲ್ ಮಾಧ್ಯಮ ಎರಡರಲ್ಲಿ ನೀವು ಯಾವ್ದನ್ನ ಚೂಸ್ ಮಾಡ್ತೀರಾ?
1: ಪತ್ರಿಕೆ.
0: ಸೂಪರ್ಬ್,
1: ಫಸ್ಟ್ ಲವ್.
0: ಓ ವೆರಿ ನೈಸ್. ಓಕೆ, ಸೊ ಆಯಿಷಾ ಮೇಡಮಿಗೆ ಪತ್ರಿಕೆ ಇಸ್ ದ ಫಸ್ಟ್ ಲವ್. ಸೋ ಟ್ರೂ. ಸುದ್ದಿ ಓದುವ ಮೊದಲು ಕಾಫಿನಾ ಅಥವಾ ನಂತರ ಕಾಫಿನಾ?
1: ಸುದ್ದಿ ಜೊತೆ ಇದ್ರೆ ಚೆನ್ನಾಗಿರುತ್ತೆ.
0: ಸೂಪರ್ ಆನ್ಸರ್, ಇದಂತೂ ಇನ್ನೂ ವಂಡರ್ಫುಲ್ ಆನ್ಸರ್. ಕರೆಕ್ಟ್ ಮ್ಯಾಮ್. ಮತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ತಿಳಿದುಕೊಳ್ಳಬೇಕಾದ ಒಬ್ಬ ಕನ್ನಡ ಪತ್ರಕರ್ತರ ಹೆಸರು ಏನಾದ್ರು ಹೇಳಬೇಕು ಅಂದ್ರೆ?
1: ಒಬ್ಬ ಹೇಳಬೇಕು ತುಂಬಾ ಕಷ್ಟ.
0: ಓಕೆ,
1: ಅಟ್ ಲೀಸ್ಟ್ ಟೂ ಹೇಳ್ತೀನಿ, ಗಿವ್ ಮಿ ಚಾನ್ಸ್. ಟಿ ಎಸ್ ಆರ್ ಅಂಡ್ ಲಂಕೇಶ್.
0: ಓಹೋ, ವೆರಿ ನೈಸ್. ಮತ್ತೆ ನಿಮ್ಮ ರಾಪಿಡ್ ಫೈರ್ ಅಲ್ಲಿ ಇನ್ನೊಂದು, ಪ್ರತಿಯೊಬ್ಬ ಪತ್ರಕರ್ತನಿಗೂ ಅಗತ್ಯವಾದ ಒಂದು ಗುಣ ಇರಲೇಬೇಕು ಅಂದ್ರೆ?
1: ದ ಡಿಸೈರ್ ಟು ಫೈಂಡ್ ದ ಟ್ರೂತ್. You know, desire to find the truth, stand for the satya shodha.

0: ಸೊ ಆ ಗುಣ ಇದ್ರೆ ಪತ್ರಕರ್ತ ಯಾರಂತ ನಮ್ಗೆ, ನಿಜ ಪತ್ರಕರ್ತ ಯಾರಂತ ನಮ್ಗೆ ಆನ್ಸರ್ ಸಿಗುತ್ತೆ.
1: ಓಕೆ, ರಾಪಿಡ್ ಫೈರ್ ಕೊನೆ ಪ್ರಶ್ನೆ, ಪತ್ರಿಕೋದ್ಯಮವನ್ನು ಒಂದು ಪದದಲ್ಲಿ ನೀವು ವಿವರಿಸಬೇಕಾದ್ರೆ ಹೇಗೆ ವಿವರಿಸ್ತೀರಾ?
0: ಚಾಲೆಂಜಿಂಗ್ ಟಾಸ್ಕ್, ತುಂಬಾ ಜವಾಬ್ದಾರಿಯಾದ ಕೆಲಸ, ಮತ್ತೆ ಎಕ್ಸೈಟಿಂಗ್, ಅಂಡ್ ಇಟ್ ಇಸ್ ಸಮಥಿಂಗ್ ವಿಚ್ ಯು ನೋ ಯು ಸ್ಟ್ಯಾಂಡ್ ಆಸ್ ಅ ವಾಯ್ಸ್ ಫಾರ್ ದಿ ಪೀಪಲ್.
1: ಕರೆಕ್ಟು ಮೇಡಮ್, ಬಹಳ ನಿಮ್ಮ ನಮ್ಮ ರ್ಯಾಪಿಡ್ ಫೈರ್ ಕ್ವಶನ್ಸ್ನ ನೀವು ತುಂಬ ಚೆನ್ನಾಗಿ ಅದ್ಭುತವಾಗಿ ವೆರಿ ಇಂಟ್ರೆಸ್ಟಿಂಗ್ ಆಗಿ ಉತ್ತರವನ್ನು ಕೊಟ್ಟಿದ್ದೀರಾ. ಶಂಕರ್ ನಾರಾಯಣ್ ಸರ್ ಅವರು ಕೂಡ ಇಲ್ಲಿದ್ದಾರೆ, ನೀವು ಕೂಡ ಇಲ್ಲಿದ್ದೀರಾ, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಬಹಳನೇ ಸಂತೋಷ ಆಯಿತು. ಸೊ ಹಾಗಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಮತಿ ಆಯಿಷಾ ಖಾನಮ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಕಾರ್ಯಕ್ರಮದ ಡೈರೆಕ್ಟರ್ ಅವ್ರಿಗೂ ಕೂಡ, ಡಾಕ್ಟರ್ ಎ ಶಂಕರ ನಾರಾಯಣ ಅವ್ರಿಗೂ ಕೂಡ ಅನಂತ ಅನಂತ ವಂದನೆಗಳು. ಹಾಗೆ ನಮಗೆ ಮೆಸೇಜ್ ಕಳಿಸಿದ್ದಂತಹ ಅನೇಕರಿದ್ರು ಆ ಮೆಸೇಜ್ಗಳನ್ನೆಲ್ಲ ಓದಿದ್ವಿ, ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀವಿ. ಎಲ್ಲರಿಗೂ ಅರ್ಥಪೂರ್ಣ ಕರ್ನಾಟಕ ಪತ್ರಿಕಾ ದಿನದ ಶುಭಾಶಯಗಳು.
0: ಧನ್ಯವಾದ ಶಾಂತಲಾ, ನೀವು ಬನ್ನಿ ಪತ್ರಕರ್ತ ದಿನಾಚರಣೆ ಸೆಲೆಬ್ರೇಟ್ ಮಾಡೋಣ. ಆದರೆ ಇವತ್ತೇ ನನಗೆ ಸೆಲೆಬ್ರೇಷನ್ ಥರ ಇದೆ ನಿಮ್ಮ ಸ್ಟುಡಿಯೋ ಅಲ್ಲಿ. ಶಂಕರ್ ನಾರಾಯಣ್ ಜಿ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇಲ್ಲೇ ಸೆಲೆಬ್ರೇಷನ್
2: ಸೇರಿ ಒಟ್ಟಾಗಿ ಸೆಲೆಬ್ರೇಷನ್ ಮಾಡೋಣ. ಈ ಹಂತದಲ್ಲಿ ನಮ್ಮ ಕೇಳುಗರಿಗೆ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ?
0: I am glad that I am on air. ನಮ್ಮ ಲಿಸ್ನರ್ಸ್, ಇಟ್ಸ್ ಅ ಪ್ರೌಡ್ ಮೂಮೆಂಟ್. ಆಕಾಶವಾಣಿ 90 years ಕಂಪ್ಲೀಟ್ ಮಾಡ್ತಾ ಇದೆ. ಸೊ ಇದು ಒಂದು ಏನೋ, ಆಕಾಶವಾಣಿ ಇಸ್ ಬಿಕಮ್ ನಾಟ್ ಓನ್ಲಿ ಪ್ರೈಮ್ ಮಿನಿಸ್ಟರ್ಸ್ ಮನ್ ಕಿ ಬಾತ್, ಇಟ್ ಇಸ್ ಬಿಕಮ್ ದೇಶ್ ಕಿ ಮನ್ ಕಿ ಬಾತ್ ಇದು. ಸೊ ದಿಸ್ ಇಸ್ ಅ ರೇಡಿಯೋ ಮೀಡಿಯಮ್ ವಿಚ್ ಇಸ್ ವಾಟ್ ಇಸ್ ಎ ವಿಚ್ ಹ್ಯಾಸ್ ಇಟ್ಸ್ ಓನ್
2: ಟ್ರೆಡಿಷನ್
0: ಐಡೆಂಟಿಟಿ, ಆ್ಯಂಡ್ all the listeners I'm sure are dedicated and loyal to this. Yeah. And we've been All India Radio, if it is thriving for 90 years, it means that it is a loyal dedication by the viewers and the listeners in the age of Netflix and all this television revolution. So radio survives, and All India Radio perhaps is desh ki dhadkan antaralla hage desh ki dhadkan idu. And continue to do your good work, and thank you very much Shankar Narayan ji. You've been ವೆರಿ ಆಕ್ಟಿವ್ ಅಂಡ್ ಡೈನಮಿಕ್, ಆ್ಯಂಡ್ ಶಂಕರ್ ನಾರಾಯಣ್ ಜಿ ನಮ್ಮ ಮಾಧ್ಯಮ ಅಕಾಡೆಮಿಯ ಸದಸ್ಯರು ಕೂಡ. ಸೊ ಅವ್ರ ಐಡಿಯಾಸು ಇದೆ ಇದರಲ್ಲಿ. ಸೊ ಯಾ, ಸೊ ಥ್ಯಾಂಕ್ ಯು ಸೋ ಮಚ್
2: ಫಾರ್ ಗಿವಿಂಗ್ ಅಸ್ ಆಪರ್ಚುನಿಟಿ. ಸಂತೋಷ ಆಯಿಷಾ ಖಾನಮ್ ಅವರೇ, ಇಲ್ಲಿವರೆಗೆ ಬಂದು ನಮ್ಮ ಕೇಳುಗರೊಂದಿಗೆ ನಿಮ್ಮ ಭಾವನೆಗಳನ್ನು ಹಂಚಿಕೊಂಡಿದ್ದೀರಿ. ಬಹಳ ವಿಶೇಷವಾಗಿ ನಾಳೆ ಕಾರ್ಯಕ್ರಮ ಆಯೋಜನೆ ಆಗಿದೆ. ಸೊ ನಾವು ನೀವು ಎಲ್ಲ ಒಟ್ಟಿಗೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಸಂಭ್ರಮಿಸೋಣ ಅನ್ನುವಂಥ
0: ಹೌದು
2: ಒಂದು ಸದಾಶಿವನೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸೋಣ. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ. ನಮಸ್ಕಾರ.
1: ಧನ್ಯವಾದಗಳು ಮೇಡಮ್. ನಮಸ್ಕಾರ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಮ್ಯೂಸಿಕಲಿ ಯಾರ್ಸ್ದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಸಮಯ ಸರಿಯಾಗಿ 5:03 ನಿಮ್ಸ್ತೆಯಾಗಿರೋದು ನಾನು ಮಧು ಚೈತ್ರ ಕೇಳ್ತಾ ಇರಿ. ಇದು ಕನ್ನಡ ಕಾಮನಬಿಲ್ಲು 101.3 ನಾನ್ಸ್ಟಾಪ್ ಸಂಜೆಯಲ್ಲಿ ನಾನ್ಸ್ಟಾಪ್ ಹಾಡುಗಳನ್ನು ಕೇಳ್ತಾ ಸಾಕ್ತೀವಿ.

ಸಮಯ 5:13 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಬದುಕಲ್ಲಿ ಏನ್ ಬೇಕಾದ್ರೂ ಆಗಬಹುದು, ಅದನ್ನ ಮನಃಪೂರ್ವಕವಾಗಿ ಒಪ್ಕೊಂಡಾಗ ಮಾತ್ರ ಎದುರಿಸೋ ಮನಸ್ಥೈರ್ಯ ಬೆಳೆಯುತ್ತೆ. ಒಪ್ಪಿಕೊಳ್ಳುವಿಕೆ ಅನ್ನೋದೇನಿದೆ ಅದರಲ್ಲಿ ಗೆಲುವಿನ ಗುಟ್ಟು ಅಡಗಿರತ್ತೆ ಅಂತ ಹೇಳ್ತಾರೆ ರೈನರ್ ಮರಿಯಾ ರಿಲ್ಕೆ, ಜರ್ಮನ್ ಭಾಷೆಯ ಒಬ್ಬ ಪ್ರಸಿದ್ಧ ಕವಿ. ಅಂದ್ರೆ ಜೀವನದಲ್ಲಿ ಹೇಗೆಲ್ಲ ಕಷ್ಟಗಳು ಬರುತ್ತೆ, ಏನೆಲ್ಲ ನಷ್ಟಗಳಾಗತ್ತೆ, ಅದನ್ನ ಒಪ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಅನ್ಸುತ್ತೆ. ಬಂದದ್ದೆಲ್ಲ ಬರಲಿ, ಭಗವಂತನ ದಯೆ ಇರಲಿ ಅಂತಾರಲ್ಲ, ಆ ದಾಸವಾಡಿಯಂತೆ ಬರ್ತಾ ಇರಲಿ, ನಾವು ತಲೆ ಕೆಡಿಸ್ಕೊಳ್ದೆ ಬದುಕ್ತೀವಿ, ಹೆದರಿ ಪಲಾಯನ ಮಾಡದೆ ಭಗವಂತನ ದಯೆಯಿಂದ ಎಲ್ಲದನ್ನು ಎದುರಿಸ್ತೀವಿ, ನಿಲ್ತೀವಿ ಅನ್ನೋ ಧೈರ್ಯ ಹುಮ್ಮಸ್ಸು ನಮ್ಮಲ್ಲಿ ಇರಬೇಕು. ಸೊ ನಮ್ಮನ್ನು ನಾವು ಹೇಗಿದ್ದೀವಿ ಅಥವಾ ಜೀವನದಲ್ಲಿ ಏನೇನೆಲ್ಲ ನಡೆಯುತ್ತೆ ಅದನ್ನು ಒಪ್ಕೊಳ್ಳೋದು ಖಂಡಿತ ಮುಖ್ಯ ಆಗತ್ತೆ ಅಂತ ಹೇಳ್ತಾ, ಸಮಯ 5:14, ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್. ಕೇಳುಗರೆ, ಈಗ ವೇಳೆ 5:30:20. ನಿಲಯದ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಗಣಪತಿ ಆರ್ ಭಟ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನಿಂದ ಕರ್ನಾಟಕದಲ್ಲಿ ಆರಂಭವಾಗಿರುವ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಈ ಕುರಿತು ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿ ಶ್ರೀ ವಿ ಅನ್ಬುಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನೂತನ ಎಸ್ ಕದಂ, ನಿರ್ವಹಣೆ SR ಭಟ್.
2: ಶ್ರೋತೃಗಳೇ ನಮಸ್ಕಾರ. June 30 ಕರ್ನಾಟಕದಲ್ಲಿ ಬಹಳ ದೊಡ್ಡ ಒಂದು ಚಟುವಟಿಕೆಯನ್ನು ನಾವೆಲ್ಲ ನೋಡೋರಿದ್ದೀವಿ. ಇದರ ಬಗ್ಗೆ ಜನರಲ್ಲಿ ಸಾಕಷ್ಟು ಭರವಸೆ ಇದೆ, ಕೆಲವೊಂದು ಅನುಮಾನಗಳಿದ್ದಾವೆ, ಕೆಲವೊಂದು ತಿಳ್ಕೊಳ್ಬೇಕಾದಂಥ ಸೂಕ್ಷ್ಮವಾದ ವಿಷಯಗಳಿದ್ದಾವೆ. ಯಾವುದು ಅಂತ ನಿಮಗಾಗಲೇ ಗೊತ್ತಾಗಿರುತ್ತೆ. ನಮ್ಮೊಂದಿಗೆ ಈಗ ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿಗಳು ಚೀಫ್ ಎಲೆಕ್ಟ್ರಲ್ ಆಫೀಸರ್ ವಿ ಅಂಬುಕುಮಾರ್ ಅವರಿದ್ದಾರೆ. ಅವರೊಂದಿಗೆ ಮಾತನಾಡ್ತಾ ಇಂದಿನಿಂದ ಆರಂಭವಾಗುವಂತಹ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಇದನ್ನು ನಾವು ಸೂಕ್ಷ್ಮವಾಗಿ ತಿಳ್ಕೊಳ್ತಾ ಹೋಗೋಣ. ನಮಸ್ಕಾರ ಅನ್ಬುಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ.
3: ನಮಸ್ತೆ ಮೇಡಮ್, ಎಲ್ಲ ಗೆಳೆಯರಿಗೂ ನಮಸ್ಕಾರ.
2: ಸರ್, ಈ SIR ಅನ್ನೋದು ನಮಗೆ ಗೊತ್ತು, ಬಹಳ ಗೌರವದಿಂದ ನಿಮ್ಮನ್ನು ಕೂಡ ನಾನು ಸರ್ ಅಂದೆ. ಆದರೆ ಈ SIR ಏನಿದೆಯಲ್ಲ, ಇದು ಕರ್ನಾಟಕದಲ್ಲಿ ಒಂದು ದೊಡ್ಡ ಸಂಚಲನವನ್ನು ಉಂಟು ಮಾಡಿದೆ. ಏನು ಈ ಸಂಚಲನ, ಏನು ಈ SIR ಅನ್ನೋದು ಇವತ್ತಿಗೂ ಕೂಡ ಜನರಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತಲೇ ಇದೆ.
3: ಮತದಾರರ ಪಟ್ಟಿ ಪರಿಷ್ಕರಣೆ ಎಂದು ಕರಿತೀವಿ. ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಎರಡು ರೀತಿಯಾದ ಮತದಾರರ ಪಟ್ಟಿ ಪರಿಷ್ಕರಣೆ ಇರ್ತದೆ. ಒಂದು ಸ್ಪೆಷಲ್ ಸಮ್ಮರಿ ರಿವಿಷನ್, ಅದು ಪ್ರತಿ ವರ್ಷ ನಾವು ಮಾಡ್ತಾನೆ ಇರ್ತೀವಿ. ಇನ್ನೊಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವಾಗ ಯಾವಾಗೆಲ್ಲ ಇದು ಬೇಕೆಂದು ಯೋಚನೆ ಮಾಡ್ತದೋ ಆವಾಗ ಅವರು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನನ್ನು ಆದೇಶ ಮಾಡ್ಬೋದು. ಈ ನಮ್ಮ ದೇಶದಲ್ಲಿ ಸುಮಾರು 9 ಬಾರಿ ಈಗಾಗಲೇ SIR ಆಗಿದೆ. ಇದು 10ನೇ ಸಾರಿ ನಡೀತಾ ಇರೋದು. ಕರ್ನಾಟಕದಲ್ಲಿ ತಗೊಂಡ್ರೆ 2002 ಲಾಸ್ಟ್ ಟೈಮ್ SIR ಆಗಿದೆ. ಅದಾದ ನಂತರ 24 ವರ್ಷಗಳಾದಮೇಲೆ ಈಗ 2026 SIR ಆಗಿದೆ. ಇದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ಪ್ರಕಾರ ಆಗ್ತಾ ಇರುವ ಒಂದು ಕ್ರಮ. ಈಗ ಈ ಪ್ರಕ್ರಿಯೆ ಶುರುವಾಗಿದೆ. ಈಗ ತಾವು ಹೇಳಿದಂಗೆ June 30, 2026
2: ಮನೆಯಿಂದ ಮನೆಗೆ,
3: ಹೌದು, ಆವಾಗಿಂದ July 29 ಪ್ರತಿಯೊಂದು ಮತದಾರರ ಮನೆಗೆ ನಮ್ಮ BLOs ಬೂತ್ ಲೆವೆಲ್ ಆಫೀಸರ್ ಅಂತ ಕರಿತೀವಿ, ಅವ್ರಗಳು ಹೋಗಿ ಎನ್ಯುಮರೇಷನ್ ಫಾರ್ಮನ್ನು ವಿತರಣೆ ಮಾಡಿ ಮತದಾರರಿಂದ ಅವರ ಮಾಹಿತಿಯನ್ನು ಫಿಲ್ ಮಾಡಿದ ನಂತರ ಅವರಿಂದ ಸಹಿಯನ್ನು ಪಡೆದು ವಾಪಸ್ ಕೊಂಡು ಡಿಜಿಟೈಸ್ ಮಾಡ್ತಾರೆ. ಈ ಪ್ರಕ್ರಿಯೆ ಈಗ ಸದ್ಯಕ್ಕೆ August 5 ತನಕ ಈ ಪ್ರಕ್ರಿಯೆ ನಡೀತಿರ್ತದೆ.
2: ಈಗ ಫಾರ್ಮ್ ಕೊಡ್ತಾರೆ ಅಂತ ಹೇಳಿದ್ರಿ, ಆ ಫಾರ್ಮ್ನಲ್ಲಿ ಏನಿರುತ್ತೆ, ಏನನ್ನ ತುಂಬಬೇಕು ಅದರಲ್ಲಿ?
3: ಅದು ಎನ್ಯುಮರೇಷನ್ ಫಾರ್ಮ್ ಅಂತ ನಾವು ಕರಿತೀವಿ ಅದನ್ನು. ಇದು ಪಾರ್ಷಿಯಲಿ ಫಿಲ್ಡ್ ಫಾರ್ಮ್, ಹಂಗಂದ್ರೆ ಸ್ವಲ್ಪ ಅಂಶಗಳು ಅದರಲ್ಲಿ ಫಿಲ್ ಆಗಿರ್ತದೆ. ಏನಿರ್ತದೆ ಅಂತ ಕೇಳಿದರೆ 2026 ವೋಟರ್ ಲಿಸ್ಟಲ್ಲಿ ತಮ್ಮದು ಹೆಸರು ಏನಿದೆ ಅದು, ಆಮೇಲೆ ಯಾವ ಭಾಗದಲ್ಲಿ ತಾವು ವೋಟರ್ ಆಗಿದ್ದೀರಾ ಅದು, ಆಮೇಲೆ ತಮ್ಮದು ಫೋಟೋ, ಇಷ್ಟು ವಿಷಯ ಅಲ್ಲಿ ಪ್ರಿಂಟ್ ಆಗಿರ್ತದೆ. ನಾವು ಮೊದಲೇ ಪ್ರಿಂಟ್ ಮಾಡಿ ಕೊಟ್ಟಿರ್ತೀವಿ ಇನ್ವೇಷನ್ ಫಾರ್ಮಲ್ಲಿ. ಇದರಲ್ಲಿ ಒಂದು ವಿಶೇಷ ಏನಂದರೆ ಇದೊಂದು QR ಕೋಡು ಪ್ರಿಂಟ್ ಆಗಿರ್ತದೆ. ಅದು QR ಕೋಡ್ ಯಾಕೆಂದು ಕೇಳಿದರೆ BLO ತನ್ನ ಕೆಲಸ ಡಿಜಿಟೈಸೇಷನ್ ಮಾಡೋ ಕೆಲಸ ಸುಲಭವಾಗಿ ಮಾಡೋ ಸಂಬಂಧ ಆ್ಯಪಲ್ಲಿ ಅಪ್ಲೋಡ್ ಮಾಡೋ ಸಂಬಂಧ ಆ QR ಕೋಡನ್ನು ಕೊಟ್ಟಿದ್ದಾರೆ. ಇದು ವೆರಿ ಯುನೀಕ್ ಫಾರ್ಮ್, ಅಂದರೆ ಒಂದು ವೋಟರ್ಗೆ ಒಂದು ಸಾರಿ ಮಾತ್ರ ಪ್ರಿಂಟ್ ಆಗೋದು, ಒಂದೇ ರೀತಿ ಬೇರೆ ಎಲ್ಲ ವೋಟರ್ ಪ್ರಿಂಟ್ ಆಗಲಿಕ್ಕೆ ಆಗಲ್ಲ. ಸೊ ಇದು ಎನ್ಯುಮರೇಷನ್ ಫಾರ್ಮ್ ಅಂತೀವಿ. ಇದರಲ್ಲಿ ನಾವು ಮತದಾರರ ವಿನಂತಿ ಮಾಡೋದು ಏನಂತ ಕೇಳಿದರೆ, ಎನ್ಯುಮರೇಷನ್ ಫಾರ್ಮ್ 2 ಸೆಟ್ ಎನ್ಯುಮರೇಷನ್ ಫಾರ್ಮನ್ನು ನಾವು ಒಂದು ಮತದಾರರಿಗೆ ಕೊಡ್ತೀವಿ, ಯಾಕಂದರೆ 2 ಫಾರ್ಮ್ ಕೊಡ್ತೀವಿ. ಆ 2 ಫಾರ್ಮಲ್ಲಿ ಮತದಾರರು ಮಾಹಿತಿಯನ್ನು ಫಿಲ್ ಮಾಡಬೇಕು. 1 ಫಾರ್ಮಲ್ಲಿ ಫೋಟೋನ ಹಚ್ಚಿ ಸಹಿ ಮಾಡಿ BLOಗೆ ವಾಪಸ್ ಕೊಡ್ಬೋದು. ಇನ್ನೊಂದು ಫಾರ್ಮಲ್ಲಿ ಫೋಟೋ ಇಲ್ಲದೇನು ಸಹಿ ಮಾಡಿ BLO ಥರ ಕೊಟ್ಟರೆ, 1 ಫಾರ್ಮ್ BLO ತೊಗೊಳ್ತಾರೆ, ಹಂಗಂದರೆ ಫೋಟೋ ಫಿಲ್ಅಪ್ ಮಾಡಿದ್ದು ಸಹಿ ಇರುವ ಫಾರ್ಮನ್ನು BLO ತೊಗೊಳ್ತಾರೆ. ಇನ್ನೊಂದು ಫಾರ್ಮಲ್ಲಿ BLO ಸಹಿ ಮಾಡಿ ಅಕ್ನಾಲೆಜ್ಮೆಂಟ್ ಆಗಿ ವೋಟರ್ಗೆ ಮತದಾರರಿಗೆ ಕೊಟ್ಟುಬಿಡ್ತಾರೆ. ಸೊ ಇದು ಯಾಕೆ ಅಂತ ಕೇಳಿದರೆ, 2026 16 June ಯಾರ್ಯಾರು ನಮ್ಮ ಮತದಾರರ ಪಟ್ಟಿಯಲ್ಲಿ ಹೆಸರು ಇತ್ತು ಅವರು ಎಲ್ಲರಿಗೂ ಈ ಎನ್ವೇಷನ್ ಫಾರ್ಮ್ನ ವಿತರಣೆ ಮಾಡಬೇಕು. ದಟ್ ಇಸ್ SIR ಇಂಟೆನ್ಷನ್. ಇದರಲ್ಲಿ ಯಾರ್ಯಾರೆಲ್ಲ ಫಿಲ್ ಮಾಡಿ ನಮಗೆ ಕೊಡ್ತಾರೋ ಅದನ್ನು ಡಿಜಿಟೈಸ್ ಮಾಡಿಕೊಳ್ತೀವಿ. ಯಾರ್ಯಾರು ಫಿಲ್ ಮಾಡಿ ಕೊಡೋಕ್ಕಾಗಲ್ಲ ಅವ್ರಗಳದ್ದು ಹೆಸರು ಡ್ರಾಫ್ಟ್

0: ಅಲ್ಲಿ ಬರಲ್ಲ. ಸೊ ಇದು ಹೊಸದಾಗಿ ನಾವು ಎಲ್ಲ ವೋಟರ್ ಲಿಸ್ಟ್ ಅನ್ನ ಮಾಡುವ ಕ್ರಮ.
1: ಕರ್ನಾಟಕದಲ್ಲಿ 5.5 ಕೋಟಿಗೂ ಅಧಿಕ ಮತದಾರರಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಯಾರು ಬಿಟ್ಟು ಹೋಗಬಾರದು, ಅದಕ್ಕೆ ಯಾವ ರೀತಿಯ ತಯಾರಿ ಹೇಗೆ ಮಾಡ್ಕೊಳ್ತೀರಾ?
0: ಎಸ್ ಐ ಆರ್ದ ಉದ್ದೇಶ ಏನಂದರೆ ಪ್ರತಿಯೊಂದು ಅರ್ಹ ಮತದಾರರ ಹೆಸರು ನಮ್ಮ ವೋಟ್ ಲಿಸ್ಟ್ಲಿ ಇರಬೇಕು ಎಂಬುದೇ ಪ್ರಕ್ರಿಯೆಯ ಮುಖ್ಯ. ಹಂಗಂದ್ರೆ ಯಾರು ಅನರ್ಹರಿದ್ದಾರೆ ಅವರು ಇರಬೇಕಿಲ್ಲ. ಸೊ ಯಾರು ಅರ್ಹರಿದ್ದಾರೆ ಅವ್ರ ಹೆಸರು ಇರಬೇಕು. ಅರ್ಹರಂದರೆ ಯಾರೆಂದು ಕೇಳಿದರೆ, ಒಂದು ಈ ದೇಶದ ಪ್ರಜೆ ಆಗಿರಬೇಕು, ಎರಡನೇದು 18 ವಯಸ್ಸು ತುಂಬಿರಬೇಕು, ಮೂರನೇದು ಅವರು ಸೌಂಡ್ ಮೈಂಡ್ ಇರಬೇಕು, ಅವ್ರಿಗೆ ಯಾವುದೇ ಒಂದು ಕೋರ್ಟಿಂದ ಅವರು ಆರ್ಡರ್ ತಗೊಂಡು ವಜಾ ಆಗಿರಬಾರ್ದು. ಸೊ ಈ 4 ಅಂಶಗಳ ಮೇಲೆ ಇದು ತೀರ್ಮಾನ ಆಗುತ್ತದೆ. ಸೊ ಹಂಗಾದರೆ ಯಾರ್ಯಾರೆಲ್ಲ ಈ ದೇಶದ ಪ್ರಜೆಯಾಗಿ 18 ವಯಸ್ಸು ಪೂರ್ತಿ ಇದ್ದಾರೋ, ಕನ್ನಡಕ್ಕೆ ಸೇರಿದವರು ಎಲ್ಲರೂ ಇಲ್ಲಿ ಮತದಾರ ಪಟ್ಟಿಗೆ ಅವರು ಹೆಸರಾಗ್ಬೋದು. ಈ ಅಂಶಗಳ ಮಾನದಂಡಗಳ ಇಟ್ಟುಕೊಂಡೆ ಪ್ರತಿ ಒಂದು ಮತದಾರನ ನಾವು ವೆರಿಫಿಕೇಷನ್ ಮಾಡ್ತೀವಿ. ಸೊ ಈಗ ಎನ್ಯುಮರೇಷನ್ ಫಾರ್ಮ್ ಅಂದೇನು ಕೇಳಿದರೆ, ಈಗಾಗಲೇ ಅವರು ಎಲ್ಲರೂ ಮತದಾರ ಪಟ್ಟಿಯಲ್ಲಿ ಅವ್ರ ಹೆಸರು ಇರ್ತದೆ, ಅವರಿಗೆ ನಾವು ಫಾರ್ಮ್ ಪ್ರಿಂಟ್ ಮಾಡಿ ಕೊಡ್ತೀವಿ. ಕರ್ನಾಟಕ ತೊಗೊಂಡ್ರೆ 5,54,36,000 ಮತದಾರರು ಈಗ ನಮ್ಮ ಲಿಸ್ಟಲ್ಲಿ ಇದ್ದಾರೆ. ಇವರು ಎಲ್ಲರಿಗೂ ಸಮೇತ ನಾವು 2 ಸೆಟ್ ಫಾರ್ಮ್ಸನ್ನು ಪ್ರಿಂಟ್ ಮಾಡ್ತೀವಿ. ಹೆಚ್ಚು ಕಡಿಮೆ 11 ಕೋಟಿಗೂ ಮೇಲ್ಪಟ್ಟು ಫಾರ್ಮ್ಸನ್ನು ಪ್ರಿಂಟ್ ಮಾಡಿ ನಾವು ಅವ್ರ ಮನೆಗೆ ಮುಟ್ಟಿಸ್ಬೇಕು. ಈ ಕ್ರಮದಲ್ಲಿ ಸುಮಾರು 59,000 BLO, 7,000 ಮೇಲ್ಪಟ್ಟು BLO ಸೂಪರ್ವೈಸರ್, 224 ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್, ಅದರ ಮೇಲೆ 334 ಅಸಿಸ್ಟೆಂಟ್ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್, ಆಮೇಲೆ ಜಿಲ್ಲಾಧಿಕಾರಿ, ADC, ಟೆಕ್ನಿಕಲ್ ಸೂಪರ್ವೈಸರ್ಸ್,
1: 100,000 ಜನ ಇದ್ದಾರೆ.
0: ಹೌದು, ಹೆಚ್ಚು ಕಡಿಮೆ 70,000 ಮೇಲ್ಪಟ್ಟು ಅಧಿಕಾರಿಗಳಾಗೇ ಇದ್ದಾರೆ. ಅದರ ಜೊತೆಗೆ ಪೊಲಿಟಿಕಲ್ ಪಾರ್ಟಿ ವತಿಯಿಂದ ಪ್ರತಿಯೊಂದು ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಒಂದೊಂದು ಬೂತ್ಲಲ್ಲಿ ಏಜೆಂಟನ್ನು ಅಪಾಯಿಂಟ್ ಮಾಡ್ಬೋದು. ಸೊ ನಮ್ಮ ರಾಜ್ಯದಲ್ಲಿ ಎಲ್ಲ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ನು ಸೇರಿ ಸುಮಾರು ಈಗಾಗಲೇ 115,000 ಬೂತ್ಲ ಏಜೆಂಟನ್ನು ಅಪಾಯಿಂಟ್ ಮಾಡಿಕೊಟ್ಟಿದ್ದಾರೆ.
1: ನಮ್ಮಲ್ಲಿರುವ
0: ಬೇರೆ ಬೇರೆ ಪಕ್ಷಗಳು, ನಮ್ಮ ರಾಜ್ಯದಲ್ಲಿರುವ ಮತಗಟ್ಟೆಗಳ ಸಂಖ್ಯೆ 59,050. ಸೊ ಅದರಿಂದ ಈ ಎಕ್ಸೈಸನ್ನ ಫಾಲೋ ಮಾಡಲಿಕ್ಕೆ ಸುಮಾರು 70,000 ಅಧಿಕಾರಿಗಳು, 115,000 ಬೂತ್ ಏಜೆಂಟು, ರಾಜಕೀಯ ಪಕ್ಷಗಳು, ಆಮೇಲೆ ಮೀಡಿಯಾ, ಅಧಿಕಾರಿ ವರ್ಗದವರು, ಮತದಾರರು, ಇದರ ಮೇಲೆ ಚುನಾವಣಾ ಆಯೋಗ, ಇನ್ನು ಎಲ್ಲರೂ ಇದ್ದಾರೆ. ಅಂದರೆ ಇದು ತುಂಬ ಪಾರದರ್ಶಕವಾಗಿ ನಡೆಯುವ ಒಂದು ಕಾರ್ಯಕ್ರಮ ಆಗಿರ್ತದೆ, ನಿಯಮ ಪ್ರಕಾರ ಆಗುವ ಕಾರ್ಯಕ್ರಮ ಆಗಿರ್ತದೆ. ಅದರಿಂದ ಯಾವುದೇ ಮತದಾರರ ಮನಸ್ಸಲ್ಲಿ ಯಾವುದೇ ಒಂದು ರೀತಿಯಾದ
1: ಅನುಮಾನಗಳು
0: ಇರಬೇಡ ಎಂದು ನಾನು ದಯವಿಟ್ಟು ಮತ್ತೊಮ್ಮೆ ಪ್ರೀತಿಯಿಂದ ವಿನಂತಿ ಮಾಡಿ ಕೇಳಿಕೊಳ್ಳುತ್ತೇನೆ.
1: ಹೌದು, ಈ ಹಿಂದೆ 2002
0: ಕೊನೆ ಎಸ್ಐಆರ್
1: ಆಗಿತ್ತು ಅಂತ ಹೇಳಿದ್ರಿ. ಆಗ ಕರ್ನಾಟಕದ ಜನಸಂಖ್ಯೆ ಕೇವಲ 3 ಕೋಟಿ ಇತ್ತು, ಈಗ ಹೆಚ್ಚು ಕಡಿಮೆ ಅದು ದ್ವಿಗುಣವಾಗಿದೆ.
0: ಹೌದು,
1: ಆಗಿನ ಚಾಲೆಂಜ್ ಬೇರೆ ಇತ್ತು, ಈಗ ನಿಮ್ಮ ಎದುರಿಗಿರುವಂತಹ ಸವಾಲ್ ಕೂಡ ಬಹಳ ದೊಡ್ಡದು, ಅದಕ್ಕೂ ಕೂಡ ನೀವು ತಯಾರಾಗಬೇಕಾಗುತ್ತೆ.
0: ಹೌದು ಮೇಡಮ್, ಹೌದು.
1: ಮತ್ತೆ ಯಾರೊಬ್ಬರು ಕೂಡ, ನೀವು ಅವ್ರ ಮನೆಗೆ ಹೋದಾಗ ಯಾರೊಬ್ಬರು ಬಿಟ್ಟು ಹೋಗಬಾರ್ದು, ಪ್ರತಿಯೊಬ್ಬರನ್ನೂ ಇದರಲ್ಲಿ ಒಳಪಡಿಸಬೇಕು, ನಿಖರವಾಗಿ ಅವರೆಲ್ಲರ ಹೆಸರುಗಳು ಇರಬೇಕು ಅನ್ನೋದು ದೊಡ್ಡ ಉದ್ದೇಶ. ಹಾಗೆ ಬಿಟ್ಟು ಹೋಗದೇ ಇದ್ದ ಹಾಗೆ ನಾವೇನು ಒಂದು ಫುಲ್ ಪ್ರೂಫ್
0: ಮೆಕ್ಯಾನಿಸಮ್
1: ಮಾಡ್ಕೋಬೇಕಾಗುತ್ತೆ, ಅದನ್ನ ಹೇಗೆ ಮಾಡ್ಕೊಂಡಿದ್ದೀರಾ?
0: ಈಗ ಕಳೆದ ಸಾರಿ ಅಂದರೆ ಲಾಸ್ಟ್ ಟೈಮ್ SIR ಆಗಿದ್ದು 2002, ಈಗ ಆಗ್ತಿರೋದು 10ನೇ ಬಾರಿ SIR. ಕಳೆದ SIR ಆದಾಗ ಕರ್ನಾಟಕ ರಾಜ್ಯದ ಮತದಾರರ ಸಂಖ್ಯೆ ಸುಮಾರು 3,40,000 ಇತ್ತು, ಈಗ ಇರುವ ಮತದಾರರ ಸಂಖ್ಯೆ 5,56,000 ಇದೆ ಹೆಚ್ಚು ಕಡಿಮೆ. ಸೊ ಹಂಗಾದರೆ ಆವಾಗ 34,000 ಮತಗಟ್ಟೆಗಳಿತ್ತು, ಈಗ 59,000 ಮತಗಟ್ಟೆಗಳಾಗಿದೆ. ಸೊ ಜಾಸ್ತಿ ಆಗಿದೆ. ಈ ಪ್ರಕ್ರಿಯೆಯಲ್ಲಿ ಭಾಳ ಮುಖ್ಯವಾದ ಅಂಶಗಳು ಏನಂದರೆ ಮೇಡಮ್, ಮ್ಯಾಪಿಂಗ್ ಅಂತ ಒಂದು ಮಾಡ್ತಾ ಇದ್ದೀವಿ. ಹಂಗಂದರೆ ಯಾಕೆ ಅದು ಬೇಕಂತ ಕೇಳಿದರೆ, ಯಾರ್ಯಾರ ಹೆಸರು ಎಲ್ಲ 2002 ವೋಟರ್ ಲಿಸ್ಟಲ್ಲಿ ಇತ್ತೋ ಅವರೆಲ್ಲ ನಾವು ಇಂಡಿಯನ್ ಸಿಟಿಸನ್ ಎಂದೇ ಪರಿಗಣಿಸಬೇಕಾಗ್ತದೆ. ಅದರ್ವೈಸ್ ಬೇರೆ ಏನಾದ್ರು ಅವ್ರ ಮೇಲೆ ಕಂಪ್ಲೇಂಟ್ ಬೇರೆ ಏನಾದ್ರು ಗೊತ್ತಾದರೆ ಬಾಕಿ ಟೈಮಲ್ಲಿ ಪೂರ ಅವರೆಲ್ಲ ಈ ದೇಶದ ಪ್ರಜೆ ಎಂದು ಪರಿಗಣಿಸಬೇಕಾಗ್ತದೆ. ಇಟ್ಸ್ ಅ ಪ್ರೊಬೇಟಿವ್ ಪ್ರೂಫ್ ಫಾರ್ ಸಿಟಿಜನ್ಶಿಪ್ ಅಂತ ಹೇಳ್ತೀವಿ ನಾವು. ಸೊ ಅದರಿಂದ ನಾವೇನು ಮಾಡಿದ್ದೀವಿ ಅಂತ ಕೇಳಿದರೆ, ಕನ್ನಡ ರಾಜ್ಯದಲ್ಲಿರುವ ಸುಮಾರು 5,54,000 ಜನಸಂಖ್ಯೆ ಇರುವ ಮತದಾರರಲ್ಲಿ 5,08,00,000 ಮೇಲ್ಪಟ್ಟ ಮತದಾರನ ಮ್ಯಾಪಿಂಗ್ ಈಗಾಗಲೇ ಮುಗಿಸಿದ್ವಿ. 91.62% ಆಫ್ ದ ವೋಟರ್ಸ್ ಆರ್ ಆಲ್ರೆಡಿ ಮ್ಯಾಪ್ಡ್ ಇನ್ ಕರ್ನಾಟಕ. ಸೊ ಈಗ ಇದರಿಂದ ಏನಾಗ್ತದೆ ಅಂತ ಕೇಳಿದರೆ, ಎನ್ಯುಮರೇಷನ್ ಫಾರ್ಮ್ ಮತದಾರರ ಮನೆಗೆ ಕೊಡುವಾಗ ಅವರು ಫಿಲ್ ಮಾಡುವ ಸಂದರ್ಭಗಳಲ್ಲಿ ಬಿ ಎಲ್ ಓಗೆ ಮ್ಯಾಪಿಂಗ್ ಮಾಡಿದ ಅನುಭವ ಇರುವುದರಿಂದ ಅವರೇ ಮಾಹಿತಿಯನ್ನು ಹೇಳ್ತಾರೆ. 2002 ಇವ್ರದ್ದು ಹೆಸರು ಎಲ್ಲಿ ತರಬೇತಿ ಕೊಟ್ಟಿದ್ದೀವಿ, 2002 ಮತದಾರರ ಹೆಸರು ಎಲ್ಲಿ ಇತ್ತು ಎಂಬ ಮಾಹಿತಿ ಬಿ ಎಲ್ ಹತ್ರ ಈಗಾಗಲೇ ಇರುತ್ತದೆ. ಹೆಚ್ಚು ಕಡಿಮೆ ಎಲ್ಲರದ್ದು ಇರುತ್ತದೆ, ಕೆಲವರದ್ದು ಮಾತ್ರ ಸ್ವಲ್ಪ ಇನ್ನೂ ಬಾಕಿ ಇರಬಹುದು, ಅದು ಕಂಪ್ಲೀಟ್ ಮಾಡ್ತಾರೆ. ಆವಾಗ ಏನಾಗ್ತದೆ, ಜನರಿಗೆ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ನಾನು ಮತದಾರರ ಹತ್ರ ವಿನಂತಿ ಮಾಡೋದೇನೆಂದರೆ, ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆಗೆ ಬರುವ ಸಂದರ್ಭಗಳಲ್ಲಿ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡುವ ಹಂತದಲ್ಲಿ 2002 ತಮ್ಮ ಹೆಸರು ಎಲ್ಲಿ ಇತ್ತು ವೋಟ್ ಲಿಸ್ಟ್ಲಿಂದ ಒಂದು ಕಾಲಮ್ ಇರ್ತದೆ, ಅದು ಫಿಲ್ ಮಾಡುವ ಸಂದರ್ಭದಲ್ಲಿ ತಮಗೆ ಗೊತ್ತಿದ್ರೆ ತಾವೇ ನೆಟ್ಟಲ್ಲಿ ಚೆಕ್ ಮಾಡಿಕೊಂಡು ಹಾಕ್ಕೊಳ್ಳಿ. ಅಥವಾ ತಮಗೆ ಏನಾದ್ರು ಡೌಟ್ ಇದ್ದ ಸಂದರ್ಭಗಳಲ್ಲಿ ಬೇಲ್ ಹೋದ್ರೆ ಕೇಳಿದರೆ ಅವರೇ ತಮಗೆ ಹೆಲ್ಪ್ ಮಾಡ್ತಾರೆ ಫಾರ್ಮನ್ನು ಫಿಲ್ಅಪ್ ಮಾಡಲಿಕ್ಕೆ. ಸೊ ಈ ವಿಷಯವನ್ನು ನಾನು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಹೌದು,
0: ಆ ಮತದಾರರ ತನ್ನ ಹೆಸರು ಇದ್ರೆ ಸೆಲ್ಫ್ ಮ್ಯಾಪಿಂಗ್ ಅಂತ ಕರಿತೀವಿ. ಅಕಸ್ಮಾತ್ ತಂದೆ ಹೆಸರು ಇಲ್ಲ, ಅವ್ರದ್ದು ತಾಯಿ ತಂದೆ ಅಥವಾ ಅವ್ರದ್ದು ಅಜ್ಜ ಅಜ್ಜಿ ಹೆಸರು ಇದ್ರೆ ಅದು ಪ್ರೋಜನಿ ಮ್ಯಾಪಿಂಗ್ ಅಂತ ಕರಿತೀವಿ. ಸೊ ನಮ್ಮ ರಾಜ್ಯದಲ್ಲಿ ತಗೊಂಡ್ರೆ ಸುಮಾರು 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದೆ, ಅದರಲ್ಲಿ ಮೋರ್ ದೆನ್ 183 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, 183 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು 90% ಹೆಚ್ಚು ಮ್ಯಾಪಿಂಗ್ ಮಾಡಿದ್ದಾರೆ. ಸೊ ಸಿಟಿ ಏರಿಯಾದಲ್ಲಿ ಮಾತ್ರ ಸ್ವಲ್ಪ ಕಡಿಮೆ ಇದೆ ಬಿ ಬಿ ಎಂ ಪಿ ಏರಿಯಾದಲ್ಲಿ. ಅದನ್ನು ಈಗ ಈ ಮ್ಯಾಪಿಂಗ್ ಪ್ರಕ್ರಿಯೆ ಜುಲೈ 25 26 ತನಕ ಮುಂದುವರಿತಾನೆ,
1: ಇದರ ಜೊತೆಗೆ
0: ಅದನ್ನು ನಡೀತದೆ. ಅದರಿಂದ ಮ್ಯಾಪಿಂಗ್ ಆಗಿಲ್ಲ ಎಂಬ ಕಾರಣಕ್ಕೋಸ್ಕರ ಯಾರು ತನ್ನ ಎನ್ಯುಮರೇಷನ್ ಫಿಲ್ ಮಾಡೋಕ್ಕಾಗಲ್ಲ ಎಂಬ ದಯವಿಟ್ಟು ಆ ಭಾವನೆ ಇರಬೇಕಿಲ್ಲ. ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ತಮ್ಮದು ಎನ್ಯುಮರೇಷನ್ ಫಾರ್ಮ್ ಪ್ರಿಂಟ್ ಆಗುತ್ತದೆ, ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ತಮ್ಮ ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆಗೆ ಬಂದು ಸೇರುತ್ತದೆ. ತಮ್ಮ ಹತ್ರ ಮಾಹಿತಿ ಇದ್ರೆ ತಾವು ಫಿಲ್ ಮಾಡಿ ಕೊಡಿ, ತಮ್ಮ ಹತ್ರ ಮಾಹಿತಿ ಇಲ್ಲ ಅಂದ್ರೆ ದಯವಿಟ್ಟು ಬಿ ಎಲ್ ಓ ಹೆಲ್ಪ್ ಸಹಾಯ ತಗೊಂಡು ಫಿಲ್ ಮಾಡಿ ಕೊಡಿ.
1: ಈಗ ಫಾರ್ಮ್ ತಗೊಂಡು ಬಿ ಎಲ್ ಓ ಪ್ರತಿ ಮನೆಗಳಿಗೆ ಹೋಗ್ತಾರೆ.
0: ಹೌದು,
1: ಆದ್ರೆ ನಮ್ಮಲ್ಲಿ ಅನೇಕ ಜನ ಕೆಲಸಕ್ಕೆ ಕೂಲಿಗೆ ಈ ತರ ಬೇರೆ ಬೇರೆ ಕಾರ್ಯಗಳಿಗೆ ಹೊರಗಡೆ ಹೋಗೋದ್ರಿಂದ ಇವರು ಬಂದಾಗ ಅವರು ಮನೆಯಲ್ಲಿ ಇಲ್ಲದೆ ಇರಬಹುದು. ಆಗ ಅವ್ರು ಏನ್ ಮಾಡ್ಬೇಕು, ಆ ಫಾರ್ಮ್ ಅನ್ನ ಅವ್ರಿಗೆ ತಗೊಳ್ಳೋದು ಹೇಗೆ, ಅಥವಾ ಯಾರನ್ನ ಅವರು ಕಾಂಟ್ಯಾಕ್ಟ್ ಮಾಡ್ಬೇಕು?
0: ಈಗ ಬಿ ಎಲ್ ಓಗಳಿಗೆ ತನ್ನ ವ್ಯಾಪ್ತಿ ಯಾವುದು ಎಂದು ಗೊತ್ತಿದೆ. ಮ್ಯಾಪಿಂಗ್ ಬಿ ಎಲ್ ಓಗಳೇ ಮಾಡಿದ್ರಿಂದ ಅದು 90% ಮೇಲ್ಬಿಟ್ಟು ಮ್ಯಾಪಿಂಗ್ ಆಗಿರೋದ್ರಿಂದ ಈಗಾಗಲೇ ಯಾವ ಮತದಾರರು ಯಾವ ಮನೆ ಎಲ್ಲಾನು ಅವ್ರಿಗೆ ಮೋಸ್ಟ್ಲಿ ಪರಿಚಯ ಆಗಿರ್ತದೆ. ಸೊ ನಾರ್ಮಲಿ ಆಯಾ ಭಾಗದ ಬಿ ಎಲ್ ಓಗಳಿಗೆ ಯಾವ್ಯಾವ ಸಂದರ್ಭದಲ್ಲಿ ಹೋದ್ರೆ ಜನ ಸಿಗ್ತಾರೆ ಎಂಬ ಒಂದು ನಾಲೆಡ್ಜ್ ಸ್ವಲ್ಪ ಇದ್ದೇ ಇರ್ತದೆ. ಸೊ ನಾವು ಈಗ ಎಸ್ ಐ ಆರ್ ಪ್ರಕ್ರಿಯೆ, ಅದರಲ್ಲೂ ಎನ್ಯುಮರೇಷನ್ ಪ್ರಕ್ರಿಯೆ 30 June - 29 July ತನಕ ನಡೀತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ಮತದಾರ ಅನುಕೂಲಕ್ಕೆ ತಕ್ಕಂಗೆ ಬಿ ಎಲ್ ಓ ವಿಸಿಟ್ ಮಾಡಬೇಕಂತ ಸೂಚನೆ ಕೊಟ್ಟಿದ್ದೀವಿ ನಾವು. ಸೊ ಬಿ ಎಲ್ ಓ ಬರುವಾಗ ಮನೆಯಲ್ಲಿ ಮತದಾರ ಇದ್ರೆ ಅವರು ಫಾರ್ಮ್ ಅನ್ನ ಕೊಡ್ತಾರೆ, ಒಂದು ಸ್ಟಿಕ್ಕರ್ ಅನ್ನ ಹಚ್ಚಿಸ್ತಾರೆ ಫಾರ್ಮ್ ವಿತರಣೆ ಮಾಡಲಾಗಿದೆ ಅಂತ ಮನೆಯವರ ಹತ್ರ. ಅಕಸ್ಮಾತ್ ಯಾರಾದರೂ ಮತದಾರರು ಹಂಗಸ ಮನೆ ಲಾಕ್ ಆಗಿದೆ ಸುಮಾರು ದಿನದಿಂದ, ಆ ಮನೆ ಇಲ್ಲ, ಅಕ್ಕಪಕ್ಕದ ವಿಚಾರಣೆ ಮಾಡ್ತಾರೆ, ಒಂದು ತಿಂಗಳಾಯಿತು ಅಥವಾ ಮನೆ ಲಾಕ್ ಆಗಿದೆ ಅಂದ್ರೆ ಅಲ್ಲಿ ಒಂದು ಆ ಫಾರ್ಮ್ ಅನ್ನ ಅವ್ರ ಮನೆ ಒಳಗೆ ಸ್ಲಿಪ್ ಮಾಡ್ತಾರೆ, ಮನೆ ಒಳಗೆ ಹಾಕಬೇಕು. ಹೌದು, ಮನೆ ಖಾಲಿ ಇದ್ರೆ ಮನೆ ಒಳಗೆ ಹಾಕಬೇಕು. ಹಾಕ್ಬಿಟ್ಟು ಅಲ್ಲಿ ಒಂದು ರೆಡ್ ಕಲರ್ ಸ್ಟಿಕ್ಕರ್ ಅನ್ನ ಅಂಟಿಸ್ತಾರೆ, ಇಂತ ದಿನ ನಾನು ಮನೆಗೆ ಬಂದಿದ್ದೆ, ಮನೆ ಲಾಕ್ ಆಗಿದೆ,
1: ಯಾರ ಕೈಯಲ್ಲಿ ಕೊಟ್ಟಿಲ್ಲ,
0: ಯಾರ ಕೈಯಲ್ಲಿಲ್ಲ, ನೆಕ್ಸ್ಟ್ ವಿಸಿಟ್ ನಾನು ಇಂಥ ದಿನ ಬರ್ತೀನಿ, 3rd ಇಂಥ ದಿನ ಬರ್ತೀನಿ, ಒಂದು ಸ್ಟಿಕ್ಕರ್ ಹಾಕಿ ಅದರಲ್ಲಿ ಬರೀತಾರೆ. ಮತ್ತು ಈ ಪ್ರತಿಯೊಂದು ಎನಿಮೇಷನ್ ಫಾರ್ಮಲ್ಲೂ ಬಿ ಎಲ್ ಓ ಹೆಸರು, ಬಿ ಎಲ್ ಓ ಮೊಬೈಲ್ ನಂಬರ್ ಪ್ರಿಂಟ್ ಆಗಿರ್ತದೆ. ಅದರಿಂದ ಮತದಾರರು ತಾನು ಬಿ ಎಲ್ ಓಗೆ ಕಾಲ್ ಮಾಡಿ ಅವರು ಸಮೇತ ಫಾಲೋ ಮಾಡಬಹುದಾಗಿದೆ. ಸ್ಟ್ರಿಕ್ಟ್ ಆಗಿ ನಾವು ಮತದಾರರನ್ನ ಇಂಥ ಸಮಯ ಮನೆಯಲ್ಲಿ ಇರಿ ಎಂದು ಹೇಳುವುದು ಕಷ್ಟ ಆಗ್ತದೆ, ಬಿ ಎಲ್ ಓಗೆ ಇಂಥ ಸಮಯ ಹೋಗಿ ಎಂದು ಹೇಳುವುದು ಕಷ್ಟ, ಯಾಕಂದ್ರೆ ಅವ್ರ ಹತ್ರ ಅವ್ರಿಗೆ ಗೊತ್ತಿರ್ತದೆ. ಸೊ ಉದಾಹರಣೆಗೆ ಒಂದು ಕೃಷಿ ಚಟುವಟಿಕೆ ಜಾಸ್ತಿ ಇರೋ ಭಾಗದಲ್ಲಿ ಜನರ ಅವರು
1: ಚಟುವಟಿಕೆ
0: ಅದಕ್ಕೆ ನೋಡಿಕೊಂಡು ಅವ್ರು ಹೋಗಬೇಕಾಗ್ತದೆ. ಇಂಡಸ್ಟ್ರಿ ಬೇರೆ ಇರುವ ಕಡೆ ಬೇರೆ ರೀತಿ ಇರ್ತದೆ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ವರ್ಕ್ ಮಾಡುವರೆಲ್ಲ ಇರುವ ಕಡೆ ಬೇರೆ ರೀತಿ ಇರ್ತದೆ. ಸೊ ಅದರಿಂದ ನಾವು ಎಲ್ಲದಕ್ಕೂ ಒಂದೇ ರೀತಿಯ ಸೂಚನೆ ಕೊಡೋದು
1: ಆಗಲ್ಲ.
0: ಆ ವಿಷಯವನ್ನು ಆಯಾ ಸಂಬಂಧಪಟ್ಟ ಜಿಲ್ಲಾಧಿಕಾರಿ, ER O, BLO ಸೂಪರ್ವೈಸರ್ ಅಂತವ್ರು ನಿಗದಿ ಮಾಡ್ತಾರೆ. ಸೊ ಒಟ್ಟಾರೆ ಮತದಾರರ ಅನುಕೂಲಕ್ಕೆ ತಕ್ಕಂಗೆ BLO ಮನೆ ವಿಸಿಟ್ ಮಾಡಿ ಅವರು ಒಂದೇ ಒಂದು ಅರ್ಹ ಮತದಾರರು ಪಟ್ಟಿಯಿಂದ ಬಿಡದಂಗೆ ನೋಡಿಕೊಳ್ಳುವ ಜವಾಬ್ದಾರಿ BLO ಮೇಲೆ ಇರ್ತದೆ. ಅದ್ರ ಅವ್ರ ಜೊತೆ ಕೆಲಸ ಮಾಡುವ ಎಲ್ಲ ಅಧಿಕಾರಿ ಮೇಲೂ ಇರ್ತದೆ. SIR ಉದ್ದೇಶನೂ ಅದು ಆಗಿರ್ತದೆ.
1: ಈಗ ಮತದಾರರು ಮನೆಯಲ್ಲಿ ಇರಲಿಲ್ಲ, ಫೋನ್ ನಂಬರ್ BLO ಹತ್ರ ಇದೆ, ಅನೇಕ ಮತದಾರರಿಗೆ ಕಾಲ್ ಮಾಡಿದಾಗ ಅವ್ರು ಹೇಳ್ತಾರೆ ನಮ್ಮ ಪಕ್ಕದ ಮನೆಯವರಿಗೆ ಕೊಟ್ಬಿಡಿ ಅಂತ. ಹೆಚ್ಚು ಸಂದರ್ಭದಲ್ಲಿ ನಾವು ಇದನ್ನು ನೋಡ್ತೀವಿ, ಅಥವಾ ಇಂಥವ್ರ ಕೈಯಲ್ಲಿ ಕೊಡಿ ಅಂತ ಏನು ಹೇಳ್ತಾರೆ, ಹಾಗೆ ಈ ಫಾರ್ಮ್ ಅನ್ನ ಕೊಡಬಹುದು.
0: ನಾವು ಎನಿಮರೇಷನ್ ಫಾರ್ಮ್ಸ್ ಅನ್ನ ಮತದಾರರು ಅವ್ರ ಕುಟುಂಬಸ್ಥರು ಹತ್ರ ಮಾತ್ರ ವಿತರಣೆ ಮಾಡಬೇಕೆಂದು ಸೂಚನೆ ಕೊಟ್ಟಿದ್ದೀವಿ. ಈಗ ಎನಿಮರೇಷನ್ ಫಾರ್ಮ್ ಅಲ್ಲಿ ಒಂದು ಸೂಚನೆ ಇರ್ತದೆ, ಏನಂದ್ರೆ ಅಕಸ್ಮಾತ್ ಯಾರಾದರೂ ವೋಟರ್ ಇಲ್ಲ ಅಂದ್ರೆ ಅವರ ಪರವಾಗಿ ಅವ್ರ ಕುಟುಂಬದ ಸದಸ್ಯರು ಸಹಿ ಮಾಡಬಹುದು ಇರ್ತದೆ. ಇಫ್ ಎ ವೋಟರ್ ಈಸ್ ನಾಟ್ ಅವೈಲಬಲ್ ಆನ್ ಬಿಹಾಫ್ ಆಫ್ ದಿ ವೋಟರ್, ಎನಿ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಆಲ್ಸೋ ಕ್ಯಾನ್ ಸೈನ್ ದಿ ಎನಿಮರೇಷನ್ ಫಾರ್ಮ್ ಎಂದು ಅದರಲ್ಲಿ ಇರ್ತದೆ. ಅದರಿಂದ ಅಕಸ್ಮಾತ್ ಯಾರಾದ್ರು ಮತದಾರ, ಉದಾಹರಣೆಗೆ ಯಾರೋ ಒಂದು ಕುಟುಂಬದಲ್ಲಿ ತಂದೆಯವರು ಒಂದು ಹೊರಗಡೆ ಕೆಲಸಕ್ಕೆ ಹೋಗಿರ್ತಾರೆ, ಮನೆಯಲ್ಲಿ ಮಕ್ಕಳು ಅವ್ರ ಮನೆಯವರು ಇರ್ತಾರೆ ಅಂದರೆ ಯಾರೋ ಒಬ್ಬರು ಇನ್ವಿಟೇಷನ್ ಫಾರ್ಮನ್ನು ಪಡೆದು ಸೈನ್ ಮಾಡಿಕೊಡಬಹುದು. ಆದರೆ ಬೇರೆ ಮೂರನೇ ವ್ಯಕ್ತಿ ಹತ್ರ ಕೊಡಲಿಕ್ಕೆ ಅವಕಾಶಗಳು ಇರಲ್ಲ.
1: ಅದನ್ನ ನೀವು
0: ಬಿ ಎಲ್ ಓ ಹೇಳಿರ್ತೀವಿ. ಸೊ ಸಾಧ್ಯವಾದಷ್ಟು ಇದು ಬಿ ಎಲ್ ಓಗೂ ಅವ್ರಿಗೂ ಇರುವ ಬಾಂಧವ್ಯದ ಮೇಲೂ ನಿಲ್ಲಿರ್ತದೆ. ಯಾಕಂದ್ರೆ ಅವ್ರವ್ರ ಗ್ರಾಮದಲ್ಲಿ ಅವ್ರಿಗೆ ಗೊತ್ತಿರ್ತದೆ, ಅವ್ರ ಏರಿಯಲ್ಲಿ ಅವ್ರಿಗೆ ಗೊತ್ತಿರ್ತದೆ. ಬಟ್ ಸಾಧ್ಯವಾದಷ್ಟು ಈ ಫಾರ್ಮ್ಸ್ ಅನ್ನ ವೋಟರ್ ಹತ್ರನೇ ಕೊಡಬೇಕಾಗ್ತದೆ, ಹಂಗಾರೆ ಅವ್ರ ಕುಟುಂಬದವ್ರ ಹತ್ರ.
1: ಒಂದು ಪ್ರಶ್ನೆ ಕುತೂಹಲಕ್ಕಾಗಿ ಕೇಳಬೇಕು ಅನಿಸ್ತಾ ಇದೆ. ಇದು

0: ಡೀಪ್ ಎಐನ್ ಕೂಡ ಡೀಪ್ ಫೇಕ್ ಮಾಡುವಂಥ ಕಾಲ. ಹಾಗಾಗಿ ಈ ಫಾರ್ಮ್ ಅನ್ನ ನಕಲು ಮಾಡೋದು ಬಹಳ ದೊಡ್ಡ ವಿಷಯ ಏನು ಆಗಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಹೇಳ್ಬೋದೇನೋ, ಹೇಗೆ ಅಂಥ ಅವಕಾಶಗಳನ್ನ ನೀವು ಹೇಗೆ ಮೊದಲೇ ನಿಯಂತ್ರಣ ಮಾಡಿರ್ತೀರಿ?
1: ಕರೆಕ್ಟ್ ಮೇಡಮ್. ಈಗ ಏನಾಗ್ತದೆ, ಪ್ರತಿ ಫಾರ್ಮ್ ಅಲ್ಲಿ ಎನ್ಮಿನೇಷನ್ ಫಾರ್ಮ್ ತಾವು ನೋಡಿದ್ರೆ QR ಕೋಡ್ ಒಂದು ಕಾಲಮ್ ಇರ್ತದೆ. ಆ QR ಕೋಡ್ ಯುನೀಕ್ ಕೋಡ್, ಒಂದು ವೋಟರ್ಗೆ ಒಂದು ಕೋಡ್ ಮಾತ್ರ ಬಂದಿರ್ತದೆ, ಬೇರೆ ಯಾವುದು ಕೋಡ್ ಆದ್ರೂ ಆ ಫಾರ್ಮ್ BLO ಆ್ಯಪ್ ಅಲ್ಲಿ ಓಪನ್ ಆಗಲ್ಲ. ಅದರಿಂದ ಏನಾಗ್ತದೆ, ಬೇರೆ ಯಾವುದೇ ನಕಲಿ ಫಾರ್ಮ್ ಸೃಷ್ಟಿ ಮಾಡಿ ಕೊಡೋಕ್ಕೂ ಸಾಧ್ಯನೇ ಆಗೋದಿಲ್ಲ. ಅದಕ್ಕೆ ಎನ್ಯುಮರೇಷನ್ ಫಾರ್ಮ್ ನಾವೇ ವಿತರಣೆ ಮಾಡ್ತಾ ಇದೀವಿ, ಎನ್ಯುಮರೇಷನ್ ಫಾರ್ಮ್ ಡೌನ್ಲೋಡ್ ಮಾಡಿಕೊಳ್ಳೋಕ್ಕೂ ಆಗೋದಿಲ್ಲ. ಅದರಿಂದ BLO ಕೈಯಿಂದ ಅದು ಏನು ಮನೆಗೆ ವಿತರಣೆ ಆಗ್ತದೆ ಆ ಫಾರ್ಮಿಂದನೇ ಅವ್ರು ಫಿಲ್ ಮಾಡಿ ಕೊಡಬೇಕಾಗ್ತದೆ. ಇನ್ನೊಂದು ಆಪ್ಷನ್ ಏನಂತ ಕೇಳಿದರೆ, ಅಕಸ್ಮಾತ್ ನಾನು ಊರಲ್ಲಿ ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಸೈನ್ ಮಾಡಿಕೊಡೋಕ್ಕೆ ಸಾಧ್ಯವಾಗ್ತಿಲ್ಲ ಅಂದರೆ, ಅವರು ಆನ್ಲೈನಲ್ಲಿ ತನ್ನ ಫಾರ್ಮನ್ನು ಅವರೇ ಫಿಲ್ ಮಾಡಿ BLOಗೆ ಅವರು ಕೊಡಬಹುದಾಗಿದೆ. ಅದರದ ಮಾಡ್ಯೂಲ್ ಬೆಳಿಗ್ಗೆಯಿಂದ ಓಪನ್ ಆಗುತ್ತದೆ. ಅದ ಕುರಿತ ನಾವು ಎಲ್ಲ ಮ್ಯಾನ್ಯುಲ್ನು ಬಿಟ್ಟಿದ್ದೀವಿ, ಈಗಾಗಲೇ ವೆಬ್ಸೈಟ್ಲಿ ಅವೈಲೇಬಲ್ ಇದೆ.
0: ಈಗಾಗಲೇ ನೀವು ಹೇಳಿದ್ರಿ ಸುಮಾರು 115,000 BLAಗಳು ಬೇರೆ ಬೇರೆ ರಿಜಿಸ್ಟರ್ಡ್ ಪಾರ್ಟಿಗಳಿಂದ ಅಂದ್ರೆ ಪಕ್ಷಗಳಿಂದ ಬಂದಿದ್ದಾರೆ ಅಂತ, ಅವರು ಬರ್ತಾರೆ ಕೆಲಸ ಹೇಳಿದ್ರಿ. ಇಲ್ಲಿ ಪಕ್ಷಗಳು ಸೇರ್ಕೊಳ್ಳೋದ್ರಿಂದ ಏನಾದರೂ ಯಾವ್ದಾದ್ರು ರೀತಿಯ ಇದನ್ನ ಅವರ ನಿಯಂತ್ರಣ ಅಥವಾ ಅವರ ಕೆಲಸಗಳಲ್ಲಿ ಹೇಗಿರುತ್ತೆ?
1: ಈ SIR ಪ್ರಕ್ರಿಯೆಯಲ್ಲಿ ಎಲ್ಲ ನೋಂದಾಯಿತ ರಾಜಕೀಯ ಪಕ್ಷಗಳು, ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್, ಅವರು ಸಮೇತ ಒಂದೊಂದು ಪೋಲಿಂಗ್ ಸ್ಟೇಷನ್ಗೆ ಒಂದೊಂದು ಬೂತ್ಗಳ ಏಜೆಂಟ್ ಅಪಾಯಿಂಟ್ ಮಾಡುವ ಹಕ್ಕು ಅವ್ರಿಗೆ ಇದೆ. ಯಾಕೆ ಎಂದು ಕೇಳಿದರೆ, ನಾವು ಎಷ್ಟು ಫಾರ್ಮ್ ಪ್ರಿಂಟ್ ಮಾಡ್ತೀವಿ, ಎಷ್ಟು ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಜನರ ಹತ್ರ, ಎಷ್ಟು ಫಾರ್ಮ್ ವಾಪಸ್ ಕಲೆಕ್ಟ್ ಮಾಡ್ತೀವಿ, ಎಷ್ಟು ಫಾರ್ಮ್ ಕಲೆಕ್ಟ್ ಮಾಡೋಕ್ಕಾಗಿಲ್ಲ, ಯಾವ ಕಾರಣಕ್ಕೆ ಕಲೆಕ್ಟ್ ಮಾಡೋಕ್ಕಾಗಿಲ್ಲ, ಮತ್ತು ಅದರಲ್ಲಿ ತೀರ್ಕೊಂಡವರು ಎಷ್ಟು, ಡೂಪ್ಲಿಕೇಟ್ ಓಟ್ ಇಟ್ಕೊಂಡಿರೋರು ಎಷ್ಟು, ಮನೆ ಲಾಕ್ ಮಾಡಿಬಿಟ್ಟು ಎಲ್ಲ ಹೋಗ್ಬಿಟ್ಟು ಬಾರದೇ ಇರೋರು ಎಷ್ಟು, ಈ ರೀತಿಯೆಲ್ಲ ಮಾಹಿತಿಯನ್ನು BLO ಏನು ಮಾಡಬೇಕಾಗ್ತದೆ, BLAಗೆ ಕೊಡಬಹುದಾಗ್ತದೆ. ಅದರ ಜೊತೆಗೆ ಕಲೆಕ್ಟ್ ಮಾಡಿದ ಫಾರ್ಮನ್ನು ಎಷ್ಟು ಡಿಜಿಟೈಸ್ ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ಸಮೇತ BLA ಕೊಡಬೇಕಾಗ್ತದೆ. ಅವ್ರದ್ದು ಪಾತ್ರ ಏನಿದೆ ಅಂತ ಕೇಳಿದರೆ, ಯಾವುದೇ ಒಂದು ಅರ್ಹ ಮತದಾರರು ಯಾವುದೇ ಒಂದು ಕಾರಣದಿಂದನೂ ಬಿಟ್ಟು ಹೋಗಬಾರದು ಎಂಬ ಉದ್ದೇಶನ ಇದಿರುವುದರಿಂದ, ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಏನಿದ್ದಾರೆ ಅವರುಗಳು ಸಮೇತ ಇದರಲ್ಲಿ ಪಾಲ್ಗೊಂಡಿದ್ದಲ್ಲಿ ಎಲ್ಲ ಒಂದು ಕಡೆ BLO ತಪ್ಪಿನಿಂದನೋ ಅಥವಾ BLO ನಿರ್ಲಕ್ಷ್ಯದಿಂದನೋ ಅಥವಾ ಬೇರೆ ಯಾವುದೇ ಒಂದು ಕಾರಣದಿಂದ ಯಾವುದು ಮತದಾರರು ಬಿಡದೆ ನಾವು ಪ್ರತಿ ಒಂದು ಅರ್ಹ ಮತದಾರರನ್ನು ಕವರ್ ಮಾಡುವ ಸಾಧ್ಯತೆ ಇದರಲ್ಲಿ ಜಾಸ್ತಿ ಇರ್ತದೆ. ಮತ್ತು ರಾಜಕೀಯ ಪಕ್ಷಗಳಾಗಿ ಅವರಲ್ಲಿ ಅದು ಕುರಿತ ಮಾಹಿತಿ ತಗೊಳ್ಳುವ ಹಕ್ಕು ಅವ್ರಿಗೆ ಇರ್ತದೆ. ಮತ್ತು ನಾವು ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಹತ್ರ 24,000 BLAಗಳು ಇದ್ದಿದ್ದು ಕನಿಷ್ಠ ಒಂದು 2.5-3 ತಿಂಗಳ ಹಿಂದೆ. ಈಗ ಕಳೆದ ಒಂದು 2 ತಿಂಗಳಲ್ಲಿ ನಾವು ಈ ಪ್ರಕ್ರಿಯೆ ಚಾಲು ಆಗ್ತದೆ ಅಂತ ಹೇಳಿ ಅವ್ರಿಗೆ ಮೀಟಿಂಗ್ ಮಾಡಿದ ಮೇಲೆ ಈಗ ಇರುವ ನಮ್ಮ BLA ಸಂಖ್ಯೆ 115,000. ಅದರಿಂದ ಅವ್ರಿಗೂ ಸಮೇತ ಭಾಳ ಕೋಆಪರೇಟ್ ಮಾಡಿದ್ದಾರೆ. ಪಕ್ಷಗಳ ವತಿಯಿಂದನೂ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ನಾವು ಜಿಲ್ಲಾಧಿಕಾರಿ ವತಿಯಿಂದನೂ ನಾವು ಇವರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಅದರಿಂದ ಎಲ್ಲ ಒಂದು ಕಡೆ ಯಾವುದೇ ಒಂದು ಅರ್ಹ ಮತದಾರರು ಬಿಟ್ಟು ಹೋಗಬಾರ್ದು ಎಂಬುದು ಎಲ್ಲರ ಉದ್ದೇಶ ಇರುವುದರಿಂದ, ಉದಾಹರಣೆಗೆ ಯಾರು ಒಬ್ಬರು ಊರಲ್ಲಿ ಇರಲ್ಲ, ಅವ್ರ ಕಾಂಟ್ಯಾಕ್ಟಲ್ಲಿ ಇರಲ್ಲ, ಮತ್ತು ಎಲ್ಲೋ ಒಂದು ಕಡೆ ತೋಟದ ಮನೆಯಲ್ಲಿ ವಾಸ ಇರ್ತಾರೆ, ಯಾವುದೋ ಒಂದು ಕಾರಣದಿಂದ BLO ರೀಚ್ ಆಗೋಕ್ಕಾಗ್ತಿಲ್ಲ, ಇಂಥ ಯಾವುದೋ ಪ್ರಕರಣದ ಯಾರು ಮಿಸ್ ಆಗಬಾರ್ದು ದೃಷ್ಟಿಯಿಂದ ನಾವು ಎಲ್ಲ ಮಾಹಿತಿಯನ್ನು ಗ್ರಾಮ ಪಂಚಾಯತ್ ಚಾವಡಿಯಲ್ಲಿ BLAಗೆ ಎಲ್ಲರಿಗೂ ಮಾಹಿತಿ ಕೊಡ್ತೀವಿ. ಸೊ ಒಬ್ಬರು ಮತದಾರರು ಬಿಟ್ಟು ಹೋಗೋದೆ ನೋಡಿಕೊಳ್ಳೋ ಜವಾಬ್ದಾರಿ ಎಲ್ಲರ ಮೇಲೆ ಇರ್ತದೆ.
0: ಇಂಥ ಹೊತ್ತಿನಲ್ಲಿ ನಾವು ಈ ಮಾಹಿತಿಯನ್ನು ಕೊಡಬಾರದು ಅಥವಾ ಮಾಹಿತಿಯನ್ನು ಕೊಟ್ಟರೆ ಏನಾದ್ರೂ ನಮ್ಗೆ ತೊಂದರೆ ಆಗುತ್ತೋ, ಈ ಥರದ ಅನುಮಾನಗಳಿರ್ತಾವಲ್ಲ, ಅವರು ಬೇಕಂತಲೇ ತಪ್ಪಿಸ್ಕೊಳ್ಳುವಂಥ ಸಂದರ್ಭನೂ ಬರಬಹುದು ಹೇಳೋಕ್ಕಾಗಲ್ಲ. ಅಂಥ ಮತದಾರರಿಗೆ ನೀವು ಯಾವ ಕಿವಿ ಮಾತನ್ನು ಹೇಳೋದಕ್ಕೆ ಬಯಸ್ತೀರಿ?
1: ಇಲ್ಲ, ಇದರಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಿಕ್ಕೆ ಭಾಳ ಹುಮ್ಮಸ್ಸಿಂದ ಎಲ್ಲರೂ ಮತದಾರ ಪಟ್ಟಿಯಲ್ಲಿ ಸೇರಿ ಜನ ಕಾಯ್ತಿರ್ತಾರೆ. ನಿಜವಾಗಿ ಎಷ್ಟು ಜನ ಸರ್ ಯಾವಾಗ ಪ್ರಾರಂಭ ಆಗ್ತದೆ ಅಂತ ಕೇಳ್ತಾರೆ. ಹೊಸ ವೋಟರ್ಸ್ ಸಮೇತ ಅದಕ್ಕಿಂತ ಜಾಸ್ತಿ ಹುಮ್ಮಸ್ಸಿಂದ ಇರ್ತಾರೆ, ಯಾರು 18 ವಯಸ್ಸು ತುಂಬುತ್ತಾರೆ ಅಂತ. ಪ್ರತಿಯೊಂದು ಚುನಾವಣೆ ಆಗುವಾಗ ನಾವು ನೋಡ್ಬೋದು ಎಷ್ಟು ಜನ ವಾಟ್ಸಪ್ ಸ್ಟ್ಯಾಟಸಲ್ಲಿ ಇಟ್ಕೊಳ್ತಾರೆ ತನ್ನ ಫಿಂಗರನ್ನು, ಬೆರಳಲ್ಲಿ ಮೈ ಇರೋದನ್ನು ಎಷ್ಟು ಜನ ವಾಟ್ಸಪ್ ಇಟ್ಕೊಳ್ಳೋದ್ರೆ ನಾವು ನೋಡ್ಬೋದು. ಸೋಷಿಯಲ್ ಮೀಡಿಯಾ, ಟಿವಿಗಳಲ್ಲಿ, ಮಾಧ್ಯಮಗಳಲ್ಲಿ ಅವ್ರ ಹುಮ್ಮಸ್ಸನ್ನು ನಾವು ನೋಡ್ಬೋದು. ಅದರಿಂದ ಮತದಾರರ ಪಟ್ಟಿಯಲ್ಲಿ ತನ್ನ ಹೆಸರು ಇರಬೇಕು, ರೈಟನ್ನು ನಾನು ಚಲಾಯಿಸಬೇಕು, ಹಕ್ಕನ್ನು ಚಲಾಯಿಸಬೇಕೆಂಬಂಥ ಹುಮ್ಮಸ್ಸು ಎಲ್ಲರದ್ದು ಇರ್ತದಾಗಿ ನಾನು ಭಾವಿಸ್ತೀನಿ. ಅದರಿಂದ ಇದರಲ್ಲಿ ಬೇರೆ ಯಾರು ನನಗೆ ಮತದಾರ ಪಟ್ಟಿಯಲ್ಲಿ ಹೆಸರು ಬೇಡ ಅಂತ ಹೇಳೋರು ಯಾರು ಇದುವರೆಗೆ ನಮ್ಗೆ ಯಾರು ಗಮನಕ್ಕೆ ಬಂದಿಲ್ಲ ಅಂದರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಅಂದರೆ ನಾವು ನಂಬುತ್ತೀವಿ.
0: ಈಗ ಸುಮಾರು 3 ತಿಂಗಳ ಕಾಲದಿಂದ ಅಂದ್ರೆ ಈ ಪ್ರಕ್ರಿಯೆ 3 ತಿಂಗಳ ಕಾಲ ಹೆಚ್ಚಾಗಿ ನಡೆಯುತ್ತೆ. September 7 ನಡೆಯುವಂಥದ್ದು 3 ತಿಂಗಳು. June 20 ಸುಮಾರು ನೀವು ಇದನ್ನ ಆರಂಭ ಮಾಡಿದ್ರೆ ಪ್ರಿಂಟ್ ಮಾಡಿದ್ರು, ಅದು ಒಂದು 10 ದಿವಸ ನಡೀತು ಅಂತ ಕಾಣಿಸುತ್ತೆ. ಪ್ರಿಂಟಿಂಗ್ ಹೇಳಿದ್ರೆ 11 ಕೋಟಿ ಫಾರ್ಮ್ಗಳನ್ನ ನಾವು ಪ್ರಿಂಟ್ ಮಾಡಿದ್ದೀವಿ ಅಂತ. ಈಗ June 30 July 29 ಒಂದು ತಿಂಗಳು ಈ ಪ್ರಕ್ರಿಯೆ ನಡೆಯುತ್ತೆ. ಫಾರ್ಮ್ ಬರುತ್ತೆ ಮನೆಗೆ, ಅಲ್ಲಿ ಬಿ ಎಲ್ ಓಗಳು ಇರ್ತಾರೆ, ಅವರ

0: ಏನಾದರೂ ಅದರಲ್ಲಿ ಅನುಮಾನಗಳಿದ್ರೆ ಅಥವಾ ಏನಾದರೂ ತೊಂದರೆ ಆಗಿದೆ, ತಪ್ಪಾಗಿದ್ರೆ, ಇಂಥದನ್ನೆಲ್ಲ ಕರೆಕ್ಷನ್ ಮಾಡಿಸ್ಕೊಳ್ಳೋಕೆ, ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಮತ್ತೊಂದು ತಿಂಗಳು ಅವಕಾಶ ಕೊಡ್ತೀರಾ? ಆ ನಂತರ October 7 ಕೊನೆ
1: ಮತದಾರ
0: ಪಟ್ಟಿ ಪ್ರಕಟ ಆಗುತ್ತೆ. ಅಲ್ಲಿಗೆ ಸುಮಾರು 4 ತಿಂಗಳು ನಡೆಯುವಂತ ಈ ಪ್ರಕ್ರಿಯೆ.
1: ಈಗ ಈ ಪ್ರಕ್ರಿಯೆ ಹೆಂಗಿದೆ ಅಂದ್ರೆ ಮೇಡಮ್, ಒಂದು ಫಸ್ಟ್ ಎನ್ಯುಮರೇಷನ್ ಫೇಸ್ ಅಂತೀವಿ, ಅದು June 30 July 29 ತನಕ ನಡೀತದೆ. ಅದಾದ್ಮೇಲೆ ಕರಡು ಮತದಾರರ ಪಟ್ಟಿಯನ್ನ ನಾವು August 5
0: ಪಬ್ಲಿಷ್
1: ಮಾಡ್ತೀವಿ. ಅದಾದ ನಂತರ ಫೈನಲ್ ಮತದಾರರ ಪಟ್ಟಿ ಯಾವಾಗ ಬರ್ತದೆ ಅಂದ್ರೆ 7 October ಬರ್ತದೆ. ಅಲ್ಲಿ ತನಕ ಬೇರೆ ಬೇರೆ ಡೇಟ್ಸ್ ಪ್ರಕ್ರಿಯೆ ಕೊಟ್ಟಿದ್ದಾರೆ. ಹಂಗಾರೆ ಅದು ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಪೀರಿಯಡ್ ಇರ್ತದೆ, ನೋಟಿಸ್ ಪೀರಿಯಡ್ ಇರ್ತದೆ. ಸೊ ಕರಡು ಮತದಾರರ ಪಟ್ಟಿ ಆದ ನಂತರ ಯಾರು ಕೊಟ್ಟಿರುವ ಮಾಹಿತಿ 2002 SIR ಮಾಹಿತಿ ಇವರು ಕೊಟ್ಟಿರೋದಕ್ಕೂ ಅಲ್ಲಿರೋದಕ್ಕೂ ವ್ಯತ್ಯಾಸ ಇದ್ದರೆ, ಅಥವಾ ಮಾಹಿತಿ ಕೊಟ್ಟಿಲ್ಲ ಆದರೆ, ಅಥವಾ ಬೇರೆ ಏನಾದ್ರು ಕಾರಣ ಯಾರು ಹೋಗಿದ್ದರೆ, ಅವರು ಸಂಬಂಧಪಟ್ಟ ಮತದಾರರಿಗೆ ನೋಟಿಸ್ ಕೊಟ್ಟು ತನ್ನ ಅವರ ವಿವರಣೆಯನ್ನು ಪಡೆದು ಅದು ದಾಖಲೆಯನ್ನು ಪಡೆದು ಪರಿಶೀಲಿಸಿ ತೀರ್ಮಾನ ಕೈಗೊಳ್ತಾರೆ. ಇದು ಕಾನೂನಿನ ಅಂಶ. ಈ ಹಂತದಲ್ಲಿ ಯಾಕಂದರೆ ನಾವು June 30 July 29 ತನಕ ಮತದಾರರಿಂದ ಯಾವುದೇ ದಾಖಲಾತಿ ಈಗ ನಾವು ಪಡೆಯುವುದಿಲ್ಲ. ಎಸ್ಪೆಷಲಿ ಎನ್ಯುಮರೇಷನ್ ಫೇಸ್. ಅದಾದ ನಂತರ ನೋಟಿಸ್ ಪೀರಿಯಡಲ್ಲಿ ಈಗ ನಮಗೂ ಗೊತ್ತಾಗಲ್ಲ ಎಷ್ಟು ಮಂದಿಗೆ ನೋಟಿಸ್ ಬರ್ತದೆ, ಏನು ಕಾರಣಕ್ಕೆ ಬರ್ತದೆ ಅಂತ. ಯಾರು ಮತದಾರರ ಮಾಹಿತಿನ ಫಿಲ್ ಮಾಡಿ ಕೊಟ್ಟ ಮೇಲೆ, ಸೊ ಇದು ಕುರಿತ ಸಂಪೂರ್ಣ ಮಾಹಿತಿನ ನಾನು August 5 ಆದ ನಂತರ ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡಿದ ಮೇಲೆ ನಾನು ಮತ್ತೊಮ್ಮೆ ವಿವರವಾಗಿ ನಾನು ನಮ್ಮ ಕೇಳುಗರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಸದ್ಯ ನಾನು ಕೇಳುಗರ ಹತ್ರ ವಿನಂತಿ ಮಾಡೋದೇನಂತ ಕೇಳಿದರೆ, ಈ ಎನ್ಯುಮರೇಷನ್ ಫೇಸಲ್ಲಿ ಮನೆ ಮನೆಗೆ ನಮ್ಮ BLO ಬರ್ತಾರೆ. ಅವರು ಪ್ರತಿಯೊಂದು ಮತದಾರರಿಗೂ ಎನ್ಯುಮರೇಷನ್ ಫಾರ್ಮ್ ಅನ್ನು ಕೊಡ್ತಾರೆ. ದಯವಿಟ್ಟು ತಾವುಗಳು ಆ ಫಾರ್ಮ್ ಅಲ್ಲಿ ತಮ್ಮದು ಫೋಟೋ ತುಂಬಾ ಹಳೆಯದಿದ್ರೆ ಹೊಸ ಫೋಟೋನ ಹಚ್ಚಿ, ಕಡ್ಡಾಯವಾಗಿ ತಮ್ಮದು ಮಾಹಿತಿಯನ್ನ ಫಿಲ್ ಮಾಡಿ ಸಹಿ ಮಾಡಬೇಕು. ಮುಖ್ಯವಾಗಿ ಸೈನ್ ಮಾಡಿದ ನಂತರ ವಾಪಸ್ BLO ಕೈಗೆ ಕೊಡಬೇಕು. ಸೊ ಇಷ್ಟು ಪ್ರಕ್ರಿಯೆ ಆದಲ್ಲಿ ಯಾರ್ಯಾರೆಲ್ಲ ಫಾರ್ಮ್ ವಾಪಸ್ ಕೊಡ್ತಾರೋ ಸೈನ್ ಮಾಡಿ, ಅವ್ರ ಹೆಸರು ಪೂರ ಡ್ರಾಫ್ಟ್ ರೋಲ್ ಅಲ್ಲಿ ಇರ್ತದೆ. ಡ್ರಾಫ್ಟ್ ರೋಲ್ ಆದ ನಂತರ ಫೈನಲ್ ರೋಲ್ ವರೆಗೂ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಕರೆಕ್ಷನ್ಸ್ ಇರಬಹುದು, ಬೇರೆ ಇರಬಹುದು. ಅದು ಆಮೇಲೆ ನಾನು ವಿವರವಾಗಿ August 5 ಆದ ನಂತರ ಮತ್ತೊಮ್ಮೆ
0: ಸಮಯವನ್ನ ನೀವು ನಮ್ಮ ಮತದಾರರಿಗೆ ಆರಾಮಾಗಿ ಕೊಟ್ಟಿದ್ದೀರಾ. ಅವರು ಬಹಳ ಲೆಜರ್ಲಿ ಎಲ್ಲ ಆರಾಮವಾಗಿ ನೋಡಿಕೊಂಡು ಪರಿಶೀಲನೆ ಮಾಡಿ ಮತ್ತೆ ನಿಮ್ಮ ಹತ್ರ ಬರಲಿ ಅಂತ.
1: ಪ್ರತಿಯೊಂದು BLO ನಾವು ID ಅನ್ನ ಕೊಟ್ಟಿದ್ದೀವಿ. ಎಲ್ಲ ಚುನಾವಣಾ ಆಯೋಗ ವತಿಯಿಂದ ಕೊಟ್ಟಿರುವ ID ಅನ್ನ ಪ್ರತಿ BLO ಡಿಸ್ಪ್ಲೇ ಮಾಡಿಕೊಳ್ತಾರೆ. ಬೇರೆ ಯಾರ ಹತ್ರ ಎನ್ಯುಮರೇಷನ್ ಫಾರ್ಮ್ಸ್ ಇರುವುದಿಲ್ಲ. BLO ಎನ್ಯುಮರೇಷನ್ ಫಾರ್ಮ್ ಅನ್ನ ಸೀದಾ ಮತದಾರರಿಗೆ ಕೊಡಬೇಕಾಗುತ್ತದೆ. ಪ್ರತಿ BLO ಕುರಿತ ಮಾಹಿತಿಯನ್ನ ಹೆಚ್ಚು ಕಡಿಮೆ ಎಲ್ಲ ಭಾಗದಲ್ಲೂ ಅವರಿಗೆ ಮಾಹಿತಿ ಇಟ್ಟುಕೊಂಡಿದ್ದಾರೆ. ಎಲ್ಲರೂ ಮಾಹಿತಿ ಯಾರಿಗಾರು BLO ಕುರಿತ ಮಾಹಿತಿ ಇಲ್ಲ ಅಂದರೆ ನಮ್ಮ ವೆಬ್ಸೈಟಲ್ಲಿ ಲಿಂಕ್ ಕೊಟ್ಟಿದ್ದೀವಿ. 59,000 BLO ಹೆಸರು, ಅವ್ರದ್ದು ಮೊಬೈಲ್ ನಂಬರ್, ಅವ್ರದ್ದು ಪೋಲಿಂಗ್ ಸ್ಟೇಷನ್ ಲೊಕೇಶನ್ ಮತ್ತು BLO ಸೂಪರ್ವೈಸರ್ದು ಮೊಬೈಲ್ ನಂಬರ್, ಆಮೇಲೆ ERO AER ಅವ್ರದ್ದು ಮೊಬೈಲ್ ನಂಬರ್, ಆಫೀಸ್ ಲೊಕೇಶನ್, ಇದು ಎಲ್ಲವನ್ನು ನಾವು ವೆಬ್ಸೈಟ್ಲಿ ಹಾಕಿದ್ದೀವಿ. ದಯವಿಟ್ಟು ಜನ ಈ ಮಾಹಿತಿಯ ಪ್ರಯೋಗವನ್ನು ಪಡೆಯಬಹುದು, ಪ್ರಯೋಜನವನ್ನು ಪಡ್ಕೊಳ್ಳಬಹುದು. ಅದು ಒಂದು. ಎರಡನೇದು ಮೇಡಮ್, ಈಗ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಜನರಿಗೆ ಅನುಕೂಲ ಮಾಡೋ ಸಂಬಂಧ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಪ್ರತಿಯೊಂದು ಗ್ರಾಮ ಪಂಚಾಯತಲ್ಲೂ, ನಗರ ಪ್ರದೇಶದಲ್ಲಿ ಪ್ರತಿಯೊಂದು ವಾರ್ಡ್ ಮಟ್ಟದಲ್ಲೂ ಕನಿಷ್ಠ ಒಂದಕ್ಕೆ ಮೇಲ್ಪಟ್ಟ ಸೆಂಟರ್ಗಳು ಅರೇಂಜ್ ಮಾಡಿದ್ದಾರೆ. ಅದು ಫೆಸಿಲಿಟಿ ಸೆಂಟರ್ ಮಾಡಿ, ಕೆಲವರಿಗೆ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಸ್ವಲ್ಪ ಹೆಲ್ಪ್ ಬೇಕಾಗ್ಬೋದು, ಕೆಲವರಿಗೆ ಕನ್ನಡ ಅರ್ಥ ಆಗಲ್ಲ, ಕೆಲವರಿಗೆ ಬೇರೆ ಭಾಷೆಯಲ್ಲಿ ಅರ್ಥ ಆಗಬೇಕೆಂದು ಇರಬಹುದು. ಅಂಥ ಸಂದರ್ಭಗಳಲ್ಲಿ ಅವ್ರಿಗೆ ಅನುಕೂಲ ಮಾಡಬೇಕಂತ ಫೆಸಿಲಿಟೇಷನ್ ಸೆಂಟರ್ ಮಾಡಿದ್ವಿ. ಅದರ ಪ್ರಯೋಜನವನ್ನು ಜನ ಪಡ್ಕೋಬಹುದು. ಆಮೇಲೆ ಫಾರ್ಮ್ ಪ್ರಿಂಟ್ ಆಗಿರೋದು ಕನ್ನಡದಲ್ಲಿ, ಆದರೆ ಫಿಲ್ಅಪ್ ಮಾಡುವುದು ಅವ್ರು ಕನ್ನಡದಲ್ಲೂ ಮಾಡಬಹುದು, ಇಂಗ್ಲೀಷಲ್ಲೂ ಮಾಡಬಹುದು, ಬೇರೆ ಎಲ್ಲ ಭಾಷೆಯಲ್ಲೂ ಇಲ್ಲ,
0: ಇಂಗ್ಲೀಷ್
1: ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ, ಇದರಲ್ಲಿ ಮಾತ್ರ ಅವ್ರು ಫಿಲ್ ಮಾಡೋಕ್ಕೆ ಸಾಧ್ಯವಾಗ್ತದೆ. ನಾನು ಮೊದಲೇ ಹೇಳಿದಂಗೆ 2 ಸೆಟ್ ಫಾರ್ಮ್ ಕೊಟ್ಟಿದ್ದೀವಿ, ಅದರಲ್ಲಿ ಒಂದು ಫಾರ್ಮ್ ತಮ್ಮತ್ತನೇ ಇಟ್ಕೊಳ್ಳಿ, ಅದು BLO ಸಹಿ ಪಡೆದುಕೊಳ್ಳಿ, ಅದರಲ್ಲಿ ಅದು ಅಕ್ನಾಲೆಜ್ಮೆಂಟ್ ಆಗಿರ್ತದೆ. ಒಂದು ಫಾರ್ಮ್ ಫೋಟೋ ಅಳಿದಿದ್ರೆ ಅದನ್ನು ಫೋಟೋ ಹಚ್ಚಿ ದಯವಿಟ್ಟು ಮಾಹಿತಿಯನ್ನು ಫಿಲ್ ಮಾಡಿ ಖಂಡಿತವಾಗಿ ಸಹಿ ಮಾಡಿ ವಾಪಸ್ ಕೊಡಿ
0: BLO
1: ಹತ್ರ. ಇದನ್ನು ರಿಕ್ವೆಸ್ಟ್ ಮಾಡ್ತೀನಿ. ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತದೆ, ಯಾವುದೋ ಒಂದು ವೋಟರ್ ಯಾವುದೋ ಕಾರಣದಿಂದ 3 ಕಡೆ 4 ಕಡೆ ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ, ಅವರು ಏನು ಮಾಡಬಹುದು ಅಂತ ಕೇಳಿದರೆ, ತಮ್ಮ ಹೆಸರು ಒಂದಕ್ಕಿಂತ ಮೇಲ್ಪಟ್ಟು ಇದ್ದರೂ ಸಮೇತ ಎಲ್ಲಿ ಎಲ್ಲೆಲ್ಲ ತಮ್ಮದು ಹೆಸರು ಇದೆಯೋ, ಎಲ್ಲೆಲ್ಲ ಅಡ್ರೆಸ್ ಕೊಟ್ಟಿದ್ರೋ ಅಲ್ಲಿಗೆಲ್ಲ ನಾವು ಎನ್ಯುಮರೇಷನ್ ಫಾರ್ಮನ್ನು ತಲುಪಿಸ್ತೀವಿ. ಆದರೆ ನಾವು ಮತದಾರರಿಗೆ ವಿನಂತಿ ಮಾಡೋದು, ಅಕಸ್ಮಾತ್ ತಮ್ಮ ಹೆಸರು ಒಂದಕ್ಕಿಂತ ಮೇಲ್ಪಟ್ಟ ಜಾಗದಲ್ಲಿ ಇದ್ದರೆ ತಮಗೆ ಎಲ್ಲಿ ಬೇಕೋ ಅಲ್ಲಿ ಒಂದು ಕಡೆ ಮಾತ್ರ ಉಳಿಸ್ಕೊಳ್ಳಿ, ಬಾಕಿ ಕಡೆ ದಯವಿಟ್ಟು ಫಾರ್ಮನ್ನು ಸೈನ್ ಮಾಡಬೇಡ. ಯಾಕಂದರೆ ಯಾರ್ಯಾರು ಸೈನ್ ಮಾಡಿ ವಾಪಸ್ ಕೊಡ್ತಾರೋ ಅವ್ರ ಹೆಸರು ಮಾತ್ರ ನಾವು ಡ್ರಾಫ್ಟ್ ಹಾಕ್ತೀವಿ. ಸೊ ನೀವು 3 ಕಡೆ ಹೆಸರು ಇದನ್ನು ಇಟ್ಟುಕೊಳ್ಳಿ, ಅವಾಗ ನೀವು ಒಂದು ಕಡೆ ಮಾತ್ರ ಸೈನ್ ಮಾಡಿ ಕೊಡುವಾಗ ನಿಮ್ಗೆ ಎಲ್ಲಿ ಬೇಕಾದ ಒಂದು ಕಡೆ ಸೈನ್ ಮಾಡಿಕೊಳ್ಳಿ, ಅವಾಗ ಏನಾಗ್ತದೆ ಒಂದು ಕಡೆ ಮಾತ್ರ ಹೆಸರು ಉಳಿತೆ, ಬಾಕಿ 2 ಕಡೆ ಇರಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಅಕಸ್ಮಾತ್ ನೀವು 3 ಕಡೆನೂ ಸೈನ್ ಮಾಡಿ ಕೊಡ್ತೀರಿ ಅಂತ ಇಟ್ಕೊಳ್ಳಿ,

0: ನಾಳೆ ಈ ಫಾರ್ಮುಲಾ ಡಿಜಿಟೈಸ್ ಆಗುವುದರಿಂದ ನಾವು ಫೋಟೋ ಸಿಮಿಲರ್ ಎಂಟ್ರೀಸ್ ಮತ್ತು ಡೆಮೋಗ್ರಫಿ ಸಿಮಿಲರ್ ಎಂಟ್ರೀಸ್ ಅಂತ ಎಂಟ್ರಿಯನ್ನು ಮಾಡಿ ಕಂಡುಹಿಡಿಯುವ ಸಾಧ್ಯತೆ ಇರ್ತದೆ, ಯಾರ್ಯಾರು ಎಲ್ಲೆಲ್ಲಿ ಮೋರ್ ದೆನ್ ಒನ್ ಇಟ್ಕೊಂಡಿದ್ದಾರೆ ಅಂತ. ಆಮೇಲೆ ಎನ್ಯುಮರೇಷನ್ ಫಾರ್ಮಲ್ಲಿ ತಾವು ಸೈನ್ ಮಾಡಿ ಕೊಡ್ತೀರಾ ಏನಂತ, ನಾನು ಭಾರತೀಯರಾಗಿದ್ದೀನಿ, ಬೇರೆ ಯಾವುದೇ ರಾಜ್ಯ ದೇಶದ ಸಿಟಿಜನ್ಶಿಪ್ ತೊಗೊಂಡಿರುವುದಿಲ್ಲ, ಎರಡನೇದು ನಾನು ಒಂದು ಕಡೆ ಮಾತ್ರ ಓಟ್ ಇಟ್ಕೊಂಡಿದ್ದೀನಿ, ಮೂರನೇದು ನಾನು ತಪ್ಪು ಮಾಹಿತಿ ಕೊಟ್ಟರೆ ನಾನು ಶಿಕ್ಷೆಗೆ ಒಳಗಾಗದಿಂದ ಬದಿಸಿದಂತ ಸೈನ್ ಮಾಡಿ ಕೊಟ್ಟಿರ್ತೀರಾ. ಅದರಿಂದ ಒಂದಕ್ಕಿಂತ ಮೇಲ್ಪಟ್ಟು ವೋಟ್ ಲಿಸ್ಟ್ಲಿ ಹೆಸರಿಟ್ಕೊಳ್ಳೋದು ಕಾನೂನು ಅಪರಾಧ ಆಗುತ್ತದೆ. ದಯವಿಟ್ಟು ಅದನ್ನು ಮಾಡಬಾರದು ಎಂದು ನಾನು ತುಂಬ ಗೌರವದಿಂದ ವಿನಂತಿ ಮಾಡ್ತೀನಿ ಎಲ್ಲರಿಗೂ. ಯಾವುದೇ ಕಾರಣಕ್ಕೂ ಒಂದಕ್ಕಿಂತ ಮೇಲ್ಪಟ್ಟು ಎಲ್ಲಿನೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರ್ತೀನಿ.
1: ನೀವು ನಮ್ಮ ವೆಬ್ಸೈಟು ಅಂತ ಹೇಳಿದ್ರಿ, ವೆಬ್ಸೈಟ್ ವಿಳಾಸ ಒಮ್ಮೆ
0: ಸಿಇಒ ಕರ್ನಾಟಕ ಅಂತ ಬಿಡಿ, ಸಿಇಒ ಕರ್ನಾಟಕ ಅಂತ ಆದರೆ ಸಾಕು, ಚೀಫ್ ಆಫ್ ಕ್ಲಾಸ್ ಕರ್ನಾಟಕ ಅಂದರೆ ಸಾಕು, ಆಟೋಮೆಟಿಕ್ ಬರ್ತದೆ. ಎಲ್ಲ ಲಿಂಕ್ ಅದರಲ್ಲಿ ಕೊಟ್ಟಿದ್ದೀವಿ, ಅದರಲ್ಲಿ ಫಾರ್ಮ್ ಹೇಗಿರ್ತದೆ, ಎಕ್ಸ್ಪ್ಲೇನ್ ವೀಡಿಯೋಸ್, ಫಾರ್ಮನ್ನು ಹೇಗೆ ಫಿಲ್ ಮಾಡಬೇಕು, ಬಿ ಎಲ್ ಓ ಜವಾಬ್ದಾರಿ ಏನು, ಮತ್ತು ಎಲ್ಲೆಲ್ಲೆಲ್ಲ ಬಿ ಎಲ್ ಓ ನಂಬರ್ ಇದೆ ಅದೆಲ್ಲ, ಮತ್ತು ECI ನೆಟ್ ಅಂತ ಒಂದು ಆ್ಯಪ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಜನವರಿಯಲ್ಲಿ ಲಾಂಚ್ ಮಾಡಿದ್ದಾರೆ. ಇದು ಸುಮಾರು ಈಗಾಗಲೇ 14 ಕೋಟಿಗೂ ಮೇಲ್ಪಟ್ಟು ಡೌನ್ಲೋಡ್ ಆಗಿದೆ. ಅದು ಭಾಳ ಅದ್ಭುತ ಆ್ಯಪ್ ಇರ್ತದೆ. ಸುಮಾರು 42 ಫಂಕ್ಷನ್ಸನ್ನು ಒಗ್ಗೂಡಿಸಿ ಒಂದು ಆ್ಯಪಲ್ಲಿ ತಂದಿದ್ದಾರೆ. ಆ್ಯಪ್ ಡೌನ್ಲೋಡ್ ಇಟ್ಕೊಂಡ್ರೆ ನಮ್ಗೆ ಇನ್ನೂ ಹೆಚ್ಚಿನ ಅನುಕೂಲ, ಅದರಿಂದ ನೇರವಾಗಿ ಆ್ಯಪ್ ಮುಖಗಳನ್ನು ಪಡೀಬಹುದು. ಸೊ ನಮ್ಮ ವೆಬ್ಸೈಟ್ನ ಫಾಲೋ ಮಾಡಿದ್ರು ತಮಗೆ ಎಲ್ಲ ಮಾಹಿತಿ ಸಿಕ್ಕೇ ಸಿಗ್ತದೆ.
1: ಈಗ ಮನೆ ಹತ್ರ ಬರ್ತಾರಲ್ಲ ನಮ್ಮ ಮತದಾರರು, ಏನೇನನ್ನು ಸಿದ್ಧವಾಗಿ ಇಟ್ಕೊಂಡಿರಬೇಕು, ಯಾಕೆಂದ್ರೆ ಅವ್ರ ಸಮಯನೂ ಉಳಿಬೇಕು, BLO ಇವ್ರ ಸಮಯನೂ ಉಳಿಬೇಕು.
0: ಸದ್ಯ ಈ ಹಂತದಲ್ಲಿ ನಾವು ಮತದಾರದ ಯಾವುದು ದಾಖಲೆ ಕೇಳುವುದಿಲ್ಲ, ಅದರಿಂದ ತಾವು BLO ಬರುವ ಸಂದರ್ಭದಲ್ಲಿ ಮನೆಯಲ್ಲಿ ಇರಿ. ಅಕಸ್ಮಾತ್ ಎಲ್ಲರೂ ಇಲ್ಲಾಂದ್ರೂ ಯಾರ ಮನೆ ಕುಟುಂಬದಲ್ಲಿ ಒಬ್ಬರಿದ್ರು ಸಮೇತ ಅವರೆಲ್ಲ ಫಾರ್ಮ್ಸ್ ಅನ್ನು ತಗೊಂಡು ಫಿಲ್ಅಪ್ ಮಾಡಿ ಕೂಡಲೇ BLO ವಾಪಸ್ ಕೊಡಿ, ಅದರಿಂದ BLO ಅನುಕೂಲ ಆಗ್ತದೆ. ಅಕಸ್ಮಾತ್ ತಮ್ಮ ಪಕ್ಕದ ಮನೆಯವರು ಬೇರೆ ಯಾರಾದರೂ ಇಲ್ಲಾಂದ್ರೂ ಸಮೇತ ಅವ್ರಿಗೆ ಹೇಳಿ ಫೋನ್ ಮಾಡಿ ಈ ರೀತಿ BLO ಬಂದಿದ್ದಾರೆ, ಅವ್ರು ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ, ಅವ್ರಿಗೆ ಒಂದು ಮಾಹಿತಿ ಕೊಡಿ. ಅದರಿಂದ ಏನಾಗ್ತದೆ, ಅರ್ಹ ಮತದಾರರು ಯಾರೂ ಸಮೇತ ನಮ್ಮ ವೋಟ್ ಲಿಸ್ಟಿಂದ ಬಿಟ್ಟು ಹೋಗದೆ ನೋಡಿಕೊಳ್ಳಲಿಕ್ಕೆ ನಾವು ಕ್ರಮ ಕೈಗೊಂಡಂಗೆ ಆಗುತ್ತದೆ. ಸೊ ತಮ್ಮ ಸಹಕಾರ ಇರಲಿ ಅಂತ ನಾನು ಮತದಾರರ ಹತ್ರ ಕೋರ್ತೀನಿ.
1: ಈಗ ಒಂದು ಮನೆಯಲ್ಲಿ ಒಬ್ರು ಇದ್ದಾರೆ ಅಂತ, ಇನ್ನಿಬ್ರು ಹೊರಗಡೆ ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ, ಮೂರು ಫಾರ್ಮ್ಗಳನ್ನು ಅವ್ರು ಕೊಡ್ತಾರೆ, ಅವರು ತುಂಬಿಸಿ ಕೊಡುವಾಗ ಅವರದೇ ಸಹಿ
0: ಆಗ್ಬೋದು. ಮತದಾರರು ಇಲ್ಲ ಅಂದ ಸಂದರ್ಭಗಳಲ್ಲಿ ಮತದಾರರ ಪರವಾಗಿ ಅವರ ಕುಟುಂಬದ ಅಡಲ್ಟ್ ಮೆಂಬರ್ ಕ್ಯಾನ್ ಸೈನ್. 16/6/2026 ನಾವು ಮತದಾರ ಪಟ್ಟಿನ ಫ್ರೀಜ್ ಮಾಡಿದ್ವಿ. ಅವತ್ತು ಸುಮಾರು ಕರ್ನಾಟಕ ರಾಜ್ಯದಲ್ಲಿ 5,54,36,000 ಮತದಾರರು ಇದ್ದಾರೆ. ಆ ಎಲ್ಲ ಮತದಾರರಿಗೂ ಎನ್ಯುಮರೇಷನ್ ಫಾರ್ಮ್ಸನ್ನು 2 ಸೆಟ್ಟು ಪ್ರಿಂಟ್ ಮಾಡಿ ನಾವು ಪ್ರತಿಯೊಂದು ಮನೆಗೆ June 30-29 ಒಳಗಾಗಿ ಪ್ರತಿಯೊಂದು ಮತದಾರರ ಕೈಗೆ ತಲುಪಿಸುವಂಗೆ BLO ಮುಖಾಂತರ ಫಾರ್ಮ್ಸನ್ನು ಕಳಿಸ್ಕೊಡ್ತಾ ಇದ್ವಿ. ನಾನು ಮತದಾರರಿಗೆ ಪ್ರೀತಿಯಿಂದ ವಿನಂತಿ ಮಾಡಿಕೊಡ್ತೀನಿ, BLO ತಮ್ಮ ಎನ್ಯುಮರೇಷನ್ ಫಾರ್ಮನ್ನು ತಮ್ಮ ಮನೆಗೆ ಕೊಡುವ ಸಂದರ್ಭಗಳಲ್ಲಿ ದಯವಿಟ್ಟು ಹಳೆ ಫೋಟೋ ಇದ್ದರೆ ದಯವಿಟ್ಟು ಅದು ಬದಲಾಗಿ ಹೊಸ ಫೋಟೋ ಹಾಕಿಬಿಟ್ಟು ತಮ್ಮ ಮಾಹಿತಿಯನ್ನು ಅದರಲ್ಲಿ ಫಿಲ್ ಮಾಡಿ ಸಹಿ ಮಾಡಿ BLO ಹತ್ರ ವಾಪಸ್ ಕೊಡಿ ಅಂತ ಕೇಳ್ತೀನಿ ನಾನು. ಅಕಸ್ಮಾತ್ ಯಾರು ಕೆಲವರು ಮತದಾರರಿಗೆ ಒಂದಕ್ಕಿಂತ ಮೇಲ್ಪಟ್ಟು ಜಾಗದಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರಿದ್ರೆ ದಯವಿಟ್ಟು ಅವ್ರ ಹತ್ರ ವಿನಂತಿ ಮಾಡಿಕೊಡ್ತೀನಿ, ಯಾವುದೇ ಕಾರಣಕ್ಕೂ ತಾವು ಒಂದು ಕಡೆ ಮಾತ್ರ ಫಾರ್ಮ್ ಸೈನ್ ಮಾಡಿ ಕೊಡಬೇಕು, ಎಲ್ಲಿ ಬೇಕೋ ಅಲ್ಲಿ ತಾವು ಸೈನ್ ಮಾಡಿ, ಬಾಕಿ ಕಡೆ ಯಾವುದೇ ಕಾರಣಕ್ಕೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರಿಕೊಳ್ತೀನಿ. ಸೊ ಬಾಕಿ ಮಾಹಿತಿಗಳು ಡ್ರಾಫ್ಟ್ ರೋಲ್ ಆದ ನಂತರ ನೋಟಿಸ್ ಅಂದರೆ ಏನು, ಯಾರಿಗೆ ನೋಟಿಸ್ ಬರ್ತದೆ, ಅದು ಯಾವ ರೀತಿ ಉತ್ತರಿಸಬೇಕು, ಏನು ದಾಖಲಾತಿ ಕೊಡಬೇಕೆಂಬ ಎಲ್ಲ ಮಾಹಿತಿಯನ್ನು 5 ನಂತರ ಮತ್ತೊಮ್ಮೆ ನಾನು ತಮ್ಮ ಕೆಳಗರ ಹತ್ರ ಮಾತಾಡ್ತೀವಿ ಮೇಡಮ್. ತಮ್ಮ ಮುಖಾಂತರ ನಾನು ಮತದಾರರಿಗೆ ಅಲ್ಲಿಗೂ ಇಷ್ಟಪಡ್ತೀನಿ ಆ ಸಂದರ್ಭಗಳಲ್ಲಿ.
1: ತುಂಬ ಸಂತೋಷ ವಿ ಅನ್ಬುಕುಮಾರ್ ಅವರೇ, ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿಗಳಾಗಿ ಬಹಳ ದೊಡ್ಡ ಏನು ಯೋಜನೆ ಇದೆ ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ರೂವಾರಿಯಾಗಿ ನಮ್ಮ ಕರ್ನಾಟಕದಲ್ಲಿ ನಿಂತಿದ್ದೀರಿ. ನಿಮ್ಮ ಈ ದೊಡ್ಡ ಶ್ರಮ ಇದೆ, ಈ ಯೋಜನೆ ಏನಿದೆ ಇದು ಯಶಸ್ವಿಯಾಗಲಿ ಅನ್ನುವ ಹಾರೈಕೆ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ. ಈ ಮಾಹಿತಿಯನ್ನ ನಮ್ಮ ಶ್ರೋತೃಗಳಿಗೆ ನೀವು ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಮೇಡಮ್.
2: ಕರ್ನಾಟಕದಲ್ಲಿ ಇಂದಿನಿಂದ ಆರಂಭವಾಗಿರುವ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಕುರಿತು ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿ ಶ್ರೀ ವಿ ಅನ್ಬುಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ನೂತನ ಎಸ್ ಕದಂ, ನಿರ್ವಹಣೆ SR ಭಟ್. ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಶರೀರದ ಅಂಗಗಳಲ್ಲಿ ಯಾವುದೇ ದೋಷ ಅಥವಾ ಕೊರತೆ ಯಾರೂ ಬಯಸಿ ಬರುವುದಿಲ್ಲ.
1: ಅದು ಹುಟ್ಟಿನಿಂದ ಬಂದಿರಬಹುದು ಅಥವಾ ಆಕಸ್ಮಿಕವಾಗಿ ಅಪಘಾತದಿಂದಾಗಿ ಬಂದಿರಬಹುದು.
0: ಎಲ್ಲರಂತೆ ಜೀವಿಸುವ ಹಕ್ಕು ದಿವ್ಯಾಂಗರಿಗಿದೆ.
1: ದಿವ್ಯಾಂಗರ ಬಗ್ಗೆ ಕೇವಲ ಅನುಕಂಪ ತೋರಿಸದೆ ಅವರು ಸ್ವತಂತ್ರವಾಗಿ ಧೈರ್ಯದಿಂದ ಬಾಳುವ ವಾತಾವರಣವನ್ನು ಸೃಷ್ಟಿಸುವುದು ನಾಗರಿಕ ಸಮಾಜದ ಕರ್ತವ್ಯ.

0: ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
1: ತ್ವರಿತ ನಡಿಗೆ, ಆಟ, ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
0: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
1: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
0: ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು.

0: ಸಕಲ ಜೀವಿಗಳ ತಾಣ ಮಣ್ಣು,
1: ವಿಷಗಳಿಂದ ಆಗುತ್ತಿದೆ ಹುಣ್ಣು,
2: ಭೂಮಿ ಹಸಿರ ಸಂಪತ್ತಿನ ಆಗರ,
1: ಕುಂದದಿರಲಿ ನಮ್ಮ ಸಡಗರ,
3: ಹಸುರಿನ ಬಣ್ಣ ಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು,
4: ಆಸೆಗಳಿಗೆ ಕಡಿವಾಣ ಇರಲಿ,
1: ಕಲ್ಮಶಗಳು ಸೇರದಂತಿರಲಿ,
3: ಕಾಣೋದೆಲ್ಲ

0: ಕುರಿತಂತೆ ಡಾಕ್ಟರ್ ಶರಣ್ಯ ಬಿಆರ್ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ನಡೆಸಲಿದ್ದಾರೆ ಸಂದರ್ಶನವನ್ನು. ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಹಾಗೂ ಸಂಘದಿಂದ ಭಜನೆ ಪದ ಕೇಳುತ್ತಿದೆ. ರಾತ್ರಿ 7:45 ಸಿರಿಗಂಧ, 9:15 ಎಂ ಲಕ್ಷ್ಮೀಕಾಂತ್ ಅವರು ಹಾಡಿರುವ ಭಾವಗೀತೆಗಳು, 9:30 ಮನಿ ಟಾಕ್, ನಂತರ ಮಂಥನ್ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ನಾವು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ವಿತರಿಸುತ್ತೇವೆ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಪುಷ್ಪ ಕಾಶಿನಾಥ್ ಅವರ ವೀಣಾ ವಾದನ ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿದೆ. ಇವರಿಗೆ ಅನಿರುದ್ಧ ಎಸ್ ಭಟ್ ಅವರು ಮೃದಂಗ ನುಡಿಸಲಿದ್ದಾರೆ. ಜಿ ಲಕ್ಷ್ಮೀನಾರಾಯಣ ಅವರು ಮೋರ್ಸಿಂಗ್ ನುಡಿಸಲಿದ್ದಾರೆ. ರಾತ್ರಿ 10:30 ಗೀತಾ ಚಂದ್ರಿಕೆ ಕಾರ್ಯಕ್ರಮ ಮೂಡಿ ಬರಲಿದೆ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತ ಕಾರ್ಯಕ್ರಮ, 6:30 ಬೆಂಡಿಗ ನವಿಲೆ ಭಗವಾನ್ ಇವರಿಂದ ಚಿಂತನ ಕೇಳುತ್ತೀರಿ. 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ. ಬೆಳಿಗ್ಗೆ 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಕಾರ್ಯಕ್ರಮಕ್ಕೆ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಯಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಬೆಳಿಗ್ಗೆ 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಳಿನ ಕಾರ್ಯಕ್ರಮದಲ್ಲಿ ಸಿ ಹಕ್ ಹಾಗೂ ಎಸಿಸಿ ಎಚ್ಪಿಸಿ ಕೋರ್ಸ್ಗಳ ಮಾಹಿತಿ ನಿಮಗೆ ಸಿಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಸಿಡ್ಯಾಕ್ ಬೆಂಗಳೂರು ಇಲ್ಲಿಯ ಸೈಂಟಿಸ್ಟ್ ಆಗಿರುವ ಶಿಲ್ಪಾ ಬೊಂಬ್ರಿ ಅವರು. ಅಂದಹಾಗೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಇನ್ನು ನಾಳೆ ಬೆಳಗ್ಗೆ 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಬೋ. ಬೆಳಗ್ಗೆ 8:50 ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ ಆಧರಿಸಿದ ಕಾರ್ಯಕ್ರಮ. ಪರಿಕಲ್ಪನೆ ಹಾಗೂ ಕಗ್ಗಗಳ ವಾಚನ ಡಾಕ್ಟರ್ ಬಸವ ಸಾದರ್, ನಿರ್ಮಾಣ ಎಂ ಶಿವರಾಮ್. ಬೆಳಗ್ಗೆ 12:05 ವನಿತಾ ವಿಹಾರ. ನಾಳೆ ಜುಲೈ 1 ವೈದ್ಯರ ದಿನ, ಈ ಸಂದರ್ಭದಲ್ಲಿ ಜನರಕ್ಷಕರಿಗೊಂದು ನಮನ. ಈ ಕುರಿತಂತೆ ಮಾತನಾಡಲಿದ್ದಾರೆ ಜಯಶ್ರೀ ಎಸ್ ಹೊಳ್ಳಾ ಅವರು. 12:35 ಆರೋಗ್ಯ ಸಂಚಿಕೆ, ಕಣ್ಣಿನ ಶುಷ್ಕತೆಗೆ ಚಿಕಿತ್ಸೆ ಕುರಿತಂತೆ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಮಾತುಕತೆ. ಹಿರಿಯರಲ್ಲಿ ಮೂಳೆ ಸವಿತೆ ಕುರಿತಂತೆ ಡಾಕ್ಟರ್ ಪ್ರಸನ್ನ ಸಿಂಹ ಅವರೊಡನೆ ಸಂದರ್ಶನ, ಎಲ್ಲ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಜಾಂಪಣ್ಣ ಆಶಿಯಾಳ್. ಮಧ್ಯಾಹ್ನ 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ ಜಿ ಯೋಜನೆ ಕುರಿತು ಮಾಹಿತಿ ಸಿಗಲಿದೆ. 1:30 ಕ್ಷೇತ್ರವನ ಲಕ್ಷ್ಮೀಶನ ಜೈಮಿನಿ, ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಮಧ್ಯಾಹ್ನ 2:40 ಹಿಂದಿ ಪಾಠ, ಹೇಳಿಕೊಡುವವರು ನಾರಾಯಣ್ ಕುಮಾರ್ ರಾಯಭಾಗಿ. ನಾಳೆ ಸಂಜೆ 6:30 ರಸವಾರ್ತೆ, 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಸುಸ್ಥಿರ ಆದಾಯ ಮತ್ತು ಪರಿಸರ ಸೂಕ್ತ ಕೃಷಿ ಅರಣ್ಯ ಪದ್ಧತಿಗಳ ಕುರಿತಂತೆ ಡಾಕ್ಟರ್ ವೀರನಾಗಪ್ಪ ಪಿ ಅವರನ್ನೇ ತಿಮ್ಮಪ್ಪ ಎಚ್ ಗೌಡ ನಡೆಸುವ ಸಂದರ್ಶನ. ತುರುವೇಕೆರೆ ತಾಲೂಕು ನೀರ್ಗುಂದಪಾಳ್ಯದ ಕಂಚೀರಾಯ ಹಾಗೂ ಸಂಘದಿಂದ ಭಜನೆ ಪದವನ್ನು ಕೇಳ್ತೀರಿ. ನಾಳೆ ರಾತ್ರಿ 7:45 ಎಂದಿನಂತೆ ಸಿರಿಗಂಧ ಕಾರ್ಯಕ್ರಮ ಪ್ರಸಾರವಾಗಲಿದೆ. 9:15 ಪ್ರಚಲಿತ ವಿದ್ಯಮಾನ, 9:30 ಕಾರ್ಯಕ್ರಮ ಕ್ರೀಡಾಲೋಕ. ಇದರಲ್ಲಿ ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಮತ್ತು ಏಕಲವ್ಯ ಪ್ರಶಸ್ತಿಗೆ ಭಾಜನರಾಗಿರುವ ಮೇಘಾ ಗುಗಟ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ನಾಳೆ ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ವಾದಿರಾಜ್ ನಿಂಬರ್ಗಿ ಅವರ ವಾಯಲಿನ್ ವಾದನ, ಇವರಿಗೆ ಶಂಕರ್ ಕವಡಿಮಟ್ಟಿ ಅವರು ತಬಲಾ ಸಾಥ್ ನೀಡಲಿದ್ದಾರೆ. ಇದರಲ್ಲಿ ರಾಗ ಮಧು ರಂಜನಿ ಕೇಳ್ತೀರಿ. ನಾಳೆ 10:30 ಗೀತಾ ಚಂದ್ರಿಕೆ ಎಂದಿನಂತೆ ಪ್ರಸಾರವಾಗಲಿದೆ. ಈ ಎಲ್ಲ ಪ್ರಮುಖ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ಮೆಚ್ಚಿನ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆಯಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ.
2: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.
3: ಮಾತಾಡಲೆ ಮನ ಬೆಚ್ಚಿ ಮಾತಾಡಲೆ.
2: ಕೀರ್ತಿ ದೊಡ್ಡದು, ಮೂರ್ತಿ ಚಿಕ್ಕದು, ಆದರೆ ಮಹಾನ್ ಕಲಾವಿದ, ಮಾತುಗಾರ, ನಟ, ನಿರ್ದೇಶಕ, ನಿರ್ಮಾಪಕ, ಕನ್ನಡಕ್ಕೊಬ್ಬನೇ ಕುಳ್ಳ ಅವರೇ ನಮ್ಮ ದ್ವಾರಕೀಶ್. ಅವರ ಸ್ಫುಟವಾದ ಚಿಂತನೆ, ನೆನಪುಗಳು.
4: ನಾನು ನನ್ನ ಜೀವನದಲ್ಲಿ ಯಾವುದನ್ನು ಸಾಧನೆ ಅಂತ ಮಾಡಕ್ಕೆ ಹೋಗಲಿಲ್ಲ, ಅಥವಾ ಸಾಧನೆ ಮಾಡಬೇಕೆಂಬ ಆಸೆ ಕೂಡ ನನಗಿರಲಿಲ್ಲ. ಅದು ಸಾಧನೆ ಆಯಿತಷ್ಟೇ. ನನ್ನ ಕರ್ತವ್ಯವನ್ನು ನಾನು ಮಾಡಿಕೊಂಡು ಹೋದೆ, ಅದೆಲ್ಲವೂ ನಿಮಗೆ ಇವತ್ತು ಸಾಧನೆಯಾಗಿ ಕಂಡಿದೆ. ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಹೇಗೆ ತಮ್ಮ ತಮ್ಮ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಾರೆ, ಕೆಲವರು ಆಫೀಸ್ಗೆ ಹೋಗ್ತಾರೆ, ಕೆಲವರು ಐ ಟಿ ಕೆಲಸಕ್ಕೆ ಹೋಗ್ತಾರೆ, ಕೆಲವರು ಟೆಲಿಫೋನ್ ಕೆಲಸಕ್ಕೆ ಹೋಗ್ತಾರೆ,

0: ಹಲವಾರು ಜನಗಳು ಹಲವಾರು ಕೆಲಸಗಳನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾರೆ. ಅದೇ ರೀತಿಯಲ್ಲಿ ದ್ವಾರಕೀಶ್ ಚಿತ್ರವನ್ನು, ಚಿತ್ರರಂಗವನ್ನು, ಚಿತ್ರ ತಯಾರಿಕೆಯನ್ನು ತನ್ನ ಜೀವನವಾಗಿ ತಗೊಂಡು, ತನ್ನ ಕಸುಬಾಗಿ ತಗೊಂಡು ನನ್ನ ಜೀವನವನ್ನು ನಾನು ಸಾಗಿಸಿದೆ. ವಿಕ್ಟೋರಿಯಾ ಫಾಲ್ಸ್ ಅಂತ ಒಂದು ಸಿನಿಮಾ ನೋಡಿದೆ ನಾನು. ಅವಾಗ ಅನ್ನಿಸ್ತು ನನಗೆ, ನಾನೇನಾದರೂ ಸಿನಿಮಾಕ್ಕೆ ಹೋದರೆ ವಿಕ್ಟೋರಿಯಾ ಫಾಲ್ಸಲ್ಲಿ ಹೋಗಿ ಹೆಲಿಕಾಪ್ಟರ್ ಮೇಲೆ ಅಲ್ಲಿ ಶಾಟ್ಗಳನ್ನು ತೆಗೆಯಬೇಕು, ಅಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಮಾಡಿದೆ. ಆಫ್ರಿಕಾದಲ್ಲಿ ಶೀಲಾ ಆಯಿತು. ಪ್ರತಿಯೊಂದು ಆಸೆಗಳು ನನಗೆ. ಮೈಸೂರಲ್ಲಿ ಸೈಕಲಲ್ಲಿ ಹೊಡ್ಕೊಂಡು ನಾನು ಬನ್ಮ್ಯಾಸ್ ಹೈಸ್ಕೂಲಿಂದ ಇಟ್ಕೆಗೂಡಲ್ಲಿ ನಮ್ಮ ಮನೆ ಇತ್ತು. ಇಟ್ಕೆಗೂಡಿಗೆ ಬರಬೇಕಾದ್ರೆ ಸೈಕಲ್ ಹೊಡ್ಕೊಂಡು ಬರ್ತಾ ಇದ್ದರೆ, ನಾನೇನಾದರೂ ಸಿನಿಮಾಕ್ಕೆ ಹೋದರೆ, ನಾನೇನಾದರೂ ಸಿನಿಮಾದಲ್ಲಿ ಬೆಳೆದರೆ, ಮೈಸೂರನ್ನ ಹೆಲಿಕಾಪ್ಟರ್ಲಿಟ್ಟು ತೆಗಿಬೇಕು, ಮೈಸೂರನ್ನ ಹೆಲಿಕಾಪ್ಟರ್ಲಿಟ್ಟು ಪಿಕ್ಚರೈಸ್ ಮಾಡಬೇಕು ಅನ್ನೋ ಆಸೆಗಳನ್ನೆಲ್ಲ ಇಟ್ಟಿದ್ದೆ. ಅದೆಲ್ಲವನ್ನು ಡಾನ್ಸ್ ರಾಜಾ ಡಾನ್ಸ್ ಚಿತ್ರದಲ್ಲಿ ಮಾಡಿದೆ ನಾನು. ಹೆಲಿಕಾಪ್ಟರ್ ಇಟ್ಟು ಎಲ್ಲ ಸೀನ್ಗಳನ್ನೆಲ್ಲ ತೆಗೆದೆ. ಇವೆಲ್ಲ ಆಸೆಗಳು, ಅವೆಲ್ಲವೂ ನನಗೆ ತಿಳಿದ ಮಟ್ಟಿಗೆ ನಡೆಯೋಕ್ಕೆ ಸಾಧ್ಯವಾಯಿತು. ಅಥವಾ ದ್ವಾರಕೀಶ್ ಏನಾದರೂ ತನ್ನ ಜೀವನದಲ್ಲಿ ಕಳ್ಕೊಂಡ ಅಥವಾ ಇನ್ನೊಂದು ಜೀವನವನ್ನು ಕಂಡ ಅಂದರೆ ಈ ಆಸೆಗಳೇ ಅದಕ್ಕೆ ಕಾರಣ. ನಾನು ಆಫ್ರಿಕಾದಲ್ಲಿ ಶೀಲಾ ಮಾಡದೆ ಹೋಗಿದ್ರೆ ನನಗೆ ಲಾಸ್ ಆಗ್ತಾ ಇರಲಿಲ್ಲ. ಸುಮಾರು ಸಿನಿಮಾಗಳು ಆಸೆಗಳಿಂದಲೇ ಮಾಡಿದೆ. ಮಾಡಲೇಬೇಕು ನಾನು ಜೀವನದಲ್ಲಿ, ನಾನು ಮಾಡಿದ್ರೇ ನನಗೆ ತೃಪ್ತಿ ಬರೋದು ಅನ್ನೋತಕ್ಕಂಥದ್ದು ನನ್ನ ಹೃದಯದಲ್ಲಿ ಇತ್ತು. ಸೊ ಅದನ್ನು ಮಾಡೋಕ್ಕೆ ಹೋದಾಗ ತೊಂದರೆಗಳಾಯ್ತೇನೋ ಅಂತ ನನಗೆ ಅನ್ಸುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ, ಎಲ್ಲೋ ಮುಗಿದ ಕತೆ. ನಮ್ಮ ಅಮ್ಮನ ಕೊಂಕಳನ್ನ ಮಹಿಮೆ ಎತ್ಕೊಂಡು ಎತ್ಕೊಂಡು ಹೋಗೋರು. ನಮ್ಮ ಮನೆಗೆ ಭಾಳ ಹತ್ತಿರವಾಗಿದ್ದ ಅವಾಗ ಮೂರ್ನಾಲ್ಕು ಥಿಯೇಟ್ರ್ಗಳು, ರಣಜಿತ್ ಟಾಕೀಸು, ಅಪೇರಾ ಟಾಕೀಸು, ವುಡ್ಲ್ಯಾಂಡ್ ಟಾಕೀಸು, ಒಲಂಪಿಯಾ ಟಾಕೀಸು, ಪ್ರಭಾ ಟಾಕೀಸು, ಇವೆಲ್ಲ ಮೈಸೂರಲ್ಲಿ ಇದ್ದಿದ್ದರಿಂದ ಎಲ್ಲ ಸಿನಿಮಾಗಳಿಗೂ ಹೋಗೋರು. ತಮಿಳು ಸಿನಿಮಾಗಳು ಭಾಳ ಹುಚ್ಚು ನಮ್ಮ ತಾಯಿಗೆ, ಕನ್ನಡ ಸಿನಿಮಾಗಳು ಭಾಳ ಹುಚ್ಚು ನಮ್ಮ ತಾಯಿಗೆ. ಭಾಳ ಸಿನಿಮಾಗಳನ್ನು ನೋಡ್ತಾಯಿದ್ರು. ಆಮೇಲೆ ನಾಟಕಗಳಿಗೆ ಹೋಗೋರು. ನಮ್ಮ ಮಾವಂದು ಯಾವುದೇ ನಾಟಕಗಳು ಬಂದರೂ ಕೂಡ ಆ ನಾಟಕಗಳಿಗೆ ಹೋಗಿ ನೋಡೋರು ನಮ್ಮಮ್ಮ. ಎಷ್ಟೇ ಆದರೂ ಕೂಡ ಹುಚ್ಚಿತ್ತು ನಮ್ಮ ಅಮ್ಮನೂ ಕೂಡ. ನಾಟಕಗಳಿಗೆ ಹೋಗೋದಾಗಲಿ, ಸಿನಿಮಾಗಳಿಗೆ ಹೋಗೋದಾಗಲಿ, ಎಷ್ಟೇ ಭಾಳ ಹುಚ್ಚಿತ್ತು. ಎಷ್ಟೇ ಜನ ಮನೆಗೆ ಬಂದರೂ ಕೂಡ ಅಡುಗೆಗಳನ್ನು ಮಾಡಿ ಹಾಕಿ ಎಲ್ಲ ಮುಗಿಸಿ 2 ಗಂಟೆಗೆಲ್ಲ ಎಲ್ರಿಗೂ ಊಟಗಳನ್ನು ಹಾಕಿ 2:30ಗೆ ಮನೆ ಬಿಟ್ಬಿಡ್ಬೇಕು. ಅವರು 3 ಗಂಟೆ ಮ್ಯಾಟ್ನಿಗೆ ಸಿನಿಮಾ ನೋಡಲೇಬೇಕು. ಅವರು ಬಿಕ್ಕಿ ಬಿಕ್ಕಿ ಹೇಳೋದು, ಮಕ ಊದಿಸ್ಕೊಳ್ಳೋದು, ಇವೆಲ್ಲ ನಮ್ಮ ಅಮ್ಮನ ಅಭ್ಯಾಸಗಳು. ತಾಯಿ ನನಗೆ ಭಾಳ ಆಶೀರ್ವಾದ ಮಾಡಿದ್ರು. ನಾನೇನಾದರೂ ಸಿನಿಮಾಕ್ಕೆ ಬಂದೆ ಅಂದರೆ ನಮ್ಮ ಅಮ್ಮನ ಆಶೀರ್ವಾದವೇ ನನಗೆ ಕಾರಣ. ನಮ್ಮ ಅಮ್ಮನ ಕೇಳಿ ಕೂಡ ಸಿನಿಮಾಕ್ಕೆ ಬಂದವನು ನಾನು. ಇನ್ನೊಂದು, ನಮ್ಮ ಮನೆಯಲ್ಲಿ ಎಲ್ರಿಗೂ ನನ್ನ ಮೇಲೆ ಭಾಳ ಪ್ರೀತಿ ಇತ್ತು. ಎಲ್ಲೇ ಹೋದರೂ ಬದುಕ್ತಾನೆ ಇವನು, ಎಲ್ಲೇ ಹೋದರೂ ತನ್ನ ಬಾವಟವನ್ನು ಇವನು ಹಾರಿಸ್ತಾನೆ ಅನ್ನೋ ನಂಬಿಕೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇತ್ತು. ನನಗೆ ಗೊತ್ತಿಲ್ಲದವನು ಇನ್ನೊಬ್ಬನಿದ್ದಾನೆ, ಅವನ ಆ ಆಟಗಾರನ ಹಾಗೆ ನಾವು ಹೋಗ್ತಾ ಹೋಗಬೇಕಾಗತ್ತೆ. ನಾನಲ್ಲ, ನನ್ನದಲ್ಲ ಅದು ಬದುಕು. ದೀಪಗಳನ್ನೆಲ್ಲ ಹಾಕಿ ಸಿನಿಮಾನ ತೆಗಿತೀವಿ, ದೀಪನೆಲ್ಲ ಆರಿಸಿ ಸಿನಿಮಾನ ತೋರಿಸ್ತೀವಿ. ಇನ್ನೊಂದು ಹೇಳಬೇಕು ಅಂದರೆ, ಎಲ್ಲವೂ ದೀಪ ಹಾಕಿಬಿಟ್ರೆ ಪರದೆ ಮೇಲೆ ಏನೂ ಇಲ್ಲ, ಏನೂ ಕಾಣಲ್ಲ ನಿನಗೆ, ಯಾವುದೂ ಸತ್ಯವಲ್ಲ, ಎಲ್ಲವೂ ಅಸತ್ಯದ ಮಯ. ಅದನ್ನು ಜನಗಳಿಗೆ ನಂಬಿಸ್ತೀವಿ ನಾವು, ಇದು ಸತ್ಯ, ಇದು ನಿಮ್ಮೆದುರಿಗೆ ನಡೀತಾ ಇರೋ ಕಥೆ, ನೀವೇ ಅದರಲ್ಲಿ ಇದ್ದೀರಾ ಅನ್ನತಕ್ಕಂಥ ನಂಬಿಸ್ತೀವಿ. ಅದೇ ಚಿತ್ರರಂಗ ಅಷ್ಟೆ.
1: ನಟ, ನಿರ್ದೇಶಕ, ನಿರ್ಮಾಪಕ ದ್ವಾರಕೀಶ್ ಅವರ ಚಿಂತನೆಯನ್ನು ಇಂದಿನ ರತ್ನ ಭಂಡಾರದಲ್ಲಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಸ್ ಶಂಕರನಾರಾಯಣ.

0: ಕೇಳ್ತಾ ಇದ್ದೀರಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು. ಸಮಯ 6:20 ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಆದೌ ಮುಖ್ಯಾಃ ವಾರ್ತಾಃ. ಯೂರೋಬ್ಯಾಂಕ್ ಸಂಸ್ಥೆಯ ಗ್ರೀಸ್ತಃ ಭಾರತಂ ಪ್ರತಿ ಯುಪಿಐ ಆಧಾರಿತ ಧನ ಪ್ರೇಷಣ ಸೇವಾ ಸಮಾರಬ್ಧ. ಉಪಕ್ರಮೋಯಂ ಐತಿಹಾಸಿಕಃ ವರ್ತತೆ ಇತಿ ವಾಣಿಜ್ಯೋದ್ಯೋಗ ಮಂತ್ರಿ ಪಿಯೂಷ ಗೋಯಲಃ ಸಬಲಂ ಅವೋಚತ್. ಪಾಕಿಸ್ತಾನಸ್ಯ FATF ಸಂಸ್ಥಾಯಾಃ ಗ್ರೇ ಲಿಸ್ಟ್ ಇತ್ಯಸ್ಯ ನಿರೀಕ್ಷಣಸ್ಯ ಆಲೋಚನಾಯಾಃ ಅನಂತರಂ ಭಾರತೇನ ಏತಾಂ ಸಂಸ್ಥಾಂ ಪ್ರತಿ ಸ್ವೀಯ ದೃಢ ಸಮರ್ಥನಂ ಪುನಃ ಪ್ರಕಟೀಕೃತಂ. ಜನರಲ್ ಧೀರಜ್ ಸೇಠಃ ಜನರಲ್ ಉಪೇಂದ್ರ ದ್ವಿವೇದಿತಃ ಭಾರತೀಯ ಸೇನಾಯಾಃ ಏಕತ್ರಿಂಶತ್ತಮ ಸೇನಾಧ್ಯಕ್ಷತ್ವೇನ ಪದಭಾರಂ ಗೃಹೀತವಾನ್. ಅಮೆರಿಕಾ ಇರಾನಯೋಃ ಶಾಂತಿ ವಾರ್ತಾಯಾಃ ಭವಿಷ್ಯಂ

0: अस्ति, परन्तु तेहरान प्रशासनेन अस्य विषयस्य दृढतापूर्वकं खण्डनं विहितम्। ईरानस्य अधिकारिभिः स्पष्टीकृतं यत् सम्प्रति अमेरिका देशेन सह कस्यापि प्रकारकस्य वार्तायाः योजना नैवास्ति। तेषाम् अवधानम् अधुना केवलं चतुर्दश बिन्दु सहमति पत्रस्य पूर्ण क्रियान्वयनस्य उपरि एव केन्द्रितम् अस्ति, ततः पूर्वं कस्यापि व्यापकस्य वा अन्तिम सन्धेः उपरि चर्चा नैव करिष्यते। अद्य दिल्लीं कर्णाटकं मेघालयं महाराष्ट्रं समेत्य झारखण्ड राज्येषु मतदातृ सूचीनां विशेष गहन पुनरीक्षण कार्यक्रमस्य तृतीय चरण समारब्ध। उपक्रमस्यास्य अन्तर्गतं देहल्यां 13,000+ मतदान केन्द्र स्तरीयाधिकारिण आगामि मासस्य 29 दिनांकं यावत् प्रत्येकं गृहं गत्वा मतदातृ सूचीनां प्रमाणीकरणाय नवीकरणाय च पूर्वमुद्रितानि प्रपत्राणि प्रदास्यन्ति। देहल्याः मुख्य निर्वाचनाधिकारी अशोक कुमारः ह्यः वार्ताहरान् सम्बोधयन् अवोचत् यत् मतदातृ सूचौ आक्षेपान् प्रस्तोतुम् अगस्त मासस्य 5 दिनांकतः सितम्बर मासस्य 4 दिनांकपर्यन्तं समयः निर्धारितः अस्ति। अन्तिमा मतदातृ सूची अक्टूबर मासस्य 7 दिनांके प्रकाशिता भविष्यति। कर्णाटक राज्ये अस्मिन् अभियाने राज्यस्य 31 निर्वाचन कार्यालयैः सह सम्बद्धाः 59,000+ BLO अधिकारिणः नियुक्ताः सन्ति। मेघालय राज्ये च ईस्ट खासी हिल्स जनपदस्य उपायुक्तः अभिलाष वरणवालः सूचितवान् यत् BLO अधिकारिणः जनपदे स्थितेषु सर्वेषु 21,000+ मतदान केन्द्रेषु गत्वा तेभ्यः मतदातृभ्यः प्रपत्राणि वितरिष्यन्ति। भारतीय ऋतु विज्ञान विभागेन आगामि 2 दिवसेषु उत्तर प्रदेश, बिहार, मध्य महाराष्ट्र, तटीय कर्नाटक, कोंकण, गोवाषु अतिवृष्टेः कृते नारंगी वर्णीया संचेतना प्रकटिता। एतादृशी एव स्थितिः अद्य सिक्किम, असम, मेघालय, केरल, माहे, उपहिमालयी, पश्चिम बंगालस्य च भागेषु सम्भाव्यन्ते। अपरपक्षे विभागेन अद्य दिल्ली, हरियाणा, चंडीगढ़ इत्यादिषु राज्येषु उष्ण तरंगस्य पूर्वानुमानं प्रकटितम्। विदेशमंत्री डॉ एस जयशंकर न्यगादीत यत् भारतेन 26,000+ देशैः सह 28 प्रवासन गतिशीलता सहभागिता सहमति पत्रेषु हस्ताक्षराणि विहितानि। तेन अवैध प्रवासं शोषणात्मक प्रथाः कपटपूर्त मध्यस्थतां च प्रतिरोद्धुं राष्ट्राणां सामूहिक उत्तरदायित्वं प्रति विशेषरूपेण उपादिष्टम्। हूल दिवसावसरे प्रधानमंत्री नरेन्द्र मोदी विदेश शासनस्य अन्यायस्य विरुद्धं दृढतया समुपस्थितेभ्यः सिंधो काहू, चंद भैरव, फुलो झानु इत्यादिभ्यः सहैव सर्वेभ्यः वीर जनजातीय जनेभ्यः भावपूर्णां श्रद्धांजलिं समर्पितवान्। फीफा विश्व कप स्पर्धा मालिकायां मोरक्को पैराग्वे देशौ राउंड ऑफ 16 चरणे स्वस्थानं सुरक्षितवन्तौ। मैक्सिको देशस्य ग्वाडालूप नगरे आयोजिते रमणीय द्वन्द्वे मोरक्को दलेन नीदरलैंड दलं 3-2 इत्यंकैः पराजितम्। अद्य रात्रौ अमेरिका देशस्य टेक्सास प्रान्ते आइवरी कोस्ट तथा नॉर्वे इत्यनयोः मध्ये स्पर्धा भविष्यति इति वार्ताः।
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಅವಲೋಕನ ವಿಷಯ ಉದ್ಯೋಗ ಖಾತ್ರಿಗೆ ಕಾಯಕಲ್ಪ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆ ಬರೆದವರು ಸಂತೋಷ್ ಓದುತ್ತಿರುವವರು ಸರ್ವಮಂಗಳ ಎಂ ಗ್ರಾಮೀಣ ಭಾರತದಾದ್ಯಂತ ನಾಳೆಯಿಂದ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆ ಜಾರಿಯಾಗಲಿದೆ ಇದು ಗ್ರಾಮೀಣ ಜೀವನೋಪಾಯದ ಬಲವರ್ಧನೆಗೆ 125 ದಿನಗಳ ಶಾಸನಬದ್ಧ ಉದ್ಯೋಗ ಖಾತ್ರಿ ನೀಡಲಿದೆ ಉದ್ಯೋಗ ಜೀವನೋಪಾಯ ಮತ್ತು ಗ್ರಾಮೀಣ ಪರಿವರ್ತನೆಗೆ ವೇಗ ನೀಡಲು ದಾಖಲೆಯ 95,692 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಹಂಚಿಕೆ ಮಾಡಿದೆ ಈ ಯೋಜನೆಯಡಿ ಹಾಲಿ ಇರುವ ಉದ್ಯೋಗ ಕಾರ್ಡುಗಳು ಮಾನ್ಯವಾಗಲಿದೆ ಪ್ರಗತಿಯಲ್ಲಿರುವ ಕಾಮಗಾರಿಗಳು ಅಡೆತಡೆ ಇಲ್ಲದೆ ಮುಂದುವರಿಯಲಿದೆ ಭಾರತದ ಗ್ರಾಮೀಣಾಭಿವೃದ್ಧಿ ಪಯಣದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲನ್ನು ಗುರುತಿಸಲಾಗಿರುವ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆ 2025 ಅನುಷ್ಠಾನವನ್ನು 2026 ಜುಲೈ 1 ದೇಶಾದ್ಯಂತ ಜಾರಿಗೆ ತರಲಾಗುವುದು ಎಂದು ಈಗಾಗಲೇ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ವಿಬಿಜಿ ರಾಮ್ಜಿ ಕಾಯ್ದೆ ಜಾರಿಗೆ ಬರುವುದರೊಂದಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ನಾಳೆಯಿಂದ ರದ್ದಾಗಲಿದೆ. ಇದು ಭಾರತದ ಗ್ರಾಮೀಣಾಭಿವೃದ್ಧಿ ಚೌಕಟ್ಟಿನಲ್ಲಿ ಒಂದು ಐತಿಹಾಸಿಕ ಪರಿವರ್ತನೆಯನ್ನು ಸೂಚಿಸುತ್ತದೆ ಮತ್ತು ವಿಕಸಿತ ಭಾರತ 2047 ರಾಷ್ಟ್ರೀಯ ದೂರದೃಷ್ಟಿಗೆ ಅನುಗುಣವಾಗಿ ಸಮಗ್ರ ಭವಿಷ್ಯ ಸಿದ್ಧ ಮತ್ತು ಉತ್ಪಾದಕತೆ ಆಧಾರಿತ ಗ್ರಾಮೀಣ ಪರಿವರ್ತನೆಯ ಹೊಸ ಯುಗಕ್ಕೆ ನಾಂದಿ ಹಾಡಲಿದೆ. ಹೊಸ ಚೌಕಟ್ಟಿನಡಿಯಲ್ಲಿ ಪ್ರತಿ ಹಣಕಾಸು ವರ್ಷದಲ್ಲಿ ಪ್ರತಿಯೊಂದು ಗ್ರಾಮೀಣ ಕುಟುಂಬದ ವಯಸ್ಕ ಸದಸ್ಯರು ಕೌಶಲ್ಯರಹಿತ ದೈಹಿಕ ಕಾಮಗಾರಿಯನ್ನು ಕೈಗೊಳ್ಳಲು 100 ಗರಿಷ್ಠ ಮಿತಿಯನ್ನು ಮೀರಿ 125 ವೇತನ ಉದ್ಯೋಗದ ಶಾಸನಬದ್ಧ ಖಾತರಿಗೆ ಅರ್ಹರಾಗಿರುತ್ತಾರೆ. ಈ ವರ್ಧಿತ ಖಾತರಿಯು ಜೀವನೋಪಾಯ ಭದ್ರತೆಯನ್ನು ಬಲಪಡಿಸಲು ಗ್ರಾಮೀಣ ಆದಾಯವನ್ನು ಸುಧಾರಿಸಲು ಮತ್ತು ಸುಸ್ಥಿರ ಗ್ರಾಮಮಟ್ಟದ ಅಭಿವೃದ್ಧಿಯನ್ನು ಬೆಂಬಲಿಸಲು ಉದ್ದೇಶಿಸಲಾಗಿದೆ. ಕಾರ್ಮಿಕರ ಕೆಲಸದ ಬೇಡಿಕೆಯ ಮೇರೆಗೆ ನಿಗದಿತ ಸಮಯದೊಳಗೆ ಅವರಿಗೆ ಉದ್ಯೋಗ ಒದಗಿಸಲಾಗುವುದು. ಅದಕ್ಕೆ ವಿಫಲವಾದರೆ ಕಾಯ್ದೆಯ ನಿಬಂಧನೆಗಳಿಗೆ ಅನುಗುಣವಾಗಿ ಕಾರ್ಮಿಕರು ನಿರುದ್ಯೋಗ ಭತ್ಯೆಗೆ ಅರ್ಹರಾಗಿರುತ್ತಾರೆ. ಕಾಯ್ದೆಯು ಸಕಾಲಿಕ ಮತ್ತು ಪಾರದರ್ಶಕ ವೇತನ ಪಾವತಿಗಳಿಗೆ ಹೆಚ್ಚಿನ ಒತ್ತು ನೀಡುತ್ತದೆ. ನೇರ ನಗದು ವರ್ಗಾವಣೆ, ಡಿಬಿಟಿ ಮೂಲಕ ವೇತನವನ್ನು ನೇರವಾಗಿ ಕಾರ್ಮಿಕರ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಖಾತೆಗಳಿಗೆ ವರ್ಗಾಯಿಸುವುದನ್ನು ಮುಂದುವರಿಸಲಾಗುತ್ತದೆ. ವೇತನವನ್ನು ವಾರಕ್ಕೊಮ್ಮೆ ಅಥವಾ ಮಾಸ್ಟರ್ ರೋಲ್ ಮುಕ್ತಾಯದ 15 ಪಾವತಿಸಬೇಕು. ಇಲ್ಲದಿದ್ದರೆ ಕಾಯ್ದೆಯ ನಿಬಂಧನೆಗಳಿಗೆ ಅನುಗುಣವಾಗಿ ವಿಳಂಬಕ್ಕೆ ಪರಿಹಾರ ಪಡೆಯಲು ಕಾರ್ಮಿಕರು ಅರ್ಹರಾಗಿರುತ್ತಾರೆ. ಭಾರತ ಸರ್ಕಾರ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆ 2025 ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಸಮಗ್ರ ಹಣಕಾಸು ನಿಬಂಧನೆಗಳನ್ನು ಖಚಿತಪಡಿಸಿದೆ. 2026-27 ಹಣಕಾಸು ವರ್ಷಕ್ಕೆ ಕೇಂದ್ರ ಸರ್ಕಾರ 95,692,31,00,000 ರೂಪಾಯಿಗಳ ಅನುದಾನ ಹಂಚಿಕೆಯನ್ನು ಮಾಡಿದ್ದು, ಇದು ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮಕ್ಕಾಗಿ ಅಂದಾಜು ವೆಚ್ಚದಲ್ಲಿ ಈವರೆಗಿನ ಅತ್ಯಧಿಕ ಹಂಚಿಕೆಯಾಗಿದೆ. ವಿಬಿಜಿ ರಾಮ್ಜಿ ಕಾಯ್ದೆಯ ಜಾರಿಯು ಹಿಂದಿನ ಅವಧಿಯಲ್ಲಿ ಯಾವುದೇ ಅರ್ಹ ಗ್ರಾಮೀಣ ಕುಟುಂಬವು ಅನಾನುಕೂಲತೆಯನ್ನು ಎದುರಿಸದಂತೆ ಬೇಡಿಕೆ ಮಾದರಿಗಳು ಮತ್ತು ತಳಮಟ್ಟದಲ್ಲಿ ಅವಶ್ಯಕತೆಗಳಿಗೆ ಅನುಗುಣವಾಗಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಾಕಷ್ಟು ಕಾರ್ಮಿಕ ಅನುದಾನ ಲಭ್ಯವಾಗುವಂತೆ ಸರ್ಕಾರ ಮಾಡಿದೆ. ಹಾಲಿ ಇರುವ ಇಕೆವೈಸಿ ಪರಿಶೀಲಿಸಿದ ಮನ್ರೇಗಾ ಉದ್ಯೋಗ ಕಾರ್ಡುಗಳು, ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡುಗಳನ್ನು ನೀಡುವವರೆಗೆ ವಿಬಿಜಿ ರಾಮ್ಜಿ ಅಡಿಯಲ್ಲಿ ಮಾನ್ಯವಾಗಿರುತ್ತವೆ. ಉದ್ಯೋಗ ಕಾರ್ಡುಗಳಿಲ್ಲದ ಕಾರ್ಮಿಕರು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನೋಂದಾಯಿಸಿಕೊಳ್ಳುವುದನ್ನು ಮುಂದುವರೆಸಬಹುದು. ಬಾಕಿ ಇರುವ ಇಕೆವೈಸಿ ಕಾರಣದಿಂದಾಗಿ ಕಾರ್ಮಿಕರಿಗೆ ಉದ್ಯೋಗ ನಿರಾಕರಿಸಬಾರದು ಮತ್ತು ರಾಜ್ಯ ಸರ್ಕಾರ ಇಕೆವೈಸಿ ಪೂರ್ಣಗೊಳಿಸುವಿಕೆ ಕಾರ್ಯಕ್ಕಾಗಿ ತಳಮಟ್ಟದಲ್ಲಿ ಸೌಲಭ್ಯಗಳನ್ನು ಮುಂದುವರೆಸಬೇಕು ಎಂದು ಕೇಂದ್ರ ಸರ್ಕಾರ ಹೇಳಿದೆ. ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆ 2025 ಗ್ರಾಮಗಳಲ್ಲಿ ಉದ್ಯೋಗ ಸೃಷ್ಟಿ, ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಾವಲಂಬನೆಗೆ ಹೊಸ ಸಂಚಲನ ನೀಡುವ ನಿರೀಕ್ಷೆ ಇದೆ. ಗ್ರಾಮ ಪಂಚಾಯತ್ಗಳನ್ನು ಗ್ರಾಮೀಣ ಪರಿವರ್ತನೆಯ ಕೇಂದ್ರ ಸ್ತಂಭವಾಗಿ ಇರಿಸುವ ಮೂಲಕ ಈ ಕಾಯ್ದೆಯು ಸಮೃದ್ಧ ಮತ್ತು ಅಭಿವೃದ್ಧಿ ಹೊಂದಿದ ಗ್ರಾಮೀಣ ಭಾರತವನ್ನು ನಿರ್ಮಿಸುವಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕಾಣೆಯಾದವರು ಕುರಿತಂತೆ ಪ್ರಕಟಣೆಗಳು. ಮುರುಗನ್ ಸುಂದರಂ ಎಂಬ 34 ವ್ಯಕ್ತಿ ಜೂನ್ 12 ಬೆಂಗಳೂರಿನ ಸಿದ್ದಾಪುರ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾನೆ. ಈತನ ಎತ್ತರ 6 ದುಂಡುಮುಖ, ಸದೃಢ ಮೈಕಟ್ಟು, ಬಿಳಿ ಮೈಬಣ್ಣ. ಕಾಣೆಯಾಗಬೇಕಾದರೆ ಈ ವ್ಯಕ್ತಿ ಬಿಳಿ ಬಣ್ಣದ ಅಂಗಿ ಹಾಗೂ ನೀಲಿ ಬಣ್ಣದ ಟ್ರ್ಯಾಕ್ ಪ್ಯಾಂಟ್ ಧರಿಸಿರುತ್ತಾನೆ. ಈತನ ಕುತ್ತಿಗೆಯ ಎಡಭಾಗದಲ್ಲಿ ಹಾಗೆ ಬಲಕೈ ಮೇಲೆ ಹಚ್ಚೆಯ ಗುರುತು ಇರುತ್ತದೆ. ಈತನಿಗೆ ತೆಲುಗು, ಕನ್ನಡ, ಇಂಗ್ಲಿಷ್ ಭಾಷೆ ಮಾತನಾಡಲು ಬರುತ್ತದೆ. ಸಾದಿಕ್ ಪಾಷಾ ಎಂಬ 37 ವರ್ಷದ ವ್ಯಕ್ತಿ ಜೂನ್ 6 ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಯಿಂದ ಕಾಣೆಯಾಗಿರುತ್ತಾನೆ. ಈತನ ಎತ್ತರ 4'9", ಕೋಲುಮುಖ, ಸಾಧಾರಣ ಮೈಕಟ್ಟು, ಕಪ್ಪು ಮೈಬಣ್ಣ. ಕಾಣೆಯಾಗಬೇಕಾದರೆ ಈತ ಬಿಳಿ ಬಣ್ಣದ ಅಂಗಿ ಹಾಗೂ ನೀಲಿ ಬಣ್ಣದ

0: ಪ್ಯಾಂಟ್ ಧರಿಸಿರುತ್ತಾನೆ. ಈತನಿಗೆ ಕನ್ನಡ, ಹಿಂದಿ, ಉರ್ದು ಹಾಗೂ ತಮಿಳು ಭಾಷೆ ಮಾತನಾಡಲು ಬರುತ್ತದೆ. ಇನ್ನು ಸೋಮಶೇಖರ ರೆಡ್ಡಿ ಎಂಬ 48 ವರ್ಷದ ವ್ಯಕ್ತಿ ಜೂನ್ 11 ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಯಿಂದ ಕಾಣೆಯಾಗಿರುತ್ತಾನೆ. ಈತನ ಎತ್ತರ 5 ಅಡಿ 8 ಅಂಗುಲ, ಕೋಲು ಮುಖ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ. ಕಾಣೆಯಾಗಬೇಕಾದರೆ ಈತ ಕೇಸರಿ ಬಣ್ಣದ ಅಂಗಿ ಹಾಗೂ ನೀಲಿ ಬಣ್ಣದ ಪಂಚೆಯನ್ನು ಧರಿಸಿರುತ್ತಾನೆ. ಈತನಿಗೆ ತೆಲುಗು ಭಾಷೆ ಮಾತನಾಡಲು ಬರುತ್ತದೆ. ಇನ್ನು ವೆಂಕಟರಮಣ ಎಂಬ 54 ವರ್ಷದ ವ್ಯಕ್ತಿ ಜೂನ್ 16 ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಯಿಂದ ಕಾಣೆಯಾಗಿರುತ್ತಾನೆ. ದುಂಡುಮುಖ, ಸದೃಢ ಮೈಕಟ್ಟು, ಗೋಧಿ ಮೈಬಣ್ಣ. ಕಾಣೆಯಾಗಬೇಕಾದರೆ ಈತ ಗುಲಾಬಿ ಬಣ್ಣದ ಅಂಗಿ, ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾನೆ. ಬಲಗೈ ಮೇಲೆ ಮಚ್ಚೆ ಗುರುತಿರುತ್ತದೆ. ಈತನಿಗೆ ತೆಲುಗು ಭಾಷೆ ಮಾತನಾಡಲು ಬರುತ್ತದೆ. ಈ ಎಲ್ಲ ಚಹರೆಯ ವ್ಯಕ್ತಿಗಳು ಪತ್ತೆಯಾದರೆ ನಿಮ್ಮ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಇದುವರೆಗೆ ಕಾಣೆಯಾದರ ಕುರಿತಂತೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.
1: ಬಚ್ಚೆಯ ಮುಗಿಲೇರಿ ಬನ ತುಂಬಿ ನಗುವಾಗ ವನರಾಣಿ ಕಣ್ಮಣಿಯು ಸೆಳೆಯುತ್ತಾಳೋ.
0: ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ಇರುವ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಎತ್ತಿನಹೊಳೆ ಯೋಜನೆಗೆ ಜೆಜೆಎಂನ ಅಡಿ 4,708 ಕೋಟಿ ರೂಪಾಯಿ ವೆಚ್ಚ ಭರಿಸಲು ಕೇಂದ್ರ ಸರ್ಕಾರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಮನವಿ. ಮಾದಕ ವ್ಯಸನದ ವಿರುದ್ಧ ಸರ್ಕಾರ ಸಮರ, ಯುವಕರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯದಲ್ಲಿ ಬೇಡಾ ಬ್ರೋ ಅಭಿಯಾನ. ಎಸ್ಐಆರ್ಗೆ ರಾಜ್ಯ ಸರ್ಕಾರ ಅಡ್ಡಗಾಲು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಪರೀಕ್ಷೆ ಮುಗಿದ 5 ನಿಮಿಷದಲ್ಲಿ ಫಲಿತಾಂಶ ಪ್ರಕಟ, ಇತಿಹಾಸ ಸೃಷ್ಟಿಸಿದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ. ವಾರ್ತೆಗಳ ವಿವರ. ಅಗತ್ಯ ಸುರಕ್ಷತಾ ಕ್ರಮದೊಂದಿಗೆ ಬಂಡೀಪುರ ನಾಗರಹೊಳೆ ಸಫಾರಿ ಆರಂಭಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿಯ

0: ಸಮಿತಿ ಸಭೆಯಲ್ಲಿ ಮೇಕೆದಾಟು ಯೋಜನೆಗೆ ಇರುವ ಸಣ್ಣಪುಟ್ಟ ತಾಂತ್ರಿಕ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಬಗೆಹರಿಸಲು ನಿರ್ದೇಶನ ನೀಡಿದ್ದಾರೆ. ಮೇಕೆದಾಟು ಯೋಜನೆಗೆ ಸಣ್ಣಪುಟ್ಟ ನೆಪಗಳನ್ನು ಮುಂದಿಟ್ಟು ಸುಪ್ರೀಂಕೋರ್ಟ್ನಲ್ಲಿ ತಕರಾರು ಮಾಡಲು ತಮಿಳುನಾಡು ಪ್ರಯತ್ನ ಮಾಡುತ್ತಿದ್ದು ಈ ತಾಂತ್ರಿಕ ಸಮಸ್ಯೆಗಳನ್ನು ಪರಿಶೀಲಿಸುವಂತೆ ತಿಳಿಸಿದ್ದಾರೆ. ಸಭೆಯಲ್ಲಿ ಬಿಎಂಐಸಿ ಕಾರಿಡಾರ್ ನಿರ್ಮಾಣದಿಂದ ಆನೆ, ಹುಲಿ ಹಾಗೂ ಚಿರತೆಗಳ ಸಾಂಪ್ರದಾಯಿಕ ಸಂಚಾರ ಮಾರ್ಗಗಳಿಗೆ ಅಡ್ಡಿಯಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು. ಇದರ ಪರಿಣಾಮವಾಗಿ ಚನ್ನಪಟ್ಟಣ ಹಾಗೂ ರಾಮನಗರ ಭಾಗಗಳಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಾಗಲು ಕಾರಣ ಎಂದು ತಿಳಿಸಿದರು. ಈ ವೇಳೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಾರ್ವಜನಿಕರ ಸುರಕ್ಷತೆಗೆ ಆದ್ಯತೆ ನೀಡಿ ಅಪಾಯಕಾರಿಯಾಗಿರುವ ಮರಗಳು ಮತ್ತು ಕೊಂಬೆಗಳ ಗುರುತು ಪತ್ತೆ, ತೆರವು ಹಾಗೂ ತಡೆಗಟ್ಟುವ ಕ್ರಮಗಳನ್ನು ತುರ್ತಾಗಿ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಬರಪೀಡಿತ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸುವ ಎತ್ತಿನಹೊಳೆ ಯೋಜನೆಯ ವೆಚ್ಚದ ಪೈಕಿ 4,708 ಕೋಟಿ ರೂಪಾಯಿಗಳನ್ನು ಜಲಜೀವನ್ ಮಿಷನ್ ಯೋಜನೆಯ ಅಡಿಯಲ್ಲಿ ಭರಿಸುವಂತೆ ಕೇಂದ್ರ ಸರ್ಕಾರವನ್ನು ಕೋರಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಹಾಗೂ ರಾಜ್ಯ ಸಚಿವ ವಿ ಸೋಮಣ್ಣ ಅವರನ್ನು ಭೇಟಿ ಮಾಡಿ ಈ ಕುರಿತಂತೆ ಚರ್ಚಿಸಿದ್ದಾರೆ. ನೀರಿನ ಕೊರತೆ ಇರುವ ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು ಜಿಲ್ಲೆಗಳ ಸುಮಾರು 6,657 ಹಳ್ಳಿಗಳು ಮತ್ತು 38 ಪಟ್ಟಣಗಳ 75,59,000 ಜನರಿಗೆ ಕುಡಿಯುವ ನೀರು ಪೂರೈಸುವ ಯೋಜನೆಯನ್ನು ಜೆಜೆಎಂ ಯೋಜನೆಯಡಿ ಪರಿಗಣಿಸುವಂತೆ ಕೋರಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಮೀಣ ಪ್ರದೇಶದ ಜನರಿಗೆ ಸುಸ್ಥಿರ ಮತ್ತು ಸುರಕ್ಷಿತ ಕುಡಿಯುವ ನೀರು ಸರಬರಾಜು ಮಾಡಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಮಾದಕ ವಸ್ತುಗಳ ಜಾಲವನ್ನು ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತು ಹಾಕುವ ಉದ್ದೇಶದಿಂದ ಸರ್ಕಾರ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಣೆ ವಿರೋಧಿ ದಿನ 2026 ಭಾಗಿಯಾಗಿ ಮಾತನಾಡಿದ ಅವರು, ಗೃಹ ಇಲಾಖೆ ಜಾರಿಗೆ ತಂದಿರುವ ಆಪರೇಷನ್ ರೈಸ್ ಕಾರ್ಯಕ್ರಮವನ್ನು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ನಿರ್ವಹಿಸಲಾಗುವುದು ಎಂದು ಹೇಳಿದ್ದಾರೆ. ಯುವಕರಲ್ಲಿ ಜಾಗೃತಿ ಮೂಡಿಸಲು ವಿಶೇಷವಾಗಿ ಬೇಡ ಬ್ರೋ ಅಭಿಯಾನವನ್ನು ಕೈಗೊಳ್ಳಲಾಗಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಮಾದಕ ವಸ್ತುಗಳ ವಿರುದ್ಧದ ಹೋರಾಟ ಕೇವಲ ಪೊಲೀಸ್ ಇಲಾಖೆಯ ಕೆಲಸವಲ್ಲ, ಇದು ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ತಿಳಿಸಿದ್ದಾರೆ. ರಾಜ್ಯದ ಯಾವ ಜಿಲ್ಲೆಯಲ್ಲೂ ಸದ್ಯಕ್ಕೆ ಬರ ಪರಿಸ್ಥಿತಿ ಘೋಷಿಸುವ ವಾತಾವರಣ ಇಲ್ಲ ಎಂದು ಇಂಧನ, ಪ್ರವಾಸೋದ್ಯಮ ಮತ್ತು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಜಾರ್ಜ್ ತಿಳಿಸಿದ್ದಾರೆ. ಅಧಿಕಾರಿಗಳೊಂದಿಗೆ ವಿಕೋಪ ನಿರ್ವಹಣೆ ಕುರಿತು ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ಮಳೆಯಾಗುವ ಆಶಾಭಾವನೆ ಇದೆ ಎಂದು ಹೇಳಿದ್ದಾರೆ. ಬರ ನಿರ್ವಹಣೆಗೆ ಅಗತ್ಯವಿರುವಂತಹ ಮೇವು, ಕುಡಿಯುವ ನೀರು ಪೂರೈಕೆಯತ್ತ ಸರ್ಕಾರ ವಿಶೇಷ ಗಮನ ಹರಿಸುತ್ತಿದ್ದು ಯಾವುದೇ ಪರಿಸ್ಥಿತಿ ಸಮರ್ಥವಾಗಿ ನಿಭಾಯಿಸಲು ಸರ್ಕಾರ ಸಿದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ವಿರೋಧಿಸುತ್ತಿರುವ ರಾಜ್ಯ ಸರ್ಕಾರ ಬಿಎಲ್ಒಗಳನ್ನು ನೇಮಿಸಲು ಅಡ್ಡಗಾಲು ಹಾಕಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳಿಗೆ ಸರ್ಕಾರ ಟಿಎಡಿಎ ನೀಡದೆ ಸತಾಯಿಸುತ್ತಿದೆ ಎಂದು ದೂರಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಶಾಸಕರಿರುವ ಕಡೆ 100 ಕೋಟಿ ರೂಪಾಯಿ ಅನುದಾನ ನೀಡಿದರೆ ಬಿಜೆಪಿ ಶಾಸಕರಿರುವ ಕಡೆ 40-50 ಕೋಟಿ ರೂಪಾಯಿ ನೀಡಿದ್ದು ಕೂಡಲೇ ಈ ತಾರತಮ್ಯವನ್ನು ನಿವಾರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದಲ್ಲಿ ಇಂದಿನಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR 2026 ಆರಂಭಗೊಂಡಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾವಯವ ಕೃಷಿಕ ಶಿವನಾಪುರ ರಮೇಶ್ ನಿವಾಸದಲ್ಲಿ ನಿಗದಿತ ನಮೂನೆಗಳನ್ನು ನೀಡಿ ಭರ್ತಿ ಮಾಡಿಕೊಳ್ಳುವ ಮೂಲಕ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಚಾಲನೆ ನೀಡಿದರು. ಹುಬ್ಬಳ್ಳಿಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಯುಕ್ತ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್, ಶಾಸಕ ಮಹೇಶ್ ತೆಂಗಿನಕಾಯಿ ಹಾಗೂ FH ಜಕ್ಕಪ್ಪನವರ ನಿವಾಸಕ್ಕೆ ತೆರಳಿ ನಿಗದಿತ ನಮೂನೆಗಳನ್ನು ವಿತರಿಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಯುಕ್ತ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ

0: ತಮ್ಮ ಕಾರವಾರದ ನಿವಾಸದಲ್ಲಿ ಬಿಎಲ್ಒ ಅವರಿಂದ ಎನ್ಯುಮರೇಷನ್ ಫಾರ್ಮ್ ಸ್ವೀಕರಿಸಿದರು. ವಿಜಯಪುರ ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ್ ಕೆ ಅವರ ನಿವಾಸಕ್ಕೆ ತೆರಳಿದ ಬಿಎಲ್ಒಗಳು ಗಣತಿ ನಮೂನೆಗಳನ್ನು ವಿತರಣೆ ಮಾಡಿದರು. ಕೊಪ್ಪಳ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ ಸ್ವಾತಂತ್ರ್ಯ ಹೋರಾಟಗಾರ ಸುಮಂತರಾವ್ ಪಟವಾರಿ ಅವರ ನಿವಾಸಕ್ಕೆ ತೆರಳಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆಯ ಗಣತಿ ನಮೂನೆಯನ್ನು ವಿತರಿಸಿ ಚಾಲನೆ ನೀಡಿದರು. ಕೋಲಾರ ಜಿಲ್ಲೆಯಾದ್ಯಂತ ಬಿಎಲ್ಒಗಳು ಪ್ರತಿ ಮನೆ ಮನೆಗೂ ಭೇಟಿ ನೀಡಿ ಗಣತಿ ನಮೂನೆ ನೀಡುವ ಕಾರ್ಯವನ್ನು ಆರಂಭಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ತಿಳಿಸಿದ್ದಾರೆ. ಜಿಲ್ಲೆಯ ಒಟ್ಟು 1538 ಮತಗಟ್ಟೆ ಕೇಂದ್ರಗಳಿಗೆ ಸಂಬಂಧಪಟ್ಟಂತೆ ಸುಮಾರು 1,00,000 ಅಧಿಕ ಮತದಾರರನ್ನು ತಲುಪುವ ಗುರಿಯನ್ನು ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಸಂಗ್ರಹ ಕಾರ್ಯದಲ್ಲಿ ತೊಡಗಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಮಲಾಪುರ ಪಟ್ಟಣದಲ್ಲಿ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನಿಕೇರಿ ಸ್ವಾತಂತ್ರ್ಯ ಹೋರಾಟಗಾರ ದೇಸಾಯಿ ಗುಂಡೂರಾವ್ ಕುಟುಂಬದ ಮತದಾರರಿಗೆ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರೂ ಆಗಿರುವಂತಹ ಕಾರ್ ಮಂಚಪ್ಪ ಅವರ ಕುಟುಂಬದ ಮತದಾರರಿಗೆ ಗಣತಿ ನಮೂನೆ ನೀಡುವ ಮೂಲಕ ಅಧಿಕೃತವಾಗಿ ಚಾಲನೆಯನ್ನು ನೀಡಿದರು. ವಿಶ್ವೇಶ್ವರ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಈ ಬಾರಿ 6ನೇ ಸೆಮಿಸ್ಟರ್ ಎಂಜಿನಿಯರಿಂಗ್ ಪರೀಕ್ಷೆ ಮುಗಿದ ಕೇವಲ 5 ನಿಮಿಷದ ಒಳಗೆ ಫಲಿತಾಂಶ ಪ್ರಕಟಿಸುವ ಮೂಲಕ ಹೊಸ ದಾಖಲೆ ನಿರ್ಮಿಸಿದೆ. ವಿಟಿಒ ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಹಾಗೂ ಕುಲಸಚಿವರಾದಂಥ ಪ್ರೊಫೆಸರ್ ಯುಜೆ ಉಜ್ವಲ್ ಹಾಗೂ ಡಾ ಪ್ರಸಾದ್ ಬಿ ರಾಂಪುರೆ ಫಲಿತಾಂಶವನ್ನು ಜಂಟಿಯಾಗಿ ಬಿಡುಗಡೆ ಮಾಡಿದರು. ಈ ಮೂಲಕ ಈ ಹಿಂದೆ ಸೃಷ್ಟಿಸಿದ್ದ ಎಲ್ಲಾ ದಾಖಲೆಗಳನ್ನು ವಿಟಿಒ ಮುರಿದಿದೆ. ಬಿ ಮತ್ತು ಬಿಟೆಕ್ 6ನೇ ಸೆಮಿಸ್ಟರ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ 60,856 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಇಂದು ಸಂಜೆ 5:30 ಪರೀಕ್ಷೆ ಅಂತ್ಯವಾಗಿದ್ದು 5:35 ಫಲಿತಾಂಶವನ್ನು ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದೆ. 2026ರಲ್ಲಿ ಅಂತಿಮ ವರ್ಷದ 56,000 ವಿದ್ಯಾರ್ಥಿಗಳ ಫಲಿತಾಂಶವನ್ನು ಪರೀಕ್ಷೆ ಮುಗಿದ ಕೇವಲ 10 ನಿಮಿಷಗಳಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ತುರ್ತು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೆಪ್ಪರಗಿ ಬ್ಯಾರೇಜ್ನಲ್ಲಿ ನೀರಿನ ಕೊರತೆ ಇರುವ ಹಿನ್ನೆಲೆಯಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಬೋರ್ವೆಲ್ಗಳು ಮತ್ತು ಬಾವಿಗಳನ್ನು ಬಳಸಿ ಜನರಿಗೆ ಕುಡಿಯುವ ನೀರು ಪೂರೈಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಮುಂದಿನ 3 ವರ್ಷಗಳಲ್ಲಿ ಜಿಬಿಎ ವ್ಯಾಪ್ತಿಯಲ್ಲಿ 100%ರಷ್ಟು ಪ್ರಾಣಿ ಸಂತಾನ ನಿಯಂತ್ರಣ ಗುರಿ ಸಾಧಿಸಲು ಕಾರ್ಯಸೂಚಿ ಸಿದ್ದಪಡಿಸುವಂತೆ ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವರ್ಷಕ್ಕೆ 90,000 ಬೀದಿ ನಾಯಿಗಳಿಗೆ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ನಡೆಸಲು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಅತಿಯಾದ ವೆಚ್ಚ ಮತ್ತು ಭ್ರಷ್ಟಾಚಾರವಾಗಿದೆ ಎಂದು ಅಧಿಕಾರಿಗಳ ವಿರುದ್ಧ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಮುಖ್ಯಮಂತ್ರಿ ಅವರನ್ನು ಭೇಟಿಯಾಗಿ ಕೆಂಪೇಗೌಡ ಜಯಂತಿ ವೇಳೆ ನಡೆದ ಘಟನೆ ಕುರಿತಂತೆ ಮಾಹಿತಿ ನೀಡಿದ್ದಾರೆ. ಈ ವೇಳೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಸಿದ್ದರಾಮಯ್ಯ ಘಟನೆ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ತಿಳಿಸಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಆಡಳಿತ ಪಕ್ಷದ ಶಾಸಕರಿಗೆ ಈ ರೀತಿಯಾಗಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಸಂಬಂಧಪಟ್ಟ ಅಧಿಕಾರಿಯ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ಇರುವ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಎತ್ತಿನಹೊಳೆ ಯೋಜನೆಗೆ ಜೆಜಿಎಂನ ಅಡಿ 4,708 ಕೋಟಿ ರೂಪಾಯಿ ವೆಚ್ಚ ಭರಿಸಲು ಕೇಂದ್ರ ಸರ್ಕಾರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಮನವಿ. ಮಾದಕ ವ್ಯಸನದ ವಿರುದ್ಧ ಸರ್ಕಾರ ಸಮರ. ಯುವಕರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯದಲ್ಲಿ ಬೇಡಾ ಬ್ರೋ ಅಭಿಯಾನ. ಎಸ್ಐಆರ್ಗೆ ರಾಜ್ಯ ಸರ್ಕಾರ ಅಡ್ಡಗಾಲು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಪರೀಕ್ಷೆ ಮುಗಿದ 5ನೇ ನಿಮಿಷದಲ್ಲಿ ಫಲಿತಾಂಶ ಪ್ರಕಟ. ಇತಿಹಾಸ ಸೃಷ್ಟಿಸಿದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
2: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
1: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
3: ಆಕಾಶವಾಣಿ ಬೆಂಗಳೂರು.

ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ದಾಲ್ಚಿನ್ನಿ ಬೆಳೆಯ ಬೇಸಾಯವನ್ನು ಹೇಗೆ ಮಾಡೋದು ಅನ್ನೋದರ ಕುರಿತಂತೆ ಡಾಕ್ಟರ್ ಶರಣ್ಯ ಬಿ ಆರ್ ಅವರೊಂದಿಗಿನ ಸಂದರ್ಶನ ಇರುತ್ತೆ. ನಂತರದಲ್ಲಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಹಾಗೂ ಸಂಘಗಳಿಂದ ಭಜನೆ ಪದಗಳು ಪ್ರಸಾರವಾಗಲಿವೆ.

0: ಕೃಷಿ ರಂಗ ಕಾರ್ಯಕ್ರಮವನ್ನು ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗದ ಆರಂಭದಲ್ಲಿ ಕೇಳೋಣ ದಾಲ್ಚಿನ್ನಿ ಬೆಳೆಯ ಬೇಸಾಯದ ಕ್ರಮಗಳ ಕುರಿತಂತೆ ಡಾಕ್ಟರ್ ಶರಣ್ಯ ಬಿ ಆರ್ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಿರುವ ಸಂದರ್ಶನ.
1: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ನಮ್ಮ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ಒಂದಾದ ದಾಲ್ಚಿನ್ನಿ ಬೆಳೆ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ಸಿನ್ನಮನ್, ಇದು ಇಂಗ್ಲೀಷ್ನಲ್ಲಿ ಇದರ ಬಗ್ಗೆ ಕರೆಯಲಾಗುತ್ತೆ. ಸಾಕಷ್ಟು ನಮ್ಮ ದೇಶದಲ್ಲಿ ದಾಲ್ಚಿನ್ನಿ ಅಂದರೆ ಎಲ್ಲರಿಗೂ ಗೊತ್ತಿದೆ. ದಾಲ್ಚಿನ್ನಿ ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ಇದನ್ನು ಈ ಎಲೆನ ತಿಂದೆ ಅಥವಾ ಅದರ ಚಕ್ಕೆನ ತಿಂದೆ ಜನಕ್ಕೆ ಗೊತ್ತಿದೆ. ಹಸಿ ಎಲೆ ತಿಂದಾಗ ಮತ್ತು ಹಸಿ ದಂಟನ್ನು ತಿಂದಾಗ ಅಥವಾ ಹಸಿ ಬೇರನ್ನು ತಿಂದಾಗ ದಾಲ್ಚಿನ್ನಿ ಅನ್ನೋದು ಗೊತ್ತಾಗುತ್ತೆ ಅವರಿಗೆ. ಹಾಗಾಗಿ ಮತ್ತೆ ಇದನ್ನು ತೋಟದ ಆಜುಬಾಜು ಅಡಿಕೆ ತೋಟ, ತೆಂಗಿನ ತೋಟ ಮತ್ತು ಅರಣ್ಯ ಪ್ರದೇಶಗಳಲ್ಲೂ ಕೂಡ ಇದು ತನ್ನಷ್ಟಕ್ಕೆ ತಾನೇ ಬೆಳೆದು ಬಂದಿರುತ್ತೆ. ಹಾಗಾಗಿ ಇದನ್ನು ಅನೇಕ ವರ್ಷಗಳಿಂದ ನಾವು ಇದನ್ನು ದಾಲ್ಚಿನ್ನಿ ಕೃಷಿನ ಮಾಡೋದನ್ನು ನಾವು ನೋಡ್ತಾ ಇರಲಿಲ್ಲ. ಆದರೆ ಇತ್ತೀಚಿನ ಸಂಶೋಧನೆಗಳು ಮತ್ತು ಈಗ ದಾಲ್ಚಿನ್ನಿ ಬೆಳೆಗೆ ಹೆಚ್ಚು ಮಹತ್ವ ಕೊಡಬೇಕು ಅನ್ನೋ ಒಂದು ವಿಷಯ ಬಂದಾಗ ಈ ವಿಚಾರ ತಲೆಗೆ ಬಂದು ವಿಶ್ವವಿದ್ಯಾಲಯಗಳು, ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ಇನ್ನೂ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅರಣ್ಯ ಬೆಳೆಗಳಿಗೂ ಕೂಡ ಮಹತ್ವ ಕೊಡಬೇಕು, ಅರಣ್ಯ ಸಂಪತ್ತನ್ನು ಬಳಸಿಕೊಂಡು ನಮ್ಮ ದೇಶದ ರೈತರ ಆದಾಯ ಹೆಚ್ಚು ಮಾಡಬೇಕು, ಈ ಎಲ್ಲ ವಿಚಾರಗಳು ಬಂದಾಗ ಇವತ್ತು ದಾಲ್ಚಿನ್ನಿ ಬೆಳೆ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬ ಇದೆ. ಬನ್ನಿ, ಹಾಗಾದರೆ ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯ ರೇಷ್ಮೆ ಕೃಷಿ ಮತ್ತು ರೇಷ್ಮೆ ಕೃಷಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿಯಾದ ಡಾಕ್ಟರ್ ಶರಣ್ಯ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶರಣ್ಯ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ ಸರ್. ನಮಸ್ಕಾರ.
1: ಡಾಕ್ಟರ್ ಶರಣ್ಯ ಅವರೇ, ಹೇಳಿ, ಈಗ ದಾಲ್ಚಿನ್ನಿ ಸಿನ್ನಮನ್ ಅಂತ ನಾವು ಹೇಳ್ತೇವೆ, ಇದರ ಹಿನ್ನೆಲೆ ಏನು? ನಮ್ಮ ದೇಶದಲ್ಲಿ ಇದನ್ನು ಯಾವ ಥರ ಈಗ ಪರಂಪರಾಗತವಾಗಿ ಬಳಕೆಯಲ್ಲಿದೆ, ಆಯುರ್ವೇದಕ್ಕೆ ಆಗಿ ಇದನ್ನು ಯಾವ ಥರ ಮಹತ್ವ ಕೊಡಲಾಗಿದೆ ಸ್ವಲ್ಪ ಹೇಳಿ, ಮುಂದೆ ಮಾತಾಡಿ.
2: ಸರ್ ನಮಸ್ಕಾರ. ನಮ್ಮೆಲ್ಲರಿಗೂ ಗೊತ್ತಿದೆ ದಾಲ್ಚಿನ್ನಿ ಒಂದು ಪ್ರಮುಖವಾದ ಮಸಾಲೆ ಬೆಳೆ ಅಂತ ಹೇಳಿಬಿಟ್ಟು, ಇದರಲ್ಲಿ ನಾವು ಎಲೆ ಮತ್ತು ತೊಗಟೆಯನ್ನು ಸಾಂಬಾರು ಪದಾರ್ಥವನ್ನಾಗಿ ಬಹಳಷ್ಟು ವರ್ಷಗಳಿಂದ ಎಲ್ಲ ಸರ್ವ ಋತುಗಳಲ್ಲೂ ಸಿಹಿ ಮತ್ತು ಖಾರ ಪದಾರ್ಥಗಳ ತಯಾರಿಕೆಯಲ್ಲಿ ಬಳಸ್ಕೊಂಡು ಬಂದಿರ್ತೀವಿ. ಸುಗಂಧದಿಂದಲೇ ಮನಸೆಳೆಯುವ ದಾಲ್ಚಿನ್ನಿ ಅಡುಗೆಗೆ ಮಾತ್ರವಲ್ಲದೆ ರೈತರಿಗೂ ಸಹ ಇದೊಂದು ಚಿನ್ನದ ಬೆಳೆ. ಇದರ ಸುವಾಸನೆ, ಔಷಧೀಯ ಗುಣ ಮತ್ತು ಉತ್ತಮ ಮಾರುಕಟ್ಟೆ ಮೌಲ್ಯ ಈ ಬೆಳೆಯನ್ನು ವಾಣಿಜ್ಯ ಬೆಳೆಯಾಗಿ ಹೊರಹೊಮ್ಮುವಂತೆ ಮಾಡಿದೆ. ಶ್ರೀಲಂಕಾದಲ್ಲಿ ಈ ಬೆಳೆಯನ್ನು ಹೆಚ್ಚು ಬೆಳೆಯಲಾಗ್ತಾ ಇದ್ದು, ಭಾರತದಲ್ಲಿ ಬಂದರೆ ಕರ್ನಾಟಕ, ತಮಿಳುನಾಡು, ಕೇರಳ ಹಾಗೆ ಈಶಾನ್ಯ ರಾಜ್ಯಗಳಲ್ಲಿ ಈ ಬೆಳೆಯನ್ನು ಜಾಸ್ತಿ ಬೆಳೀತಾ ಇದ್ದಾರೆ. ಅದೇ ನಮ್ಮ ಕರ್ನಾಟಕಕ್ಕೆ ಬಂದರೆ ಕರಾವಳಿ ಪ್ರದೇಶ, ಘಟ್ಟ ಪ್ರದೇಶಗಳಲ್ಲಿ ಅಡಿಕೆ ಮತ್ತು ತೆಂಗಿನ ಬೆಳೆಯಲ್ಲಿ ಮಿಶ್ರ ಬೆಳೆಯಾಗಿ ಈ ಬೆಳೆಯನ್ನು ನಾವು ನೋಡ್ಬೋದು. ನಾನು ಆವಾಗಲೇ ಹೇಳಿದಂತೆ ಇದನ್ನು ಬಹಳ ಬೇರೆ ಬೇರೆ ರೀತಿಯ ವ್ಯಂಜನ ಅಂದರೆ ಅಡುಗೆ ತಯಾರಿಕೆಯಲ್ಲಿ ನಾವು ಉಪಯೋಗ ಮಾಡ್ತಾ ಇದ್ರೂ ಬಹಳ ಔಷಧೀಯ ಗುಣಗಳು ಬಹಳನೇ ಇದೆ. ಅಂದರೆ ಇವಾಗ ಕೆಮ್ಮು, ಜ್ವರ, ನೆಗಡಿ ಬಂದಂಥ ಸಂದರ್ಭದಲ್ಲಿ ಈ ಚಕ್ಕೆ ಪುಡಿನ ಜೇನುತುಪ್ಪದೊಂದಿಗೆ ಸೇವಿಸುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಹಾಗೆ ಮಧುಮೇಹವನ್ನು ಕೂಡ ನಿಯಂತ್ರಣದಲ್ಲಿ ಇಡಬೇಕಾದ್ರೆ

0: ಈ ಚಕ್ಕೆ ಅನ್ನೋದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಇದು ಲೊರೇಸಿಯೇ ಎಂಬ ಕುಟುಂಬಕ್ಕೆ ಸೇರಿರುವಂತಹ ಬೆಳೆ, ಮತ್ತೆ ಮೂಲತಃ ಈ ಬೆಳೆ ಬಂದಿರುವಂಥದ್ದು ಶ್ರೀಲಂಕಾ ದೇಶದಿಂದ ಸರ್.
1: ಹಾಗಾಗಿ ಇವತ್ತು ಆಯುರ್ವೇದ ವೈದ್ಯರು ಕೂಡ ಈ ದಾಲ್ಚಿನಿ ಬಗ್ಗೆ ಸಾಕಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. ನಮ್ಮ ದಿನನಿತ್ಯ ನಮ್ಮ ಆರೋಗ್ಯದಲ್ಲಿ, ನಮ್ಮ ಆಹಾರದಲ್ಲಿ ಇದು ಒಂದು ಪ್ರಮುಖ ಅರಣ್ಯ ಅಥವಾ ಏನು ಸ್ಪೈಸ್ ವಸ್ತು ಅಂತ ನಾವು ಹೇಳ್ಬೋದು. ಡಾಕ್ಟರ್ ಶರಣ್ಯವರೇ, ಈಗ ನಾವು ದಾಲ್ಚಿನೇನ ಅನೇಕ ಈಗ ಸ್ಪೈಸ್ ಏನು ಪ್ಲ್ಯಾಂಟ್ಗಳನ್ನು ನಾವು ವಿಚಾರ ಮಾಡಿದಾಗ ಈ ದಾಲ್ಚಿನಿಗೆ ನಾವು ಬಹಳ ಮಹತ್ವ ಕೊಟ್ಟಿಲ್ಲ. ಇದು ಕೇವಲ ಎಲೆ ರೂಪದಲ್ಲಿ ಅಥವಾ ಅದರ ಏನು ತೊಗಟೆ ಅಥವಾ ಚಕ್ಕೆ ರೂಪದಲ್ಲಿ ಮಾತ್ರ ನಾವು ಉಪಯೋಗಿಸ್ತಾ ಇದ್ದೇವೆ. ಸ್ವಲ್ಪ ಬೀಜನೂ ಕೂಡ ಇದು ಬಳಕೆಗೆ ಬರುತ್ತೆ. ಯಾವ್ಯಾವ ಥರದಿಂದ ಇದು ಬಳಕೆ ಆಗ್ತದೆ, ನಾವು ಈಗ ನಮ್ಮ ದೇಶದಲ್ಲಿ ಇದರ ಬಗ್ಗೆ ಹೇಳಿ, ನಮ್ಮ ದೇಶದಲ್ಲಿ ಯಾವ ಥರ ಇದನ್ನು ಉಪಯೋಗಿಸ್ತಾ ಇದ್ದಾರೆ, ಮತ್ತು ರೈತರು ಇದರಿಂದ ಮೌಲ್ಯವರ್ಧನೆ ಹೆಂಗೆ ಮಾಡ್ಕೊಡ್ತಾ ಇದ್ದಾರೆ?
0: ಸರ್, ಇದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತ ಅಂದರೆ ದಾಲ್ಚಿನಿ ಅಂತ ಬಂದರೆ ಬಹಳಷ್ಟು ಬೇರೆ ಬೇರೆ ಪ್ರಭೇದಗಳನ್ನು ನಾವು ನೋಡ್ಬೋದು ಸರ್. ಇವಾಗ ನಾನೇ ಒಂದು ಅಂಗಡೀಲಿ ಹೋದರೆ ನನಗೆ ನೈಜವಾದ ದಾಲ್ಚಿನಿ ಯಾವುದು ಅಥವಾ ನಿಜವಾದ ದಾಲ್ಚಿನಿ ಯಾವುದು ಅಲ್ಲ ಅಂತ ಹೇಳಿ ಕಂಡುಹಿಡಿಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ.
1: ನಾವು ಇದ್ರ ಬಗ್ಗೆ ಗೊತ್ತಿದೆ ದಾಲ್ಚಿನಿ ಅಂದ್ರೇನು. ದಾಲ್ಚಿನಿ ಅಂತದೇ ಮರಗಳು ಬಹಳಷ್ಟಿದಾವೆ ಅರಣ್ಯದಲ್ಲಿ.
0: ಹೌದು ಹೌದು ಸರ್, ಅದೇ
1: ಒಂದು ಸ್ವಲ್ಪನೂ ಎಲೆ ಮತ್ತೆ ಅದರ ಚಕ್ಕೆ ಎಲ್ಲ ಒಂದೇ ತರ ಕಾಣ್ತವೆ.
0: ಹೌದು
1: ಅದು. ಹಾಗಾಗಿ ದಾಲ್ಚಿನಿ ಅದು ತಿಂದಾಗ ಮಾತ್ರ ಅದು ಗೊತ್ತಾಗುತ್ತೆ ನಮಗೆ.
0: ಹೌದು ಹೌದು ಸರ್, ಇದರಲ್ಲಿ ಪ್ರಮುಖವಾಗಿ ನಾವು ಗ್ರಾಹಕರು ಮತ್ತೆ ರೈತರು ತಿಳ್ಕೊಬೇಕಾಗತ್ತೆ ಯಾವ ರೀತಿ ಅಂತಂದ್ರೆ, ಇದರಲ್ಲಿ ಎರಡು ಮುಖ್ಯ ಪ್ರಭೇದಗಳಿದೆ ಸರ್. ಒಂದು ಸಿನಮೋನ್ ವೆರಮ್ ಅಂತ, ಅದು ನೈಜವಾದ ದಾಲ್ಚಿನಿ. ಹಾಗೆ ಇನ್ನೊಂದು ಸಿನಮೋನ್ ಕ್ಯಾಶಿಯಾ, ಅದನ್ನು ಕ್ಯಾಶಿಯಾ ಅಂತಲೇ ಕರಿತೀವಿ. ಇದರ ಮಧ್ಯದಲ್ಲಿರುವಂತಹ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ, ಈಗ ನೈಜ ದಾಲ್ಚಿನಿಯಲ್ಲಿ ಅದು ಸಿಹಿಯಾಗಿರುತ್ತೆ, ಮತ್ತು ಅದರ ತೊಗಟೆ ಏನಿರುತ್ತೆ ಬಹಳ ಮೃದುವಾಗಿರುತ್ತೆ, ಮತ್ತು ಅದರ ಬಣ್ಣ ತೆಳುವಾದ ಕಂದು ಬಣ್ಣ, ಹಾಗೆ ಹೆಚ್ಚು ಬೆಲೆ ಇರುತ್ತೆ ಮಾರುಕಟ್ಟೆಯಲ್ಲಿ, ತೈಲದ ಪ್ರಮಾಣ ಕಡಿಮೆ ಇರುತ್ತೆ.
1: ಮತ್ತೆ ಇನ್ನೊಂದು ಏನಂದ್ರೆ, ಈ ದಾಲ್ಚಿನಿ ಅದರ ಸುವಾಸನೆ ಹೇಗೆ ನಾವು ಯಾಲಕ್ಕಿ ಜಗದಾಗ ಹೇಗೆ ಸುವಾಸನೆ ಬರುತ್ತೋ ಆ ತರ ಬರುತ್ತೆ.
0: ಹೌದು ಹೌದು ಸರ್, ಅದೇ ಯೂಜಿನಾಲ್ ಎಂಬ ಅಂಶ ಇರುತ್ತೆ ಸರ್ ಈ ನೈಜವಾದ ದಾಲ್ಚಿನಿಯಲ್ಲಿ. ಮತ್ತೆ ಇದು ನಾವು ಸೇವಿಸುವುದರಿಂದ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು ನೈಜ ದಾಲ್ಚಿನಿ. ಅದೇ ನೀವು ಕ್ಯಾಸಿಯಾಕ್ಕೆ ಬಂದರೆ ಖಾರವಾಗಿರುತ್ತೆ, ತಿಂದಾಗ ಸ್ವಲ್ಪ ಖಾರವಾಗಿರುತ್ತೆ, ದಪ್ಪವಾದ ತೊಗಟೆ, ಗಾಢವಾದ ಕಂದು ಬಣ್ಣ, ಹಾಗೆ ಎಲೆಯಲ್ಲಿ ಎಣ್ಣೆಯ ಪ್ರಮಾಣ ಅಥವಾ ತೈಲದ ಪ್ರಮಾಣ ಕೂಡ ಜಾಸ್ತಿ ಆಗಿರುತ್ತೆ, ಮತ್ತು ಎಲೆಯಲ್ಲಿರುವ ಅಂಶ ಸಿನಮಾಲ್ಡಿಹೈಡ್ ಅಂತ ಬೇರೆ ಅಂಶ ಇರುತ್ತೆ. ಆದ್ದರಿಂದ ನಾವು ಆರೋಗ್ಯಕ್ಕೆ ಉತ್ತಮವಾದಂತಹ ನೈಜವಾದ ದಾಲ್ಚಿನಿಯನ್ನು ಸೇವಿಸೋದು ಬಹಳ ಮುಖ್ಯ ಆಗಿದೆ.
1: ಈಗ ದಾಲ್ಚಿನಿ ಶ್ರೀಲಂಕಾದಿಂದ ಬಂದಿದೆ ಅಂದರೆ, ಆದರೆ ಇವತ್ತು ಭಾರತದಾದ್ಯಂತ ಇದು ಇತ್ತೀಚಿನ ವರ್ಷಗಳಲ್ಲಿ ಬೆಳೀತಾ ಇದ್ದಾರೆ, ಸಂಶೋಧನೆ ಮಾಡ್ತಾ ಇದೆ. ಆದರೆ ಅರಣ್ಯದಲ್ಲಿ ತನ್ನಷ್ಟಕ್ಕೆ ತಾನೇ ಕಂಡು ಬರ್ತಾ ಇದೆ.
0: ಹೌದು,
1: ದೊಡ್ಡ ಪ್ರಮಾಣದಲ್ಲಿ ಅದು ಬೆಳೀತಾ ಇದೆ.
0: ಹೌದು,
1: ಬಹಳಷ್ಟು ಜನ ಏನು ಸೊಪ್ಪು ಮತ್ತೆ ತೋಟದ ಮುಚ್ಚಲಿಕ್ಕಾಗಿ ಇದನ್ನ ಕಳೆಗಳನ್ನ ನಿಯಂತ್ರಣ ಮಾಡೋ ಸಲುವಾಗಿ ಇದನ್ನು ಉಪಯೋಗಿಸ್ತಾರೆ, ಗೊತ್ತಿಲ್ಲದೇನೆ ಹಂಗೆ ಮಾಡ್ತಾ ಇದ್ದಾರೆ.
0: ಹೌದು ಸರ್.
1: ಹೌದಲ್ಲ, ಇದರಲ್ಲಿ ಎಷ್ಟು ತಳಿಗಳಿದ್ದಾವೆ ಮತ್ತೆ ಈ ತಳಿಗಳನ್ನು ಯಾವ ಥರ ಅಭಿವೃದ್ಧಿಪಡಿಸಲಾಗಿದೆ?
0: ಸರ್, ಇದರಲ್ಲಿ ಪ್ರಮುಖವಾಗಿ YCD1, ನವ್ಯಶ್ರೀ, ನಿತ್ಯಶ್ರೀ, ಕೊಂಕಣ್ ತೇಜ್ ಮತ್ತು ಸುಗಂಧಿನಿ ಅಂತ ಹೇಳಿ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಸರ್. ಇದು ಮೂಲತಃ ಕೆಲವೊಂದು ತಳಿಗಳು ಮಹಾರಾಷ್ಟ್ರದಿಂದ ಮತ್ತು ಕೆಲವೊಂದು ತಳಿಗಳು ಕೇರಳದಿಂದ ರಿಲೀಸ್ ಆದಂತಹ ತಳಿಗಳು. ಎಲ್ಲದರಲ್ಲೂ ಆ ತೊಗಟೆಯ ಒಂದು ಏನು ಇಳುವರಿ ಬರುತ್ತೆ, ಎಣ್ಣೆ ಅಂಶ ಏನಿರುತ್ತೆ ಎಲೆಗಳ ಮೇಲೆ, ಮತ್ತು ಕಟಾವಿಗೆ ಬರುವ ಸಮಯದ ಮೇಲೆ ಈ ತಳಿಗಳನ್ನು ನಾವು ನಮ್ಮ ಪ್ರದೇಶಕ್ಕೆ ಸೂಕ್ತವಾದ ತಳಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಬೆಳಿಬೇಕಾಗತ್ತೆ.
1: ಡಾಕ್ಟರ್ ಶರಣ್ಯವರೇ, ಇನ್ನೂ ನಾನು ಹೇಳ್ತೇನೆ, ಈಗ ದಾಲ್ಚಿನಿ ಅಂತ ಅದು ಒಂಥರ ತುಂಬ ಏನು ಮೌಲ್ಯದಾಯಕವಾದ ಒಂದು ವಸ್ತು. ಈಗ ಹೇಗೆ ನಾವು ಶ್ರೀಗಂಧದ ಬಗ್ಗೆ ನಾವು ಹೇಗೆ ಕೇಳಿದೆವು, ಶ್ರೀಗಂಧದ ಎಣ್ಣೆಯನ್ನು ತೆಗೆದು ನಾವು ಕೇಳಿದ್ದೇವೆ, ಅದೇ ಥರ ದಾಲ್ಚಿನಿ ಎಣ್ಣೆನೂ ಕೂಡ ತೆಗೆಯ ಸಾಧ್ಯತೆ ಇದೆಯಾ?
0: ಹೌದು ಸರ್, ಖಂಡಿತವಾಗಿಯೂ ದಾಲ್ಚಿನಿ ಎಣ್ಣೆನ ತೆಗಿಬಹುದು. 1 ಟನ್ ಎಲೆಯಿಂದ 4-5 kg ದಾಲ್ಚಿನಿ ಎಣ್ಣೆಯನ್ನು ತೆಗೆದು, ಅದು ಕೂಡ ಈಗ ಟೂತ್ ಪೇಸ್ಟ್ಗಾಗಿರ್ಬೋದು, ಅಡಿಗೆಯಲ್ಲಿ ಪರ್ಫ್ಯೂಮು, ಬೇರೆ ಬೇರೆ ರೀತಿಯ ಕಾಸ್ಮೆಟಿಕ್ ಕಂಪ್ನಿಗಳಲ್ಲೆಲ್ಲ ಈ ಎಣ್ಣೆನ ಉಪಯೋಗಿಸುವಂತ ಪದ್ಧತಿ ಇದೆ ಸರ್.
1: ಈ ಮೊದಲೇ ಇತ್ತ, ಇದು ಇತ್ತೀಚೆಗೆ ಬಂದಿದೆ?
0: ಮೊದಲಿಂದನೂ ಇದೆ ಸರ್, ಇದು ಮೊದಲಿಂದನೂ ಇದೆ, ಆದ್ರೆ ಇತ್ತೀಚೆಗೆ ಸ್ವಲ್ಪ ಈ ಬೆಳೆಯ ಪ್ರಾಮುಖ್ಯತೆ ಜಾಸ್ತಿ ಆದಂತೆ ಬೇಡಿಕೆ ಕೂಡ ಜಾಸ್ತಿ ಆಗಿದೆ ಮಾರುಕಟ್ಟೆಯಲ್ಲಿ.

0: ಅದೇ. ಇದು ಈಗ ಎಣ್ಣೆ ತೆಗೆಯೋದು ಅಥವಾ ಈಗ ಸಂಸ್ಕರಣೆ ಮಾಡೋದು ಅದು ಹೇಗಿರುತ್ತೆ ಅದರದ್ದು?
1: ಎಣ್ಣೆ ತೆಗೆಯೋದು ಸರ್, ಬಟ್ಟಿಗೆ ಇಳಿಸೋದ್ರ ಮುಖಾಂತರ ಎಣ್ಣೆ ತೆಗೆಯುವಂತಹ ಕಾರ್ಯನ ಮಾಡ್ತಾರೆ. ಅದಕ್ಕೆಲ್ಲ ನಾವು
0: ಅಂದ್ರೆ ನೀರಿನ ಜೊತೆಗೆ ಅದು ಬೇಯಿಸ್ತಾರ?
1: ನೀರಿನ ಜೊತೆಗೆ ಬೇಯಿಸ್ತಾರೆ. ಇಲ್ಲ ಅಂತ ಅಂದ್ರೆ ಬರೀ
0: ಹಸಿಯಲೇನೆ ಬೇಯಿಸ್ತಾರ ಅಥವಾ ಒಣಗಿದ ಎಲೆಯನ್ನ ಬೇಯಿಸ್ತಾರ?
1: ಒಣಗ್ಬೇಕು ಸರ್, ಸ್ವಲ್ಪ ನೆರಳಲ್ಲಿ ಒಣಗಿಸಿ ನಂತರ ಎಣ್ಣೆಯನ್ನ ತೆಗೆಯುವಂತ ಕಾರ್ಯನ ಮಾಡ್ಬೇಕಾಗುತ್ತೆ.
0: ತೀರಾ ಅದು ತ್ರಾಸದಾಯಕ ಆಗಿರುತ್ತೆ, ಬಹಳ ಕಷ್ಟ ಇರುತ್ತೆ.
1: ಹೌದು, ಬಹಳ.
0: ಎಷ್ಟು ಟನ್ಗಳ ಎಲೆಗಳಿಂದ ನೀವು?
1: ಒಂದು ಟನ್ ಎಲೆಯಿಂದ 4-5 ಕೆಜಿ ಎಣ್ಣೆ ಬರುವಂತ ಸಾಧ್ಯತೆ ಇರುತ್ತೆ.
0: ನೋಡಿ ಅದು ಎಷ್ಟು, ಅದು ಹಿಂಡಿ ಹಿಂಡಿ ಹಿಂಡಿ ತೆಗಿಬೇಕಾಗುತ್ತೆ.
1: ಹೌದು ಸರ್.
0: ಅದಕ್ಕಾಗಿ ಬೇರೆ ತರದ ಮಷಿನ್ ಕೂಡ ಬಂದಿರಬಹುದು.
1: ಹೌದು, ಬಟ್ಟಿ ಇಳಿಸೋದಕ್ಕೆ ಬೇರೆ ಬೇರೆ ರೀತಿಯ ಬಟ್ಟಿ ಇಳಿಸುವ ವಿಧಾನದಿಂದ ಎಣ್ಣೆನ ತೆಗೆಯುವಂತ ಕೆಲಸನ ಮಾಡ್ತಾರೆ ಸರ್.
0: ಈಗ ಇದಕ್ಕಾಗಿ ಈಗ ವಿಶ್ವವಿದ್ಯಾಲಯ ಮತ್ತೆ ಸಂಶೋಧನಾ ಕೇಂದ್ರಗಳು ತಲೆ ಎತ್ತಿದ್ದೇವೆ. ಸಾಮಾನ್ಯವಾಗಿ ಎಲ್ಲಿ ಇರಬಹುದು ಅವು? ಈಗ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ
1: ಗಿಡಗಳ ಸರ್
0: ಅಲ್ಲ, ಈಗ ಈ ಒಂದು ಇದು ಸಂಸ್ಕರಣ ಮಾಡುವ ಘಟಕಗಳು.
1: ಸಂಸ್ಕರಣಾ ಘಟಕಗಳು ಸಣ್ಣ ಪ್ರಮಾಣದಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಇರುತ್ತೆ ಸರ್,
0: ಅಂದ್ರೆ ತೋರಿಸಿಕೊಡ್ಲಿಕ್ಕಾಗಿ,
1: ತೋರಿಸಿಕೊಡ್ಲಿಕ್ಕೋಸ್ಕರ. ಬಟ್ ರೈತರು ಬೆಳೆದಂತ ಸಂದರ್ಭದಲ್ಲಿ ಅವರೇ ಒಂದು ಬಟ್ಟಿ ಇಳಿಸುವ ಕೇಂದ್ರವನ್ನ ಅವರು ಸ್ಥಾಪಿಸಿಕೊಂಡು ಅವರೊಂದು ರೈತರ ಗುಂಪು ಮಾಡಿಕೊಂಡು ನಮಗೆ ಇಷ್ಟು ಟನ್ ಎಲೆ ಸಿಗತ್ತೆ ಅಂತ ಆದ್ರೆ ಅವರು ಒಂದು ಕೇಂದ್ರವನ್ನ ಸ್ಥಾಪಿಸಿಕೊಂಡು ಅವರು ಎಣ್ಣೆಯನ್ನ ತೆಗೆಯುವಂತ ಕೆಲಸನ ಮಾಡಿಕೊಂಡು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬಹುದು ಸರ್.
0: ಇದು ಮಾರುಕಟ್ಟೆ ಅಂತ ತಕ್ಷಣ ಇದು ಎಲೆ ಚಕ್ಕೆ ಬಗ್ಗೆ ನಾವು ಮಾರುಕಟ್ಟೆ ಕೇಳಿದ್ದೇವೆ. ಇದು ದಾಲ್ಚಿನಿ ಎಣ್ಣೆ ಬಗ್ಗೆ ಅಷ್ಟು ವ್ಯವಸ್ಥಿತವಾದ ಒಂದು ಮಾರುಕಟ್ಟೆ ಇರ್ಲಿಕ್ಕಿಲ್ಲಲ್ಲ.
1: ಅದಕ್ಕೆ ನಾವು ಬೇರೆ ಬೇರೆ ರೀತಿಯ ಕಂಪನಿಗಳ ಜೊತೆ ಮಾತಾಡ್ಕೋಬೇಕಾಗುತ್ತೆ ಸರ್ ಫಸ್ಟ್. ಯಾವುದಾದ್ರೂ ಒಂದು ಆಯುರ್ವೇದಿಕ್ ಕಂಪನಿಗಳ ಜೊತೆ ನಾವು ಇಷ್ಟು ಎಣ್ಣೆನ ಬೈಬ್ಯಾಕ್ ಅಗ್ರಿಮೆಂಟ್ ತರ ಸರ್, ನಾವು ಇಷ್ಟು ಎಣ್ಣೆನ ತೆಗಿತಾ ಇದೀವಿ, ನೀವು ಅದನ್ನ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯನಾ ಅಂತ ಹೇಳಿ ಫಸ್ಟೇನೆ ಅವ್ರ ಜೊತೆ ಮಾತುಕತೆ ನಡೆಸಿ ನಾವು ಎಣ್ಣೆ ತೆಗೆದಿದ್ದೆ ಆದ್ರೆ ಉತ್ತಮ ಮಾರುಕಟ್ಟೆ ಸಿಗತ್ತೆ ಸರ್. ಅದಕ್ಕೆಲ್ಲ ನಾವು ಫಸ್ಟೇನೆ ನಿರ್ಧಾರ ಮಾಡ್ಕೊಂಡಿರ್ಬೇಕು, ಈ ತರ ನಾವು ತೆಗಿತಾ ಇದೀವಿ, ನಮಗೆ ಎಲ್ಲಿ ಮಾರುಕಟ್ಟೆ ಇದೆ, ಎಷ್ಟು ಬೆಲೆ ಇದೆ, ನಮಗೆ ಎಷ್ಟು ಲಾಭ ಸಿಗತ್ತೆ, ಇದನ್ನೆಲ್ಲ ಯೋಚನೆ ಮಾಡ್ಕೊಂಡಲ್ಲಿ ಖಂಡಿತ ಇದೊಂದು ಲಾಭದಾಯಕ ಬೆಳೆನೆ ಸರ್.
0: ಆಯ್ತು, ಈಗ ದಾಲ್ಚಿನಿಯಲ್ಲಿ ತಾವು ಕೆಲವು ತಳಿಗಳ ಬಗ್ಗೆ ಹೇಳಿದ್ರಿ, ತಳಿಗಳಲ್ಲಿ ಈಗ ಗ್ರಾಫ್ಟ್ ಮಾಡಿದ ತಳಿಗಳು ಕೂಡ ಬಂದಿದೆ ಮಾರ್ಕೆಟ್ಗೆ ಅಲ್ಲ?
1: ಹೌದು,
0: ಈಗ ಕಸಿ ಮಾಡಿದ ಗಿಡಗಳಿದ್ದಾವೆ. ಈಗ ಬೇಸಾಯ ಕ್ರಮದ ಬಗ್ಗೆನೂ ಕೂಡ ಸ್ವಲ್ಪ ಹೇಳಿ, ಯಾವ ಮಣ್ಣಲ್ಲಿ ಬೆಳಿಬಹುದು ಮತ್ತೆ ಅದು ಎಷ್ಟು ವರ್ಷಕ್ಕೆ ಅದು ಏನು ಇಳುವರಿ ಕೊಡಕ್ ತಯಾರಾಗುತ್ತೆ, ಒಂದು ಗಿಡ ನೆಟ್ಟಾಗ ಯಾವ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಯಥೇಚ್ಛವಾಗಿ ಬೆಳಿಬಹುದು ಅಥವಾ ಹೊಸದಾಗೂ ಕೂಡ ನಾವು ಅದನ್ನ ಆರಂಭ ಮಾಡಬಹುದಾ ಹೆಂಗೆ
1: ಸರ್? ಇದನ್ನ ಮರಳು ಮತ್ತೆ ನಾವು ಹವಾಗುಣಕ್ಕೆ ಬಂದ್ರೆ ಬೇರೆ ಬೇರೆ ರೀತಿಯ ಮಣ್ಣಲ್ಲಿ ಇದನ್ನ ಬೆಳಿಬಹುದು. ಆದ್ರೂ ಮರಳು ಗೋಡು ಮಣ್ಣು ಎಲ್ಲಿ ಜಾಸ್ತಿ ನೀರು ನಿಂತ್ಕೊಳ್ಳೋದಿಲ್ಲ ಅಂತ ಮಣ್ಣುಗಳು ಜಾಸ್ತಿ ಸೂಕ್ತವಾಗಿರುತ್ತೆ. ಅದೇ ಹವಾಗುಣಕ್ಕೆ ಬಂದ್ರೆ ಸಮುದ್ರ ಮಟ್ಟದಿಂದ 1000 ಮೀಟರ್ ಎತ್ತರ ಇರುವ ಪ್ರದೇಶದಲ್ಲಿ ಎಲ್ಲಿ 1500 ರಿಂದ 3000 mm ಮಳೆ ಬೀಳುತ್ತೋ ಅಂತ ಪ್ರದೇಶಗಳು ಈ ಬೆಳೆಯನ್ನ ಬೆಳೆಯೋದಕ್ಕೆ ಬಹಳ ಸೂಕ್ತ ಆಗಿರುತ್ತೆ. ಹಾಗೆ ಇದರ ಸಸ್ಯಾಭಿವೃದ್ಧಿಗೆ ನಾವು ಬಂದ್ರೆ ಇದರಲ್ಲಿ 3 ರೀತಿಯ ಸಸ್ಯಾಭಿವೃದ್ಧಿನ ನಾವು ಮಾಡಬಹುದು. ಒಂದು ಬೀಜದಿಂದ ಮಾಡಬಹುದು, ಅಥವಾ ಗುಟಿ ಅಥವಾ ಏರ್ ಲೇಯರಿಂಗ್ ಅಂತ ಏನ್ ಹೇಳ್ತೀವಿ ಅದರಿಂದ ಮಾಡಬಹುದು. ಹಾಗೆ ಕಾಂಡದ ತುಂಡುಗಳು ಅದನ್ನು ಬಳಸಿ ಕೂಡ ನಾವು ಸಸ್ಯಾಭಿವೃದ್ಧಿನ ಮಾಡಬಹುದು. ಆದರೆ ಈಗ ಸಾಮಾನ್ಯವಾಗಿ ನಾವು ಬೀಜಗಳನ್ನು ಉಪಯೋಗಿಸಿದಾಗ ಈ ದಾಲ್ಚಿನಿ ಗಿಡ ಹೂ ಬಿಡುವಂತಹ ಕಾಲ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಹೂ ಬಿಟ್ಟು ಮೇ ಮತ್ತು ಜೂನಲ್ಲಿ ಹಣ್ಣಾಗುತ್ತೆ. ಚೆನ್ನಾಗಿ ಮಾಗಿದ ಹಣ್ಣನ್ನು ನಾವು ಮರದಿಂದ ಸಂಗ್ರಹಿಸಿ ಆ ಬೀಜ ಮತ್ತು ತೊಳೆ ಏನು ಪಲ್ಪ್ ಇರುತ್ತೆ ಒಳಗಡೆ ಅದನ್ನು ಸೆಪರೇಟ್
0: ಮಾಡ್ಕೋಬೇಕು.
1: ಬೀಜ ಮತ್ತೆ ಅದರೊಳಗಡೆ ಹಣ್ಣಿನ ಒಳಗಡೆ ಅದನ್ನ ಸೆಪರೇಟ್ ಮಾಡಿಬಿಟ್ಟು ಬೀಜವನ್ನ ಚೆನ್ನಾಗಿ ನೀರಲ್ಲಿ ತೊಳಿಬೇಕು. ಯಾವಾಗ ಬೀಜ ಫ್ರೆಶ್ ಇರುತ್ತೋ ಆ ಟೈಮಲ್ಲೇ ನಾವು ಅದನ್ನ ನರ್ಸರಿಲಿ ಬಿತ್ತನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕೆಂದ್ರೆ ಇದು ತುಂಬಾ ದಿನ ಇಟ್ಟರೆ ನಮ್ಗೆ ಒಣಗ್ಬಿಡತ್ತೆ, ಹಾಗೆ ಬೀಜ ಮೊಳಕೆ ಒಡೆಯುವ ಸಾಧ್ಯತೆ ಕೂಡ ತುಂಬಾ ಕಡಿಮೆ ಇರುತ್ತೆ. ಆದ್ರಿಂದ ಇದನ್ನ ತೆಗೆದ್ಮೇಲೆ ಒಂದು ನರ್ಸರಿ ಮಾಡಿ ಒಂದು ನೆರಳಿರುವಂತಹ ಪ್ರದೇಶದಲ್ಲಿ ಒಂದು ಸಸಿ ಮಡಿ ಮಾಡಿ ಅದರಲ್ಲಿ ಹಾಕಿದಾಗ ಒಂದು 20 ದಿನಕ್ಕೆಲ್ಲ ಬೀಜ ಮೊಳಕೆ ಒಡೆಯುತ್ತೆ. ಆ ನಂತರ ನಾವು ಆ ಮೊಳಕೆ ಒಡೆದಂತಹ ಬೀಜಗಳು ಯಾವಾಗ 2-3 ಎಲೆಯ ಒಂದು ಸ್ಟೇಜ್ಗೆ ಬಂದಾಗ ಒಂದು ಪಾಲಿ ಬ್ಯಾಗ್ ಅಲ್ಲಿ ಮಣ್ಣು ಮತ್ತೆ ಗೊಬ್ಬರ ಹಾಕೊಂಡು ಸಸಿಗಳನ್ನ ಪ್ಯಾಕ್ ಒಳಗೆ ಹಾಕುವಂತ ಕೆಲಸಗಳನ್ನ ಮಾಡ್ಕೋಬಹುದು. ಇಲ್ಲ ನಾವು ಏರ್ ಲೇಯರಿಂಗ್ ಮಾಡಬೇಕು ಅಂತ ಇದ್ರೆ ಗುಟಿ ಅಂತ ಅದನ್ನ ಮಾಡಬೇಕಾದ್ರೆ 1 ವರ್ಷದ ತಾಯಿ ಗಿಡದಲ್ಲಿ ಒಂದು ವರ್ಷದ ಕೊಂಬೆನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಆ ಕೊಂಬೆ

0: ಮಧ್ಯಭಾಗದಲ್ಲಿ ಒಂದು 3-4 ಸೆಂಟಿಮೀಟರ್ ವೃತ್ತಾಕಾರದಲ್ಲಿ ತೊಗಟೆಯನ್ನು ತೆಗೆದು ಆ ತೊಗಟೆಯನ್ನು ತೆಗೆದ ಭಾಗಕ್ಕೆ ನಾವು ಬೇರ್ ಬಿಡ್ಲಿ ಚೆನ್ನಾಗಿ ಅನ್ನೋ ಕಾರಣಕ್ಕೆ ರೂಟಿಂಗ್ ಹಾರ್ಮೋನ್ ಅಂತ IBA ಅಂತ ಏನು ಹೇಳ್ತೀವಿ ಅದನ್ನು ಹಚ್ಚಿಬಿಟ್ಟು ಒದ್ದೆ ಆದಂತಹ ಕೋಕೋಪೀಟ್ ಅಥವಾ ಸ್ಪ್ಯಾಗ್ನೋಮಾಸ್ನ ಹಾಕಿ ಪಾಲಿಥೀನಿಂದ ಕಟ್ಟಬೇಕಾಗತ್ತೆ. ಇದು 1-2 ತಿಂಗಳಷ್ಟೊತ್ತಿಗೆ ನಮಗೆ ಸುಮಾರಾಗಿ ಚೆನ್ನಾಗಿ ಬೇರ್ ಬರುತ್ತೆ. ಆಮೇಲೆ ತಾಯಿ ಗಿಡದಿಂದ ಈ ನಾವು ಗ್ರಾಫ್ಟ್ ಮಾಡಿರೋದನ್ನು ತೆಗೆದುಬಿಟ್ಟು ಪಾಲಿಬ್ಯಾಗಲ್ಲಿ ಹಾಕ್ಕೊಂಡು 1-12 ತಿಂಗಳಾದ್ಮೇಲೆ ನಾಟಿ ಮಾಡೋದಕ್ಕೆ ಸಿದ್ಧ ಆಗತ್ತೆ. ಹಾಗೆ ಕಾಂಡದ ತುಂಡುಗಳಾದ್ರೂ ಅಷ್ಟೇ, 1-10 ಸೆಂಟಿಮೀಟರ್ ಉದ್ದದ ಕಾಂಡದ ತುಂಡು, 1-2-3 ಎಲೆ ಇರುವಂತದ್ದನ್ನ ತಗೊಂಡು ನರ್ಸರಿಲಿ ಹಾಕಿ ಅದನ್ನು ಕೂಡ 12 ತಿಂಗಳಿಗೆ ನಾಟಿ ಮಾಡೋದಕ್ಕೆ ಸಿದ್ಧ ಆಗುತ್ತೆ. ಈ 3 ವಿಧಾನಗಳಲ್ಲಿ ನಾವು ಸಸ್ಯಾಭಿವೃದ್ಧಿನ ಮಾಡ್ಕೋಬಹುದು. ಆದರೆ ಇದರಲ್ಲಿ ಬಹಳ ಪ್ರಚಲಿತವಾದಂತಹ ಸಸ್ಯಾಭಿವೃದ್ಧಿ ಅಂತ ಅಂದ್ರೆ ಅದು ಬೀಜದಿಂದ ಮಾಡುವಂತದ್ದು.
1: ಡಾಕ್ಟರ್ ಶರಣವರೇ, ಈಗ ನಾವು ದಾಲ್ಚಿನ್ನ ಒಂದು ಬೆಳೆ ಮಧ್ಯದಲ್ಲಿ ಬೆಳೆದ್ರೆ ಉತ್ತಮನ, ಅಥವಾ ಇದನ್ನೇ ಕೇವಲ ಏನು ದಾಲ್ಚಿನ್ನಿ ತೋಟನೇ ನಾವು ಮಾಡ್ಕೊಂಡು ಹೋದ್ರೆ ಸರಿಯಾಗುತ್ತಾ?
0: ಇದಕ್ಕೆ ಸ್ವಲ್ಪ ನೆರಳು ಬೇಕಾಗಿರುತ್ತೆ. ಆದ್ರಿಂದ ನಾವು ಅಡಿಕೆ ಮತ್ತು ತೆಂಗಿನಲ್ಲಿ ಸಾಮಾನ್ಯವಾಗಿ ಮಿಶ್ರ ಬೆಳೆಯಾಗಿ ಮಾಡ್ಕೋಬಹುದು. ಹಾಗೆ ಅದೇ ರೀತಿ ಅದನ್ನ ಸೋಲ್ ಕ್ರಾಪ್ ಅಂತ ಏನ್ ಹೇಳ್ತೀವಿ, ದಾಲ್ಚಿನ್ನಿಯನ್ನ ಅದು ಒಂದೇ ಕ್ರಾಪ್ನು ಕೂಡ ನಾವು ಬೆಳೆಯುವಂತಹ ಪದ್ಧತಿನೂ ಕೂಡ ಇದೆ.
1: ಈಗ ಒಂದು ಗ್ರಾಫ್ಟ್ ಗಿಡವನ್ನ ನಾವು ನಮ್ಮ ಹೊಲದಲ್ಲಿ ಹಾಕಿದಾಗ ಅದು ಎಷ್ಟು ವರ್ಷಕ್ಕೆ ಫಲ ಕೊಡಕ್ಕೆ ಶುರು ಮಾಡುತ್ತೆ?
0: 3-4 ಕಟಾವಿಗೆ. ಇದು ಕೊಂಬೆ, ಇದರ ಒಂದು ಕೊಂಬೆಯಿಂದ ನಾವು ತೊಗಟೆಯನ್ನು ತೆಗೆಯೋದ್ರಿಂದ 3-4 ವರ್ಷಕ್ಕೆಲ್ಲ ಕಟಾವಿಗೆ ಸಿದ್ಧತೆ ಆಗುತ್ತೆ. ವರ್ಷದಲ್ಲಿ ನಾವು 1-2 ಬಾರಿ ಕಟಾವು ಮಾಡಬಹುದು. ಒಂದು
1: ಹೇಗೆ ಕಟಾವು ಮಾಡೋದದು?
0: ಇದನ್ನ ಫಸ್ಟ್ ನಾವು ಏನ್ ಮಾಡಬೇಕು ಅಂತ ಅಂದ್ರೆ ಕೊಪಿಸಿಂಗ್ ಅಂತ ಮಾಡ್ಕೋಬೇಕಾಗತ್ತೆ. ಅದು ಗಿಡ ನೆಟ್ಟು 2 ವರ್ಷ ಆದ ನಂತರ ಗಿಡ 1-2 ಮೀಟರ್ ಉದ್ದ ಬೆಳೆದಿರುತ್ತೆ. ಆವಾಗ ನಾವು ಏನ್ ಮಾಡಬೇಕು ಅಂತಂದ್ರೆ ನೆಲಮಟ್ಟದಿಂದ 15 ಸೆಂಟಿಮೀಟರ್ಗೆ ಗಿಡವನ್ನ ಸವರಬೇಕು. ಅದನ್ನ ನಾವು ಕೊಪ್ಪಿಸಿಂಗ್ ಅಂತ ಹೇಳ್ತೀವಿ. ಅದ್ ಯಾಕೆ ನಾವು ಮಾಡ್ತೀವಿ ಅಂತ ಅಂದ್ರೆ ನಮಗೆ ಜಾಸ್ತಿ ಕೊಂಬೆಗಳು ನೆಲಮಟ್ಟದಲ್ಲಿಯೇ ಜಾಸ್ತಿ ಕೊಂಬೆಗಳು ಬರಲಿ ಅಂತ ಹೇಳಿ. ಜಾಸ್ತಿ ಕೊಂಬೆಗಳು ಬಂದಾಗ ನಮ್ಮ ಆದಾಯ ಕೂಡ ದ್ವಿಗುಣ ಆಗುವಂತ ಸಾಧ್ಯತೆ ಇರುತ್ತೆ. ಇದನ್ನ ಕಟಾವಿಗೆ ಬಂದ್ರೆ 3-4 ವರ್ಷ ನೆಟ್ಟ ಆದ್ಮೇಲೆ ಕಟಾವಿಗೆ ಬರುತ್ತೆ. ವರ್ಷದಲ್ಲಿ 2 ಬಾರಿ ಕಟಾವು ಮಾಡಬಹುದು, 1 ಮೇ ತಿಂಗಳಲ್ಲಿ ಮತ್ತೊಂದು ನವೆಂಬರ್ ತಿಂಗಳಲ್ಲಿ. ನಾವು ಕಟಾವು ಮಾಡಬೇಕಾದ್ರೆ ಏನ್ ಅಂಶವನ್ನ ನೆನಪಿನಲ್ಲಿ ಇಟ್ಕೋಬೇಕು ಅಂತ ಅಂದ್ರೆ ಯಾವಾಗ ಜೀವರಸ ಕಾಂಡ ಮತ್ತು ತೊಗಟೆಯ ಮಧ್ಯದಲ್ಲಿ ಪರಿಚಲನೆ ಆಗ್ತಾ ಇರುತ್ತೋ ಅಂತ ಸಮಯದಲ್ಲಿ ನಾವು ಕಟಾವು ಮಾಡಬೇಕಾಗತ್ತೆ. ಯಾಕೆ ಅಂದ್ರೆ ತೊಗಟೆ ಕಾಂಡದಿಂದ ಈಸಿಯಾಗಿ ಬೇರ್ಪಡಿಸುವಂತಿರ್ಬೇಕು. ಆ ಸಮಯದಲ್ಲಿ ನಾವು ಕಟಾವು ಮಾಡಬೇಕು. ಯಾವಾಗಲೂ ಹರಿತವಾದಂತಹ ಚಾಕುಗಳನ್ನ ಬಳಸಿ ಕಟ್ ಮಾಡಬೇಕಾಗಿರುತ್ತೆ. ಯಾಕೆಂದ್ರೆ ಕಟ್ ಮಾಡಿದ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಚಕ್ಕೆ ಕಟ್ ಆಗಬಾರದು, ಅಂದ್ರೆ ಚಕ್ಕೆ ಬಿರುಕು ಬಿಡಬಾರದು. ಆ ನಂತರ ನಾವು ಕಾಂಡದಿಂದ ತೊಗಟೆಯನ್ನ ಬೇರ್ಪಡಿಸಿ ಒಂದು ಕೊಳವೆ ತರ ಅದನ್ನ ರೋಲ್ ಮಾಡಿ 4-5 ದಿನ ಒಣಗಿಸಿ ಆದ್ಮೇಲೆ ಅದನ್ನ ನಾವು ಮಾರುಕಟ್ಟೆ ಮಾಡಬಹುದು.
1: ಈ ದಾಲ್ಚಿನ್ನಿಗೆ ಮಾರುಕಟ್ಟೆ ಅಂದ್ರೆ ಹೇಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ?
0: ಸದ್ಯದ ಪರಿಸ್ಥಿತಿಯಲ್ಲಿ ಸರ್, ಇದನ್ನ ಅಂಗಡಿಗಳಲ್ಲಿ ಮಾರಾಟ ಮಾಡುವಂತ
1: ಯಾವ ಪ್ರಮಾಣದಲ್ಲಿ ಇದನ್ನ ನಾವು ಶೇಖರಣೆ ಮಾಡಬೇಕಾಗುತ್ತೆ, ಹೇಗೆ ಶೇಖರಣೆ ಮಾಡಬೇಕಾಗುತ್ತೆ ಎಲೆನ ಮತ್ತೆ ಚಕ್ಕೆಗಳನ್ನ?
0: ಎಲೆನ ಒಣಗಿಸಿ ಶೇಖರಣೆ
1: ಮಾಡಬಹುದಾ?
0: ನೆರಳಲ್ಲಿ ಒಣಗಿಸಬೇಕಾಗತ್ತೆ ಎಲೆನ. ಹಾಗೆ ಈ ಏನು ತೊಗಟೆ ಏನಿರುತ್ತೆ ಅದನ್ನ ಬಿಸಿಲಲ್ಲಿ ಒಣಗಿಸ್ಬೋದು. ನಾವು ಬಿಸಿಲಲ್ಲಿ ಒಣಗಿಸಿ ಅದನ್ನ ರೋಲ್ ಮಾಡಿರ್ತೀವಿ. ಆ ರೋಲ್ ಮಾಡಿದ ಮೇಲೆ ಆ ಕೊಳವೆ ಮೇಲೆ ಅದು ಬೇರೆ ಬೇರೆ ಶ್ರೇಣಿಗಳಲ್ಲಿ ನಾವು ಮಾರುಕಟ್ಟೆಗೆ ಸಾಗಿಸ್ಬೇಕಾಗತ್ತೆ.
1: ಗ್ರೇಡಿಂಗ್
0: ಇರುತ್ತೆ, ಬೇರೆ ಬೇರೆ ಶ್ರೇಣಿ ಇರುತ್ತೆ. ಕ್ವಿಲ್ಲಿಂಗ್ಸ್ ಅಂತ ಇರುತ್ತೆ, ಫೆದರಿಂಗ್ಸ್ ಅಂತ ಇರುತ್ತೆ. ಅದ್ರ ಸೈಜ್ ಮೇಲೆ ಬೇರೆ ಬೇರೆ ಗ್ರೇಡಿಂಗ್ ಇರುತ್ತೆ. ಅದ್ರ ಮೇಲೆ ಮಾರುಕಟ್ಟೆಯಲ್ಲಿ ನಮಗೆ ಪ್ರೈಸ್ ಫಿಕ್ಸ್ ಆಗುತ್ತೆ.
1: ಈಗ ಮಾರುಕಟ್ಟೆಯಲ್ಲಿ ಯಾವ ತರ ಇದರದ್ದು ರೇಟ್ ಇದೆ? ಈ ಕೆಜಿಗೆ ಬೇರೆ ಬೇರೆ ಕ್ವಾಲಿಟಿ ಗ್ರೇಡಿಂಗ್ ಮೇಲೆ ರೇಟ್ ಕೊಡ್ತಾರ ಹೇಗೆ?
0: ಹೌದು, ಗ್ರೇಡಿಂಗ್ ಮೇಲೆ ರೇಟ್ ಇರುತ್ತೆ. ಸಾಮಾನ್ಯವಾಗಿ ಇವಾಗ ಟಾಪ್ ಗ್ರೇಡ್ ಅಂತ ಬಂದ್ರೆ 1700-2100 ವರ್ಗುನು ಪ್ರತಿ ಕೆಜಿಗೆ.
1: ಎಲೆ ಅಷ್ಟೇ ಚಕ್ಕೆ ಅಷ್ಟೇನಾ?
0: ಚಕ್ಕೆ. ಎಲೆಗೆ ಇದಕ್ಕಿಂತ ಕಡಿಮೆ
1: ರೇಟ್ ಇರುತ್ತೆ, ಅರ್ಧ ಇರಬಹುದು,
0: ಅರ್ಧ ಇದೆ ಅಷ್ಟೇ.
1: ಚಕ್ಕೆಗೆ ಜಾಸ್ತಿ ಬೆಲೆ.
0: ಚಕ್ಕೆಗೆ ಜಾಸ್ತಿ ಬೆಲೆ.
1: ಇನ್ನೊಂದು ಡಾಕ್ಟರ್ ಶರಣ ಅವರೇ, ಈಗ ದಾಲ್ಚಿನ್ನಿ ಚಕ್ಕೆಗಳನ್ನ ನಾವು ಕಷಾಯ ರೂಪದಲ್ಲಿ ಉಪಯೋಗಿಸ್ಬೋದಾ ಅಥವಾ ಇನ್ನೇನು ಪಾನೀಯ ರೂಪದಲ್ಲಿ ಏನೋ ಉಪಯೋಗಿಸೋಳಗ ಸಾಧ್ಯತೆ ಉಂಟಾ?
0: ಅದೇ ಪಾನೀಯ ಅಂತಂದ್ರೆ ಎಲ್ಲದರಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ಅದರ ಒಂದು ಸುವಾಸನೆಗೋಸ್ಕರ ನಾವು ಪಾನೀಯಗಳಲ್ಲಿ ಹಾಕುವಂತ
1: ಕೆಲವೊಬ್ರು ನಾವು ಕೇಳಿದ್ದೇವೆ.

0: ಹೇಗೆ ಈಗ ಟೀ ಪೌಡ್ರ್ ಹಾಕಿ ಟೀ ಮಾಡ್ತಾರೆ, ಕಾಫಿ ಪೌಡ್ರ್ ಹಾಕಿ ಕಾಫಿ ಮಾಡ್ತಾರೆ, ಅದೇ ಥರ ದಾಲ್ಚಿನಿನೂ ಕೂಡ ಅದೇ ಥರ ಉಪಯೋಗಿಸೋಳ ಸಾಧ್ಯತೆ ಉಂಟ?
1: ದಾಲ್ಚಿನಿಯನ್ನು ಮಾತ್ರ ಆ ರೀತಿ ಉಪಯೋಗಿಸೋದಕ್ಕೆ ನಾವು ಆಗಲ್ಲ, ಬಿಕಾಸ್ ಅದರಲ್ಲಿ ಆಕ್ಟಿವ್ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂತ ಏನು ಹೇಳ್ತೀವಿ, ಸಿನಮಾಲ್ಡಿಹೈಡು, ಯೂಜಿನಾಲು ಅಂತೆಲ್ಲ ಅಂಶಗಳಿರುತ್ತೆ. ಅದನ್ನೆಲ್ಲ ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಅಷ್ಟು ಪ್ರಮಾಣದಲ್ಲಿ ಸೇವಿಸಿದರೆ ಮಾತ್ರ ಆರೋಗ್ಯಕ್ಕೆ ಒಳ್ಳೆಯದು,
0: ಇಲ್ಲ
1: ಅಧಿಕ ಪ್ರಮಾಣದಲ್ಲಿ ಆದರೆ ಅದು ಒಳ್ಳೆಯದಲ್ಲ,
0: ಏರುಪೇರಾಗುತ್ತೆ.
1: ಆದ್ದರಿಂದ ಇದು ಒಂದು ಸುವಾಸನೆಗೋಸ್ಕರ, ಟೀಯಲ್ಲಿ ಬೇರೆ ಟೀ ಪೌಡಿ ಜೊತೆಗೆ ಸ್ವಲ್ಪ ಇದನ್ನು ಕುಟ್ಟಿ ಹಾಕುವಂಥದ್ದಾಗಿರ್ಬೋದು, ಅಥವಾ ಸ್ವಲ್ಪ ಈ ಚಕ್ಕೆ ಪುಡಿನ ತಗೊಂಡು ಜೇನುತುಪ್ಪದ ಜೊತೆಗೆ ಕಲಸಿ ತಿನ್ನುವಂಥದ್ದು, ಇದೆಲ್ಲ ಆರೋಗ್ಯಕ್ಕೆ ಸಹಕಾರಿಯಾಗುತ್ತೆ.
0: ಆಮೇಲೆ ಕೊನೆಯದಾಗಿ ಡಾಕ್ಟರ್ ಶರಣೆಯವರೇ, ಈಗ ದಾಲ್ಚಿನಿ ಗಿಡ ಬೆಳೆಸಬೇಕು ಅನ್ನೋ ರೈತರಿಗೆ ಎಲ್ಲಿ ಒಂದು ಅವಕಾಶ ಇದೆ, ಎಲ್ಲಿ ಗಿಡ ಲಭ್ಯತೆ ಇದೆ?
1: ಇದರ ಗಿಡಗಳಿಗೆ ಬಂದರೆ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ, ತೋಟಗಾರಿಕಾ ವಿಶ್ವವಿದ್ಯಾಲಯ ಹಾಗೂ ತೋಟಗಾರಿಕಾ ಇಲಾಖೆಗಳಲ್ಲಿ ಎಲ್ಲ ಈ ಗಿಡಗಳ ಲಭ್ಯ ಇರುತ್ತೆ. ಅದರ ದರ ಬಂದುಬಿಟ್ಟು ಒಂದು 30-50 ರೂಪಾಯಿವರೆಗೂ ಒಂದು ಗಿಡಕ್ಕೆ ಫಿಕ್ಸ್ ಮಾಡಿರ್ತಾರೆ. ಹಾಗೆ ನಮ್ಮ ಕೇಂದ್ರ ಸರ್ಕಾರದಿಂದ ಕೂಡ ತೋಟಗಾರಿಕಾ ಸಮಗ್ರ ಮಿಷನ್ ಅಡಿಯಲ್ಲಿ ಸಹಾಯಧನ ಕೂಡ ರೈತರಿಗೆ ಸಿಗತ್ತೆ, 40% ಅಷ್ಟು ಸಹಾಯಧನ ಸಿಗತ್ತೆ. ಯಾಕೆ ಈ ಸಹಾಯಧನವನ್ನು ಕೊಡ್ತಾ ಇದ್ದಾರೆ ಅಂದರೆ, ಈ ದಾಲ್ಚಿನಿ ಬೆಳೆ ನಮ್ಮ ದೇಶದಲ್ಲಿ 1,400 ಹೆಕ್ಟರ್ ಪ್ರದೇಶದಲ್ಲಿ ನಾವು ಬೆಳೀತಾ ಇದ್ದೀವಿ. ಹಾಗೆ ನಮ್ಮದು ಏನು ಉತ್ಪಾದನೆ ಇದೆ ಅದು 3,500 ಮೆಟ್ರಿಕ್ ಟನ್ ಅಷ್ಟು ಉತ್ಪಾದನೆ ಇದೆ. ಅದೇ ಉತ್ಪಾದಕತೆ, ಒಂದು ಹೆಕ್ಟರ್ಗೆ ಉತ್ಪಾದಕತೆ ಬಂದ್ಬಿಟ್ಟು 2.5 ಟನ್ ಅಷ್ಟಿದೆ. ನಾವು ರಫ್ತು ಮತ್ತು ಆಮದು ವಿಚಾರಕ್ಕೆ ಬಂದರೆ, ನಾವು $14.5 million ಮೌಲ್ಯದ ದಾಲ್ಚಿನಿಯನ್ನು ಬೇರೆ ದೇಶಕ್ಕೆ ರಫ್ತು ಮಾಡ್ತಾ ಇದ್ದೀವಿ, ಆದರೆ ಅದರ ಬದಲಿಗೆ $85.5 million ದಾಲ್ಚಿನಿಯನ್ನು ನಾವು ಆಮದು ಮಾಡ್ಕೋತಾ ಇದ್ದೀವಿ, ಇಂಪೋರ್ಟ್
0: ಮಾಡಿ ಬೇರೆ ದೇಶದಿಂದಾನೇ
1: ಬೇಕಾಗಿದೆ. ನಾವು ವಿಯೆಟ್ನಾಮ್, ಶ್ರೀಲಂಕಾ, ಇಂಡೋನೇಷ್ಯಾ, ಚೀನಾ ಈ ದೇಶಗಳಿಂದ ಎಲ್ಲ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಆದ್ದರಿಂದ ರಫ್ತಿಗಿಂತ ಆಮದಿನ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಈ ಸೂಕ್ತವಾದ ರೀತಿಯಲ್ಲಿ, ವೈಜ್ಞಾನಿಕವಾದಂತಹ ರೀತಿಯಲ್ಲಿ ಈ ಕೃಷಿನೇ ಮಾಡಿದ್ದೇ ಆದಲ್ಲಿ ದಾಲ್ಚಿನಿ ಒಂದು ಲಾಭದಾಯಕ ಬೆಳೆ, ಹಾಗೆ ಅದರ ಉತ್ಪಾದನೆಯನ್ನು ಕೂಡ ನಾವು ಜಾಸ್ತಿ ಮಾಡುವಂತ,
0: ಇದರ ನಿರ್ವಹಣೆ ಕೂಡ ಕಡಿಮೆ ಅಲ್ಲ.
1: ಹೌದು,
0: ಜಾಸ್ತಿ ಕೆಲಸ ಇರೋದಿಲ್ಲ,
1: ಜಾಸ್ತಿ ಕೆಲಸ ಏನು ಇಲ್ಲ, ಯಾಕೆಂದ್ರೆ ಇದು ವಾರ್ಷಿಕ ಬೆಳೆ, ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ.
0: ಹೌದು, ಪೆರಿನಿಯಲ್ ಅಂತಾನು ಹೇಳ್ಬೋದು,
1: ಪೆರಿನಿಯಲ್
0: ಯಾವಾಗಲೂ ಸಿಗುತ್ತೆ ದಾಲ್ಚಿನಿಯಲ್ಲಿ.
1: ಹೌದು,
0: ಹಾಗಾಗಿ ನೀವು ಮಳೆಗಾಲ ಮಳೆ ಬಿದ್ರ ಅಂದ್ರೆ ನಿಮ್ಗೆ ಗೊಬ್ಬರ ಹಾಕದಂಗೆ ಆಯ್ತದ.
1: ಹೌದು,
0: ಮಳೆ ಎಷ್ಟು ಬಿತ್ತೋ ಅಷ್ಟು ಚಲೋ ಅದಕ್ಕೆ.
1: ಹೌದು,
0: ತುಂಬಾ ಸಂತೋಷ ಡಾಕ್ಟರ್ ಶರಣೆ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ದಾಲ್ಚಿನಿ ಬೆಳೆ ಬೇಸಾಯ ಮತ್ತೆ ಇದರ ಸಮಗ್ರ ನಿರ್ವಹಣೆ ಬಗ್ಗೆ ಮಾಹಿತಿ ಮಾಡಿಕೊಟ್ರಿ. ಕೆಲವು ರೈತರು ಇರ್ತಾರೆ, ಸಾಂಬಾರು ಪದಾರ್ಥಗಳಲ್ಲಿ ಒಂದಾದ ದಾಲ್ಚಿನಿ ಬೇಸಾಯ ನಾವು ಮಾಡಬಹುದು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳಿ.
1: 6363027303 ಇದು ನನ್ನ ಫೋನ್ ಪರ್ಸನಲ್ ನಂಬರು.
0: ಇನ್ನೊಂದ್ಸಾರಿ ಹೇಳಿ,
1: 6363027303.
0: ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ.
1: ನಮಸ್ಕಾರ ಸರ್.
2: ರೈತ ಬಾಂಧವರೇ, ಇಲ್ಲಿಯ ತನಕ ದಾಲ್ಚಿನಿ ಬೆಳೆಯ ಬೇಸಾಯದ ಕ್ರಮಗಳು ಯಾವ್ಯಾವುವು ಅನ್ನೋದರ ವಿಷಯದ ಕುರಿತಂತೆ ಡಾಕ್ಟರ್ ಶರಣ್ಯ ಬಿ ಆರ್ ಅವರೊಡನೆ ತಿಮ್ಮಪ್ಪ ಹೆಚ್ಚುಗೌಡ ಅವರು ನಡೆಸಿದಂತಹ ಸಂದರ್ಶನವನ್ನು ಕೇಳಿದ್ರಿ. ಇನ್ನೀಗ ಜನಪದ ಸಂಗೀತ ಕೇಳಿ. ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಹಾಗೂ ಸಂಗ್ರಹದಿಂದ ಭಜನೆ ಪದಗಳು.
3: ಜೈ ಗುರುಮಂಗಳ ನಮಃ.

ಇಲ್ಲಿ ತನಕ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಹಾಗೂ ಸಂಘಟಕರಿಂದ ಭಜನಾ ಪದಗಳನ್ನು ಕೇಳಿದಿರಿ. ರೈತ ಬಾಂಧವರು, ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸುಸ್ಥಿರ ಆದಾಯ ಹಾಗೆಯೇ ಪರಿಸರ ಸೂಕ್ತ ಕೃಷಿ ಅರಣ್ಯ ಪದ್ಧತಿಗಳ ಕುರಿತಂತೆ ಡಾಕ್ಟರ್ ವೀರನಾಗಪ್ಪ ಪಿ ಅವರನ್ನೇ ಸಂದರ್ಶನ ಇರುತ್ತೆ. ನಂತರ ತುರುವೇಕೆರೆ ತಾಲೂಕು ನಿರ್ಗುಂದ ಪಾಳ್ಯದ ಕಂಚಿರಾಯ ಹಾಗೂ ಸಂಘಟನೆ ಭಜನೆ ಪದಗಳನ್ನು ಕೇಳಬಹುದು. ರೈತ ಬಾಂಧವರಿಗಾಗಿ ಇದುವರೆಗೆ ಕೃಷಿರಂಗ ಕಾರ್ಯಕ್ರಮವನ್ನು ನೀವು ಕೇಳಿದಿರಿ.

0: ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆ 7:35ಕ್ಕೆ ಕನ್ನಡದಲ್ಲಿ ವಾರ್ತಾ ಪ್ರಸಾರವನ್ನು ಕೇಳುತ್ತೀರಿ.
1: ರಾಷ್ಟ್ರವೊಂದರ ಸರ್ವಾಂಗೀಣ ಅಭಿವೃದ್ಧಿ ಎಂದರೆ ಅದು ಕೇವಲ ರಾಜಕೀಯ ವಿಮೋಚನೆಯಲ್ಲ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಸಾಧನೆಯೂ ಅಷ್ಟೇ ಮುಖ್ಯವಾದದ್ದು.
2: ಮಹಾಮಾನವತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೀಗೆಂದಿದ್ದಾರೆ, ರಾಷ್ಟ್ರಗೀತೆಗೆ ಹೇಗೆ ಎದೆಯುಬ್ಬಿಸಿ ನಿಲ್ಲುತ್ತೇವೋ ಹಾಗೆ ಅನ್ಯಾಯ ಮತ್ತು ಸಮಾಜದಲ್ಲಿನ ಅಸಮಾನತೆಯ ವಿರುದ್ಧವೂ ನಿಲ್ಲಬೇಕು. ಆಗ ಮಾತ್ರ ಗೌರವದ ಬದುಕು ದಕ್ಕುತ್ತದೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಬಲವಾದ ರಕ್ಷಣಾ ಸಾಮರ್ಥ್ಯಗಳಿಗೆ ಬಲಿಷ್ಠ ಆರ್ಥಿಕತೆ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 26 ದೇಶಗಳೊಂದಿಗೆ ವಲಸೆ ಮತ್ತು ಸಂಚಾರ ಪಾಲುದಾರಿಕೆ ಒಪ್ಪಂದಕ್ಕೆ ಭಾರತ ಸಹಿ, ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್. ಭಾರತಕ್ಕೆ ನಾಳೆಯಿಂದ 3 ದಿನ ಜಪಾನ್ ಪ್ರಧಾನ್ ಭೇಟಿ, ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16 ಸುತ್ತಿಗೆ ಮೊರಾಕೋ ಪರಾಗ್ವೆ ಮುನ್ನಡೆ. ವಾರ್ತೆಗಳ ವಿವರ: ಬಲವಾದ ರಕ್ಷಣಾ ಸಾಮರ್ಥ್ಯಗಳಿಗೆ ಬಲಿಷ್ಠ ಆರ್ಥಿಕತೆ ಅಡಿಪಾಯ ರೂಪಿಸುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಗುಜರಾತ್ನ ವಡೋದರಾದಲ್ಲಿ ನಡೆದ ವೈಬ್ರೆಂಟ್ ಗುಜರಾತ್ ಪ್ರಾದೇಶಿಕ ಸಮ್ಮೇಳನದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ರಾಸಾಯನಿಕಗಳು, ಎಲೆಕ್ಟ್ರಾನಿಕ್ಸ್, ಹಡಗು ನಿರ್ಮಾಣ ಮತ್ತು ನವೀಕರಿಸಬಹುದಾದಂತಹ ಇಂಧನ ಕ್ಷೇತ್ರಗಳಲ್ಲಿ ಬಲವಾದ ಉಪಸ್ಥಿತಿಯೊಂದಿಗೆ ಗುಜರಾತ್ ಶೀಘ್ರದಲ್ಲೇ ರಕ್ಷಣಾ ಉತ್ಪಾದನೆಗೆ ಜಾಗತಿಕ ಕೇಂದ್ರವಾಗಿ ಹೊರಹೊಮ್ಮಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 2014 ಸುಮಾರು 46,000 ಕೋಟಿ ರೂಪಾಯಿ ಇದ್ದ ಭಾರತೀಯ ದೇಶೀಯ ರಕ್ಷಣಾ ಉತ್ಪಾದನೆಯು ಪ್ರಸ್ತುತ 1.78 ಲಕ್ಷ ಕೋಟಿ ರೂಪಾಯಿಗಳಿಗೆ ಗಮನಾರ್ಹವಾಗಿ ಹೆಚ್ಚಳವಾಗಿದೆ ಎಂದು ತಿಳಿಸಿದ್ದಾರೆ. ವಡೋದರದಲ್ಲಿ ಪ್ರಸ್ತುತ ಟಾಟಾ ಗ್ರೂಪ್ ಮತ್ತು ಏರ್ಬಸ್ ಜಂಟಿಯಾಗಿ C-295 ಸಾರಿಗೆ ವಿಮಾನವನ್ನು ತಯಾರಿಸುತ್ತಿವೆ. ಇದು ದೇಶದ ಏರೋಸ್ಪೇಸ್ ಪ್ರಯಾಣದಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಗುರುತಿಸುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮಾತನಾಡಿ,

0: ದಿನಗಳ ಕಾಲ ನಡೆದ ವೈಬ್ರೆಂಟ್ ಗುಜರಾತ್ ಪ್ರಾದೇಶಿಕ ಶೃಂಗಸಭೆಯಲ್ಲಿ 3.34 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಗಳಿಗೆ ಸಹಿಯನ್ನು ಹಾಕಲಾಗಿದೆ. ಮುಂಬರುವ ದಿನಗಳಲ್ಲಿ ಈ ಪ್ರದೇಶದಲ್ಲಿ 1.97 ಲಕ್ಷಕ್ಕೂ ಹೆಚ್ಚು ಉದ್ಯೋಗದ ಅವಕಾಶಗಳು ಸೃಷ್ಟಿಯಾಗಲಿವೆ ಎಂದು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಶಿಕ್ಷಣವನ್ನು ಸಮಾನ ಮತ್ತು ಎಲ್ಲರನ್ನೂ ಒಳಗೊಂಡ ಸಮಾಜ ನಿರ್ಮಿಸುವ ಸಾಧನವಾಗಿ ಬಳಸಬೇಕು ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿಂದು ಕೇಂದ್ರ ಬುಡಕಟ್ಟು ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವ ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾವಂತ ಯುವಕರು ತಮ್ಮ ಸ್ವಂತ ಪ್ರಗತಿಗಾಗಿ ಮಾತ್ರ ಕೆಲಸ ಮಾಡಬಾರದು, ದುರ್ಬಲ ವರ್ಗಗಳನ್ನು ಮೇಲೆತ್ತಲು ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡಲು ಶ್ರಮಿಸಬೇಕು ಎಂದು ಸಲಹೆ ನೀಡಿದ್ದಾರೆ. 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತದ ಗುರಿ ಸಾಧಿಸಲು ವಿದ್ಯಾರ್ಥಿಗಳು ಕೊಡುಗೆಯನ್ನು ನೀಡಬೇಕು. ಶೈಕ್ಷಣಿಕ ಕಲಿಕೆಯನ್ನು ಪ್ರಾಯೋಗಿಕ ಜ್ಞಾನದೊಂದಿಗೆ ಸಂಯೋಜಿಸಬೇಕು ಮತ್ತು ವೇಗವಾಗಿ ಬದಲಾಗುತ್ತಿರುವ ಪ್ರಪಂಚದ ಬೇಡಿಕೆಗಳನ್ನು ಪೂರೈಸಲು ನೂತನ ಕೌಶಲ್ಯಗಳನ್ನು ಕಲಿಯಬೇಕು ಎಂದು ವಿದ್ಯಾರ್ಥಿಗಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಭಾರತ 26ಕ್ಕೂ ಹೆಚ್ಚು ದೇಶಗಳೊಂದಿಗೆ ವಲಸೆ ಮತ್ತು ಸಂಚಾರ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಕಾರ್ಯಕ್ರಮವೊಂದನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಕ್ರಮ ವಲಸೆ, ಶೋಷಣೆ, ಮಧ್ಯವರ್ತಿಗಳಿಂದ ವಂಚನೆ ಮತ್ತು ಮಾನವ ಕಳ್ಳ ಸಾಗಾಣೆ ಎದುರಿಸಲು ರಾಷ್ಟ್ರದ ಸಾಮೂಹಿಕ ಜವಾಬ್ದಾರಿ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಸುರಕ್ಷಿತ, ಕ್ರಮಬದ್ಧ ಮತ್ತು ಕಾನೂನುಬದ್ಧ ವಲಸೆ ಖಚಿತಪಡಿಸಿಕೊಳ್ಳುವಲ್ಲಿ ದ್ವಿಪಕ್ಷೀಯ ಸಹಯೋಗದ ಅಗತ್ಯವನ್ನು ಭಾರತ ಗುರುತಿಸುತ್ತದೆ ಎಂದು ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಭಾರತೀಯ ಸೇನೆಯ 31ನೇ ಮುಖ್ಯಸ್ಥರಾಗಿ ಜನರಲ್ ಧೀರಜ್ ಸೇಠ್ ಇಂದು ಅಧಿಕಾರ ವಹಿಸಿಕೊಂಡರು. ಇಂದು ನಿವೃತ್ತರಾದಂತಹ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಜನರಲ್ ಧೀರಜ್ ಸೇಠ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಜನರಲ್ ಧೀರಜ್ ಸೇಠ್ ಅವರು ಪುಣೆಯ ಖಡಕ್ ವಾಸ್ಲಾದ ರಾಷ್ಟೀಯ ರಕ್ಷಣಾ ಅಕಾಡೆಮಿಯ ಹಳೆಯ ವಿದ್ಯಾರ್ಥಿಯಾಗಿದ್ದು 1986 ಡಿಸೆಂಬರ್ನಲ್ಲಿ ಆರ್ಮಡ್ ಕಾರ್ಪ್ಸ್ಗೆ ನಿಯೋಜನೆಗೊಂಡರು. ಸುಮಾರು 4 ದಶಕಗಳ ಕಾಲ ತಮ್ಮ ಮಿಲಿಟರಿ ವೃತ್ತಿ ಜೀವನದಲ್ಲಿ ಅವರು ಕಾರ್ಯಾಚರಣೆ, ಕಾರ್ಯತಂತ್ರ, ಸಾಮರ್ಥ್ಯ ಅಭಿವೃದ್ಧಿ ಮತ್ತು ಸಾಂಸ್ಥಿಕ ಕ್ಷೇತ್ರಗಳಲ್ಲಿ ವ್ಯಾಪಕ ಅನುಭವವನ್ನು ಹೊಂದಿದ್ದಾರೆ. ಭಾರತೀಯ ಸೇನೆಯ ಯುದ್ಧ ಪರಿಣಾಮಕಾರಿ ತತ್ವ ಮತ್ತು ದೀರ್ಘಕಾಲೀನ ರೂಪಾಂತರಕ್ಕೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ 2.0 ಪೋರ್ಟಲ್ ಮತ್ತು ಎಲೆಕ್ಟ್ರಾನಿಕ್ ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಕಾರ್ಡ್ಗೆ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಎರಡೂ ಉಪಕ್ರಮಗಳು ನಾಗರಿಕ ಸೇವೆಗಳನ್ನು ಸುಧಾರಿಸುತ್ತವೆ. FCRA ಪೋರ್ಟಲ್ ಮೂಲಕ ದೇಣಿಗೆ ಪಡೆಯುವವರು ಎದುರಿಸುತ್ತಿರುವ ತೊಂದರೆಗಳನ್ನು ಪರಿಹರಿಸುತ್ತದೆ. ತಪ್ಪು ಮಾಡುವವರ ವಿರುದ್ಧ ಕಟ್ಟುನಿಟ್ಟಿನ ಕಣ್ಗಾವಲು ವ್ಯವಸ್ಥೆಯನ್ನು ಸ್ಥಾಪಿಸಲಾಗುತ್ತದೆ ಮತ್ತು ದೇಶವು ಹೆಚ್ಚು ಸುರಕ್ಷಿತವಾಗುತ್ತದೆ ಎಂದು ಹೇಳಿದ್ದಾರೆ. OCI ವ್ಯವಸ್ಥೆಯಲ್ಲಿ ಎದುರಿಸುತ್ತಿರುವಂತಹ ಆರಂಭಿಕ ಸಮಸ್ಯೆಗಳನ್ನು ಹೊಸ ವ್ಯವಸ್ಥೆಯಲ್ಲಿ ಪರಿಹರಿಸಲಾಗಿದೆ. ಇದು 50 ಲಕ್ಷಕ್ಕೂ ಹೆಚ್ಚು OCI ಕಾರ್ಡ್ದಾರರಿಗೆ ಹೆಚ್ಚಿನ ಅನುಕೂಲವನ್ನು ತರುತ್ತದೆ ಎಂದು ಹೇಳಿದ್ದಾರೆ. ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯ ಅಡಿಯಲ್ಲಿ ಅನುಸರಣೆಯನ್ನು ಸರಳಗೊಳಿಸಲು ಮತ್ತು ಮೇಲ್ವಿಚಾರಣೆ ಹಾಗೂ ಜಾರಿ ಕಾರ್ಯವಿಧಾನವನ್ನು ಬಲಪಡಿಸಲು FCRA 2.0 ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಅರ್ಜಿಗಳು, ನವೀಕರಣಗಳು, ವಾರ್ಷಿಕ ರಿಟರ್ನ್ಸ್ ಮತ್ತು ಇತರ ಸೇವೆಗಳಿಗೆ ಸಂಬಂಧಿಸಿದ ಎಲ್ಲ ಪ್ರಮುಖ ಪ್ರಕ್ರಿಯೆಗಳನ್ನು ಈಗ ಆನ್ಲೈನ್ ವ್ಯವಸ್ಥೆಯ ಮೂಲಕ ಸಂಪೂರ್ಣವಾಗಿ ಡಿಜಿಟಲ್ ಮಾಡಲಾಗಿದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶಾದ್ಯಂತ ಅಪಘಾತ ವಲಯಗಳು ಮತ್ತು ಭೂಕುಸಿತ ಸಂಭವಿಸುವ ಪ್ರದೇಶಗಳನ್ನು ಕೇಂದ್ರ ಸರ್ಕಾರ ಗುರುತಿಸಿದ್ದು 50,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ರಸ್ತೆ ಸುರಕ್ಷತೆ ಕುರಿತಾದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಸೂಕ್ತ ಸೂಚನಾ ಫಲಕಗಳು, ಪಥಗಳು ಮತ್ತು ಕೆಳ ಸೇತುವೆಗಳು ಸೇರಿದಂತೆ ಅಂತಾರಾಷ್ಟೀಯ ಗುಣಮಟ್ಟದ ರಸ್ತೆಗಳನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಗಳು ನಡೆಯುತ್ತಿವೆ ಎಂದು ಹೇಳಿದ್ದಾರೆ. ರಸ್ತೆ ಸುರಕ್ಷತೆ ಉತ್ತೇಜಿಸುವಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆ ಅಗತ್ಯ. ವಾಹನ ಚಾಲಕರು ಸಂಚಾರ ನಿಯಮಗಳನ್ನು ಪಾಲಿಸಬೇಕು, ಅತಿ ವೇಗದ ಚಾಲನೆಯನ್ನು ತಪ್ಪಿಸಬೇಕು, ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ಗಳನ್ನು ಧರಿಸಬೇಕು ಮತ್ತು ವಾಹನ ಚಲಾಯಿಸುವಾಗ ಮೊಬೈಲ್ ಫೋನ್ ಬಳಕೆ ತಪ್ಪಿಸಬೇಕು ಎಂದು ಸಚಿವ ನಿತಿನ್ ಗಡ್ಕರಿ

0: ಜನತೆಗೆ ಸಲಹೆ ನೀಡಿದ್ದಾರೆ. ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರು 3 ದಿನಗಳ ಭಾರತ ಭೇಟಿಗಾಗಿ ನಾಳೆ ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ಅವರು ಪ್ರಮುಖವಾಗಿ 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಶೃಂಗಸಭೆಯು ಉಭಯ ದೇಶಗಳಿಗೆ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ಅವಕಾಶವನ್ನು ಒದಗಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಇದು ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಇದು ಭಾರತ ಜಪಾನ್ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಎರಡೂ ದೇಶಗಳ ಹಂಚಿಕೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಹಣಕಾಸು ಕ್ರಿಯಾಪಡೆಗೆ ತಮ್ಮ ಬಲವಾದ ಬೆಂಬಲವನ್ನು ಭಾರತ ಪುನರುಚ್ಚರಿಸಿದೆ. ಭಯೋತ್ಪಾದನೆಗೆ ಹಣಕಾಸು ನೆರವು ಮತ್ತು ಹಣ ವರ್ಗಾವಣೆಯ ವಿರುದ್ಧ ಜಾಗತಿಕ ಹೋರಾಟದಲ್ಲಿ ಇದು ಅನಿವಾರ್ಯವಾಗಿದೆ ಎಂದು ಭಾರತ ಹೇಳಿದೆ. ವಿಶ್ವಸಂಸ್ಥೆಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿಯಾಗಿರುವಂತಹ ಪಿ ಹರೀಶ್, FATF ನ ವಿಶ್ವಾಸಾರ್ಹತೆ ಪ್ರಶ್ನಿಸುವ ಪ್ರಯತ್ನಗಳು ನಿಜವಾದ ಕಾಳಜಿಯ ವಿಷಯವಾಗಿದೆ. ಭಯೋತ್ಪಾದನೆಗೆ ಹಣಕಾಸು ಒದಗಿಸುವವರ ವಿರುದ್ಧ ಕ್ರಮವನ್ನು ಬಲಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಮೊರಾಕೋ ಮತ್ತು ಪರಾಗ್ವೆ ತಂಡಗಳು 16ರ ಸುತ್ತಿಗೆ ಪ್ರವೇಶ ಪಡೆದಿವೆ. ಮೆಕ್ಸಿಕೋದ ಗ್ವಾಡಾಲುಪೆಯಲ್ಲಿ ನಡೆದಂತಹ ರೋಮಾಂಚಕ ಪಂದ್ಯದಲ್ಲಿ 1-1 ಡ್ರಾ ನಂತರ ಮೊರಾಕೋ ತಂಡ ಪೆನಾಲ್ಟಿ ಶೂಟೌಟ್ನಲ್ಲಿ ನೆದರ್ಲ್ಯಾಂಡ್ಸ್ ತಂಡವನ್ನು 3-2 ಗೋಲುಗಳಿಂದ ಮಣಿಸಿತು. ಅಮೆರಿಕದ ಬೋಸ್ಟಾನ್ನಲ್ಲಿ ನಡೆದ ಪಂದ್ಯದ ಪೆನಾಲ್ಟಿ ಶೂಟೌಟ್ನಲ್ಲಿ ಜರ್ಮನಿ ವಿರುದ್ಧ 3-4 ಗೋಲುಗಳಿಂದ ಪರಾಗ್ವೆ ತಂಡ ಜಯ ಗಳಿಸಿತು. ಅಮೆರಿಕದ ಟೆಕ್ಸಾಸ್ನಲ್ಲಿ ಇಂದು ರಾತ್ರಿ ನಡೆಯುವ ಪಂದ್ಯದಲ್ಲಿ ಐವರಿ ಕೋಸ್ಟಾ ತಂಡ ನಾರ್ವೆ ವಿರುದ್ಧ ಸೆಣಸಾಟ ನಡೆಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯಲಿರುವ 2026ರ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ ಬಿಸಿಸಿಐ ಇಂದು 15 ಸದಸ್ಯರ ಭಾರತ ಮಹಿಳಾ ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ತಂಡವನ್ನು ಹರ್ಮನ್ ಪ್ರೀತ್ ಕೌರ್ ಮುನ್ನಡೆಸಲಿದ್ದಾರೆ. ಜಪಾನ್ನಲ್ಲಿ ಈ ಕ್ರೀಡಾಕೂಟ ಸೆಪ್ಟೆಂಬರ್ 19 ಆರಂಭವಾಗಲಿದ್ದು ಅಕ್ಟೋಬರ್ 4 ನಡೆಯಲಿದೆ. ಇತ್ತೀಚೆಗೆ ಮುಕ್ತಾಯಗೊಂಡ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಆಡಿದ್ದ ಬಹುತೇಕ ಆಟಗಾರ್ತಿಯರನ್ನೇ ಆಯ್ಕೆ ಸಮಿತಿ ಉಳಿಸಿಕೊಂಡಿದ್ದು ಗಾಯಾಳು ಯಾಸಿಕಾ ಭಾಟಿಯಾ ಬದಲಿಗೆ ಬ್ಯಾಟರ್ ಮತ್ತು ವಿಕೆಟ್ ಕೀಪರ್ ಜಿ ಕಮಲಿನಿ ಅವರಿಗೆ ತಂಡದಲ್ಲಿ ಸ್ಥಾನವನ್ನು ಕಲ್ಪಿಸಲಾಗಿದೆ. ಕಳೆದ ಬಾರಿ ಚೀನಾದಲ್ಲಿ ನಡೆದಿದ್ದ ಏಷ್ಯನ್ ಗೇಮ್ಸ್ನಲ್ಲಿ ಐತಿಹಾಸಿಕ ಚಿನ್ನದ ಪದಕ ಗೆದ್ದಿದ್ದ ಭಾರತ ತಂಡ ಈ ಬಾರಿ ಹಾಲಿ ಚಾಂಪಿಯನ್ ಆಗಿ ಕಣಕ್ಕೆ ಇಳಿಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಲವಾದ ರಕ್ಷಣಾ ಸಾಮರ್ಥ್ಯಗಳಿಗೆ ಬಲಿಷ್ಠ ಆರ್ಥಿಕತೆ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 26 ದೇಶಗಳೊಂದಿಗೆ ವಲಸೆ ಮತ್ತು ಸಂಚಾರ ಪಾಲುದಾರಿಕೆ ಒಪ್ಪಂದಕ್ಕೆ ಭಾರತ ಸಹಿ. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್. ಭಾರತಕ್ಕೆ ನಾಳೆಯಿಂದ 3 ದಿನ ಜಪಾನ್ ಪ್ರಧಾನಿ ಭೇಟಿ, ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿಗೆ ಮೊರಾಕೋ ಪರಾಗ್ವೆ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಬೆಂಗಳೂರು ಕೆಳಗರೆ ಇನ್ನೀಗ ಆಸ್ಟ್ರೇಲಿಯಾ ಹಾಗೂ ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ಲಂಡನ್ನ ಓವೆಲ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಸಿಸಿ ಟಿ20 ಮಹಿಳಾ ವರ್ಲ್ಡ್ ಕಪ್ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ಮುಂದುವರಿಯುವುದು. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ನಮ್ಮ ಎಂದಿನ ಕಾರ್ಯಕ್ರಮಗಳು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಕೇಳಿ ಆನಂದಿಸಿ. ನೀವು ಟ್ಯೂನ್ ಮಾಡಿದ್ದೀರಿ ನ್ಯೂಸ್ ಆನ್ ಏರ್ ಆ್ಯಪ್. ಇದು ಆಕಾಶವಾಣಿಯ ಬೆಂಗಳೂರು ಕೇಂದ್ರ.

0: ಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ? ನೀವೆಲ್ಲ ಕೂಡ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಳ್ತೀನಿ. ಹೌದು, ಹೇಗಿದ್ದೀರಿ? ನೀವು ಚೆನ್ನಾಗಿದ್ದೀರಾ ಅಂತ ಕೇಳೋದಿದೆಯಲ್ಲ, ಅದು ನಮ್ಮ ನಿಮ್ಮ ನಡುವಿನ ಒಂದು ಆತ್ಮೀಯತೆಯನ್ನು ಸೂಚಿಸುತ್ತೆ. ಇಂಥದ್ದೊಂದು ಆತ್ಮೀಯತೆ ನಮ್ಮೆಲ್ಲರ ನಡುವೆ ಇರಬೇಕು. ಯಾಕೆಂದರೆ ನಾವು ಮನುಷ್ಯರು. ಮನುಷ್ಯರು ಅಂದರೆ ಸಹಜವಾಗಿಯೇ ನಮ್ಮ ಸಮಾಜಶಾಸ್ತ್ರ ಹೇಳುವ ಹಾಗೆ ಸಂಘಜೀವಿ ಮನುಷ್ಯ. ಹೌದು, ಸಂಘಜೀವಿ ಅಂತ ಯಾಕೆ ನಮ್ಮನ್ನು ಕರೀತಾರೆ ಅಂತಂದರೆ, ಹೌದು, ನಾವು ಒಬ್ಬರಿಗೊಬ್ಬರು ಆಗಿ ಬರ್ತೀವಿ, ಒಬ್ಬರನ್ನೊಬ್ಬರು ಯೋಗಕ್ಷೇಮವನ್ನು ನಾವು ವಿಚಾರಿಸ್ಕೊಳ್ತಾ ಇರ್ತೀವಿ ಪರಸ್ಪರ ಭೇಟಿ ಆದಾಗ. ಹೌದು, ಪರಸ್ಪರ ಭೇಟಿಯಾದಾಗ ಯೋಗಕ್ಷೇಮವನ್ನು ವಿಚಾರಿಸಬೇಕು. ಅದರಲ್ಲೂ ಕೂಡ ನಾವು ಭಾರತೀಯರು. ಹೌದು, ಭಾರತೀಯರು ಅಂತಂದಾಗ ನಮ್ಮಲ್ಲಿ ಒಂದಿಷ್ಟು ದಾಯಿತ್ವ ಈ ವಿಚಾರದಲ್ಲಿ ಹೆಚ್ಚಿಗೆ ಇರುತ್ತೆ ಅನ್ನಿ. ಯೋಗಕ್ಷೇಮ ವಿಚಾರಿಸುವುದು ನಮ್ಮ ಭಾರತೀಯ ಸಂಸ್ಕೃತಿಯ ಮತ್ತು ಮಾನವೀಯತೆಯ ಅತ್ಯಂತ ಪ್ರಮುಖ ಮೌಲ್ಯಗಳಲ್ಲಿ ಒಂದು. ಹೌದು, ಒಬ್ಬ ವ್ಯಕ್ತಿ ಇನ್ನೊಬ್ಬರ ಸುಖ ದುಃಖಗಳಲ್ಲಿ ಭಾಗಿ ಆಗೋದಿದೆಯಲ್ಲ, ಅದುವೇ ಮಾನವೀಯತೆ ಅಂತ ತತ್ವಜ್ಞಾನಿಗಳು ಬಹಳ ಘಂಟಾಘೋಷವಾಗಿ ಕಂಠಪೂರ್ತಿಯಾಗಿ ಹೇಳಿದ್ದಾರೆ. ಯಾರನ್ನಾದರೂ ನಾವು ಭೇಟಿಯಾದಾಗ ಅವರ ಸುಖ ದುಃಖಗಳ ವಿಚಾರವನ್ನು ಕೇಳುವಂಥದ್ದಿರ್ಬೋದು, ಅವರ ಆರೋಗ್ಯದ ಬಗ್ಗೆ ಕೇಳುವಂಥದ್ದಿರ್ಬೋದು, ಅವರ ಸ್ಥಿತಿಗತಿಗಳನ್ನು ಕೇಳಿ ತಿಳಿದುಕೊಳ್ಳೋದು, ಇದು ನಮ್ಮ ಮತ್ತು ಅವರ ನಡುವಿನ ಸಂಬಂಧವನ್ನು ವೃದ್ಧಿ ಮಾಡೋದು ಅಷ್ಟೇ ಅಲ್ಲ, ಒಂದು ಸಮಾಜದ ಹಿತದೃಷ್ಟಿಯಿಂದಲೂ ಕೂಡ ಅಷ್ಟೇ ಮುಖ್ಯ. ಏನಂತೀರಿ? ಆದರೆ ನೋಡಿ, ಕಾಲ ಈಗ ಬದಲಾಗ್ಬಿಟ್ಟಿದೆ. ಯೋಗಕ್ಷೇಮ ವಿಚಾರಿಸುವಂತಹ ಪದ್ಧತಿ ಬಹಳ ದೂರ ಆಗ್ತಾ ಇದೆ ಅನ್ನೋದು ಅನೇಕರ ಅಭಿಪ್ರಾಯ. ಕಾರಣ ಇಷ್ಟೇ, ಬೆಳೀತಾ ಇರುವಂತಹ ತಂತ್ರಜ್ಞಾನ, ನಮ್ಮ ಕೈಗೆ ಬಂದಿರುವಂತಹ ಮೊಬೈಲ್ ಫೋನ್, ಇಂಟರ್ನೆಟ್, ಇನ್ನು ಎಕ್ಸೆಟ್ರಾ ಎಕ್ಸೆಟ್ರಾ. ಹೌದು, ಬದಲಾದಂತಹ ಕಾಲಘಟ್ಟದಲ್ಲಿ ನಾವು ಅಂದರೆ ನಮ್ಮ ಆಪ್ತರನ್ನು ಕೂಡ ಮಾತನಾಡಿಸೋದು ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ನಮ್ಮವರ ಒಂದು ಅನುತನವನ್ನು ವಿಚಾರಿಸುವಂಥದ್ದು, ಯೋಗಕ್ಷೇಮವನ್ನು ಕೇಳುವಂಥದ್ದು ಬಹಳ ದೂರ ಆಗಿದೆ. ಇದರಿಂದ ಸಾಕಷ್ಟು ಸಂಬಂಧದಲ್ಲಿ ಬಿರುಕು ಕೂಡ ಮೂಡುತ್ತೆ. ಆತ್ಮೀಯತೆ ಅನ್ನೋದು ಕನಸಿನ ಮಾತೇ ಆಗ್ತಾ ಇದೆ. ಏನಂತೀರಿ ಸ್ನೇಹಿತರೆ? ಇಷ್ಟೊಂದು ದೀರ್ಘ ಪೀಠಿಕೆ ಯಾಕೆ ಅಂತ ಕೇಳ್ತಿದ್ದೀರಾ? ಹೌದು, ಖಂಡಿತವಾಗಿ ಕೂಡ ಇದೊಂದು ಅವಶ್ಯಕವಾಗಿರುವಂತಹ ವಿಚಾರ ಅಂತ ಅನ್ನಿಸ್ತು. ಇದೇ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀನಿ. ಯೋಗಕ್ಷೇಮ ವಿಚಾರಣೆ ಅಂದು ಇಂದು. ಹೌದು, ಯಾವುದೆಲ್ಲ ರೀತಿಯಿಂದ ಆ ಕಾಲದಲ್ಲಿ ಮಾಡ್ತಾ ಇದ್ರು, ಈ ಕಾಲದಲ್ಲಿ ಹೇಗಾಗ್ಬಿಟ್ಟಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಸಾಗೋಣ ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಸುಮಧುರವಾಗಿರುವಂತಹ ಕನ್ನಡ ಗೀತೆಗಳೊಂದಿಗೆ ಈ ವಿಷಯವನ್ನು ಮಾತನಾಡ್ತಾ ಇರೋದು ನಿಮ್ಮ ಬಾನುಲಿ ಗೆಳೆಯ ನಾನು, ಡಾಕ್ಟರ್ ಗಣಪತಿ ಆರ್ ಭಟ್. ಮೊದಲ ಗೀತೆಯಾಗಿ ಮೂಡಿ ಬರ್ತಾ ಇದೆ ಯಾರೇ ನೀನು ಚಲುವೆ ಚಿತ್ರದಿಂದ ಆಯ್ದ ಗೀತೆ. ಶ್ರೀನಿವಾಸ್ ಹಾಗೂ ಅನುರಾಧ ಶ್ರೀರಾಮ್ ಅವರ ಯುಗಲ ಧ್ವನಿಗಳು. ಹಂಸಲೇಖ ಅವರು ಗೀತೆಯನ್ನು ಬರೆದು ಸಂಗೀತ ಅಳವಡಿಸಿದ್ದಾರೆ. ಕುಶಲವೇ ಕ್ಷೇಮವೇ

ಹೌದು, ಮನುಷ್ಯ ಸಂಘ ಜೀವಿ ಅಂತ ನಾನು ಹೇಳ್ತಾ ಇದ್ದೆ. ಸಂಘ ಜೀವಿ ಅಂತಂದರೆ ಹೌದು, ಸಮುದಾಯದಲ್ಲಿರಬೇಕು, ಸಮಾಜದಲ್ಲಿ ಆತ ವಾಸಿಸಬೇಕು. ಸಮಾಜ ಅನ್ನುವಂತಹ ಪರಿಕಲ್ಪನೆ ಇದೆಯಲ್ಲ, ಅದು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಹಿತಾಸಕ್ತಿಯನ್ನು ಗಮನಿಸಿಕೊಂಡು ಆತನ ಬಗ್ಗೆ ಆಸಕ್ತಿಯನ್ನು ವಹಿಸಿ ಅವನ ಜೊತೆಗೆ ಸ್ನೇಹಮಯವಾಗಿ ವರ್ತಿಸುವುದು. ಹಾಗೆ ಪ್ರತಿಯೊಬ್ಬರೂ ವರ್ತಿಸಿದಾಗ ತಾನೇ ಎಲ್ಲರೂ ಕೂಡ ಒಂದು ಸಂಘ ಅಥವಾ ಒಂದು ಸಮುದಾಯದಲ್ಲಿ ಇರೋದಕ್ಕೆ ಸಾಧ್ಯ. ಹೌದು, ಮನುಷ್ಯನ ಮೂಲಭೂತವಾದಂತಹ ಒಂದು ವಾಸ್ತವಿಕತೆ, ಅವನ ಜೀವನ, ಅದರ ತಿರುಳು ಏನು ಅಂತಂದರೆ, ಹೀಗೆ ಒಬ್ಬರಿಗೊಬ್ಬರು ಆಗ್ತಾ ಪರಸ್ಪರ ಸುಖ ದುಃಖಗಳಲ್ಲಿ ಭಾಗಿಯಾಗ್ತಾ ಬದುಕೋದು ಅಂತರ್ಥ. ಹೌದು, ಅದಕ್ಕೋಸ್ಕರವಾಗಿ ನೋಡಿ, ನಮ್ಮಲ್ಲಿ ಎಷ್ಟೆಲ್ಲ ರೀತಿಯಿಂದ ಪರಸ್ಪರ ಉಭಯ ಕುಶಲೋಪರಿ ಅಂತ ಹೇಳ್ತೀವಲ್ಲ, ನೀನು ಹೇಗಿದೆಯಾ, ಊಟ ಆಯ್ತಾ, ನೀನು ಆರಾಮಾಗಿದೆಯಾ, ಹೀಗೆ ನೋಡಿ. ಅತಿಥಿ ಸತ್ಕಾರ ಅನ್ನುವಂಥದ್ದು ಬಹಳ ದೊಡ್ಡ ವಿಷಯವೇ ನಮ್ಮಲ್ಲಿ ಆಗಿಬಿಟ್ಟಿದೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಂತ. ಯಾಕೆ ಹೀಗೆ ಅಂತಂದರೆ, ಅದಕ್ಕೆ ಅಷ್ಟೊಂದು ಪ್ರಾಶಸ್ತ್ಯ ಕೊಡೋದಕ್ಕೆ ಕಾರಣ ಮನುಷ್ಯರಾಗಿ ನಾವು ಬದುಕಬೇಕು ಅಂತ. ಮನುಷ್ಯರಾಗಿ ನಾವು ಬದುಕಬೇಕು ಅಂತಂದರೆ ಮೂಲಭೂತವಾಗಿ ಬೇಕು ಇನ್ನೊಬ್ಬರ ಬಗ್ಗೆ ನಮಗೆ ಕಾಳಜಿ. ನೋಡಿ, ನಮ್ಮ ಸಂಸ್ಕೃತಿ ಅಂದ ತಕ್ಷಣ ನನಗೆ ನೆನಪಾಗ್ತಾ ಇದೆ ಅತಿಥಿ ದೇವೋ ಭವ ಅಂತ. ಆತಿಥ್ಯಕ್ಕೆ ಎಲ್ಲಿಲ್ಲದಂತಹ ಒಂದು ಮನ್ನಣೆ ಪುರಸ್ಕಾರ ಇತ್ತು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ. ಆದರೆ ಇವತ್ತು ಇದೆ ಅನ್ನೋದಕ್ಕೆ ಮಾತ್ರವೇ ಇದೆ. ಆದರೆ ಹಿಂದಿನ ಕಾಲದ ಏನು ಅತಿಥಿ ಸತ್ಕಾರದ ವೈಭವ ಇದೆಯಲ್ಲ,

ಅವೆಲ್ಲವೂ ಕೂಡ ಇವತ್ತು ದೂರವಾಗ್ತಾ ಇದೆ. ಯಾಂತ್ರೀಕೃತವಾಗಿರುವಂತಹ ಅಥವಾ ನಗರ ಪ್ರದೇಶದ ಧಾವಂತದ ಈ ಜೀವನದಲ್ಲಿ ಪರಸ್ಪರ ಸಹಕಾರ, ಪ್ರೀತಿ ಮತ್ತು ವಿಶ್ವಾಸದ ಮೇಲೆ ಸಮಾಜ ಖಂಡಿತವಾಗಿ ಕೂಡ ನಿರ್ಮಾಣವಾಗಿದೆ. ಈ ವಿಶ್ವಾಸವನ್ನು ಗಟ್ಟಿಗೊಳಿಸೋದಕ್ಕೆ ಪ್ರಮುಖ ಸಾಧನ ಹೌದು ಯೋಗಕ್ಷೇಮ. ಆ ಕಾರಣಕ್ಕಾಗಿ ಯೋಗಕ್ಷೇಮ ವಿಚಾರಿಸ್ಕೊಳ್ಬೇಕು ಅನ್ನೋದಕ್ಕಾಗಿ ಈ ಅತಿಥಿ ಸತ್ಕಾರದಲ್ಲಿ ಬಹಳ ಮೊದಲನೇ ಭಾಗವೇ ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ಬನ್ನಿ ಕುಳಿತುಕೊಳ್ಳಿ, ನೋಡಿ ಎಷ್ಟು ಚೆನ್ನಾಗಿತ್ತು ಈ ನಮ್ಮ ಸಂಸ್ಕೃತಿಯ ಭಾಗ. ಆದರೆ ಇವತ್ತು ಹಾಗಿಲ್ಲ. ನಾವು ಯಾರಾದರೂ ನಮ್ಮ ಮನೆಗೆ ಬರ್ತಾರೆ ಅಂತಂದರೆ ನಾವು ಏನು ಅಪೇಕ್ಷೆ ಮಾಡ್ತೀವಿ ಅಂದರೆ ಅವರು ಒಂದು ದಿವಸ ಮುಂಚೆಯೋ ಅಥವಾ ಒಂದು ಗಂಟೆ ಕೊನೆ ಕನಿಷ್ಠ ಪಕ್ಷ ಒಂದು ಗಂಟೆ ಮೊದಲಾದರೂ ಇವರು ಫೋನ್ ಮಾಡಿ ಬರಬೇಕಿತ್ತಲ್ವಾ ಅಂತ ಹೀಗೆಲ್ಲ ವಿಚಾರ ಮಾಡ್ತೀವಿ. ಕಾರಣ ಇಷ್ಟೇ, ನಮ್ಮ ಕೈಯಲ್ಲಿ ಫೋನ್ ಅಥವಾ ಮೊಬೈಲ್ ಫೋನ್ ಅಂತ ಒಂದು ಸಾಧನ ಬಂದುಬಿಟ್ಟಿದೆಯಲ್ಲ, ಆ ಕಾರಣಕ್ಕಾಗಿ ನಾವು ಹೀಗೆಲ್ಲ ವಿಚಾರ ಮಾಡ್ತಾ ಇದ್ದೀವಿ. ಸ್ವಲ್ಪ ವರ್ಷಗಳ ಹಿಂದೆ ಅಂದರೆ ಒಂದು ತಲೆಮಾರು ಅಂತ ಅಂದರೂ ಪರವಾಗಿಲ್ಲ, ಇಲ್ಲ ನಮ್ಮದೇ ತಲೆಮಾರಿನ ಸ್ವಲ್ಪ ವರ್ಷಗಳ ಹಿಂದೆ ಅಂದರೆ ನಾವೆಲ್ಲ ಕೂಡ ಬಾಲ್ಯವನ್ನು ಕಳೀತಾ ಇದ್ದಂತಹ ಸಂದರ್ಭದಲ್ಲಿ ಹೇಗಿತ್ತು ಆ ದಿನಗಳು ಅಂತಂದರೆ ಫೋನೇ ಅಷ್ಟಾಗಿ ಇಲ್ಲದೇ ಇರುವಂತಹ ಅಥವಾ ಫೋನೇ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಯಾರೇ ಒಂದು ಅನಿರೀಕ್ಷಿತವಾಗಿ ಅತಿಥಿಗಳು ಬಂದರೂ ಕೂಡ ಅವರನ್ನು ನಾವು ಹೇಗಿದ್ದೀರಿ, ಬನ್ನಿ ಕುಳಿತುಕೊಳ್ಳಿ ಅಂತ ಹೇಳಿ ಮಾತನಾಡಿಸ್ತಾ ಅವರನ್ನು ಉಭಯ ಕುಶಲೋಪರಿಯನ್ನು ನಡೆಸ್ತಾ ಮನೆಯೊಳಗೆ ಕರಿತಾ ಇದ್ವಿ. ಆತಿಥ್ಯದ ಭಾಗ ಇದಾಗ್ತಾ ಇತ್ತು. ಆದರೆ ಮೊಬೈಲ್ ಫೋನ್ ಇವತ್ತು ಆ ಒಂದು ಸಂಸ್ಕೃತಿಯನ್ನು ದೂರ ಮಾಡ್ತಾ ಇದೆ. ಏನಂತೀರಿ? ಹೌದು, ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ. ಈ ಗೀತೆ ಪ್ರಸಾರವಾಗ್ತಾ ಇದೆ ದಾಸವಾಳ ಚಿತ್ರದಿಂದ ಆಯ್ದಿದ್ದು. ಗುರುಕಿರಣ್ ಹಾಗೂ ಅನುಪಮ ಅವರ ಯುಗಲ ಧ್ವನಿಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ಕವಿರಾಜ್ ಬರೆದಿರುವ ಗೀತೆ, ಗುರುಕಿರಣ್ ಅವರದೇ ಸಂಗೀತ ನಿರ್ದೇಶನದಲ್ಲಿ.

0: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ
0: ಜಡ ದಿನವ ಮುದಗೊಳಿಸೋ ಸಹಪಾಠಿ
1: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ
0: ನಿಮ್ಮ ಭಾವಲೋಕದ ರಾಯಭಾರಿ ಈಗ 90ರ ತಾರುಣ್ಯ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ

ನಾವು ಇತರರ ಯೋಗಕ್ಷೇಮವನ್ನು ವಿಚಾರಿಸಬೇಕು. ಹಾಗೆ ಮಾಡಿದಾಗ ಅವರಿಗೂ ಕೂಡ ನಮ್ಮ ಬಗ್ಗೆ ಒಂದಿಷ್ಟು ಗೌರವ ಭಾವನೆ, ಸಂಪ್ರೀತಿಯ ಭಾವನೆ ಮೂಡುತ್ತೆ. ಹಾಗೆ ಅವರು ಕೂಡ ನಮ್ಮನ್ನು ವಿಚಾರಿಸ್ತಾರೆ. ಹೀಗೆ ಉಭಯ ಕುಶಲೋಪರಿ ಅಂತ ನಡೆಯುತ್ತಲ್ಲ, ಇದರಿಂದ ಒಂದು ರೀತಿಯಲ್ಲಿ ಸಂಬಂಧದಲ್ಲಿ ಸ್ವಾಸ್ಥ್ಯ ಅನ್ನೋದು ಏರ್ಪಾಡಾಗತ್ತೆ. ವ್ಯಕ್ತಿ ವ್ಯಕ್ತಿಗಳ ನಡುವೆ ಒಂದು ಗಟ್ಟಿ ಸಂಬಂಧ ಅಂತ ಹೇಳ್ತೀವಲ್ಲ, ಹಾಗೆ ಇದ್ದಾಗ ಮಾತ್ರವೇ ಸಮಾಜವು ಕೂಡ ಸ್ವಾಸ್ಥ್ಯವಾಗಿ ಇರೋದಕ್ಕೆ ಸಾಧ್ಯ. ನೇರವಾಗಿ ಒಂದು ಸಮಾಜ ಚೆನ್ನಾಗಿ ಇರಬೇಕು ಅಂತಂದರೆ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಕಳಕಳಿ, ಅಂದರೆ ಇತರರ ಬಗ್ಗೆ ಕಳಕಳಿ ಖಂಡಿತವಾಗಿಯೂ ಕೂಡ ಇರಬೇಕು. ಆದರೆ ಕಾಲ ಈಗ ಬದಲಾಗಿದೆ, ತಂತ್ರಜ್ಞಾನದ ಕಾಲ. ಹಾಗಾಗಿ ತಂತ್ರಜ್ಞಾನದ ನಾನಾ ಸಲಕರಣೆಗಳು ನಮ್ಮ ಬದುಕನ್ನು ಬಹಳ ಸರಳಗೊಳಿಸ್ತಾ ಇದೆ. ಆದರೆ ಮಾನವ ನಡುವಿನ ಸಂಬಂಧವನ್ನು ಅದು ದೂರ ಮಾಡ್ತಾ ಇದೆ. ಇಂಥದ್ದೊಂದು ದೂರು ನಮ್ಮ ನಿಮ್ಮ ಕಿವಿಗೆ ಅದು ಬೀಳ್ತಾ ಇದೆ ಅಲ್ವಾ? ಹೌದು, ಖಂಡಿತವಾಗಿ ಕೂಡ ಇಂಥದ್ದೊಂದು ಚರ್ಚೆ ಅವಶ್ಯಕತೆ ಇಂದಿನ ಸಮಯಕ್ಕೆ ಖಂಡಿತವಾಗಿಯೂ ಕೂಡ ಇದೆ. ಆ ನಿಟ್ಟಿನಲ್ಲಿ ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ಯೋಗಕ್ಷೇಮ ವಿಚಾರ ಮಾಡುವುದು, ಅದರ ಅಗತ್ಯತೆ, ಅದು ಅಂದು ಮತ್ತು ಇಂದು, ಈ ವಿಷಯದ ಕುರಿತಂತೆ ನಾವು ಮಾತನಾಡ್ತಾ ಸಾಗ್ತಾ ಇದ್ವಿ ಕರಡಗೀತೆಗಳನ್ನು ಕೇಳೋ ಮೂಲಕ. ಸ್ನೇಹಿತರೆ, ಒಂದು ಸಲ ನೆನಪು ಮಾಡ್ಕೊಳ್ಳಿ, ಹಳೆಯ ದಿನಗಳು ಹೇಗಿದ್ವು. ಅದರಲ್ಲೂ ವಿಶೇಷವಾಗಿ ನೀವು ಒಂದು ವೇಳೆ ಗ್ರಾಮೀಣ ಭಾಗಗಳಿಂದ ಬಂದಿದ್ರಂತೂ ಆಹಾ, ಎಷ್ಟು ಅದ್ಭುತವಾಗಿರ್ತಿತ್ತು. ಪ್ರತಿ ಊರಲ್ಲೂ ಕೂಡ ಒಂದಿಷ್ಟು ಗಿಡ ಮರದ ಕೆಳಗಡೆಗೆ ಕಟ್ಟೆ ಅಂತ ಕಟ್ತಾ ಇದ್ರು. ವಿಶೇಷವಾಗಿ ಅಶ್ವತ್ಥ ವೃಕ್ಷದ ಕೆಳಗಡೆಗೆ ಕಟ್ಟೆ ಇರ್ತಾ ಇತ್ತು, ಅಥವಾ ಆಲದ ವೃಕ್ಷದ ಕೆಳಗಡೆಗೆ ಒಂದಿಷ್ಟು ಬೆಂಚು ಇತ್ಯಾದಿಗಳೆಲ್ಲ ಕೂಡ ಇರ್ತಾ ಇತ್ತು. ಹಾಗೆ ಊರವರೆಲ್ಲ ಕೂಡ ಯಾವುದೋ ಒಂದು ಘನವಾದಂತಹ ಉದ್ದೇಶ ಇಲ್ಲದೇ ಇದ್ದರೂ ಕೂಡ ಉಭಯ ಕುಶಲೋಪರಿ ಮಾಡಬೇಕು ಅನ್ನೋ ದೃಷ್ಟಿಯಿಂದಲೇ ಸಾಯಂಕಾಲದ ಹೊತ್ತಲ್ಲೋ ಅಥವಾ ಅವರ ಬಿಡುವಿನ ಹೊತ್ತಲ್ಲೋ ಅಲ್ಲಿ ಸೇರ್ತಾ ಇದ್ರು, ಕುತ್ಕೊಳ್ತಾ ಇದ್ರು. ಯಾವುದೇ ಅಸೂಯೆ ಇಲ್ಲದೆ, ಯಾವುದೇ ಡಾಂಭಿಕತೆ ಇಲ್ಲದೆ, ಮುಕ್ತವಾಗಿ ನಿರರ್ಗಳವಾಗಿ ಪರಸ್ಪರ ತಮ್ಮ ಭಾವನೆಗಳನ್ನು ಅವರು ಮುಕ್ತವಾಗಿ ವಿನಿಮಯ ಮಾಡಿಕೊಳ್ತಾ ಇದ್ರು. ಅಂಥದ್ದೊಂದು ಕಾಲ ಹಳ್ಳಿಗಳಲ್ಲಿ ಅಂದು ಇತ್ತು. ಇಂದು ಹಳ್ಳಿಗಳಲ್ಲೂ ಕೂಡ ಇಲ್ಲ, ನಗರ ಪ್ರದೇಶದಲ್ಲಂತೂ ಇಲ್ಲವೇ ಇಲ್ಲ. ಹೌದು, ಹಿಂದೆಲ್ಲ ಕೂಡ ಈ ತರಹ ಸಾಕಷ್ಟು ಸಮಯ ಮಾತನಾಡೋದಕ್ಕೆ ಇರ್ತಾ ಇತ್ತು. ಇವತ್ತು ನಮ್ಮ ಕೈಗೆ ಫೋನ್ ಬಂದಿದೆ, ಕನಿಷ್ಠ ಪಕ್ಷ ಸಂಖ್ಯೆಯನ್ನು ಡಯಲ್ ಮಾಡಿ ನಮ್ಮ ಆಪ್ತರನ್ನು ಫೋನ್ ಮೂಲಕವಾಗಿ ಆದರೂ ಕೂಡ ಯೋಗಕ್ಷೇಮವನ್ನು ವಿಚಾರಿಸ್ಕೊಳ್ಬೇಕು ಅಂತಂದರೆ ಖಂಡಿತವಾಗ ಕೂಡ ಅದಕ್ಕೂ ಆಸ್ಪದವಿಲ್ಲದಂತಹ ಧಾವಂತದ ಬದುಕಲ್ಲಿ ನಾವೆಲ್ಲ ಕೂಡ ಸಿಕ್ಕಿ ಹಾಕಿಕೊಂಡುಬಿಟ್ಟಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಯುವಕರೆಲ್ಲ ಕೂಡ ಹೇಗಾಗ್ಬಿಟ್ಟಿದ್ದಾರೆ ಅಂತಂದರೆ ಅವರದೇ ಆದಂತಹ ಒಂದು ಚಿಂತನ ಪದ್ಧತಿಯಲ್ಲಿ ಅವರು ಮುಳುಗೋಗ್ಬಿಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಇತರರ ಬಗ್ಗೆ ಒಂದು ಗೋಜು ಗೊಡವೆ ಇದ್ಯಾವುದು ಕೂಡ ಬೇಕಾಗಿಲ್ಲ. ಅವರ ಪಾಡಿಗೆ ಅವರು ಯಾವುದೋ ಒಂದು ಗುಂಗಿನಲ್ಲಿ ಅವರು ಬದುಕ್ತಾ ಇರ್ತಾರೆ. ಹೀಗೊಂದು ದೂರು ಅನೇಕ ಬಾರಿ ಹಿರಿಯರಿಂದ ಕೇಳಿ ಬರ್ತಾ ಇದೆ. ನಿಜ ಕೂಡ ಅದು. ಫೋನ್ ಬಂದಿದೆ ಅಂದರೆ ಯೋಗಕ್ಷೇಮವನ್ನು ವಿಚಾರಿಸಬಾರ್ದು ಅಥವಾ ವಿಚಾರಿಸೋದಕ್ಕೆ ಆಗಲ್ಲ ಅಂತ.

ಅಲ್ಲ, ಕನಿಷ್ಠ ಪಕ್ಷ ಫೋನಲ್ಲಾದರೂ ಕೂಡ ಬೇರೆಯವರ ಬಗ್ಗೆ ನಾವು ಕಳಕಳಿಯನ್ನು ವ್ಯಕ್ತಪಡಿಸ್ಬೋದು ಫೋನ್ ಮೂಲಕವಾಗಿ. ಅದಕ್ಕೂ ಕೂಡ ಒಂದು ಆಸ್ಪದ ಇದೆ ಈ ಟೆಕ್ನಾಲಜಿಯಲ್ಲಿ. ಆದರೂ ಕೂಡ ಅದರ ಬಳಕೆ ಇಂದಿನ ಕಾಲದಲ್ಲಿ ಅಷ್ಟಾಗಿ ಆಗ್ತಾ ಇಲ್ಲ. ಯಾಕೆಂತಂದರೆ ಈ ಮಾನವೀಯತೆ ಅಥವಾ ಮನುಷ್ಯ ಮನುಷ್ಯರ ನಡುವಿನ ತುಡಿತ, ಮನುಷ್ಯ ಮನುಷ್ಯರ ನಡುವಿನ ಇರಬೇಕಾದಂತಹ ಕಾಳಜಿ, ಈ ಎಲ್ಲ ಭಾವನೆಗಳು ದೂರ ಆಗ್ತಾ ಇದೆ. ಇವೆಲ್ಲವೂ ದೂರ ಆಗ್ತಾ ಇದೆ ಅನ್ನೋದಕ್ಕಿಂತ ನಮ್ಮ ಜೊತೆಗೆ ಇರುವಂತಹ ತಂತ್ರಜ್ಞಾನಗಳು ನಮ್ಮನ್ನು ಯಾಂತ್ರೀಕೃತವನ್ನಾಗಿ ಮಾಡ್ತಾ ಇದ್ದಾವೆ. ನಮ್ಮಲ್ಲಿರುವಂತಹ ಇಂತಹ ಭಾವನೆಗಳನ್ನು ಅವು ಕಸಿದುಕೊಳ್ತಾ ಇದ್ದಾವೆ ಅಂತ ಬಹುಶಃ ನನಗಷ್ಟೇ ಅಲ್ಲ ನಿಮಗೂ ಕೂಡ ಅನಿಸ್ತಾ ಇರಬಹುದು. ಹೌದು, ಯಂತ್ರ ಅಂದ ತಕ್ಷಣ ಅದಕ್ಕೆ ಭಾವನೆ ಇರಲ್ಲ, ಆದರೆ ಯಂತ್ರವನ್ನು ಉಪಯೋಗಿಸುವಂತಹ ನಮ್ಮಲ್ಲಿ ಭಾವನೆ ಇರಬೇಕು. ಕನಿಷ್ಠ ಪಕ್ಷ ಇವತ್ತಿನ ದಿನದಲ್ಲಿ ನಾವು ಖುದ್ದಾಗಿ ಜನರನ್ನು ಭೇಟಿಯಾಗಿ ಯೋಗಕ್ಷೇಮವನ್ನು ವಿಚಾರಿಸೋದಕ್ಕೆ ಆಗಲ್ಲ ಅಂತಂದರೂ ಕೂಡ ಒಂದಿಷ್ಟು ಫೋನ್ ಮಾಡಿ ಅವರ ಜೊತೆಗೆ ನಾವು ಮಾತಾಡ್ಬೋದಲ್ಲ. ಹೌದು, ಹೆಲೋ, ಒಂದು ಫೋನ್ ಮಾಡಿ ಅಂತ ಕೇಳ್ಕೊಳ್ಬೇಕಾ? ಖಂಡಿತವಾಗಿಯೂ ಕೇಳ್ಕೊಳ್ಬೇಕಾಗಿಲ್ಲ. ನಮ್ಮ ಭಾವನೆಯಲ್ಲಿ ಅದು ಇದ್ರೆ ಸಾಕು, ನಾವು ಖಂಡಿತವಾಗಿಯೂ ಕೇಳಬಹುದು. ಇಂಥದ್ದೊಂದು ಗೀತೆಯನ್ನು ಇದೀಗ ಕೇಳೋಣ. ಕೆಂಪ ಚಿತ್ರದಿಂದ ಒಂದು ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ವಿ, ಹೆಲೋ ಒಂದು ಫೋನ್ ಮಾಡಿ. ಈ ಗೀತೆ ಇದು ಹರಿಹರನ್ ಹಾಗೂ ಮಹತಿ ಗೀತೆಯನ್ನು ಹಾಡಿದರೆ ಕವಿರಾಜ್ ಬರೆದಿರುವ ಗೀತೆಗೆ ಗುರುಕಿರಣ್ ಅವರ ಸಂಗೀತ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್.

ನಾನು ಹೇಳ್ತಾ ಇದ್ದೆ, ಊರ ಹೊರಭಾಗದಲ್ಲಿ ಅಥವಾ ಊರಿನ ಮಧ್ಯದಲ್ಲಾದರೂ ಇರ್ಬೋದು, ವೃಕ್ಷಗಳ ಕೆಳಗಡೆಗೆ ಕಟ್ಟೆಗಳ ಮೇಲೆ ಕುಳಿತುಕೊಂಡು ಜನರು ಪರಸ್ಪರ ಕಷ್ಟ ಸುಖಗಳನ್ನು ಹಂಚಿಕೊಳ್ತಾ ಇದ್ದರು, ತಮ್ಮ ಭಾವನೆಗಳನ್ನು ವಿನಿಮಯ ಮಾಡಿಕೊಳ್ತಾ ಇದ್ದರು. ಆಹಾ, ಎಂಥ ದಿನಗಳು ಅವು! ಇವತ್ತು ಹಾಗೆ ಮಾತನಾಡೋದಕ್ಕೆ ನಮಗೆ ಅವಕಾಶ ಇಲ್ವಾ ಅಂತಂದರೆ ಖಂಡಿತವಾಗೂ ಕೂಡ ಇದೆ. ಹೆಚ್ಚಿಗೆನೇ ಮಾತಾಡ್ಬೋದು, ಯಾಕೆಂದರೆ ನಾವು ನಮ್ಮವರನ್ನು ನೋಡಬೇಕು ಅಂತಂದರೆ ಬಹಳ ದೂರ ಹೋಗಬೇಕಾಗಿಲ್ಲ. ನಾವೆಲ್ಲಿರ್ತೀವೋ ಅಲ್ಲಿಂದಲೇ ನಾವು ನಮ್ಮ ಇಷ್ಟದ ಜನರನ್ನು ಸಂಪರ್ಕ ಮಾಡ್ಬೋದು ಫೋನ್ ಮೂಲಕವಾಗಿ. ಸ್ನೇಹಿತರೆ, ಒಂದು ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಅಂತಂದರೆ ನೋಡಿ, ಹಿಂದಿನ ಕಾಲದಲ್ಲಿ ಜನರು ಖುದ್ದಾಗಿ ಭೇಟಿ ಆಗ್ತಾ ಇದ್ರು, ಯಾವುದೋ ಒಂದು ಸ್ಥಳದಲ್ಲಿ ಅವರು ಪರಸ್ಪರ ಭೇಟಿ ಆಗ್ತಾ ಇದ್ರಲ್ಲ, ಹಾಗೆ ಭೇಟಿ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ನೋಡಿ, ಮಾತನಾಡೋದಕ್ಕಿಂತ ಮುಂಚೆ ಆ ಒಂದು ವ್ಯಕ್ತಿಯ, ನಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಯ ಕಣ್ಣಿರ್ಬೋದು, ಅವರ ಮುಖಚರ್ಯೆ, ಇವೆಲ್ಲವುದರ ಒಂದು ಸರಿಯಾದಂತಹ ದರ್ಶನ ಆಗ್ತಾ ಇತ್ತು. ಕಣ್ಣುಗಳ ಮೂಲಕವಾಗಿ ಭಾವನೆಗಳ ವಿನಿಮಯ ಆಗ್ತಾ ಇತ್ತು, ನಗುವಿನ ಮೂಲಕವೂ ಕೂಡ ಭಾವನೆಗಳ ವಿನಿಮಯ ಆಗ್ತಾ ಇತ್ತು. ಪರಸ್ಪರ ಶೇಕ್ ಹ್ಯಾಂಡ್ ಅಂತ ಹೇಳ್ತೀವಲ್ಲ, ಹಾಗೆ ಕೈ ಕುಲುಕುವ ಮೂಲಕವಾಗೂ ಕೂಡ ಭಾವನೆಗಳು ವ್ಯಕ್ತ ಆಗ್ತಾ ಇದ್ವು, ಜೊತೆಗೆ ನೇರವಾಗಿ ಮಾತನಾಡ್ತಾ ಇದ್ವಿ. ಸಾಕಷ್ಟು ಸಂಬಂಧದ ಅಭಿವೃದ್ಧಿ ಆಗ್ತಾ ಇತ್ತು ಅಂದಿನ ಕಾಲದಲ್ಲಿ. ಇವತ್ತು ಗಂಟೆಗಟ್ಟಲೆ ಮಾತನಾಡೋದಕ್ಕೆ ಬೇಕಾದಷ್ಟು ಟೆಲಿಫೋನ್ ಕಂಪನಿಯವರು ಕಾಲ್ ಸಿಸ್ಟಮ್ಗಳನ್ನು ಇಟ್ಟಿದ್ದಾರೆ. ಅನ್ಲಿಮಿಟೆಡ್ ಕಾಲ್ಗಳನ್ನು ಪ್ರತಿನಿತ್ಯ ನಾವು ಮಾಡ್ಬೋದು, ನಮ್ಮ ಆಪ್ತರ ಜೊತೆಗೆ ಮಾತನಾಡ್ಬೋದು, ಅಭ್ಯಂತರ ಏನೂ ಇಲ್ಲ. ಆದರೆ ನಾವು ಮಾತನಾಡ್ತೀವ ಇಲ್ಲ, ಮಾತನಾಡೋದಕ್ಕೆ ಯಾರ ಬಳಿಯೂ ಕೂಡ ಸಮಯ ಇಲ್ಲ. ಹೋಗಲಿ, ಫೋನ್ ಮಾಡ್ತೀವಿ, ಫೋನ್ ಮಾಡಿ ವಿಚಾರಿಸ್ತೀವಿ ಅಂತಂದರೂ ಕೂಡ ಎಷ್ಟೋ ಸಲ ಏನಾಗ್ತಾ ಇದೆ, ಫೋನ್ ಮೂಲಕವಾಗಿ ಮಾತನಾಡುವಾಗ ನಮಗೆ ಎಷ್ಟೋ ಸಲ ನಮ್ಮ ಭಾವನೆಗಳಿಗೆ ಜೀವಂತಿಕೆ ಇರೋಲ್ಲ. ಕೃತಕ ಅಂದರೆ ಆರ್ಟಿಫಿಷಿಯಲ್ ರೀತಿಯಲ್ಲಿ ನಾವು ಬೇರೆಯವ್ರ ಜೊತೆಗೆ ಮಾತನಾಡ್ತಾ ಇರ್ತೀವಿ ಕೂಡ ಫೋನ್ನಲ್ಲಿ. ಅಂದರೆ ನೇರವಾಗಿ ನಾವು ಮಾತನಾಡುವಾಗ ಹೇಗೆಲ್ಲ ನಮ್ಮ ಭಾವನೆಯನ್ನು ನಾವು ಇತರ ಜೊತೆಗೆ ಕಣ್ಣಿನ ಮೂಲಕವಾಗಿ, ಸ್ಪರ್ಶದ ಮೂಲಕ

ಮೂಲಕವಾಗಿ ಅಥವಾ ನಮ್ಮ ಮಂದಹಾಸದ ಮೂಲಕವಾಗಿ ಬೇರೆಯವರ ಜೊತೆಗೆ ವಿನಿಮಯ ಮಾಡಿಕೊಳ್ಬೋದು. ಅಷ್ಟು ಪರಿಣಾಮಕಾರಿಯಾಗಿ ನಾವು ಫೋನ್ ಮೂಲಕವಾಗಿ ಮಾತನಾಡಿದಾಗ ಆಗೋದಿಲ್ಲ. ಇನ್ನು ನೇರವಾಗಿ ನಾವು ಮಾತನಾಡೋದು ಅಥವಾ ನೇರವಾಗಿ ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗಿ ನಮ್ಮ ಕಷ್ಟ ಸುಖಗಳನ್ನ ವಿನಿಮಯ ಮಾಡಿಕೊಳ್ಳೋದು ಒಂದು ವಿಧ. ಆದರೆ ಒಂದು ಸಲ ವಿಚಾರ ಮಾಡಿ, ಅಂದಿನ ಕಾಲದಲ್ಲಿ ಇನ್ನೊಂದು ಬಹಳ ಪ್ರಮುಖವಾಗಿರುವಂತಹ ಒಂದು ಅಂಶ ಅಂದರೆ ಹೇಗೆ ನಾವು ಬೇರೆಯವರ ಬಗ್ಗೆ ಕಾಳಜಿಯನ್ನು ತೋರ್ಬೋದಿತ್ತು, ಬೇರೆಯವ್ರ ಬಗ್ಗೆ ಹೇಗೆ ನಾವು ಒಂದು ಕಾಳಜಿಯನ್ನು ನಾವು ವಹಿಸ್ಬೋದಿತ್ತು, ಬೇರೆಯವರ ಯೋಗಕ್ಷೇಮವನ್ನು ನಾವು ಹೇಗೆ ವಿಚಾರಿಸ್ಬೋದಿತ್ತು ಅಂದ ತಕ್ಷಣ ಥಟ್ಟನೆ ನೀವೊಂದು ವೇಳೆ 30-40 ಆಸುಪಾಸಲ್ಲಿ ಇದ್ದರೆ ನಿಮಗೆ ನೆನಪಾಗುತ್ತೆ, ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರು ನೀವು ಆಗಿದ್ದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಅವುಗಳೇ ಸುಮಧುರವಾಗಿ ನಾವು ಬರಿತಾ ಇದ್ದಂತಹ ಪತ್ರಗಳು. ಎಷ್ಟೋ ಸಲ ಮಾತಿನಲ್ಲಿ ಹೇಳಿದಂತಹ ಭಾವನೆಗಳನ್ನ ಅಕ್ಷರಗಳಲ್ಲಿ ಪೋಣಿಸಿ ಹೇಳಬಹುದು. ಹಾಗೆ ಮಾಡ್ತಾ ಇದ್ವು ಅಂದು ಪತ್ರಗಳು. ಪತ್ರದ ಒಕ್ಕಣೆಯನ್ನು ಗಮನಿಸಿ ಅದರಲ್ಲಿ ಕುಶಲವೇ ಕ್ಷೇಮವೇ ಅಥವಾ ಕ್ಷೇಮ, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ, ಹೀಗೆಲ್ಲ ಬರೆದು ನಾವು ಕೌಟುಂಬಿಕವಾಗಿ ಅಥವಾ ನಮ್ಮ ಆಪ್ತರ ಜೊತೆಗೆ ನಾವು ಪತ್ರ ವ್ಯವಹಾರವನ್ನು ಇಟ್ಟುಕೊಳ್ತಾ ಇದ್ವಿ ಅಂದು. ಇವತ್ತು ಕೂಡ ಬರವಣಿಗೆ ಮೂಲಕವಾಗಿ ನಾವು ಇತರರ ಜೊತೆಗೆ ವ್ಯವಹಾರ ಮಾಡಬಹುದು. ಮೆಸೇಜ್, ಟೆಕ್ಸ್ಟ್ ಮೆಸೇಜ್ ಅಂತ ನಾವೇನು ಹೇಳ್ತೀವಿ, ಮೊಬೈಲ್ ಫೋನ್ ಮೂಲಕವಾಗಿಯೂ ಕೂಡ ಮೆಸೇಜ್ಗಳನ್ನು ಕಳಿಸ್ಬೋದು. ಆದರೆ ಅಂದಿನ ಕಾಲದ ಒಂದು ತಿಳಿಯಾದಂತಹ ಒಂದು ವಾತಾವರಣ ಏನಿತ್ತು ಪತ್ರದಲ್ಲಿ, ನಮಗೆ ತಿಳಿಯಾದಂತಹ ಒಂದು ಬೆಸುಗೆ ನಮಗೆ ಆ ಪತ್ರಗಳು ನೀಡ್ತಾ ಇದ್ವು ಭಾವನೆಗೆ, ಅಂಥದ್ದೊಂದು ಇವತ್ತಿನ ಕಾಲದಲ್ಲಿ ಮೊಬೈಲ್ ಫೋನ್ಗಳ ಟೆಕ್ಸ್ಟ್ ಮೆಸೇಜ್ಗಳು ಸಿಗ್ತಾ ಇಲ್ಲ ಅನ್ನೋದು ಖಂಡಿತವಾಗಿಯೂ ಕೂಡ ಎಲ್ಲರ ಅನುಭವ. ಹೌದು, ಪತ್ರಗಳ ಬಗ್ಗೆ ಒಂದಿಷ್ಟು ಮಾತನಾಡೋದಿದೆ. ಆದರೆ ಅದಕ್ಕಿಂತ ಮುನ್ನ ಒಂದು ಗೀತೆಯನ್ನು ಕೇಳ್ಕೊಂಡು ಬಿಡೋಣ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯಾಗಿ ಮೂಡಿ ಬರ್ತಾ ಇದೆ ಮೊದಲ ಪ್ರೇಮ ಪತ್ರವೇ. ಇದು ಚಂದ್ರಮುಖಿ ಪ್ರಾಣಸಖಿ ಚಿತ್ರದಿಂದ ಆಯ್ದ ಗೀತೆ. ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರುಗಳು. ಗೀತೆಯನ್ನು ಬರೆದು ಸಂಗೀತ ಕೇಳಬರಿಸಿದ್ದಾರೆ ಕೆ ಕಲ್ಯಾಣ್. ಕೇಳಿ ಚಂದ್ರಮುಖಿ ಪ್ರಾಣಸಖಿ ಚಿತ್ರದಿಂದ ಆಯ್ದ ಒಂದು ಗೀತೆ ಮೊದಲ ಪ್ರೇಮ ಪತ್ರವೇ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು

ಬಯಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಹೌದು, ಯೋಗಕ್ಷೇಮ ಅನ್ನುವಂಥದ್ದು ಮಾನವ ಮಾನವ ನಡುವಿನ ಸಂಬಂಧವನ್ನು ಗಟ್ಟಿಗೊಳಿಸುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಯೋಗಕ್ಷೇಮ ಅನ್ನೋದು ಮನುಷ್ಯನ ಸಮಾಜದ ಸ್ವಾಸ್ಥ್ಯಕ್ಕೆ ಖಂಡಿತವಾಗೂ ಬೇಕು ಅನ್ನೋದನ್ನು ಪ್ರತಿಪಾದನೆ ಮಾಡ್ತಾ ಇದ್ವಿ ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಪತ್ರದ ಬಗ್ಗೆ ಮಾತನಾಡ್ತಾ ಇದ್ವಿ, ಸಿಹಿಯಾದಂತಹ ಪತ್ರದ ಪ್ರೇಮಿಯ ಗೀತೆಯನ್ನು ಕೂಡ ಕೇಳಿದ್ವಿ. ಹೌದು, ಪತ್ರವೂ ಕೂಡ ಸಾಕಷ್ಟು ಸಲ ನಮ್ಮ ಭಾವನೆಯನ್ನು ಕೆರಳಿಸ್ತಾ ಇತ್ತು, ಭಾವನೆಗೆ ಒಂದು ಓಘವನ್ನು ಕೊಡ್ತಾ ಇತ್ತು, ಭಾವನೆಗೆ ಎಷ್ಟೋ ಸಲ ಇಂಬನ್ನು ಅದು ಕೊಡ್ತಾ ಇತ್ತು. ಪತ್ರದ ಮೂಲಕವಾಗಿ ಯೋಗಕ್ಷೇಮ ಕೇಳೋದಿದೆಯಲ್ಲ, ಅದು ಸಾಕಷ್ಟು ಸಲ ಒಂದು ಪ್ರೀತಿಯ ವಿಷಯ ಇರ್ಬೋದು ಅಥವಾ ಸಂಬಂಧದಲ್ಲಿ ಬರುವಂತಹ ಪ್ರೇಮ ಅಥವಾ ಒಂದು ಮುಕ್ತವಾದಂತಹ ಭಾವನೆ ಇದೆಯಲ್ಲ, ಆ ಭಾವನೆಯನ್ನ ಗಟ್ಟಿಗೊಳಿಸೋದಕ್ಕೆ ಮಹತ್ತರವಾದಂತಹ ಒಂದು ಸಾಧನ ಅಂತ ಹೇಳ್ಬೋದು. ಅವತ್ತು ಪತ್ರಗಳ ಮೂಲಕವಾಗಿ ನಾವು ಬರಿತಾ ಇದ್ವಿ, ಸಂಬಂಧವನ್ನು ಉಳಿಸ್ಕೊಳ್ತಾ ಇದ್ವಿ, ಯೋಗಕ್ಷೇಮವನ್ನ ಪತ್ರಗಳ ಮೂಲಕವಾಗಿ. ಹೌದು, ಪತ್ರಗಳ ಮೂಲಕವಾಗಿ ಯೋಗಕ್ಷೇಮವನ್ನು ಕೇಳ್ತಾ ನಾವು ಕಾಯುವಿಕೆ ಅಂದರೆ ಪತ್ರ ನಮಗೆ ಬರಿಬೇಕು, ಬರೆದು ಅದನ್ನು ಬೇರೆಯವರಿಗೆ ಕಳಿಸ್ಬೇಕು, ಬೇರೆಯವರಿಗೆ ನಾವು ಕಳಿಸಿದಂತಹ ಪತ್ರವು ತಲುಪಬೇಕು ಅಂದರೆ ಖಂಡಿತವಾಗೂ ಕೂಡ ಕಾಯಬೇಕಾಗ್ತಾಯಿತ್ತು. ಅಷ್ಟೇ ಅಲ್ಲ, ಅವರಿಂದ ಪ್ರತಿಕ್ರಿಯೆ ಬರಬೇಕು ಅಂದರೂ ಕೂಡ ಮತ್ತೆ ಕಾಯುವಿಕೆ. ಹೀಗೆ ಕಾಯುವಿಕೆಯಲ್ಲೇ ಪ್ರೀತಿ ಕರಗ್ತಾ ಇತ್ತು ಪತ್ರದ ಯುಗದಲ್ಲಿ. ಇವತ್ತು ಸಂಪರ್ಕ ಏನೋ ಹೆಚ್ಚಾಗಿದೆ, ಮೊಬೈಲ್ ಫೋನ್ಗಳು ಕೈಯಲ್ಲಿ ಬಂದಿದೆ, ಕ್ಷಣಾರ್ಧದಲ್ಲಿ ನಾವು ನಮ್ಮ ಭಾವನೆಗಳನ್ನು ಇತರರ ಜೊತೆಗೆ ವಿನಿಮಯ ಮಾಡಿಕೊಳ್ಬೋದು ಅಥವಾ ಅವರ ಭಾವನೆಗೆ ನಾವು ಕಿವಿ ಆಗಬಹುದು ಕೂಡ. ಆದರೆ ಸಂಬಂಧಕ್ಕೆ ಆಸ್ಪದ ಇಲ್ಲ ಇವತ್ತಿನ ತಂತ್ರಜ್ಞಾನದ ಒಂದು ಯುಗದಲ್ಲಿ. ಅವತ್ತು ನಾವು ಬರಿತಾ ಇದ್ದಂತಹ ಪತ್ರಗಳನ್ನು ಗಮನಿಸಿ ಒಂದ್ಸಲ ನೆನಪು ಮಾಡಿಕೊಡಿ, ಗೊತ್ತಾಗುತ್ತೆ. ಹಳದಿ ಪೋಸ್ಟ್ ಕಾರ್ಡ್ ಜೊತೆಗೆ ಇನ್ಲ್ಯಾಂಡ್ ಲೆಟ್ರಲ್ಲಿ ನಾವು ಬರಿತಾ ಇದ್ವಲ್ಲ, ಅಲ್ಲಿ ಕೇವಲ ಅಕ್ಷರಗಳು ಇರ್ತಾ ಇರಲಿಲ್ಲ, ಬದಲಾಗಿ ಬರಿತಾ ಇದ್ದಂತಹ ನಮ್ಮೆಲ್ಲರ ಹೃದಯದ ಮಿಡಿತಗಳೇ ಇರ್ತಾ ಇದ್ವು. ಪತ್ರವನ್ನು ಪೋಸ್ಟ್ ಬಾಕ್ಸ್ಗೆ ಹಾಕಿ ಅದು ತಲುಪಿ ಅಲ್ಲಿಂದ ಉತ್ತರ ಬರಿಬೇಕು, ಮರು ಉತ್ತರ ನಾವು ಪಡಿಬೇಕು ಅಂತಂದರೆ ಹೌದು, ಖಂಡಿತವಾಗೂ ಕೂಡ ವಾರಗಟ್ಟಲೆ, ಕನಿಷ್ಠ ಅಂದರೆ ವಾರಗಟ್ಟಲೆ ನಾವು ಕಾಯಬೇಕಾಗಿತ್ತು. ಕಾಯುವಿಕೆಯಲ್ಲೂ ಕೂಡ ಒಂದು ಅದ್ಭುತವಾದಂತಹ ಆಪ್ತತೆ ಇತ್ತು, ತಳಮಳ ಖಂಡಿತವಾಗೂ ಕೂಡ ಇರ್ತಾ ಇತ್ತು. ಆದರೆ ಇವತ್ತು ನೋಡಿ, ಮೊಬೈಲ್ ಫೋನ್ ಕೈಯಲ್ಲೇ ಇದೆ, ಇಂಟರ್ನೆಟ್ ಯುಗ ಇದು, ನಾವು ಜಗತ್ತಿನ ಯಾವುದೇ ಮೂಲೆಯಲ್ಲಿ ನಮಗೆ ಬೇಕಾದವರು ಇರಲಿ, ಅವ್ರನ್ನ ಕ್ಷಣಾರ್ಧದಲ್ಲಿ ನಾವು ಟೆಕ್ಸ್ಟ್ ಮೆಸೇಜ್ ಮೂಲಕವಾಗಿ ಸಂಪರ್ಕಿಸಬಹುದು. ಇದು ಪತ್ರಕ್ಕೆ ಸಮಾನ ಅಂದ್ಕೊಂಡ್ರೆ ಖಂಡಿತ ತಪ್ಪು, ಯಾಕೆಂದರೆ ಪತ್ರದಲ್ಲಿ ನಾವು ಬರಿತಾ ಇದ್ದಂತಹ ಪತ್ರದಲ್ಲಿ ಭಾವನೆಗಳ ಒಂದು ದೊಡ್ಡ ಒಂದು ಗುಂಚವೇ ಇರ್ತಾ ಇತ್ತು. ಆದರೆ ಟೆಕ್ಸ್ಟ್ ಮೆಸೇಜ್ಗಳಲ್ಲಿ ಹಾಗಲ್ಲ. ಹೇಗೆ ಅಂತಂದರೆ, ಇದು ಜೀವಂತಿಕೆ ಅನ್ನೋದು ಇದರಲ್ಲಿ ಇಲ್ಲವೇ ಇಲ್ಲ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಈ ಸಂಪರ್ಕದಲ್ಲಿ ಜೀವ ಖಂಡಿತವಾಗೂ ಕೂಡ ಇಲ್ಲ. ಟೆಕ್ಸ್ಚುವಲ್ ಮೆಸೇಜ್ಗಳು ಇವತ್ತು ಕ್ಷಣಾರ್ಧದಲ್ಲಿ ಸಂಪರ್ಕ ಸಾಧನವಾಗಿ ಮಾರ್ಪಟ್ಟಿದ್ದಾವೆ. ವಿಶೇಷತಃ ಯುವ ಜನರೆಲ್ಲ ಕೂಡ ತಮಗೆ ಆಪ್ತರಲ್ಲಿ ಅಥವಾ ತಮಗೆ ಇಷ್ಟವಾಗುವಂತಹ ಜನರಲ್ಲಿ ಟೆಕ್ಸ್ಟ್ ಮಾಡುವುದರ ಮೂಲಕವಾಗಿ, ಅದಕ್ಕೂ ಕೂಡ ಡಿ ಎಂ ಅಂತ, ಡೈರೆಕ್ಟ್ ಟು ಏನು ಮೆಸೇಜ್ ಅಂತ ಹೇಳಿ, ನೇರವಾಗಿ ಸಂಪರ್ಕ ಮಾಡೋದಕ್ಕೆ ಎಲ್ಲ ರೀತಿಯಿಂದ ಅವಕಾಶ ಇದೆ ಇವತ್ತಿನ ತಂತ್ರಜ್ಞಾನದ ಯುಗದಲ್ಲಿ. ಆದರೆ ಪತ್ರಗಳು ಯಾವ ರೀತಿಯಲ್ಲಿ ಒಕ್ಕಣೆಯನ್ನು ಹೊಂದುತ್ತಾ ಇದ್ವು, ಆ ಒಕ್ಕಣೆಗಳು ಯಾವ ರೀತಿಯಾದಂತಹ ಒಂದು ಗೌರವಯುತವಾದಂತಹ ಭಾವನೆಯನ್ನು ಬಿಂಬಿಸ್ತಾ ಇದ್ವು, ಅದು ಇಂದಿನ ಟೆಕ್ಸ್ಟ್ ಮೆಸೇಜಸ್ಗಳಲ್ಲಿ ಖಂಡಿತವಾಗಿಯೂ ಕೂಡ ಇಲ್ಲ. ಬನ್ನಿ ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳೋಣ, ಟೆಲಿಫೋನ್ ಗೆಳತಿ. ಹೌದು, ಇವತ್ತು ತಂತ್ರಜ್ಞಾನ

ಬದಲಾಗ್ತಾ ಇದ್ದ ಹಾಗೆ ನಮ್ಮ ಪತ್ರ ಹೋಗಿ ಟೆಲಿಫೋನ್ ಬಂದಿದೆ. ಪತ್ರದ ಗೆಳತಿಯನ್ನು ಉದ್ದೇಶಿಸಿ ನಾವು ಕಾಯೋದು ಕಾಲ ಮುಗಿದೋಗಿದೆ, ಟೆಲಿಫೋನ್ ಗೆಳತಿ ಆಗಿಬಿಟ್ಟಿದ್ದಾಳೆ ಈಗ. ಕುಶಲವೇ ಕ್ಷೇಮವೇ ಈ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಹಾಡಿರುವ ಗೀತೆಯೂ ಕೂಡ ಇದೆ, ಟೆಲಿಫೋನ್ ಗೆಳತಿ. ಕೆ ಕಲ್ಯಾಣ್ ಈ ಗೀತೆಯನ್ನು ಬರೆದಿದ್ದಾರೆ ರಾಜೇಶ್ ರಾಮನಾಥ್ ಅವರ ಸಂಗೀತ ನಿರ್ದೇಶನದಲ್ಲಿ.

ಹಿಂದೆಲ್ಲ ಹಬ್ಬಗಳು ಬಂದರೆ ಸಾಕು, ನಾವು ಶುಭಾಶಯವನ್ನು ಕೋರ್ತಾ ಇದ್ವಿ ಪತ್ರ ಬರೆದು ಅಥವಾ ಗ್ರೀಟಿಂಗ್ ಕಾರ್ಡ್ಗಳ ಮೂಲಕವಾಗಿ. ಇವತ್ತು ಎಷ್ಟು ಯಾಂತ್ರಿಕೃತವಾಗಿದೆ ಅಂತಂದರೆ, ಇವತ್ತು ಹಬ್ಬಗಳು ಬಂದಾಗ ಟೆಕ್ಸ್ಟ್ ಮೆಸೇಜ್ಗಳ ಮೂಲಕವಾಗಿ ನಾವು ಶುಭಾಶಯ ಕೋರ್ತೀವಿ. ಆದರೆ ಆ ಶುಭಾಶಯಗಳಲ್ಲಿ ಯಾವುದೇ ಜೀವಂತಿಕೆ ಇಲ್ಲ ಅನ್ನೋದು ಅಷ್ಟೇ ಸತ್ಯ. ಇವೆಲ್ಲವೂ ಕೂಡ ಯಾಂತ್ರೀಕೃತವಾಗಿಬಿಟ್ಟಿದೆ. ಕಾರಣ ಇಷ್ಟೇ, ಬೆಳಗಿಂದ ರಾತ್ರಿವರೆಗೆ ಹಣ, ಕೆಲಸ, ವೃತ್ತಿ ಜೀವನ ಹೀಗೆ ಓಡಾಡ್ತಾ ಇರುವಂತಹ ನಮ್ಮೆಲ್ಲರಿಗೆ ಪಕ್ಕದಲ್ಲೇ ಇರುವವರ ಕಷ್ಟ ಕೇಳೋದಕ್ಕೆ ಖಂಡಿತ ಸಮಯ ಇಲ್ಲ. ನಮ್ಮದೇ ಆದಂತಹ ಒಂದು ವರ್ಚುವಲ್ ಪ್ರಪಂಚದಲ್ಲಿ ನಾವೆಲ್ಲ ಕೂಡ ಮುಳುಗಿ ಹೋಗಿಬಿಟ್ಟಿದ್ದೇವೆ. ಇನ್ನೊಂದು ಬಹಳ ಮುಖ್ಯವಾದಂತಹ ಕಾರಣ ಏನಂತಂದರೆ, ಇವತ್ತು ವಿಭಕ್ತ ಕುಟುಂಬಗಳೇ ಎಲ್ಲ ಕಡೆ ಆಗಿಬಿಟ್ಟಿದೆ. ಹಿಂದೆಲ್ಲ ಕೂಡ ಹಳ್ಳಿಗಳಲ್ಲಿ ಅಥವಾ ನಗರ ಪ್ರದೇಶದಲ್ಲಿ ಕೂಡ ಅವಿಭಕ್ತ ಕುಟುಂಬ ಅಂದರೆ ಚಿಕ್ಕಪ್ಪ, ದೊಡ್ಡಪ್ಪ, ದೊಡ್ಡ ತಾತ, ಚಿಕ್ಕ ತಾತ, ಹೀಗೆ ಅವರು, ಅವರ ಮಕ್ಕಳು ಇವೆಲ್ಲ ಕೂಡ ಒಟ್ಟೊಟ್ಟಿಗೆ ಇರ್ತಾ ಇದ್ರು. ಒಂದು ಮನೆಯಲ್ಲಿ ಕನಿಷ್ಠ ಅಂದರೂ 20-25 ಜನ ಇರ್ತಾ ಇದ್ದಂತಹ ಕಾಲವೂ ಕೂಡ ನಮ್ಮಲ್ಲಿ ಇತ್ತು. ಆದರೆ ಇವತ್ತೆಲ್ಲ ಕೂಡ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಅನ್ಸ್ಕೊಂಡ್ಬಿಟ್ಟಿದೆ. ಹಾಗಾಗಿ ಪರಸ್ಪರರಲ್ಲಿ ನಾವು ವಿಚಾರಿಸ್ಕೊಳ್ಳುವಂಥದ್ದಿರ್ಬೋದು, ಅವರ ಬಗ್ಗೆ ಕಾಳಜಿಯನ್ನು ವಹಿಸುವಂಥದ್ದೆಲ್ಲ ಕೂಡ ಸಹಜವಾಗಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇನ್ನು ಮೊಬೈಲ್ ಫೋನ್ ಅಂತೂ ಬಹಳ ದೊಡ್ಡ ಮುಖ್ಯ ಕಾರಣ ಇದು ಸ್ಕ್ರೀನ್ ಅಡಿಕ್ಷನ್. ಇವತ್ತಿನ ಯುವಜನರು ಸ್ಕ್ರೀನ್ ಅಡಿಕ್ಷನ್ಗೆ ತುತ್ತಾಗಿದ್ದಾರೆ. ಮುಖಾಮುಖಿ ಕೂತು ಮಾತನಾಡೋದಕ್ಕೆ ಯುವಜನರಂತೂ ಸಿಗ್ತಾನೇ ಇಲ್ಲ. ಜೊತೆಗೆ ಮನುಷ್ಯರಲ್ಲಿ ವಿಶ್ವಾಸವೂ ಕೂಡ ಕಡಿಮೆ ಆಗ್ತಾ ಇದೆ ಈ ಯಾಂತ್ರೀಕೃತವಾಗಿರುವಂತಹ ಬದುಕಲ್ಲಿ. ಯಾರಾದರೂ ನಮ್ಮ ಬಗ್ಗೆ ಯೋಗಕ್ಷೇಮವನ್ನು ವಿಚಾರಿಸ್ತಾ ಇದ್ರೆ ನಾವು ಸಹಜವಾಗಿ ಅವ್ರನ್ನ ನಂಬಿ ಬಿಡೋದಿಲ್ಲ, ಬದಲಾಗಿ ಅನುಮಾನದಿಂದ ನೋಡ್ತಾ ಇದ್ದೀವಿ. ಇವರಿಗೆ ನಮ್ಮಿಂದ ಏನೋ ಕೆಲಸ ಆಗಬೇಕಾಗಿದೆ, ಹಾಗಾಗಿ ಇವರು ನಮ್ಮನ್ನು ಪುಸ್ತಾಯಿಸ್ತಾ ಇದ್ದಾರೆ, ಪೋಸಿ ಹೊಡಿತಾ ಇದ್ದಾರೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಯೋಗಕ್ಷೇಮ ವಿಚಾರಿಸೋದಕ್ಕೂ ಇಂದಿನ ಕಾಲದಲ್ಲಿ ಬೆಲೆ ಇಲ್ಲದ ಹಾಗಾಗಿದೆ. ಅವತ್ತು ಸೌಲಭ್ಯ ಇಲ್ಲದೇ ಇದ್ದರೂ ಕೂಡ ಸಂಬಂಧದಲ್ಲಿ ಗಟ್ಟಿತನ ಇತ್ತು. ಇವತ್ತು ಸೌಲಭ್ಯ ಎಲ್ಲವೂ ಕೂಡ ಇದೆ, ಆದರೆ ಸಂಬಂಧಗಳನ್ನು ಕಾಪಾಡಿಕೊಳ್ಳೋದಕ್ಕೆ ನಮಗೆ ಮನಸ್ಸೇ ಇಲ್ಲದಂತಾಗಿದೆ. ಹಾಗೆ ಮಾಡಿಬಿಟ್ಟಿದೆ ಇವತ್ತಿನ ನಮ್ಮ ಕೈಯಲ್ಲಿರುವಂತಹ ತಂತ್ರಜ್ಞಾನ. ಬನ್ನಿ ಈಗ ಒಂದು ಗೀತೆಯನ್ನು ಕೇಳೋಣ. ಅದೇ ಭೂಮಿ ಅದೇ ಬಾನು ಈ ಪಯಣ ನೂತನ. ಈ ಗೀತೆ ಈ ಬಂಧನ ಚಿತ್ರದಿಂದ ಆದದ್ದು. ಜಯಂತ್ ಕೈಕಿಣಿ ಗೀತೆಯನ್ನು ಬರೆದಿದ್ದಾರೆ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಯುಗಲ ಧ್ವನಿಗಳು, ಮನೋಮೂರ್ತಿಯವರ ಸಂಗೀತ.

0: ಇನ್ನೀಗ ಕೇಳಿ ಶಂಕೆ ಎಂಬ ಬೆಂಕಿ ಸೋಕಿ. ಇದು ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟರ ಕವಿತೆ.
1: ಶಂಕೆ

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಎಂ ಲಕ್ಷ್ಮೀಕಾಂತ್ ಅವರು ಹಾಡಿರುವಂತಹ ಗೀತೆಗಳನ್ನ ನೀವು ಕೇಳ್ತಾ ಇದ್ದೀರಿ. ಬನ್ನಿ ಮುಂದಿನ ಗೀತೆನ ಕೇಳೋಣ. ನಗುವಾಗ ನಕ್ಕು ಅಳುವಾಗ ಅತ್ತು, ಇದು ಕೆ ಎಸ್ ನರಸಿಂಹ ಸ್ವಾಮಿಯವರ ಸಾಲು. ಈ ಗೀತೆನ ಇದೀಗ ಕೇಳೋಣ.

ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳೋಣ ಪುಷ್ಪ ಕಾಶಿನಾಥ್ ಅವರಿಂದ ವೀಣಾ ವಾದನ. ಪಕ್ಕವಾದದಲ್ಲಿ ಮೃದಂಗ ನುಡಿಸಲಿದ್ದಾರೆ ಅನಿರುದ್ಧ್ ಎಸ್ ಭಟ್, ಹಾಗೂ ಮೋರ್ಸಿಂಗ್ ನುಡಿಸಲಿದ್ದಾರೆ ಜಿ ಲಕ್ಷ್ಮೀನಾರಾಯಣ. ಕೇಳಿ ಶಂಕರಿ ನಿನ್ನೆ ಪಂತು ವರಾಳಿರಾಗ ಮಿಶ್ರ ಚಾಪು ತಾಳದಲ್ಲಿರುವ ಮೈಸೂರು ವಾಸುದೇವಾಚಾರ್ಯರ ಕೃತಿ.

ಇದುವರೆಗೆ ಪ್ರಸಾರವಾದಂತಹ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪುಷ್ಪಾ ಕಾಶಿನಾಥ್ ಅವರಿಂದ ವೀಣಾ ವಾದನವನ್ನು ಕೇಳಿದ್ರಿ. ಇವರಿಗೆ ಪಕ್ಕವಾದ್ಯದಲ್ಲಿ ಮೃದಂಗ ನುಡಿಸಿದವರು ಅನಿರುದ್ಧ ಎಸ್ ಭಟ್, ಹಾಗೆಯೇ ಮೋರ್ಸಿಂಗ್ ನುಡಿಸಿದವರು ಜಿ ಲಕ್ಷ್ಮೀನಾರಾಯಣ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು.

0: ಸ್ನೇಹಿತರಿಗೆಲ್ಲ ಇಂದಿನ ಗೀತಚಂದ್ರಕ್ಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಕೇಳೋದಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಒಂದು ಕನ್ನಡ ಗೀತೆಯನ್ನು ಕೇಳೋಣ. ವೇದ ಚಿತ್ರದಿಂದ ಆಯ್ದ ಒಂದು ಗೀತೆ, ಹಾಡಿದರೆ ಶಿವರಾಜ್ ಕುಮಾರ್ ಹಾಗೂ ಸಂಗಡಿಗರು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಬರೆದಿರುವಂತಹ ಗೀತೆ ಇದು. ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ.
1: ಪುಷ್ಪ ಪುಷ್ಪ

ಕನ್ನಡ ಗೀತೆಯನ್ನು ಕೇಳಿದ ಮೇಲೆ ಇದೀಗ ಒಂದು ಹಿಂದಿ ಗೀತೆಯನ್ನು ಕೇಳೋಣ. ಸುರು ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ, ಸುನಿಧಿ ಚೌಹಾಣ ಹಾಗೂ ಲಕಿ ಅಲಿ ಅವರ ಸಂಗೀತ ಹಿನ್ನೆಲೆ ಗಾಯನದಲ್ಲಿ. ನಿದಾ ಫಾಸಿಲ್ ಬರೆದಿರುವ ಗೀತೆ ಇದು, ಎಂ ಎಂ ಕೀರಂ ಅವರ ಸಂಗೀತ.

ಮುಂದಿನ ಗೀತೆಯನ್ನು ಕೇಳಿ. ಇದು ಕನ್ನಡದ ಗೀತೆ. ರವಿ ಬೋಪಣ್ಣ ಈ ಚಿತ್ರದ ಗೀತೆ. ಮಧು ಬಾಲಕೃಷ್ಣ ಗೀತೆಯನ್ನು ಹಾಡಿದ್ದಾರೆ. ಜಯಂತ್ ಕಾಯ್ಕಿಣಿ ಬರೆದಿರುವ ಗೀತೆಗೆ ವಿ ರವಿಚಂದ್ರನ್ ಅವರ ಸಂಗೀತ.

ಇದೀಗ ಒಂದು ಹಿಂದಿ ಗೀತೆಯನ್ನು ಕೇಳೋಣ, ಪ್ಯಾರ್ ತುನೆ ಕ್ಯಾ ಕಿಯಾ. ಇದು ಚಿತ್ರದ ಹೆಸರು. ಗೀತೆಯನ್ನು ಹಾಡಿದ್ದಾರೆ ಚಿತ್ರ, ನಿತಿನ್ ರೈಕ್ವಾರ್ ಗೀತೆಯನ್ನು ಬರೆದಿದ್ದಾರೆ, ಸಂದೀಪ್ ಚೌಟ ಅವರ ಸಂಗೀತ ನಿರ್ದೇಶನದಲ್ಲಿ.

ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ. ವಿಜಯ್ ಪ್ರಕಾಶ್ ಹಾಗೆಯೇ ರಕ್ಷಿತಾ ಸುರೇಶ್ ಅವರ ಯುಗಲ ಧ್ವನಿಯಲ್ಲಿ ಲವ್ ಮಾಕ್ಟೇಲ್ ಭಾಗ ಎರಡು ಈ ಚಿತ್ರದಿಂದ ಆಯ್ದ ಗೀತೆ ಇದು. ರಾಘವೇಂದ್ರ ವಿ ಕಾಮತ್ ಬರೆದಿರುವ ಗೀತೆಗೆ ನಕುಲ್ ಅಭಯಂಕರ್ ಅವರ ಸಂಗೀತ ನಿರ್ದೇಶನ.

ಗೀತಚಂದ್ರಿಕೆ ಮೆಲೋಡಿ ಟೈಮ್ ಇದುವರೆಗೆ ಪ್ರಸಾರವಾಯಿತು. ಬೆಂಗಳೂರು ಆಕಾಶವಾಣಿ ಕೇಂದ್ರವಿದು. ಕೆಲವರೆ ನಮ್ಮ ನಿಲಯದಿಂದ ನಾಳೆಯ ಕಾರ್ಯಕ್ರಮಗಳ ಪೈಕಿ ಬೆಳಗ್ಗೆ 6:10 ಭಕ್ತಿ ಸಂಗೀತದ ಕಾರ್ಯಕ್ರಮ ಶುಭೋದಯ ಕರ್ನಾಟಕ, 6:30 ಬಿಂಡಿಗ ನವಿಲೆ ಭಗವಾನ್ ಇವರಿಂದ ಚಿಂತನ ಕೇಳುತ್ತೀರಿ. 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಬಿ ಕೆ ಸುಮತಿ. ಬೆಳಗ್ಗೆ 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎ ಎಸ್ ಶಂಕರ ನಾರಾಯಣ. 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ನಾಳಿನ ಕಾರ್ಯಕ್ರಮದಲ್ಲಿ ಸಿಹಕ್ ಮತ್ತು ಎಸಿಸಿ ಎಚ್ಪಿಸಿ ಕೋರ್ಸ್ಗಳ ಕುರಿತ ಮಾಹಿತಿ ಭಾಗವಹಿಸಲಿದ್ದಾರೆ. ಸಿಡ್ಯಾಕ್ ಬೆಂಗಳೂರು ಇಲ್ಲಿಯ ಸೈಂಟಿಸ್ಟ್ ಇ ಆಗಿರುವ ಶಿಲ್ಪಾ ಬೊಮ್ರಿ ಅವರು. ಇನ್ನು ಬೆಳಿಗ್ಗೆ 8:30 ಆಕಾಶವಾಣಿ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:50 ಕಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. ಮಧ್ಯಾಹ್ನ 12:05 ವನಿತಾ ವಿಹಾರ. ನಾಳೆ ಜುಲೈ 1 ಅಂದರೆ ವೈದ್ಯರ ದಿನ. ಈ ಸಂದರ್ಭದಲ್ಲಿ ಜನರಕ್ಷಕರಿಗೊಂದು ನಮನ, ಈ ಕುರಿತು ಮಾತನಾಡಲಿದ್ದಾರೆ ಜಯಶ್ರೀ ಎಸ್ ಹೊಳ್ಳ ಅವರು. ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ. ಕಣ್ಣಿನ ಶುಷ್ಕತೆಗೆ ಚಿಕಿತ್ಸೆ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಡನೆ ಮಾತುಕತೆ. ಹಿರಿಯರಲ್ಲಿ ಮೂಳೆ ಸವೆತ ಕುರಿತಂತೆ ಡಾಕ್ಟರ್ ಪ್ರಸನ್ನ ಸಿಂಹ ಅವರೊಡನೆ ಸಂದರ್ಶನ. ಈ ಕಾರ್ಯಕ್ರಮದ ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ. 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ ಜಿ ಯೋಜನೆ ಕುರಿತು ಮಾಹಿತಿ ನಾಳಿನ ಪ್ರಗತಿ ಪಥದಲ್ಲಿ ನಾವು ನೀಡುತ್ತೇವೆ. ಮಧ್ಯಾಹ್ನ 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ ಎಸ್ ಶಂಕರ ನಾರಾಯಣ. ಮಧ್ಯಾಹ್ನ 2:40 ಹಿಂದಿ ಪಾಠ ಹೇಳಿಕೊಡುವವರು ನಾರಾಯಣ ಕುಮಾರ್ ರಾಯ್ಬಾಗಿ. ಸಂಜೆ 6:30 ರಸವಾರ್ತೆ. 6:51 ಕೃಷಿರಂಗ ಕಾರ್ಯಕ್ರಮ. ಸುಸ್ಥಿರ ಆದಾಯ ಮತ್ತು ಪರಿಸರ ಸೂಕ್ತ ಕೃಷಿ ಅರಣ್ಯ ಪದ್ಧತಿಗಳ ಕುರಿತಂತೆ ಡಾಕ್ಟರ್ ವೀರನಾಗಪ್ಪ ಪಿ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ನಡೆಸುವಂತಹ ಸಂದರ್ಶನ. ನಂತರ ಜನಪದ ಸಂಗೀತ ಕಾರ್ಯಕ್ರಮ. ತುರುವೇಕೆರೆ ತಾಲೂಕು ನೀರ್ಗುಂದಪಾಳ್ಯದ ಕಂಚಿರಾಯ ಹಾಗೂ ಸಂಗಡಗಂದ ಭಜನೆ ಪದಗಳು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ನಾಳೆ ಸಂಜೆ 7:45 ಎಂದಿನಂತೆ ಕನ್ನಡ ಚಿತ್ರಗೀತೆಗಳನ್ನು ಆಧರಿಸಿದ ಸಿರಿಗಂಧ ಕಾರ್ಯಕ್ರಮ ಮೂಡಿಬರಲಿದೆ. 9:15 ಪ್ರಚಲಿತ ವಿದ್ಯಮಾನ. 9:30 ವಾರದ ಕ್ರೀಡೆಗಳ ಸಾಪ್ತಾಹಿಕ ಕಾರ್ಯಕ್ರಮ ಕ್ರೀಡಾ ಲೋಕ. ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮದಲ್ಲಿ ನಾಳೆ ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಹಾಗೂ ಏಕಲವ್ಯ ಪ್ರಶಸ್ತಿಗೆ ಭಾಜನರಾಗಿರುವ ಮೇಘಾ ಗುಗಡ್ ಅವರೊಡನೆ ಸಂದರ್ಶನ ಕೇಳುತ್ತೀರಿ. ನಾಳೆ ರಾತ್ರಿ

0: has begun in Delhi, Jharkhand, Meghalaya, Karnataka and Maharashtra today. As part of the exercise in Delhi, over 13,000 booth level officers will visit every household till the 29th of next month to distribute a pre-printed enumeration form in duplicate to all existing electors for verification and updation of the electoral rolls. The U.S. Supreme Court has struck down President Donald Trump's executive order aimed at ending birthright citizenship, reaffirming the long-standing interpretation that nearly everyone born in the United States is automatically granted U.S. citizenship. In the FIFA World Cup 2026, the match began Ivory Coast and Norway in underway in Texas, United States. And that's the end of the news bulletin.
1: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್, ಹಾಗೆಯೇ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್. ಕೇಳುಗರೆ, ಈಗ ವೇಳೆ 11:10:15. ಇಲ್ಲಿಗೆ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಮತ್ತೆ ನಮ್ಮ ನಿಲಯದ ನಾಳೆಯ ಬೆಳಗಿನ ಪ್ರಸಾರ ಕಾರ್ಯ 5:55 ಆರಂಭವಾಗುವುದು. ಇನ್ನು ನಿಮ್ಮ ಬಾನುಲಿ ಗೆಳೆಯ ಗಣಪತಿ ಆರ್ ಭಟ್ಗೆ ಹೊರಡಲು ಅನುಮತಿಯನ್ನು ನೀಡಿ. ಶುಭರಾತ್ರಿ, ಜೈ ಹಿಂದ್.